ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಮೇ ತಿಂಗಳ 26 ತಾರೀಕು ಮಂಗಳವಾರ. ಶ್ರೀಶಕ 1949 ಶ್ರೀ ಪರಭವ ಸಂವತ್ಸರ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ. ಯೋಗ ವಜ್ರ ಕರಣ ಗರಜ ಸೌರ ವೃಷಭ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಚೇತನ್ ಸಿ ರಾಯ್ನಳ್ಳಿರವರು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣಾ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೂ, ಹೀಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಒಂದು ಆಸಕ್ತಿದಾಯಕ ಮತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಒಂದು ವಿಷಯದ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದ್ರೆ ಆಧ್ಯಾತ್ಮ ಜ್ಞಾನ. ಸೊ ಈ ಆಧ್ಯಾತ್ಮ ಜ್ಞಾನ ಅಂದ್ರೆ ಏನು? ಸಾಮಾನ್ಯವಾಗಿ ಆಧ್ಯಾತ್ಮ ಜ್ಞಾನ ಅಂತಂದ್ರೆ ಪೂಜೆ, ಪುನಸ್ಕಾರ, ಗುಡಿ, ಗೋಪುರ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಸ್ನೇಹಿತರೆ, ನಿಜವಾದ ಆಧ್ಯಾತ್ಮ ಜ್ಞಾನ ಇದಕ್ಕಿಂತಲೂ ದೊಡ್ಡದು ಅಂತಾನೆ ಹೇಳಬಹುದು. ಉದಾಹರಣೆಗೆ ಒಂದು ಮರವನ್ನ ಆಧ್ಯಾತ್ಮ ಅಂತ ತಿಳ್ಕೊಳ್ಳೋಣ. ಮರವು ಸಂಪೂರ್ಣವಾಗಿ ಒಂದು ಮರ ಅಂತ ಅನ್ಸ್ಕೊಳ್ಬೇಕಾದ್ರೆ ಏನು ಮುಖ್ಯವಾಗಿರುತ್ತೆ ಹೇಳಿ? ಅಂದ್ರೆ ಮೊದಲನೇದಾಗಿ ಬೀಜ ಮುಖ್ಯವಾಗಿರುತ್ತೆ. ನಂತರ ಕ್ರಮೇಣವಾಗಿ ನೀರು ಹಾಕ್ತಾ ಬಂದಾಗ ಬೀಜವು ಮೊಳಕೆ ಒಡೆದು ಬೇರುಗಳು ತನ್ನ ಸುತ್ತಲೂ ಪಸರಿಸುತ್ತಾ ಹೋಗುತ್ತೆ. ನಂತರ ಗಟ್ಟಿಯಾದ ಬುಡ ಆಗುತ್ತೆ. ಆಮೇಲೆ ರೆಂಬೆ, ಕೊಂಬೆಗಳು, ನಂತರ ಎಲೆಗಳು, ಕಾಯಿಗಳು, ಹಣ್ಣುಗಳು ಬಿಟ್ಟು ವಿಶಾಲವಾಗಿ ಬೆಳೆದು ನಿಂತು ನೆರಳು ಕೊಡುವ ಹಾಗೆ ಆದಾಗ ಅದನ್ನ ಮರ ಅಂತ ಕರಿತೀವಿ. ಹಾಗೇನೆ ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ, ಮೊದಲು ಶುದ್ಧ ಮನಸ್ಸೆಂಬ ಬೀಜವನ್ನು ಬಿತ್ತಿ ಭಕ್ತಿ ಎಂಬ ನೀರನ್ನು ಕ್ರಮೇಣವಾಗಿ ಹಾಕುತ್ತಾ ಬಂದಾಗ ಗಟ್ಟಿಯಾದ ಬುಡವೆಂಬ ಸಂಕಲ್ಪನೆ ಮನಸ್ಸಿನಲ್ಲಿ ನಿಂತು ರೆಂಬೆ ಕೊಂಬೆಗಳೆಂಬ ಆಧ್ಯಾತ್ಮ ಪ್ರಪಂಚದ ವೇದ ವಿಜ್ಞಾನದ ಆಳವಾದ ಜ್ಞಾನ ಬೆಳೆದು ಓಂಕಾರವೆಂಬ ಎಲೆಗಳು ಪಸರಿಸಿ ಉಚ್ಚಾರಣೆಯ ಮುಖಾಂತರ ಹೊರಹೊಮ್ಮಿ ಕಾಯಿಗಳೆಂಬ ಪುಣ್ಯ ಹಾಗೂ ಜ್ಞಾನ ಹುಟ್ಟಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅವನ ಮುಖಾಂತರ ಫಲವೆಂಬ ಮೋಕ್ಷ ಪ್ರಾಪ್ತಿ ಪಡೆಯುವುದೇ ಒಂದು ಮರ, ಅರ್ಥಾತ್ ಆಧ್ಯಾತ್ಮ ಜ್ಞಾನ ಅಂತ. ಸೊ ಸ್ನೇಹಿತರೆ, ಆಧ್ಯಾತ್ಮ ಜ್ಞಾನವೆಂದರೆ ಕೇವಲ ಧಾರ್ಮಿಕ ಆಚರಣೆ ಆಗಿರೋದಿಲ್ಲ ಸ್ನೇಹಿತರೆ, ಅದು ನಮ್ಮ ಆಂತರಿಕ ಜಾಗೃತಿ ಆಗಿರುತ್ತೆ. ಇದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಸುಂದರ ಪಯಣವಾಗಿರುತ್ತೆ. ಈ ಪಯಣಕ್ಕೆ ಧರ್ಮದ ಗುಡಿಗಳಿಲ್ಲ, ವಯಸ್ಸಿನ ಮಿತಿ ಇಲ್ಲ. ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ಈ ಪ್ರಯಾಣವನ್ನ ಪ್ರಾರಂಭಿಸಬಹುದು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬದುಕಿರುವಷ್ಟು ಕಾಲ ಉತ್ಸಾಹದಿಂದ ಬದುಕಬೇಕು. ಬದುಕಿನಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅಂತ ಛಲವಿರಬೇಕು, ಆತ್ಮಬಲವಿರಬೇಕು. ಈ ಜೀವನೋತ್ಸಾಹ ಮತ್ತು ಆತ್ಮವಿಶ್ವಾಸಗಳೇ ನಮ್ಮ ಜೀವನದ ಶ್ರೇಯಸ್ಸಿಗೆ ಕಾರಣ ಮತ್ತು ಯಶಸ್ಸಿಗೆ ತೋರಣ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಹಾಗಿದ್ರೆ ಯಶಸ್ಸಿಗೊಂದು ಮಂತ್ರದ ಒಂದು ಪುಟ್ಟ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗನಿದ್ದ. ಆತ ಶಾಲೆಯಲ್ಲಿ ಅಷ್ಟೇನೂ ಕಲ್ತಿರ್ಲಿಲ್ಲ, ಆದ್ರೆ ಅವನಿಗೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಎಂಬ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು. ಬರೀಗೈಯಿಂದಲೇ ಲಂಡನ್ ಪಟ್ಟಣಕ್ಕೆ ಬಂದ. ಅಲ್ಲಿ ಒಂದು ಸುಂದರವಾದ ತೋಟವಿತ್ತು. ಆ ತೋಟದ ಮನೆಯಲ್ಲಿ ಲಂಡನ್ ಪಟ್ಟಣದ ಮೇಯರ್ ಇರ್ತಾ ಇದ್ರು. ರಾಜ ಮಹಾರಾಜರಿಗೆ ಸರಿಸಾಟಿ ಇರುವ ಮೇಯರ್ ಪದವಿ ತೋಟದಲ್ಲಿ ಕುಳಿತಿದ್ದ ಬಾಲಕ ಮರದಲ್ಲಿದ್ದ ಪಕ್ಷಿಗೆ ಹೇಳ್ತಾ ಇದ್ದ, ನಾನು ವಿಟ್ನಿಂಗ್ಟನ್, ಭವಿಷ್ಯದಲ್ಲಿ ಈ ಲಂಡನ್ ಪಟ್ಟಣದ ಮೇಯರ್. ಆದ್ದರಿಂದ ನೀನು ಈಗಲೇ ನಾನು ಹೇಳಿದಂತೆ ಹೇಳು, ವಿಟ್ನಿಂಗ್ಟನ್ ವಿಟ್ನಿಂಗ್ಟನ್, ಲಂಡನ್ ಪಟ್ಟಣದ ಮೇಯರ್. ಹೀಗೆ ಜೋರಾಗಿ ಹೇಳ್ತಿದ್ದಾಗ ಈ ಮಾತು ಅಲ್ಲೇ ಇದ್ದ ಮೇಯರ್ನಿಗೆ ಕೇಳಿಸಿತು. ಬಾಲಕನನ್ನು ಸಮೀಪಿಸಿ ಕೇಳಿದ, ನೀನು ಲಂಡನ್ನಿನ ಮೇಯರ್ ಆಗ ಬಯಸುವಿಯಾ? ಆಗೋದೇನು ಬಂತು ಸರ್, ನಾನು ಜನ್ಮತಃ ಲಂಡನ್ನಿನ ಮೇಯರ್, ಆದ್ರೆ ಈಗ ಮಾತ್ರ ಜನರಿಗೆ ಗೊತ್ತಿಲ್ಲ, ಮುಂದೊಂದು ದಿನ ಗೊತ್ತು ಮಾಡಿಕೊಡಬೇಕಾಗಿದೆ ಅಷ್ಟೆ ಅಂತ ಹೇಳ್ತಾನೆ. ಬಾಲಕನ ಮುಖದ ಮೇಲಿನ ಕಳೆ, ಕಣ್ಣುಗಳ ತೇಜಸ್ಸು, ಮನದಲ್ಲಿ ಆತ್ಮವಿಶ್ವಾಸ ಕಂಡು ಮೇಯರ್ ಬೆರಗಾದ. ಆ ಬಾಲಕನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ಒಳ್ಳೆಯ ಶಿಕ್ಷಣ ಕೊಡಿಸಿದ. ಮುಂದೆ ಅದೇ ಬಾಲಕನು ಲಂಡನ್ ಪಟ್ಟಣದ ಮೇಯರ್ ಆದ. ಎಂತ ಅದ್ಭುತವಾಗಿದೆ ಅಲ್ಲ. ಜೀವನೋತ್ಸಾಹ ಮತ್ತು ಆತ್ಮವಿಶ್ವಾಸವಿದ್ರೆ ಭಗೀರಥನಂತೆ ಬೆಟ್ಟಗಳನ್ನೇ ಕುಟ್ಟಿ ಪುಡಿ ಪುಡಿ ಮಾಡಬಹುದು, ಹನುಮನಂತೆ ಸಾಗರವನ್ನೇ ಜಿಗಿಯಬಹುದು, ಚಾಣಕ್ಯನಂತೆ ಸಾಮ್ರಾಟರನ್ನು ಕೆಳಗಿಳಿಸಿ ಸಾಮ್ರಾಜ್ಯಗಳ ನಿರ್ಮಿಸಬಹುದು. ಆತ್ಮವಿಶ್ವಾಸ ಉತ್ಸಾಹ ಇಲ್ಲದವರು ಮಾತ್ರ ಮಂದೆಯೊಳಗಿನ ಕುರಿಯಂತೆ ಬದುಕ್ತಾರೆ. ಆದ್ದರಿಂದಲೇ ನಮ್ಮ ಋಷಿ ಮುನಿಗಳು ಹೇಳಿದರು, ಏಳಿ ಎದ್ದೇಳಿ ಅಮೃತ ಪುತ್ರರೇ, ನೀವು ಜನ್ಮತಃ ಅಮರರೇ, ಇದನ್ನು ಕಂಡುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಯಶಸ್ಸಿಗೊಂದು ಮಂತ್ರ ಎಂಬ ಸಕಾರಾತ್ಮಕ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕ್ಷಣ ಹೊತ್ತು ಆಣಿ ಮುತ್ತು ಅನ್ನೋ ಪುಸ್ತಕದಲ್ಲಿ ಲೇಖಕರಾದ ಎಸ್ ಷಡಾಕ್ಷರಿಯವರು ಒಂದು ಕಥೆಯನ್ನ ಉಲ್ಲೇಖಿಸಿದ್ದಾರೆ. ಆ ಕಥೆಯ ಹೆಸರು ಇದು ಕೋತಿಗಳದ್ದೇ ಕಥೆಯಲ್ಲ, ಮನುಷ್ಯರದ್ದೂ ಇರಬಹುದು. ಆ ಕಥೆ ಏನಿರಬಹುದು ಅಂತ ಈಗ ನೀವು ಕೇಳಿ. ಕಥೆಯ ಮುಖ್ಯ ಪಾತ್ರಧಾರಿಗಳು ಕೋತಿಗಳು. ಆದರೆ ಕಥೆಯನ್ನ ಕೇಳಿದ್ಮೇಲೆ ಯಾರಾದರೂ ಮನುಷ್ಯರ ನೆನಪು ನಿಮಗಾದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಡಿ. ಹಾಗಾದ್ರೆ ಮೊದಲು ಈ ಕಥೆಯನ್ನ ಕೇಳಿ. ಒಂದು ದಟ್ಟ ಅಡವಿಯಲ್ಲಿ ದೊಡ್ಡ ಮರದ ಮೇಲೆ ಕೋತಿಗಳ ಕುಟುಂಬವೊಂದು ವಾಸವಾಗಿತ್ತು. ಅಪ್ಪ ಕೋತಿ ಮತ್ತು ಅಮ್ಮ ಕೋತಿಯ ಸಂಗಡ ಅವರ ಕೋತಿ ಮಕ್ಕಳು ಅಲ್ಲಿದ್ದವು. ಮರದ ಮೇಲೆ ಅವುಗಳಿಗೆ ಎಲ್ಲವೂ ಅನುಕೂಲಕರವಾಗಿ ಇತ್ತು. ಅವುಗಳೆಲ್ಲ ನೆಮ್ಮದಿಯಿಂದ ಬಾಳ್ತಾ ಇದ್ವು. ಆದ್ರೆ ಅವರು ಎದುರಿಸ್ತಾ ಇದ್ದ ಒಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಮಳೆಗಾಲದಲ್ಲಿ ಇಡೀ ಕುಟುಂಬವು ಬಹಳ ಕಷ್ಟ ಪಡಬೇಕಾಗ್ತಾ ಇತ್ತು. ಮಳೆಯ ನೀರಿಗೆ ಸಿಕ್ಕಿ ಎಲ್ಲರೂ ತೊಯ್ದು ಹೋಗ್ತಾ ಇದ್ರು. ಮೈಯೆಲ್ಲ ಒದ್ದೆಯಾದ

ಕೊನೆಯಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕ್ಷಣ ಹೊತ್ತು ಆಣಿ ಮುತ್ತು ಎಂಬ ಪುಸ್ತಕ

ದಲ್ಲಿ ಲೇಖಕರಾದ ಎಸ್ ಷಡಾಕ್ಷರಿ ಅವರು ಇದು ಕೋತಿಗಳದ್ದೇ ಕಥೆಯಲ್ಲ, ಮನುಷ್ಯರದ್ದೂ ಇರಬಹುದು ಎಂಬ ಕಥೆಯನ್ನ ಉಲ್ಲೇಖಿಸಿದ್ದಾರೆ. ಆ ಕಥೆಯ ಬಗ್ಗೆ ಈಗ ಮುಂದುವರಿಸ್ತೀನಿ, ಕೇಳಿ. ಮಳೆಗಾಲದಲ್ಲಿ ಮೈಯೆಲ್ಲ ಒದ್ದೆಯಾದ ಮರಿ ಕೋತಿಗಳು ಚಳಿಯಿಂದ ನಡುತ್ತಾ ಕೂತಿರುವುದನ್ನ ನೋಡಿ ತಾಯಿ ಕೋತಿಯ ಹೃದಯ ಕರಗಿ ಹೋಗಿರುತ್ತೆ. ಹಾಗಾಗಿ ತಂದೆ ಕೋತಿಗೆ ಹೇಳ್ತಾಳೆ, ನೀವು ಒಂದು ಗುಡಿಸಲು ಕಟ್ಟಿದರೆ ನಮ್ಮ ಮಕ್ಕಳ ಕಷ್ಟ ತಪ್ಪುತ್ತೆ ಅಂತ. ಆಗ ತಂದೆ ಕೋತಿ, ನಾನು ತಂದೆ ಕೋತಿ ನಿಜ, ನನಗೂ ಹೃದಯ ಇದೆ, ಮುದ್ದು ಮಕ್ಕಳ ಕಷ್ಟ ನನಗೆ ಕಾಣಿಸೋದಿಲ್ಲ ಅಂತ ಅನ್ಕೊಳ್ತೀಯಾ? ಆದರೆ ಮಳೆಗಾಲದಲ್ಲಿ ಮನೆಯನ್ನ ಯಾರಾದ್ರೂ ಕಟ್ತಾರಾ? ಮಳೆಗಾಲ ಮುಗಿಲಿ, ತಕ್ಷಣ ಮನೆಯನ್ನ ಕಟ್ಟೋಣ ಅಂತ ಹೇಳುತ್ತೆ. ಅದಕ್ಕೆ ತಾಯಿ ಕೋತಿ ತಲೆ ಅಲ್ಲಾಡಿಸಿ ಸುಮ್ಮನಾಗ್ತಾಳೆ. ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗ್ತಿತ್ತು. ತಾಯಿ ಕೋತಿ ಮನೆ ಕಟ್ಟೋದನ್ನ ನೆನಪಿಸಿದರೆ ತಂದೆ ಕೋತಿಯು, ಮಳೆಗಾಲ ಇನ್ನೂ ದೂರದಲ್ಲಿದೆ, ಈಗಲೇ ಮನೆ ಕಟ್ಟೋದಕ್ಕೆ ಏನವಸರ, ಹಾಳಾದ ಚಳಿಗೆ ಮುದುರ್ಕೊಂಡು ಮಲ್ಗೋಣ ಅಂತ ಅನಿಸ್ತಿದೆ. ಈಗ ಇಂಥ ಟೈಮ್ನಲ್ಲಿ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಹೇಳು ಅಂತ ಹೇಳುತ್ತೆ. ಅದಾದ ಮೇಲೆ ಬೇಸಿಗೆ ಕಾಲ ಬಂದಿತು. ತಾಯಿ ಕೋತಿಯು ಮನೆ ಕಟ್ಟುವುದರ ಬಗ್ಗೆ ನೆನಪಿಸಿದರೆ ತಂದೆ ಕೋತಿಯು, ಸುಡುಸುಡು ಬಿಸಿಲಿನಲ್ಲಿ ಮರದ ನೆರಳಿನಿಂದ ಹೊರಗ್ ಬರೋದೇ ಕಷ್ಟ, ಇಷ್ಟೊಂದು ಬಿಸಿಲನ್ನ ನಾನು ನನ್ನ ಜೀವನದಲ್ಲೇ ಕಂಡಿರ್ಲಿಲ್ಲ. ಪಕ್ಕದ ಕಾಡಿನಲ್ಲಿ ಬಿಸಿಲಿನ ಝಳಕ್ಕೆ ಹತ್ತಾರು ಕೋತಿಗಳು ಸತ್ತೇ ಹೋಗಿವೆಯಂತೆ. ನಿನಗೆ ನಾನಿನ್ನೂ ಬದುಕಬೇಕು ಅನ್ನೋ ಆಸೆ ಇದ್ರೆ ನೀನು ನನಗೆ ಬಿಸಿಲಿನಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಿರ್ಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಎಂದ ತಕ್ಷಣ ತಾಯಿ ಕೋತಿಯ ಬಾಯಿ ಮುಚ್ಚಿ ಹೋಯಿತು. ಅದಾದ ನಂತರ ಮಳೆಗಾಲ ಬಂತು. ಮತ್ತೆ ಅದೇ ಮಳೆ ಚಳಿಗಳಿಗೆ ಸಿಕ್ಕಿ ನಡುಗುವುದೋ ನರಳುವುದೋ, ತಾಯಿ ಕೋತಿ ಅಳುವುದೋ, ತಂದೆ ಕೋತಿ ಮಳೆಗಾಲ ಮುಗಿದ ನಂತರ ಮನೆ ಕಟ್ಟುವುದಾಗಿ ಹೇಳುವುದೋ ನಡೀತಲೇ ಇರ್ತಿತ್ತು. ಅಂತೂ ಇಂತೂ ಕೋತಿಗಳು ಮನೆಯನ್ನ ಕಟ್ಟಲೇ ಇಲ್ಲ. ಸ್ನೇಹಿತರೆ, ಈ ಕಥೆಯನ್ನ ಓದಿದ್ಮೇಲೆ ನನಗನ್ಸಿದ್ದು ಹೀಗೆ, ನಮಗೂ ಅಷ್ಟೇ ಅಲ್ವಾ, ಎಕ್ಸಾಮ್ಸ್ ಬಂದಾಗ ಓದೋಣ ಅಂತ ಅನ್ಕೊಳ್ತೀವಿ, ಕೆಲಸ ಜಾಸ್ತಿ ಆದಾಗ ನಾಳೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತೀವಿ. ಆ ಕೋತಿ ತರ ನಾವು ಕೂಡ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತೀವಿ, ಕಷ್ಟ ಬಂದಾಗ ಕೈ ಕೈ ಹಿಚ್ಕೊಳ್ತಾ ಇರ್ತೀವಿ. ಸೊ ಸ್ನೇಹಿತರೆ, ಈ ಒಂದು ಕತೆ ಕೇಳ್ತಾ ಇದ್ರೆ ನನಗಂತೂ ಅನ್ಸಿದ್ದು ಹೀಗೆ, ನಾಳೆ ಎಂದವನ ಮನೆ ಹಾಳಾದಿತ್ತು ಅನ್ನೋ ಗಾದೆ ಮಾತು. ಅರ್ಥ ಏನು ಅಂದ್ರೆ, ಯಾವುದೇ ಕೆಲಸವನ್ನ ಆಯಾ ಸಮಯದಲ್ಲಿ ಮಾಡದೆ ಆಲಸ್ಯದಿಂದ ನಾಳೆ ಮಾಡಿದ್ರಾಯ್ತು ಅಂತ ಮುಂದಕ್ಕೆ ಹಾಕೋರು ಜೀವನದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯವಿಲ್ಲ, ಅಂತಿಮವಾಗಿ ಅವನು ಸಂಕಷ್ಟಕ್ಕೆ ಸಿಲುಕುತ್ತಾನೆ ಅನ್ನೋದೇ ಇದರ ನೇರ ಅರ್ಥ ಅಂತಾನೆ ಹೇಳಬಹುದು. ಸೊ ಈ ಒಂದು ನೀತಿ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಅಧ್ಯಾಯ 3. ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯವರ ಉತ್ತರ ಹೇಳುವವರು HR ಪ್ರಕಾಶ್. ಅಸಂತೋಷ, ಅಶಾಂತಿ, ವಂಗಭಂಗ ನಮ್ಮ ಜಾಗೃತಿಗೆ ಕಾರಣ ಎನ್ನುತ್ತೀರಿ. ಹಾಗಾದರೆ ಅದರಿಂದ ಹುಟ್ಟಿದ ಅಶಾಂತಿ ಒಳ್ಳೆಯದು ಎನ್ನುತ್ತೀರಾ?
3: ನಿದ್ದೆಯಿಂದೆದ್ದಾಗ ಮನುಷ್ಯ ಆಲಸ್ಯದಿಂದ ಮೈ ಮುರಿಯುತ್ತಾನೆ, ಅಶಾಂತನಂತೆ ಕಾಣುತ್ತಾನೆ. ಆ ಜಡತೆ ಕಳೆಯಲು ಸ್ವಲ್ಪ ಕಾಲ ಬೇಕು, ಆಗ ಪೂರಾ ಎಚ್ಚರಗೊಳ್ಳುತ್ತಾನೆ. ಇದೇ ರೀತಿ ವಂಗಭಂಗದಿಂದ ಜಾಗೃತಿಯೇನೋ ಆಯಿತು, ಆದರೆ ಇನ್ನೂ ನಮ್ಮ ಆಲಸ್ಯ ಕಳೆದಿಲ್ಲ, ಇನ್ನೂ ಮೈಮುರಿಯುತ್ತಲೇ ಇದ್ದೇವೆ, ಅಶಾಂತಿಯಲ್ಲೇ ಇದ್ದೇವೆ. ನಿದ್ದೆಗೂ ಎಚ್ಚರಕ್ಕೂ ನಡುವೆ ಒಂದು ಅವಸ್ಥೆ ಇದೆ, ಅದು ಅವಶ್ಯಕ. ಹಾಗೆ ಹಿಂದೂಸ್ತಾನದಲ್ಲಿ ಈಗ ಹಬ್ಬಿರುವ ಅಶಾಂತಿ ಅವಶ್ಯಕವೇ? ಅಶಾಂತಿ ಇದೆ ಎಂಬ ಅರಿವೇ ಶಾಂತಿಯನ್ನು ತರಬಲ್ಲದು. ನಿದ್ದೆಯಿಂದ ಎದ್ದವನು ಜನ್ಮವೆಲ್ಲ ಮೈಮುರಿಯುತ್ತಲೇ ಇರಲಾರ. ತನ್ನ ಶಕ್ತಿಗೆ ಅನುಸಾರ ಒಂದು ಗಳಿಗೆ ಹಿಂದೆ ಮುಂದೆ ಪೂರಾ ಎಚ್ಚರಗೊಳ್ಳುತ್ತಾನೆ. ಈ ಅಶಾಂತಿಯಿಂದಲೂ ನಾವು ಬಿಡುಗಡೆಯಾಗುತ್ತೇವೆ. ಅಶಾಂತಿ ಯಾರಿಗೂ ಒಳ್ಳೆಯದು ಎನಿಸದು.
2: ಅಶಾಂತಿಯ ಇನ್ನೊಂದು ರೂಪವೇನು?
3: ಅಶಾಂತಿ ಎಂದರೆ ಅಸಂತೋಷ. ಕಾಂಗ್ರೆಸ್ಸಿನ ಕಾಲದಲ್ಲಿ ಇದನ್ನು ಅಸಂತೋಷ ಎನ್ನುತ್ತಿದ್ದರು, ಈಗ ಅಶಾಂತಿ ಎನ್ನುತ್ತಾರೆ. ಹಿಂದೂಸ್ತಾನದಲ್ಲಿ ಅಸಂತೋಷ ಹರಡಬೇಕಾದುದು ಅವಶ್ಯಕವೆಂಬುದು ಮಿಸ್ಟರ್ ಹ್ಯೂಮ್ ಯಾವಾಗಲೂ ಹೇಳುತ್ತಿದ್ದರು. ಈ ಅಸಂತೋಷ ಬಹಳ ಉಪಯೋಗಕರವಾದುದು. ಮನುಷ್ಯ ತನ್ನ ಈಗಿನ ಸ್ಥಿತಿಯಲ್ಲಿ ಸಂತುಷ್ಟನಾಗಿದ್ದರೆ ಅದನ್ನು ಬಿಟ್ಟು ಹೊರಗೆ ಬರಲು ಹೇಳುವುದು ಕಷ್ಟ. ಆದ್ದರಿಂದ ಏನು ಸುಧಾರಣೆಯಾಗಬೇಕಾದರೂ ಮೊದಲು ಅಸಂತೋಷವಾಗಬೇಕು. ನಮ್ಮಲ್ಲಿರುವ ವಸ್ತುಗಳನ್ನು ತೆಗೆದೆಸೆಯಬೇಕಾದರೆ ಅದರ ಬಗ್ಗೆ ನಮಗೆ ಬೇಸರ ಹುಟ್ಟಿರಬೇಕು. ಭಾರತೀಯ ಹಾಗೂ ಇಂಗ್ಲಿಷ್ ಮಹಾಪುರುಷರು ಬರೆದ ಗ್ರಂಥಗಳನ್ನು ಓದಿದ ಮೇಲೆ ನಮಗೆ ಈ ಅಸಂತೋಷ ಹುಟ್ಟಿತು. ಅಸಂತೋಷದಿಂದ ಅಶಾಂತಿ. ಆ ಅಶಾಂತಿಯ ಬೆಂಕಿಯಲ್ಲಿ ಅನೇಕರು ಸತ್ತರು, ಅನೇಕರು ಸೆರೆ ಸೇರಿದರು, ಹಲವರು ಗಡೀಪಾರಾದರು. ಇನ್ನು ಇದೇ ಪರಿಸ್ಥಿತಿ ಇದ್ದೀತು, ಇರಲೇಬೇಕು. ಇವೆಲ್ಲವೂ ಶುಭ ಚಿಹ್ನೆಗಳೆಂದು ತಿಳಿಯಬೇಕು. ಆದರೆ ಇವುಗಳ ಪರಿಣಾಮ ಕೆಟ್ಟದೂ ಆಗಬಹುದು.
2: ಇಲ್ಲಿಗೆ ಅಧ್ಯಾಯ 3 ಸಮಾಪ್ತವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ GL ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ PR ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
9: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನಮ್ಮ ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೇ ಮನವು, ಇದಿರಿಚ್ಛೆಯ ನುಡಿದಡೆ ಮೆಚ್ಚದಿ ಮನವು, ಕೂಡಲ ಸಂಗನ ಶರಣರ ನೆಚ್ಚದೆ ಮೆಚ್ಚದ ಮನವ ಕಿಚ್ಚಿನೊಳಗಿಚ್ಚು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ವಚನವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಒಂದಿಷ್ಟು ವಿಚಾರಧಾರೆಯನ್ನ ಹಾಗೆ ಅವರ ವಚನಗಳನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತ ಶ್ರೀಮತಿ ಕಮಲಾ ಮೌರ್ ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನವನ್ನ ಹೇಳ್ತಾರೆ, ಹಾಗೆ ಅವರ ಆಸಕ್ತಿ ಏನು, ಅವರ ಅಭಿರುಚಿ ಏನು ಅಂತ ಕೂಡ ಪರಿಚಯವನ್ನ ಮಾಡ್ಕೊಡ್ತಾರೆ. ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ಬೋದು.
13: ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಕಮಲಮ್ಮ HS. ನಾನು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಈಗ ನಿವೃತ್ತಿಯಾಗಿರುತ್ತೇನೆ. ನಿವೃತ್ತಿ ನಂತರ ಸಮಯದ ಸದುಪಯೋಗಕ್ಕಾಗಿ ಮತ್ತು ನನ್ನ ಆಸಕ್ತಿಯ ಕ್ಷೇತ್ರ ಎಲ್ಲ ರೀತಿಯ ಗಾಯನಗಳನ್ನು ಆಲಿಸುವುದು ಮತ್ತು ಕಲಿತು ಗಾಯನ ಮಾಡುವುದು, ಸಂಘ ಸಂಸ್ಥೆಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಹಾಡುವುದು ನನ್ನ ಹವ್ಯಾಸ. ಇಂತಹ ಹವ್ಯಾಸದಲ್ಲಿ ವಚನಗಳನ್ನು ಕಲಿಯುವುದು ಮತ್ತು ಹಾಡುವುದು ಒಂದು. ಮೊದಲಿಗೆ ನಾನು ಬಸವಣ್ಣನವರ ವಚನಗಳನ್ನು ಹಾಡುತ್ತಿದ್ದೇನೆ. ಬಸವಣ್ಣನವರ ವಚನಗಳನ್ನು ಹಾಡುವ ಮೊದಲು ಅವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅವರ ಬಗ್ಗೆ ಏನೇ ಮಾತನಾಡಿದರೂ ಅದು ಅತ್ಯಲ್ಪ. ಮತ್ತು ಅವರ ಬಗ್ಗೆ ಮಾತನಾಡಲು ನಾನು ತುಂಬ ಚಿಕ್ಕವಳು. ಬಸವಣ್ಣನವರು 12ನೇ ಶತಮಾನದಲ್ಲಿ ಜೀವಿಸಿದ್ದು ಅವರ ಸಾಧನೆ ಅಪಾರವಾದದ್ದು. ಅವರ ಹುಟ್ಟೂರು ಬಸವನ ಬಾಗೇವಾಡಿ, ಈಗಿನ ವಿಜಯಪುರ ಜಿಲ್ಲೆ. ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಬಸವಣ್ಣನವರು 12ನೇ ಶತಮಾನದಲ್ಲಿದ್ದಂತಹ ಜಾತಿ ಪದ್ಧತಿ, ಮೇಲು ಕೀಳು, ಬಡವ ಶ್ರೀಮಂತ, ಧಾರ್ಮಿಕ ಮೂಢನಂಬಿಕೆ ಇತ್ಯಾದಿಗಳೆಲ್ಲವನ್ನು ಹೋಗಲಾಡಿಸಿ ಎಲ್ಲರಿಗೂ ಸಮಾನ ಭಾವದಿಂದ ಬದುಕಲು ಕರೆ ಕೊಟ್ಟರು. ಸಾಮಾಜಿಕ ಬದಲಾವಣೆಗಳನ್ನು ತಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇರಿಸಿದರು. ಆ ಮೂಲಕ ಸಮಾನತೆಯ ಹರಿಕಾರ ಎಂದೆನಿಸಿಕೊಂಡಿದ್ದಾರೆ. ಆದ್ದರಿಂದ ಅವರ ತತ್ವ ಸಿದ್ಧಾಂತಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯವಾಗಿ ಒಪ್ಪಿಕೊಂಡು ಎಲ್ಲೆಲ್ಲೂ ಅವರ ಅನುಯಾಯಿಗಳು ಅವರ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದಾರೆ. ಅವರ ಕಾಲದಲ್ಲಿ ವಚನ ಚಳುವಳಿಯೇ ನಡೆದಿತ್ತು. ಹಲವಾರು ಅನುಯಾಯಿಗಳು ರಾಜ್ಯದಲ್ಲೆಲ್ಲ ಹರಡಿದ್ದು ಹಲವಾರು ವಚನಗಳನ್ನು ಹಾಡಿದ್ದಾರೆ. ವಚನಗಳು ಪ್ರಾರಂಭದಲ್ಲಿ ಗದ್ಯ ರೂಪದಲ್ಲಿದ್ದು ನಂತರದ ಹಂತಗಳಲ್ಲಿ ರಾಗ, ತಾಳ, ಭಾವಗಳನ್ನು ಬೆರೆಸಿ ಪದ್ಯ ರೂಪದಲ್ಲಿ ಹಾಡಿ ಹೊಗಳಿ ಪ್ರಚಾರಪಡಿಸಲಾಗುತ್ತಿದೆ. ಅಂತಹ ಪದ್ಯ ರೂಪದಲ್ಲಿರುವ ಬಸವಣ್ಣನವರ ಒಂದು ವಚನವನ್ನು ಹಾಡುತ್ತಿದ್ದೇನೆ.

0: ಈ ವಚನದ ಭಾವಾರ್ಥ ಏನೆಂದರೆ, ಅಥವಾ ಈ ವಚನವನ್ನು ವಿಶ್ಲೇಷಣೆ ಮಾಡುವುದಾದರೆ, ಈ ವಚನದ ಹೆಸರೇ ಸೂಚಿಸುವಂತೆ ಏಕದೇವೋಪಾಸನೆ ಮತ್ತು ಲಿಂಗಪೂಜೆಯೊಂದೇ ಅಂದಿನ ಕಾಲಕ್ಕೆ ಪ್ರಮುಖವಾಗಿತ್ತು. ಶಿವನನ್ನು ಕುರಿತು ಹಾಡಿದಂಥ ವಚನವಿದು: ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ನಿನ್ನನ್ನು ಬಿಟ್ಟರೆ ಮತ್ಯಾರು ನನ್ನನ್ನು ಕಾಯುವರಿಲ್ಲ. ನೀನು ನನ್ನನ್ನು ಹಾಲಲ್ಲಾದರೂ ಹಾಕು, ಇಲ್ಲ ನೀರಲ್ಲಾದರೂ ಹಾಕು, ನೀನು ಹೇಗೆ ನಡೆಸಿಕೊಂಡರೂ ಅದು ನಿನಗೆ ಸೇರಿದ್ದು. ತಂದೆ, ನೀನೇ ನನಗೆ ತಂದೆ ಎಂದು ಶರಣಾಗತ ಭಾವವನ್ನು ವ್ಯಕ್ತಪಡಿಸಲಾಗಿದೆ.
1: ಬಸವಣ್ಣನವರ ಪರಿಚಯದೊಂದಿಗೆ ಬಸವಣ್ಣನವರ ಒಂದು ವಚನವನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನ ಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಬಸವಣ್ಣನವರ ವಚನವೊಂದನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಹೇಳಿದ್ರು. ಬಸವಣ್ಣನವರ ಇನ್ನಷ್ಟು ವಿಚಾರಗಳನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಭಕ್ತಿ ಭಂಡಾರಿ ಬಸವಣ್ಣನವರ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎಂದು. ಬಸವಣ್ಣನವರಿಗೆ ಒಬ್ಬ ಮಗನಿದ್ದ ಎಂದು ಕೇಳಲ್ಪಟ್ಟಿದ್ದೇವೆ. ಆತನ ಹೆಸರು ಬಾಲಬಸವಣ್ಣ. ಬಸವಣ್ಣನ ಮನೆಯ ಹೆಸರು ಅರಿವಿನ ಮನೆ. ಬಸವಣ್ಣನವರ ಗುರುಗಳು ಕಪ್ಪಡಿಯ ಸಂಗಯ್ಯ, ಎರಡನೆಯವರು ಜಾತವೇದ ಮುನಿ, ಮೂರನೆಯವರು ಈಶಾನ ಗುರು ಎಂದು ತಿಳಿದು ಬಂದಿದೆ. ಇವರ ಕಾಲ 12ನೇ ಶತಮಾನದಲ್ಲಿ. ಇವರು ಬಿಜ್ಜಳ ದೊರೆಯ ಆಸ್ಥಾನದಲ್ಲಿ ಮೊದಲಿಗೆ ಕರಣಿಕರಾಗಿ ನಂತರ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಮಹತ್ವದ ಅಂಶಗಳು ದಲಿತರ ಉನ್ನತಿ, ಏಕದೇವೋಪಾಸನೆ, ಕಾಯಕ ಮತ್ತು ದಾಸೋಹ. ಅವರ ಒಂದು ವಚನ, ಶಿವ

0: ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು. ಇದರ ಅರ್ಥ ಏನೆಂದರೆ, ಮನುಷ್ಯರಾದವರು ಸದಾ ಶಿವನನ್ನು ಧ್ಯಾನಿಸಬೇಕು. ಪ್ರತಿಯೊಂದು ಕಾಯಕದಲ್ಲೂ ಶಿವನನ್ನೇ ಕಾಣಬೇಕು. ಭಕ್ತಿ ಸಮರ್ಪಣಾ ಭಾವದಿಂದ ತಾವು ನಿರ್ವಹಿಸುವ ಯಾವುದೇ ಕೆಲಸವಿರಬಹುದು, ಅದನ್ನು ಮೇಲು ಕೀಳು ಎಂದು ಭಾವಿಸದೆ ನಿಷ್ಠೆಯಿಂದ ಮಾಡಬೇಕು. ಶಿವಶರಣರ ಸಹವಾಸದಲ್ಲಿರಬೇಕು, ಸದಾ ಶಿವಶರಣರ ಸಹವಾಸದಲ್ಲಿರಬೇಕು. ಈ ರೀತಿ ಇಲ್ಲದ ಮನುಷ್ಯರು ಶಿವಶರಣರ ದೃಷ್ಟಿಯಲ್ಲಿ ಅವರು ಸಭ್ಯ ಜನರೇ ಅಲ್ಲ, ಮತ್ತು ಅಂತಹವರು ಸಾವಿರಾರು ಹುಳುಗಳಿಗೆ ಸಮ. ಮೃಗಗಳು ಕಾಡಿನಲ್ಲಿ ವಾಸಿಸುತ್ತವೆ, ಆದರೆ ಶಿವಶರಣರಲ್ಲದವರು ಊರಿನಲ್ಲಿ ವಾಸಿಸುವ ಮೃಗಗಳಂತೆ ಕಾಣುತ್ತಾರೆ. ಅಂದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಶರಣರ ದೃಷ್ಟಿಯಲ್ಲಿ ಅವರು ಕಾಣುತ್ತಾರೆ. ಮತ್ತು ಅಂತಹವರು ಕಾಡಿನಲ್ಲಿದ್ದರೂ ಒಂದೇ, ಊರಿನಲ್ಲಿದ್ದರೂ ಒಂದೇ, ಅಂಥವರು ದೇಶದಲ್ಲಿದ್ದರೂ ಒಂದೇ, ವನವಾಸದಲ್ಲಿದ್ದರೂ ಒಂದೇ, ಕಾಡಿನಲ್ಲಿದ್ದರೂ ಒಂದೇ, ಜೀವನ ಅವರ ದೃಷ್ಟಿಯಲ್ಲಿ ವನವಾಸದಂತಿರುತ್ತದೆ ಎಂಬುದೇ ಈ ವಚನದ ಸಾರಾಂಶ.
1: ಎಲ್ಲರೂ ಕೂಡ ಅವರವರ ಚಿಂತೆಯಲ್ಲಿಯೇ ಮುಳುಗಿರ್ತಾರೆ. ಶಿವನ ಚಿಂತೆಯಲ್ಲಿ ಇರುವವರನ್ನ ನಾನು ಕಾಣಲಿಲ್ಲ ಅಂಥೇಳಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಕಮಲಮ್ಮ ಅವರು ಒಂದು ವಚನವನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ

0: ಭಜನಗಾಯನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಇವರಿಗೂ ಹಾಗೂ ಇಲ್ಲಿವರೆಗೂ ಕೇಳಿದ ಶ್ರೋತೃಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ಕಾಯಕ ಯೋಗಿ ಜಗಜ್ಯೋತಿ ಬಸವಣ್ಣನವರ ವಚನಗಳನ್ನ ಹಾಗೆ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅಂದ್ರೆ ಬಸವಣ್ಣನವರ ಬಗ್ಗೆ ತಿಳಿಯೋದು ಸಮುದ್ರದಷ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಸವಣ್ಣನವರು ಹೆಚ್ಚು ಕಾಯಕ ಮತ್ತೆ ಇನ್ನೊಂದು ದಾಸೋಹ ಇವೆರಡಕ್ಕೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು. ಅಂದ್ರೆ ಕಾಯಕ ಮಾಧ್ಯಮದಿಂದ ಗಳಿಸಬೇಕು, ಹಾಗೆ ದಾಸೋಹದಿಂದ ಬಳಸಬೇಕು ಎಂಬ ಸೂತ್ರದ ಆದರ್ಶದಲ್ಲಿ ಕಲ್ಯಾಣಿಯ ರಾಜ್ಯ ಕಟ್ಟುವುದು ಅವರ ಕನಸಾಗಿತ್ತು. ಹಾಗೆ ದಯೆ ಧರ್ಮದ ಮೂಲ, ಸತ್ಯವ ನುಡಿಯುವುದೇ ಸ್ವರ್ಗ ಮೊದಲಾದ ಮೌಲ್ಯ ದರ್ಶನಗಳಿಂದ ಇವರು ಎಲ್ಲರ ಮನಸೆಳೆದವರು. ಹಾಗೆ ಬಸವಣ್ಣನವರ ಆದರ್ಶದಿಂದ ಸಾಕಷ್ಟು ಜನ ಶಿವಶರಣರು ಕೂಡ ಅನುಭವ ಮಂಟಪದಲ್ಲಿ ಭಾಗವಹಿಸೋದಕ್ಕೆ ಅವರ ಅನಿಸದನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟವರು ಬಸವಣ್ಣನವರು. ಅಂತ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ
0: ಬೆರಗು. ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯಾ ಗಣೇಶ್ ಶಿವಮೊಗ್ಗ

0: ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
1: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮೋಕ್ಷ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹುವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ. ಶುನಕ ಅಂದರೆ ನಾಯಿ. ನಾಯಿಯ ಅಂದದಿ ಜಗದಲ್ಲೆಲ್ಲ ವಾಸನೆಗಳ ಸೆಳ್ತಕ್ಕೆ ದಿಕ್ಕು ದಿಕ್ಕಲ್ಲಿ ಓಡಾಡಿದ ಹಾಗೆ ನಾವು ದಾಸರಾಗಿದ್ದೀವಿ. ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕುಣಿಕೆ ಹೊರಗಿದೆ ಕೊಂಡಿಗಳು ನಮ್ಮೊಳಗಿಹವು. ಅದಕ್ಕೆ ಹಾಕಬೇಕಾಗಿರೋ ಕೊಂಡಿ ನಮ್ಮೊಳಗಡೆನೆ ಇದೆ. ವಾಸನಾಕ್ಷಯ ಮೋಕ್ಷ. ವಾಸನೆಗಳ ನಾಶವೇ ಮೋಕ್ಷ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜಗದ ವಾಸನೆಗಳ ಸೆಳೆತಕ್ಕೆ ಸಿಕ್ಕಿದ ನಾಯಿಗಳಾಗೆ ನಾವೆಲ್ಲ ದಾಸರಾಗಿದ್ದೀವಿ. ಹಗ್ಗ ಹೊರಗಡೆ ಇದ್ರೆ ಕೊಂಡಿಗಳು ನಮ್ಮ ಒಳಗಡೆನೆ ಇದೆ. ಈ ವಾಸನೆಗಳನ್ನು ಕ್ಷಯಿಸಿದಾಗಲೇ ನಮಗೆ ಮೋಕ್ಷ ಸಿಗೋದು. ಆದರೆ ಈ ವಾಸನೆಗಳನ್ನು ಜಯಿಸೋದು ಹೇಳಿದಷ್ಟು ಸುಲಭನೂ ಅಲ್ಲ, ದೃಢ ಮನಸ್ಸಿಗೆ ಅಸಾಧ್ಯ ಕೂಡ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಪುಟ್ಟ ಕಥೆನ ಹೇಳ್ತೀನಿ. 6 ಜನ ಗೆಳೆಯರು ಹುಡುಗರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ. ದಾರಿಲಿ ಒಂದು ದಟ್ಟವಾಗಿರುವಂತಹ ಕಾಡು, ಅಲ್ಲಿ ಯಕ್ಷಿಣಿಯರಿದ್ದಾರೆ ಅನ್ನೋ ಪ್ರತೀತಿ. ಹಿರಿಯರೆಲ್ಲರೂ ಸೇರಿ ಮಾರ್ಗದರ್ಶನ ಮಾಡ್ತಾರೆ. ಯಾವುದೇ ಆಕರ್ಷಣೆ ಬಂದರೂ ನಿಲ್ಲದೆ ರಾತ್ರಿ ಆಗೋದ್ರೊಳಗೆ ಕಾಡನ್ನು ದಾಟಬೇಕು. ರಾತ್ರಿ ಯಕ್ಷಿಣಿಯರನ್ನು ತಡೆಯೋದು ಕಷ್ಟ. ಗಟ್ಟಿ ಮನಸ್ಸು ಮಾಡಿ 6 ಜನ ಹೊರಟು ಬಿಡ್ತಾರೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಒಂದು ನೃತ್ಯ ಕಾರ್ಯಕ್ರಮ ನಡೆಯುತ್ತೆ. ಆ ತರುಣಿಯರ ರೂಪ ಸೆಳೀತಾ ಇರತ್ತೆ. 6 ಜನರಲ್ಲಿ ಒಬ್ಬ ತರುಣ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ, ಉಳಿದವರೆಲ್ಲ ಮುಂದೆ ಹೊರಡ್ತಾರೆ. ಮುಂದೆ ಹೋದರೆ ಅಲ್ಲಿ ಸಮಾರಾಧನೆ ಆಗ್ತಾ ಇತ್ತು, ಒಳ್ಳೆ ಭೋಜನ ಕೂಡ. ಇನ್ನೊಬ್ಬ ಹುಡುಗ ನಿಂತ್ಕೊಂಡ್ಬಿಡ್ತಾನಲ್ಲಿ. ಉಳಿದ 4 ಜನ ಮತ್ತೆ ಮುಂದೆ ಹೋಗ್ತಾರೆ. ಮತ್ತಷ್ಟು ಮುಂದೆ ಹೋದಾಗೆ ತರುಣಿಯರು ಮನಸ್ಸನ್ನು ಸೆಳೆಯುವಂಥ ಪರಿಮಳ ದ್ರವ್ಯಗಳನ್ನು ಬಂದವರಿಗೆಲ್ಲ ಸೂಸ್ತಾ ಇದ್ರು. ಪರಿಮಳನ ಹಚ್ಚಿಸ್ಕೊಂಡವರು ಮೈ ಮರಿತಾ ಇದ್ರು. ಹಾಗೆ ಇನ್ನೊಬ್ಬ ತರುಣ ಕೂಡ ಮರುಳಾಗಿ ಅಲ್ಲೇ ಉಳಿದುಕೊಂಡು ಬಿಡ್ತಾನೆ. ಬಾಕಿ ಉಳಿದ 3 ಜನ ಮುಂದೆ ನಡೀತಾರೆ. ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ವೇದಿಕೆ ಕಾಣಿಸುತ್ತೆ. ಅಲ್ಲಿ ಒಂದಷ್ಟು ಜನ ತರುಣಿಯರು ತುಂಬ ಮಧುರವಾಗಿ ಹಾಡು ಹಾಡ್ತಾ ಇದ್ರು. ಅದೊಂದು ಗಂಧರ್ವ ಗಾನ. ಅಲ್ಲಿದ್ದ ಒಬ್ಬ ತರುಣ ಮೈಯೆಲ್ಲ ಕಿವಿ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇನ್ನಿಬ್ರು ಬೇಗ ಬೇಗ ಹೆಜ್ಜೆ ಹಾಕ್ತಾರೆ. ಆಗ ಒಂದು ವಿಚಿತ್ರವಾಗತ್ತೆ. ಒಬ್ಬ ಅತ್ಯಂತ ಸುಂದರವಾದ ತರುಣಿ ಬಟ್ಟೆಯೆಲ್ಲ ಹರಿದೋಗಿ ಮೈಯೆಲ್ಲ ಕಾಣ್ತಾ ಇದೆ, ನೀರಲ್ಲಿ ನೆನೆದು ಬಂದ ಹಾಗಿದೆ. ಅವಳು ಓಡಿ ಈ ಇಬ್ಬರ ಹತ್ರ ಬರ್ತಾಳೆ. ಅವಳ ಮಾದಕ ನಗು ಮನಸೆಳೆವ ರೂಪಕ್ಕೆ ಇನ್ನೊಬ್ಬ ತರುಣ ಸಿಲುಕಿ ನಿಂತ್ಕೊಂಡ್ಬಿಡ್ತಾನೆ. ಉಳಿದ ಒಬ್ಬ ಮಾತ್ರ ಕಾಡಲ್ಲಿ ವೇಗವಾಗಿ ನಡೀತಾನೆ. ಕತ್ತಲೆ ಆಗೋದ್ರೊಳಗಡೆ ಕಾಡನ್ನು ದಾಟಿ ನಗರನ ಸೇರ್ತಾನೆ. ಕಾಡಲ್ಲೇ ಉಳಿದ 5 ಯಕ್ಷಿಣಿಯರಿಗೆ ಆಹಾರ ಆಗ್ತಾರೆ. ಇದು ಇಂದ್ರಿಯಗಳ ಸೆಳೆತದ ತೀವ್ರತೆ ನೋಡಿ. ಈ ಅದ್ಭುತವಾದ ಪ್ರಪಂಚದಲ್ಲಿ ವಿಧ ವಿಧವಾದ ಆಕರ್ಷಣೆಗಳು ನಮ್ಮನ್ನು ಯಾವಾಗಲೂ ಸೆಳೀತಾನೆ ಇರುತ್ತೆ. ನಾಯಿ ಹೇಗೆ ವಾಸನೆನ ಹುಡುಕ್ತಾ ಆಹಾರಕ್ಕಾಗಿ ಅಲಿಯತ್ತಲ್ಲ, ಹಾಗೆ ನಾವು ಸಹ ಆಕರ್ಷಣೆಗಳ ಬೆನ್ನು ಹತ್ತಿ ದಿಕ್ಕು ದಿಕ್ಕುಗಳಲ್ಲಿ ಅಲಿತೀವಿ. ಆಕರ್ಷಣೆಗಳು ಹಗ್ಗ ಇದ್ದ ಹಾಗೆ ನಮ್ಮನ್ನು ಬಲವಾಗಿ ಎಳಿತಾನೆ ಇರುತ್ತೆ. ಅವುಗಳಿಂದ ಪಾರಾಗೋದು ಸಾಧ್ಯ ಇಲ್ಲ ಅನ್ನೋ ಪೊಳ್ಳು ಅಸಹಾಯಕತೆಯನ್ನು ಹೇಳಿಕೊಂಡು ನಾವು ನಟಿಸ್ತಾ ಇದ್ದೀವಿ. ಹಗ್ಗ ಹೊರಗಿದೆ ತಾನೆ, ಕೊಂಡಿಗಳಿಲ್ದಿದ್ರೆ ಅವು ಹೇಗೆ ಸೆಳೆಯುತ್ತೆ? ನಾವು ಆಸೆ ಅನ್ನೋ ಕೊಂಡಿಗಳನ್ನು ತೆಕ್ಕೊಂಡೇ ಇದ್ದರೆ ಅವುಗಳಿಗೆ ಹಗ್ಗ ಸಿಕ್ಕಿ ಹಾಕ್ಕೊಳ್ಳುತ್ತೆ, ನಮ್ಮನ್ನು ಎಳೆಯತ್ತೆ. ಹಾಗಾಗಿ ಕಗ್ಗ ಈ ವಿಷಯವನ್ನೇ ಇಲ್ಲಿ ಒತ್ತಿ ಹೇಳ್ತಾ ಇರೋದು. ಹೊರಗಿನ ಆಕರ್ಷಣೆಗಳು ಎಷ್ಟು ಬೇಕಾದರೂ ಇರಲಿ, ನಮ್ಮೊಳಗಿನ ಆಸೆಗಳ ಕೊಂಡಿಗಳನ್ನು ತೆಗೆದು ಹೋಗಿದ್ರೆ ಅಥವಾ ಕಡಿಮೆ ಮಾಡಿಕೊಂಡ್ರೆ ವಾಸನೆಗಳು ನಮ್ಮನ್ನು ಹೆಚ್ಚು ಸೆಳೆಯೋದಿಲ್ಲ. ವಾಸನೆಗಳ ಕರಗುವಿಕೆನೇ ಮೋಕ್ಷ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅನ್ನ ಇಟ್ಟು ಸಾಕು ಅಂತ ಅನ್ನಿಸ್ಬೋದು, ಆದರೆ ಹಣ ಕೊಟ್ಟು ಸಾಕು ಅನ್ನಿಸೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ, ಊಟ ಮಾಡೋರಿಗೆ ಎಷ್ಟು ಬೇಕಾದ್ರೂ ತೃಪ್ತಿಯಿಂದ ಬಡಿಸ್ಬೋದು, ಕೊನೆಗೆ ಸಾಕಪ್ಪ ಅಂತ ಹೇಳಿಸ್ಬೋದು. ಆದರೆ ಕೇಳ್ದಾಗೆಲ್ಲ ಹಣ ಕೊಟ್ಟು ಸಾಕು ಅಂತ ಅವ್ರು ಯಾವತ್ತು ಹೇಳಲ್ಲ, ಇನ್ನೂ ಒಂದಿಷ್ಟು ಬೇಕು ಅಂತ ಹೇಳ್ತಾರೆ ಅನ್ನೋದು. ಒಬ್ಬನಿಗೆ ಊಟ ಕೊಟ್ಟರೆ ಅವನು ಹೊಟ್ಟೆ ತುಂಬಿದ ತಕ್ಷಣ ಸಾಕು ಅಂತ ಹೇಳ್ತಾನೆ, ಅದ್ರ ಮೇಲೆ ಕೂಡ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬಿದ ಮೇಲೆ ಅವನಿಗೆ ಏನನ್ನು ಕೂಡ ತಿನ್ನೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯಾರಿಗಾದರೂ ನಾವು ಹಣ ಕೊಟ್ಟರೆ ಅವನ ಆಸೆ ಅಷ್ಟಕ್ಕೆ ಮುಗಿಯೋದಿಲ್ಲ, ಹಣ ಇನ್ನೂ ಬೇಕು, ಇನ್ನೂ ಬೇಕು, ಮತ್ತಷ್ಟು ಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೆ ಹೇಳೋದು, ಅನ್ನ ಇಕ್ಕಿ ಸಾಕು ಅಂತ ಅನ್ನಿಸ್ಬೋದು, ಆದರೆ ಹಣ ಕೊಟ್ಟು ಸಾಕು ಅಂತ ಅನ್ಸೋಕ್ಕೆ ಆಗದೆ ಇಲ್ಲ ಅಂತ. ಈ ಗಾದೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಊರಿನಲ್ಲಿ ಒಬ್ಬ ಧನವಂತ ಅಂತಕ್ಕಂಥ ಒಬ್ಬ ಧನಿಕ ಇದ್ದ, ಶ್ರೀಮಂತನಿದ್ದ. ಅವನು ಬಹಳ ಒಳ್ಳೆಯೇ ಆಗಿದ್ದ. ಕಷ್ಟದಲ್ಲಿರೋಗೆ ಸಹಾಯ ಮಾಡ್ತಾ ಇದ್ದ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ದೇವ್ರ ಪೂಜೆ ಮಾಡ್ತಿದ್ದ, ಅಲ್ಲೊಂದಿಷ್ಟೊತ್ತು ನೆಮ್ಮದಿಯಾಗಿ ಕೂತು ಕಾಲ ಕಳೆದು ಬರ್ತಾ ಇದ್ದ. ಒಂದು ದಿನ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಅವನು ಒಬ್ಬ ಭಿಕ್ಷುಕನನ್ನು ನೋಡ್ದ. ಅಣ್ಣ, 3 ದಿನದಿಂದ ಏನೂ ಕೂಡ ತಿಂದಿಲ್ಲ, ತುಂಬ ಹಸಿವು, ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಏನಾದರೂ ಕೊಡ್ರಣ ಅಂಥೇಳಿ ಆ ಭಿಕ್ಷುಕ ಕಣ್ಣೀರಾಗ್ತಾ ಹೇಳ್ದ. ಆ ಧನವಂತನಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಅವನನ್ನು ಮನೆಗೆ ಕರ್ಕೊಂಡು ಬಂದ, ಅವನಿಗೆ ಹೊಟ್ಟೆ ತುಂಬ ಊಟ ಹಾಕ್ಸ್ದ. ಭಿಕ್ಷುಕ ಸಾಕು ಅಂತ ಹೇಳೋವ್ರಿಗೂ ಕೂಡ ಊಟ ಬಡಿಸ್ದ. ಹೊಟ್ಟೆ ತುಂಬ ಊಟ ಮಾಡಿದ ಭಿಕ್ಷುಕ ಆತನಿಗೆ ನಮಸ್ಕಾರ ಮಾಡ್ದ, ಧನ್ಯವಾದ ಹೇಳ್ದ, ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಣ ಅಂಥೇಳಿ ಹೊರಟೋದ. ಆ ಭಿಕ್ಷುಕ ದಾರಿಯಲ್ಲಿ ಸಿಕ್ಕಾಗಲಿಲ್ಲ, ಧನವಂತ ಅವನನ್ನು ಮನೆ ಕರಿತಾ ಇದ್ದ, ಅವನಿಗೆ ಏನಾದರೂ ಕೂಡ ತಿನ್ನೋದಕ್ಕೆ ಕೊಟ್ಟು ಕಳಿಸ್ತಾ ಇದ್ದ. ಪ್ರತಿ ಬಾರಿ ಕೂಡ ಆತ ಪ್ರಾಮಾಣಿಕವಾಗಿ ಅವರಿಗೆ ನಮಸ್ಕಾರ ಮಾಡ್ತಿದ್ದ, ತೃಪ್ತಿ ಇತ್ತು ಆತನಿಗೆ. ಒಂದು ದಿನ ಮನೆಯಲ್ಲಿ ಅಡುಗೆ ತಯಾರಾಗಿರಲಿಲ್ಲ. ಧನವಂತನ ತಾಯಿಯು ಭಿಕ್ಷುಕನಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಕೆ ಹೇಳಿದ್ಲು. ಆದರೆ ಧನವಂತ ಅವನ ಕೈಗೆ ಒಂದಿಷ್ಟು ಹಣ ಕೊಟ್ಟ. ಈ ದುಡ್ಡು ತಗೊಂಡೋಗಿ ಏನಾದರೂ ಕೊಂಡ್ಕೊಂಡು ತಿನ್ನಪ್ಪ ಅಂತ ಹೇಳ್ದ. ಭಿಕ್ಷುಕ ಹಣವನ್ನು ಕಂಡ ತಕ್ಷಣ ಬಹಳ ಸಂತೋಷ ವ್ಯಕ್ತಪಡಿಸ್ದ, ಅದನ್ನು ತಗೊಂಡು ಬಹಳ ಖುಷಿಯಿಂದ ಹೊರಟೋದ. ನೋಡು ಮಗು, ಅನ್ನ ಇಕ್ಕಿ ಸಾಕು ಅನ್ನಿಸ್ಬೋದು, ಆದರೆ ಹಣ ಕೊಟ್ಟು ಸಾಕು ಅನ್ಸೋಕ್ಕಾಗಲ್ಲ. ನೀನು ಆ ಭಿಕ್ಷುಕನಿಗೆ ಹಣ ಕೊಡಬಾರ್ದಿತ್ತಪ್ಪ ಅಂತ ಧನವಂತನ ತಾಯಿ ಹೇಳಿದರು. ಮಾರನೇ ದಿನ ಭಿಕ್ಷುಕ ಮರಳಿ ಧನವಂತನ ಮನೆಗೆ ಬಂದ. ನಾನು ನಿನ್ನೆ ಕೊಟ್ಟ ದುಡ್ಡು ಏನು ಮಾಡಿದೆ ಅಂತ ಧನವಂತ ಕೇಳ್ದ. ಅದು ನಿನ್ನೆ ಖರ್ಚಾಗೋಯ್ತು ಸ್ವಾಮಿ, ನನಗೆ ಊಟ ಏನು ಬೇಡ, ಹಣನೇ ಕೊಡಿ ಸ್ವಾಮಿ ಅಂತ ಭಿಕ್ಷುಕ ಕೇಳ್ದ. ನೋಡು, 100 ರೂಪಾಯಿ ಕೊಟ್ಟಿದ್ದೀನಿ, ಜೋಪಾನವಾಗಿ ಖರ್ಚು ಮಾಡಬೇಕು, ತಿಳಿತಾ ಅಂತ ಹೇಳ್ತಾ ಧನವಂತ 100 ರೂಪಾಯಿನ ಕೊಟ್ಟ. ಭಿಕ್ಷುಕ ಆ ಹಣವನ್ನು ಅದೇ ದಿನನೇ ಖರ್ಚು ಮಾಡಿ ಮುಗಿಸಿ ಸಂಜೆ ಅಷ್ಟೊತ್ತಿಗೆ ಆಲೇ ಧನವಂತನ ಮನೆ ಎದುರುಗಡೆ ಬಂದಿಂತ. ಹಣ ಎಲ್ಲ ಖಾಲಿ ಆಯಿತು ಸ್ವಾಮಿ, ನನಗೆ ಹಣನೇ ಕೊಡಿ, ಊಟ ಏನು ಬೇಡ, ಆಯ್ತಾ ಆಗ್ಬೋದಾ ಅಂತ ತೊದಲ್ತಾ ತೂರಾಡ್ತಾ ಇದ್ದ. ಯಜಮಾನ್ರೆ ನೋಡಿ, ಅವನು ಕುಡಿದು ತೂರಾಡ್ತಾ ಇದ್ದಾನೆ, ಅವನು ಮದ್ಯಪಾನ ಮಾಡಿ ಬಂದಿದ್ದಾನೆ ಅಂತ ಧನವಂತನ ಕೆಲಸಗಾರ ಹೇಳಿದರು. ನೋಡ್ದ್ಯಾ ಮಗು, ಹಣ ಏನೇನೆಲ್ಲ ಮಾಡಿಸುತ್ತೆ ಅಂತ, ನೀನು ಎಷ್ಟು ಹಣ ಕೊಟ್ಟರು ಸಾಕು ಅಂತ ಅವನು ಹೇಳೋದೇ ಇಲ್ಲ, ಹೀಗೆ ಬರ್ತಾ ಇರ್ತಾನೆ. ಊಟ ಉಂಡವನಿಗೆ ಹೊಟ್ಟೆ ತುಂಬುತ್ತೆ, ಆದರೆ ಹಣ ತಗೊಂಡವನ ಆಸೆ ತೀರಲ್ಲ ಅಂಥೇಳಿ ಧನವಂತನ ತಾಯಿ ಹೇಳಿದರು. ಹೌದಮ್ಮ, ನೀನು ಹೇಳಿದ್ದು ನಿಜ, ಅರ್ಥ ಆಯ್ತು ನನಗೆ ಅಂಥೇಳಿ ಧನವಂತ ಆಕೆಯ ಮಾತನ್ನು ಒಪ್ಕೊಂಡ. ನಿನಗೆ ನಾನು ಏನನ್ನೂ ಕೊಡೋದಿಲ್ಲ, ಊಟನೂ ಕೊಡಲ್ಲ, ಹಣನೂ ಕೊಡಲ್ಲ, ಇಲ್ಲಿಂದ ಹೋಗ್ತಾ ಇರು, ಕೂಲಿ ನಾಲಿ ಮಾಡಿ ಬದುಕು, ಕಷ್ಟಪಟ್ಟು ದುಡಿ, ಆಗ ನಿನಗೆ ಊಟದ ಬೆಲೆ ಗೊತ್ತಾಗುತ್ತೆ, ಹಣದ ಬೆಲೆ ಏನಂತ ಗೊತ್ತಾಗುತ್ತೆ ಅಂತ ಧನವಂತ ಹೇಳ್ದ. ಆದರೂ ಭಿಕ್ಷುಕ, ಸ್ವಾಮಿ ಒಂದು ಸ್ವಲ್ಪ ದುಡ್ಡು ಕೊಡಿ ಸ್ವಾಮಿ ಸಾಕು ಅಂತ ಕೇಳ್ತಾ ಅಲ್ಲೇ ಕೂತ್ಕೊಂಡ. ಕೊನೆಗೆ ಧನವಂತನ ಕೆಲಸಗಾರರು ಆತನನ್ನು ಹಿಡ್ಕೊಂಡು ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಬಿಟ್ಟು ಬಂದರು. ನೋಡಿ, ಆತ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ಬೇಕಾದಾಗ ಸಾಕು, ತೃಪ್ತಿ ಆಯಿತು ಅಂತ ಹೇಳ್ತಿದ್ದ. ಆದರೆ ಯಾವಾಗ ಆತನ ಕೈಗೆ ಹಣ ಬರ್ಲಿಕ್ಕೆ ಶುರುವಾಯ್ತೋ ಸಾಕು ಅನ್ನೋ ಪದ ಆತನ ಬಾಯಲ್ಲಿ ಬರಲೇ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ, ಅನ್ನ ಇಟ್ಟು ಸಾಕು ಅಂತ ಅನ್ನಿಸ್ಬೋದು, ಆದರೆ ಹಣವನ್ನು ಕೊಟ್ಟು ಸಾಕು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದೇಳಿ. ಹಣ ಏನೇನೆಲ್ಲ ಆಟ ಆಡಿಸುತ್ತೆ, ಏನೇನೆಲ್ಲ ಹೊಸ ಚಟವನ್ನು ಕಲಿಸುತ್ತೆ, ಏನೇನೆಲ್ಲ ಹೊಸದಾಗಿ ಖರ್ಚು ಮಾಡೋದಕ್ಕೆ ದಾರಿಗಳನ್ನು ಹುಡುಕ್ಸುತ್ತೆ ಅನ್ನೋದು. ಹಾಗಾಗಿ ಯಾರನ್ನೇ ಆಗಲಿ ತೃಪ್ತಿಗೊಳಿಸ್ಬೇಕು ಅನ್ಬೇಕಾದ್ರೆ ಊಟವನ್ನು ಕೊಟ್ಟು ತೃಪ್ತಿಗೊಳಿಸ್ಬೇಕೇ ಹೊರತು ಹಣವನ್ನು ಯಾವುದೇ ಕಾರಣಕ್ಕೂ ಕೊಟ್ಟು ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಹಾಗಾಗಿ ಈಗಲೂ ಕೂಡ ಹಳ್ಳಿಯಲ್ಲಿ ಯಾರಾದರೂ ಮನೆಗೆ ಬಂದರು ಅಂದಾಗ ಪ್ರೀತಿಯಿಂದ ಕರೆದು ಊಟಕ್ಕೆ ಕೂರಿಸ್ತಾರೆ, ತೃಪ್ತಿಯಾಗೋಷ್ಟು ಊಟ ಬಡಿಸ್ತಾರೆ, ಅದಕ್ಕಿಂತ ಮತ್ತಿಂದೇನ್ಬೇಕು. ಹಾಗಾಗಿ ಅನ್ನ ಇಕ್ಕಿ ಸಾಕು ಅನ್ನಿಸ್ಬೋದು, ಆದರೆ ಹಣ ಕೊಟ್ಟು ಸಾಕು ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಹಿರಿಯರ ಅನುಭವದ ಮಾತು. ಈ ಗಾದೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
6: ಗಾದೆ ಮಾತುಗಳ ಕುರಿತು ಮಾಹಿತಿಯನ್ನ ತಿಳಿಸಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
9: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
13: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
14: ನಾನು ಆಗ್ತೀನಿ ಕೃಷ್ಣ ಅಂತ ಬಲರಾಮ ಹೇಳಿದ ಆ ಕಥೆಯನ್ನ ನಾಳೆ ಹೇಳ್ತೀನಿ ಎಂದಿದ್ದೆ ನೀನು.
15: ಏನಂತೆ ಆ ಬಲರಾಮನದ್ದು?
16: ಅವನು ಕೃಷ್ಣನ ತರ ಆಗ್ಬೇಕು ಅಂತ ಯಾಕೆ ಹೇಳ್ದ?
17: ಕತೆ ಬಹಳ ಮಜವಾಗಿದೆ ಮಕ್ಕಳೇ, ಹೇಳಲಾ? ಕೃಷ್ಣನ ಬಾಲ್ಯದ ಘಟನೆ ಇದು ಮಕ್ಕಳೇ. ವೃಂದಾವನವೆಲ್ಲ ಕೃಷ್ಣಮಯವಾಗಿತ್ತು. ಎಲ್ಲರಿಗೂ ಬೇಕು ತುಂಟ ಕೃಷ್ಣ. ಊರ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು. ಗೋಪ ಬಾಲಕರಿಗೆ ಮುದ್ದಿನ ಕೃಷ್ಣ ಅವನು, ಗೋಪಿಕೆಯರ ಪ್ರಾಣ, ನಂದ ಯಶೋಧಿಯರ ಮನದ ಕಣ್ಮಣಿ, ಗುಂಗುರು ಕೂದಲು, ಮುಡಿಗೇರಿಸಿದ ನವಿಲ್ಗರಿ, ಟೊಂಕದಲ್ಲಿ ಕೊಳಲು, ಇಂಥ ಮನೋಹರ ರೂಪ ನೋಡಿ ಮರಳಾಗ್ದವರೇ ಇರಲಿಲ್ಲ ವೃಂದಾವನದಲ್ಲಿ. ಶ್ರೀಕೃಷ್ಣನ ಅಣ್ಣ ಬಲರಾಮ ಹೆಸರಿಗೆ ತಕ್ಕ ಹಾಗೆ ಅಗಾಧ ಶಕ್ತಿಯನ್ನು ಹೊಂದಿದ್ದ. ಆದರೂ ಕೃಷ್ಣನಷ್ಟು ಜನಪ್ರಿಯನಾಗಿರಲಿಲ್ಲ. ಆ ಬಾಲಕನಿಗೆ ತಾನು ಕೃಷ್ಣನಂತಾದರೆ ತನ್ನನ್ನು ಎಲ್ಲರೂ ಕೃಷ್ಣನ ಹಾಗೆ ಪ್ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ. ಆಗ ಅವನಿಗೊಂದು ಯೋಚನೆ ಹೊಳೆಯುತ್ತೆ. ಯೋಚನೆ ಬಂದಿದ್ದೇ ಸೀದಾ ಕೃಷ್ಣನ ಹತ್ರ ಓಡಿ ಬರ್ತಾನೆ ಬಲರಾಮ. ಮತ್ತೆ ಹೇಳ್ತಾನೆ, ಕೃಷ್ಣ ನಾನು ನಿನ್ನ ಹಾಗೆ ವೇಷ ಹಾಕೋತೀನಿ, ನನಗೆ ನಿನ್ನ ದಿರಿಸು ನವಿಲ್ಗರಿ ಕೊಳಲನ್ನು ಕೊಡು ಅಂತ ಕೇಳ್ದ. ಎಲ್ಲರನ್ನ ಪ್ರೀತಿ ಮಾಡುವವನು ಶ್ರೀಕೃಷ್ಣ. ಅಂಥದ್ರಲ್ಲಿ ತನ್ನ ಪ್ರೀತಿಯ ಅಣ್ಣ ತನ್ನ ವಸ್ತುಗಳನ್ನು ಕೇಳಿದಾಗ ಇಲ್ಲ ಅಂತ ಹೇಳಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ. ಅವನು ತನ್ನ ಬಟ್ಟೆ ನವಿಲ್ಗರಿ ಕೊಳಲನ್ನು ತೆಗೆದು ಅಣ್ಣ ಬಲರಾಮನಿಗೆ ಕೊಡ್ತಾನೆ. ಬಲರಾಮ ಸಂಭ್ರಮದಿಂದ ಕೃಷ್ಣನ ದಿರಿಸನ್ನು ತೊಡ್ತಾನೆ, ನವಿಲ್ಗರಿಯನ್ನು ಮುಡಿಗೇರಿಸ್ಕೊಳ್ತಾನೆ, ಕೊಳಲನ್ನು ಕೈಯಲ್ಲಿ ಹಿಡಿದು ವೃಂದಾವನ ಯಮುನಾ ತೀರದಲ್ಲಿ ಆನಂದದಿಂದ ಅಡ್ಡಾಡ್ತಾನೆ. ಮಧ್ಯೆ ಮಧ್ಯೆ ಕೊಳಲನ್ನು ಊದಿ ಸಂತೋಷ ಪಡ್ತಾನೆ, ತಾನೇ ಕೃಷ್ಣ ಅನ್ನೋ ಹಾಗೆ ವಿಹರಿಸ್ತಾನೆ. ಒಟ್ಟಿನಲ್ಲಿ ಬಲರಾಮನ ಈ ವರ್ತನೆ ಎಲ್ಲರಿಗೂ ತಮಾಷೆಯಾಗಿ ಕಾಣುತ್ತೆ.
18: ಕೃಷ್ಣನ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲರೂ ಅವನನ್ನು ಕೃಷ್ಣ ಅಂತ ಅನ್ಕೊಳ್ತಿದ್ರ?
17: ಅದು ಹೇಗೆ ಅನ್ಕೋತಾರೆ ಮಕ್ಕಳೇ? ಕೃಷ್ಣ ಕೃಷ್ಣನೇ, ಬಲರಾಮ ಬಲರಾಮನೇ ಅಲ್ವಾ? ಮಕ್ಕಳಾಟ ಅಂತ ನಕ್ಕಿರ್ತಾರೆ ಅಷ್ಟೇ. ಊರ ಜನರು ಬಲರಾಮನ ಈ ಚೇಷ್ಟೆ ನೋಡಿ ನಗ್ತಾರೆ. ಇತ್ತ ಕೃಷ್ಣನ ಮಾವ ಕಂಸ ಕೃಷ್ಣನನ್ನು ಕೊಲ್ಲಿಸುವ ಹುನ್ನಾರವನ್ನು ನಡೆಸ್ತಾ ಇದ್ದ. ಆತ ಅಶ್ವರೂಪಿಯಾದ ಅಸುರ ಅಂದರೆ ರಾಕ್ಷಸ ಕೇಶಿಯನ್ನು ಕರೆದು, ನೋಡು ನೀನು ವೃಂದಾವನಕ್ಕೆ ಹೋಗಿ ಕೃಷ್ಣನನ್ನು ಕೊಂದು ಬಾ ಅಂತ ಆದೇಶವನ್ನು ನೀಡ್ತಾನೆ. ಆಗ ರಾಕ್ಷಸ ಕೇಶಿ, ಅದೆಲ್ಲ ಸರಿ ಮಹಾರಾಜ, ಆದರೆ ನಾನು ಕೃಷ್ಣನನ್ನು ಹೇಗೆ ಗುರುತಿಸೋದು? ಅವನನ್ನು ನಾನು ಇದುವರೆಗೆ ನೋಡೇ ಇಲ್ವಲ್ಲ ಅಂತಂದ. ಆಗ ಕಂಸ ತಲೆಯಲ್ಲಿ ನವಿಲ್ಗರಿ ಟೊಂಕದಲ್ಲಿ ಕೊಳಲನ್ನು ಧರಿಸಿ ಕೃಷ್ಣ ಅಡ್ಡಾಡ್ತಿರ್ತಾನೆ, ಸದಾ ತನ್ನ ಕೊಳಲನ್ನು ಊದುತ್ತಾ ತಿರುಗಾಡ್ತಿರ್ತಾನೆ, ಅವನೇ ಕೃಷ್ಣ ಅಂತ ಕಂಸ ಕೃಷ್ಣನ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ. ಅಸುರ ಕೇಶಿ ಟಕ ಟಕ ಟಕ ಅಂತ ಅಶ್ವದ ಕರಪುಟದ ಸದ್ದು ಮಾಡ್ತಾ ಕೃಷ್ಣನನ್ನು ಅರಸ್ತಾ ವೃಂದಾವನಕ್ಕೆ ಬರ್ತಾನೆ. ಅವನು ಯಮುನಾ ನದಿ ತೀರದಲ್ಲಿ ಆನಂದದಿಂದ ಕೃಷ್ಣನ ವೇಷ ಧರಿಸಿ ವಿಹರಿಸ್ತಾ ಇದ್ನಲ್ಲ ಬಲರಾಮ, ಅವನನ್ನು ನೋಡ್ತಾನೆ. ತಲೆಯಲ್ಲಿ ನವಿಲುಗರಿ ಇತ್ತು, ಕೈಯಲ್ಲಿ ಕೊಳಲಿತ್ತು. ಇದನ್ನು ನೋಡಿ ಇವನೇ ಕೃಷ್ಣ ಅಂತ ತಿಳಿದು ಧಾವಿಸಿ ಓಡಿ ಬಂದು ಆಕ್ರೋಶದಿಂದ ಕೇಶಿ ತನ್ನ ಕಾಲನ್ನೆತ್ತಿ ಗೊರಸಿನಿಂದ ಬಲರಾಮನ ಎದೆಗೆ ಜೋರಾಗಿ ಒದ್ದುಬಿಡ್ತಾನೆ. ಬಲರಾಮ ಹೆಸರಿಗೆ ತಕ್ಕ ಹಾಗೆ ಮಹಾಶಕ್ತಿವಂತ ಆಗಿದ್ದ ಹೌದು. ಆದರೆ ಅವನಿಗೆ ಅಸುರ ಕೇಶಿಯ ಪ್ರಹಾರವನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆತ ನೋವಿನಿಂದ ನರಳತಾ ಕೆಳಗೆ ದೊಪ್ಪಂತ ಬಿದ್ದುಬಿಟ್ಟ. ರಾಕ್ಷಸ ಕೇಶಿ ನೋಡ್ತಾನೆ, ಬಾಲಕ ಪ್ರಜ್ಞಾಹೀನನಾಗಿ ಬಿದ್ದುಬಿಟ್ಟಿದ್ದಾನೆ. ಅಸುರ ಕೇಶಿ ರಾಜ ಈ ಬಾಲಕ ಮೃತನಾಗಿದ್ದಾನೆ ಅಂತ ತಿಳ್ಕೊಂಡು ವಾಪಸ್ ಹೊರಟ. ಅವನ ಅತ್ತ ಹೋಗ್ತಿದ್ದ ಹಾಗೆ ಬಲರಾಮ ಎಚ್ಚರಗೊಳ್ತಾನೆ. ಅವನಿಗೆ ತುಂಬ ಗಾಬರಿ ಆಗುತ್ತೆ. ಆತ ಸೀದಾ ಮನೆಗೆ ಓಡಿ ಬರ್ತಾನೆ. ಕೃಷ್ಣನ ಹತ್ರ ಓಡಿ ಬಂದು ಅವನ ವಸ್ತ್ರ ನವಿಲ್ಗರಿ ಕೊಳಲನ್ನು ಅವನಿಗೆ ಹಿಂದಿರುಗಿಸಿ ಬಿಡ್ತಾನೆ. ತಗೋ ನಿನ್ನ ಕೊಳಲು, ನಿನ್ನ ನವಿಲ್ಗರಿ, ನಿನ್ನ ವಸ್ತ್ರಗಳನ್ನು, ಇದರ ಸಹವಾಸವೇ ಬೇಡ ನನಗೆ. ಕುದುರೆ ಆಗಿದ್ದ ರಾಕ್ಷಸ ಒಬ್ಬ ನನ್ನೆದೆಗೆ ಒದ್ದು ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟ. ನಾನು ಸತ್ತೇ ಹೋಗಬೇಕಾಗಿತ್ತು, ಆ ರೀತಿ ಒದ್ದ ನನಗೆ ಅವನು ಅಂತ ಹೇಳ್ತಾ ತಾಯಿ ರೇವತಿಯ ಸೆರಗಿನಲ್ಲಿ ಅವಿತು ಕೂತ್ಕೊಂಡ. ಅಮ್ಮನ ಮಡಿಲಲ್ಲಿ ಸುರಕ್ಷಿತ ತಾನು ಅಂತ ನೆಮ್ಮದಿಯಿಂದ ನಿದ್ದೆ ಹೋದ. ಇತ್ತ ಕೃಷ್ಣ ತನ್ನ ವಸ್ತ್ರವನ್ನು ಧರಿಸಿ ನವಿಲ್ಗಿರಿಯನ್ನು ಮುಡಿಗೇರಿಸಿ ಕೊಳಲನ್ನು ಹಿಡ್ಕೊಂಡು ಬಲರಾಮ ಹೇಳಿದ ಕೇಶಿ ರಾಕ್ಷಸನನ್ನು ಹುಡುಕ್ತಾ ಯಮುನಾ ನದಿ ತೀರಕ್ಕೆ ಬರ್ತಾನೆ. ರಾಕ್ಷಸ ಕೇಶಿ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಒಂದು ಸಂದೇಹ ಹುಟ್ಟುತ್ತೆ. ತಾನು ಮಾರಣಾಂತಿಕವಾಗಿ ಗೊರಸಿನಿಂದ ಆ ಬಾಲಕನನ್ನು ಒದ್ದಿದ್ದೇನೆ. ಹೊಡೆತ ತಿಂದು ಮಣ್ಣು ಕಚ್ಚಿದ ಬಾಲಕನ ಸ್ಥಿತಿ ಏನಾಗಿರ್ಬೋದು ಅಂತ ನೋಡೋ ಮನಸ್ಸಾಗುತ್ತೆ ಅಸುರ ಕೇಶಿಗೆ. ಆತ ವಾಪಸ್ಸಾಗ್ತಾನೆ. ಆಗ ಅಲ್ಲಿ ಕೃಷ್ಣ ಎದುರಾಗ್ತಾನೆ. ಕೇಶಿಗೆ ಗೊಂದಲವಾಗುತ್ತೆ. ಇವನ್ಯಾರು? ಇವನು ಕೂಡ ನವಿಲ್ಗರಿ ಕೊಳಲನ್ನು ಹೊಂದಿದಾನಲ್ಲ, ಹಾಗಾದರೆ ಆ ಹುಡುಗ ಯಾರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಧಾವಿಸಿ ಬಂದು ಕೇಶಿಯತ್ತ ಪ್ರಹಾರ ಮಾಡಿ ಅವನನ್ನು ಕೊಂದುಬಿಡ್ತಾನೆ. ಹೀಗೆ ಬಲರಾಮನಾಗಿ ಜನ್ಮಿಸಿದ ಆದಿಶೇಷನಿಗೆ ಒಂದು ದಿನಗಳ ಕಾಲ ಕೃಷ್ಣನಾಗಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯವಾಗಲಿಲ್ಲ. ಅಂದಮೇಲೆ ಜನಸಾಮಾನ್ಯರಾದ ನಮ್ಮ ನಿಮ್ಮ ಮಾತೇನು? ಕೃಷ್ಣನಿಗೆ ಕೃಷ್ಣನೇ ಸಾಟಿ ಅಲ್ವಾ ಮಕ್ಕಳೇ? ಒಟ್ಟಿನಲ್ಲಿ ಈ ಕತೆ ಅಂತೂ ಬಹಳ ಮಜವಾಗಿದೆ ಅಲ್ವಾ?
14: ಒಳ್ಳೆ ಬಲರಾಮ, ಏಟ್ ತಿಂದದ್ದೆ ಏನು ಬೇಡ ಅನ್ನಲ್ಲ.
15: ಅಮ್ಮನ ಸರ್ಗ್ನಲ್ಲಿ ಅಡ್ಗೆ ಕೂತ್ನಲ್ಲ.
17: ಹೌದು ಮಕ್ಕಳೇ, ಭಗವಂತನ ಸ್ಥಾನಕ್ಕೆ ಸರಿಸಮ ಬೇರೆಯವರಾಗಕ್ಕೆ ಸಾಧ್ಯವಿಲ್ಲ.
13: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
19: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
20: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
19: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
20: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
19: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
21: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
22: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
23: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
24: ಪ್ರತಿ ವಿದ್ಯಾರ್ಥಿ
19: ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
24: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
25: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
25: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
26: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜಯ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಜ್ಞಾನೇಶ್ವರ ಗೋಶಾಲಯ ಟ್ರಸ್ಟ್ನ ಕಾರ್ಯದರ್ಶಿ, ಸಮಾಜ ಸೇವಕ, ಹಲವಾರು ಸಂಸ್ಥೆಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಶಾಂತ್ ಕುಮಾರ್ ಸಿ ರಾಯ್ಕರ್ ಅವರಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯು ಪ್ರಶಾಂತ್ ರಾಯ್ಕರ್ ಅವರು ಸಾಮಾಜಿಕ ಸೇವೆಯಲ್ಲಿ ಸಲ್ಲಿಸಿರುವ ಸಾರ್ಥಕ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಪ್ರದಾನ ಮಾಡಿ ಸನ್ಮಾನಿಸಿದ್ದಾರೆ. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯು ವಿದೇಶಿ ಗಣ್ಯರು ಸೇರಿದಂತೆ 72 ಜನ ವಿಶೇಷ ಸಾಧಕರಿಗೆ ಈ ಬಾರಿ 2026ನೇ 51ನೇ ವಾರ್ಷಿಕ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ರಶಾಂತ್ ಕುಮಾರ್ ಸಿ ರಾಯ್ಕರ್ ಅವರು ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ಗೋಶಾಲೆಯಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಇವರ ಸೇವೆಯನ್ನು ಪರಿಗಣಿಸಿ ನೀಡಿರುವುದು ತುಂಬಾ ಗಮನಾರ್ಹವಾಗಿದೆ. ಇವರಿಗೆ ಜ್ಞಾನೇಶ್ವರ ಗೋಶಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಹಾಸ್ಪಿ ರಾಯ್ಕರ್ ಹಾಗೂ ಪದಾಧಿಕಾರಿಗಳು, ಟ್ರಸ್ಟಿಗಳು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಣುವಿದ್ಯುತ್ ಸ್ಥಾವರ ಘಟಕಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಮಾಡುತ್ತಿರುವ ಹೋರಾಟಕ್ಕೆ ಶಿವಮೊಗ್ಗದ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿವೆ. May 27 ಬೆಳಗ್ಗೆ 10:30 ಶಿವಮೊಗ್ಗದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಯೋಜನೆ ವಿರೋಧಿಸಿ ಮನವಿ ಸಲ್ಲಿಸಲಿದ್ದು, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ಪರ್ಯಾವರಣ ಟ್ರಸ್ಟ್, ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ, ನಾಗರಿಕ ಹಿತರಕ್ಷಣಾ ವೇದಿಕೆ, ನಿರ್ಮಲ ತುಂಗಭದ್ರಾ ಅಭಿಯಾನ, ಮಾಚೇನಹಳ್ಳಿ ಕೈಗಾರಿಕಾ ವಸಾಹತು, ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ, ರಾಷ್ಟ್ರಭಕ್ತ ಬಳಗ, ಪಶ್ಚಿಮಘಟ್ಟ ಉಳಿಸಿ ವೇದಿಕೆ, ಅಣ್ಣಾ ಹಜಾರೆ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಾರ್ಮಿಕರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಲಿವೆ. ಪ್ರಜ್ಞಾವಂತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿರಲು ಸಂಘಟಕರು ಕೋರಿರುತ್ತಾರೆ. ಮುಂದಿನ ವಿವರ. ಸಮಾಜದಲ್ಲಿ ಶಾಂತಿ, ಪರಸ್ಪರ ಗೌರವ ಮತ್ತು ಧಾರ್ಮಿಕ ಸೌಹಾರ್ದತೆಯ ಅಗತ್ಯತೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಶಿವಮೊಗ್ಗದ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘದಿಂದ ಪ್ರತಿ ವರ್ಷದಂತೆ May 23 ಆದಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರೀತಿ ಎಲ್ಲರಲ್ಲೂ, ದ್ವೇಷ ಯಾರಲ್ಲೂ ಇಲ್ಲ ಎಂಬ ಸಂದೇಶದೊಂದಿಗೆ ಅಂತರ್ಧರ್ಮೀಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪವಿತ್ರ ಕುರಾನ್ ಪಾರಾಯಣ, ಉರ್ದು ಹಾಗೂ ಕನ್ನಡ ಅನುವಾದ, ಡಾಕ್ಯುಮೆಂಟರಿ ಪ್ರದರ್ಶನ ನಡೆಯಿತು. ಅಹಮದಿಯ ಮುಸ್ಲಿಂ ಮಹಿಳಾ ಸಂಘದ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಫೌಜಿಯಾ ಮುಬೀನಾ ಅವರು, ಧರ್ಮದಲ್ಲಿ ಯಾವುದೇ ಬಲತ್ಕಾರವಿಲ್ಲ ಎಂಬ ಪವಿತ್ರ ಕುರಾನ್ ಸಂದೇಶದ ಮೂಲಕ ಮಹಿಳೆಯರ ಗೌರವ ಮತ್ತು ಸಾಮಾಜಿಕ ಪಾತ್ರದ ಕುರಿತು ಮಾತನಾಡಿದರು. ಮಹಿಳೆಯರು ಶಾಂತಿಯ ರಕ್ಷಕರು ಎಂಬ ವಿಷಯದ ಕುರಿತು ನುಸ್ರತ್ ಜಹಾನ್ ಅವರು ಮಹಿಳೆಯರ ತ್ಯಾಗ, ಮಮತೆ ಮತ್ತು ಸಮಾಜ ನಿರ್ಮಾಣದಲ್ಲಿನ ಪಾತ್ರವನ್ನು ವಿವರಿಸಿದರು. ಶಿಕ್ಷಕಿ ಹಾಗೂ ಲೇಖಕಿ ದೀಪಾ ಕುಬಸದ್ ಅವರು ಮಾನವೀಯ ಮೌಲ್ಯಗಳ ಕುರಿತು ಮಾತನಾಡಿದರು. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಸದಸ್ಯೆ ರೇಖಾ ಜಿಎಂ ಅವರು, ಸಮಾಜದಲ್ಲಿ ಶಾಂತಿ ಮತ್ತು ಪರಸ್ಪರ ಗೌರವದ ಅಗತ್ಯತೆಯನ್ನು ತಿಳಿಸಿದರು. ಕ್ರೈಸ್ತ ಧರ್ಮದ ಪ್ರತಿನಿಧಿಯಾಗಿ ಸಿಸ್ಟರ್ ಹೆಲೆನ್ ಮೊರಾಸ್ ಅವರು ಪ್ರೀತಿ ಮತ್ತು

ಸೇವೆಯ ಸಂದೇಶ ಹಂಚಿಕೊಂಡರು. ಬ್ರಹ್ಮಕುಮಾರಿ ಅನಸೂಯಾಜಿ ಹಾಗೂ ಜಗದೀಶ್ ಕೌರ್ ಅವರು ಧಾರ್ಮಿಕ ಸೌಹಾರ್ದ ಮತ್ತು ಮಾನವೀಯತೆಯ ಕುರಿತು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಅನೀಸ್ ಫಾತಿಮಾ ಅವರು ಶಾಂತಿಯುತ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮಹತ್ವದೆಂದು ತಿಳಿಸಿದರು. ಅಂತರ್ಧರ್ಮೀಯ ಮೌನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಯಾಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಒತ್ತಡದ ಬದುಕಿನ ಶೈಲಿಯಿಂದ ಹೊರಬರಲು ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದ ಅಭ್ಯಾಸವು ಸಹಕಾರಿಯಾಗುತ್ತದೆ ಎಂದು ಯೋಗಾಚಾರ್ಯ ಡಾಕ್ಟರ್ ಸಿವಿ ರುದ್ರಾರಾಧ್ಯ ಹೇಳಿದರು. ವಿನೋಬನಗರದ ಕಾಶಿಪುರ ಕಲ್ಲಹಳ್ಳಿಯ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಕಡಿಮೆ ವಯಸ್ಸಿನ ಯುವಜನತೆ ಸಾವನ್ನಪ್ಪುತ್ತಿರುವುದು ಕಳವಳಕಾರಿಯಾಗಿದೆ. ಇದಕ್ಕೆ ಶಿಸ್ತುಬದ್ಧ ಆಹಾರ ಪದ್ಧತಿ ರೂಢಿಸಿಕೊಳ್ಳದೆ ಇರುವುದು ಹಾಗೂ ಒತ್ತಡದ ಜೀವನ ಶೈಲಿ ಮುಖ್ಯ ಕಾರಣವಾಗಿದೆ. ಇದರಿಂದ ಹೊರಬರಲು ಯೋಗ ತುಂಬಾ ಮುಖ್ಯವಾಗಿದೆ ಎಂದು ತಿಳಿಸಿದರು. ಆಸ್ಟ್ರೇಲಿಯಾದಲ್ಲಿ ಶಿವಗಂಗಾ ಯೋಗ ಕೇಂದ್ರದ ತರಬೇತಿ ಘಟಕ ಪ್ರಾರಂಭಿಸಿದ್ದು, ವಿದೇಶದಲ್ಲೂ ಸಹ ಸಾಕಷ್ಟು ಜನ ನಮ್ಮ ಭಾರತೀಯ ಯೋಗ ಪದ್ಧತಿಯನ್ನು ಅನುಸರಿಸುತ್ತಿರುವುದು ಭಾರತೀಯ ಜೀವನ ಶೈಲಿಗೆ ಇರುವ ಪ್ರಾಮುಖ್ಯತೆ ತೋರಿಸುತ್ತದೆ. ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮ ಜೊತೆಗೆ ಸಕಾರಾತ್ಮಕ ಮಾಹಿತಿಗಳನ್ನು ಪಡೆದುಕೊಳ್ಳುವುದು ನಮ್ಮ ಆಯುಷ್ಯ ವೃದ್ಧಿ ಮಾಡುತ್ತದೆ ಎಂದು ಹೇಳಿದರು. ಹಿರಿಯ ಯೋಗ ಶಿಕ್ಷಕ ಜಿಎಸ್ ಓಂಕಾರ್ ಮಾತನಾಡಿ, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿಸುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ದೇಹದಲ್ಲಿ ಚೆನ್ನಾಗಿ ರಕ್ತ ಸಂಚಾರ ಆಗುವುದರಿಂದ ಯಾವುದೇ ಕಾಯಿಲೆಗಳು ನಮ್ಮ ಬಳಿ ಸುಳಿಯುವುದಿಲ್ಲ ಎಂದರು. ಮುಂದಿನ ವಿವರ. ಬಾಲ್ಯದಿಂದಲೇ ಕಲೆ, ಸಾಹಿತ್ಯ, ನೃತ್ಯದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಬೆಳೆಸಬೇಕು ಎಂದು ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಕಿಶೋರ್ ಕುಮಾರ್ ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ್ದ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿದುಷಿ ಶ್ವೇತಾ ಪ್ರಕಾಶ್ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ವೈವಿಧ್ಯ ಕಲಾ ಪ್ರಕಾರಗಳ ಕಲಿಕೆಯು ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್ ಮಾತನಾಡಿ, ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಣ ಕಲಿಕೆಯ ಜೊತೆಗೆ ಭರತನಾಟ್ಯ ಕಡೆಗೆ ಆಸಕ್ತಿ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಮಕ್ಕಳು ಮೊಬೈಲ್, ಡಿಜಿಟಲ್ ಉಪಕರಣಗಳಲ್ಲಿ ಸಮಯ ವ್ಯರ್ಥ ಮಾಡಲು ಬಿಡದೆ ಅವರಲ್ಲಿ ಉತ್ತಮ ಆಸಕ್ತಿ ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಮಯೂರಿ ನಾಟ್ಯಶಾಲೆಯ ವಿದುಷಿ ಶ್ವೇತಾ ಪ್ರಕಾಶ್ ಮಾತನಾಡಿ, ಭರತನಾಟ್ಯ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುತ್ತದೆ, ಮಕ್ಕಳಲ್ಲಿ ಶಿಸ್ತು ಸಂಯಮ ಬೆಳೆಸುತ್ತದೆ ಎಂದು ಹೇಳಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್, ನಿಯೋಜಿತ ಸೇನಾನಿ ಎಒ ಮಹೇಶ್, ಶ್ರೀಕಾಂತ್, ಆದಿಮೂರ್ತಿ, ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮುಂದಿನ ವಿವರ. ರೈಲ್ವೆ ನಿಲ್ದಾಣದಿಂದ ಆದಿ ಕೈಲಾಸಕ್ಕೆ ಚಾರಣ ಹೊರಟವರಿಗೆ ಬೀಳ್ಕೊಡುತ್ತಾ ಮಾತನಾಡಿದ ತರುಣೋದಯ ಘಟಕದ ಚೇರ್ಮನ್ ಎಸ್ಎಸ್ ವಾಗೇಶ್, ಚಾರಣಗಾರರಿಗೆ ಹಿಮಾಲಯ ತವರು ಮನೆ ಇದ್ದಂತೆ. ಪ್ರತಿ ವರ್ಷ ಇಲ್ಲಿ ಚಾರಣ ಮಾಡುವ ಮೂಲಕ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಲು ಸಹಕಾರಿ ಎಂದರು. ಭಾರತದ ಉತ್ತರಾಖಂಡ ರಾಜ್ಯದ ಪಿತೋರಗಡ ಜಿಲ್ಲೆಯ ಹಿಮಾಲಯದಲ್ಲಿ ಆದಿ ಕೈಲಾಸ ಪರ್ವತವಿದೆ. ಸಮುದ್ರ ಮಟ್ಟದಿಂದ ಸುಮಾರು 6,191 ಮೀಟರ್ ಎತ್ತರದಲ್ಲಿರುವ ಈ ಪವಿತ್ರ ಸ್ಥಳವು ಕೈಲಾಸ ಮಾಸದ ಸರೋವರದ ಪ್ರಕೃತಿಯಾಗಿದೆ. ಪಾರ್ವತಿ ಸರೋವರ ಮತ್ತು ಗೌರಿಕುಂಡ ಆದಿ ಕೈಲಾಸದ ತಪ್ಪಲಿನಲ್ಲಿರುವ ಪವಿತ್ರ ಸರೋವರಗಳು. ಈ ಯಾತ್ರೆಯಲ್ಲಿ ನೈಸರ್ಗಿಕವಾಗಿ ಓಂ ಆಕಾರವನ್ನು ಹೋಲುವ ಮತ್ತೊಂದು ಪವಿತ್ರ ಪರ್ವತವನ್ನು ಕಾಣಬಹುದು. ಇದನ್ನು ಹಿಂದೂ ಧರ್ಮದಲ್ಲಿ ಪಂಚ ಕೈಲಾಸಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ಯಾತ್ರೆಯು ಸಂಪೂರ್ಣವಾಗಿ ಭಾರತೀಯ ಭೂಪ್ರದೇಶದಲ್ಲೇ ನಡೆಯುತ್ತದೆ. ದೆಹಲಿಯಿಂದ ಕಮಾವೂನ್ ಪ್ರದೇಶದ ಮೂಲಕ ದಾರ್ಚುಲ್ ತಲುಪಿ ಅಲ್ಲಿಂದ ಟ್ರಕ್ಕಿಂಗ್ ಮೂಲಕ ಆದಿ ಕೈಲಾಸ ತಲುಪಬಹುದು. ಉತ್ತರಾಖಂಡ್ ಪ್ರವಾಸೋದ್ಯಮ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದೆ. ಇದನ್ನು ಶಿವ ಕೈಲಾಶ್, ಛೋಟಾ ಕೈಲಾಶ್, ಬಾಬಾ ಕೈಲಾಶ್ ಅಥವಾ ಜೋಗ್ಲಿಂಗ್ಕಾಂಗ್ ಶಿಖರ ಎಂದು ಕರೆಯುತ್ತಾರೆ ಎಂದರು. ಘಟಕದ ಕಾರ್ಯದರ್ಶಿ ಸುರೇಶ್ ಕುಮಾರ್, ನಾಗರಾಜ್, ಡಾಕ್ಟರ್ ಗುರುಪಾದಪ್ಪ, ಡಾಕ್ಟರ್ ಶೇಖರ್, ಡಾಕ್ಟರ್ ಶಾಂತ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 2026-27 ಸಾಲಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಮುಂಬರುವ ಜೂನ್ 28 ಭಾನುವಾರದಂದು ಹಮ್ಮಿಕೊಳ್ಳಲಾಗುತ್ತಿದ್ದು, ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ಸೂಚಿಸಿದರು. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಪ್ರಥಮ ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ಕುರಿತು

ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಜೂನ್ 28 ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಶಿವಮೊಗ್ಗ ಜಿಲ್ಲಾದ್ಯಂತ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು, ಶಿವಮೊಗ್ಗ ಜಿಲ್ಲೆಯ ಎಲ್ಲ 0-5 ವರ್ಷದೊಳಗಿನ ಮಕ್ಕಳಿಗೆ ಈ ಹಿಂದೆ ಲಸಿಕೆ ಹಾಕಿಸಿದ್ದರೂ ಅಂದು ಪೋಲಿಯೋ ಲಸಿಕೆ ಹಾಕಿಸಬೇಕು. ಲಸಿಕಾ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಲು ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್, ಪುರಸಭೆ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತು ಗ್ರಾಮ ಲೆಕ್ಕಿಗರು ಸಕ್ರಿಯವಾಗಿ ಸಹಕರಿಸಬೇಕು ಎಂದರು. ಪೋಲಿಯೋ ಬೂತ್ಗಳನ್ನು ತೆರೆಯಲು ಶಾಲಾ ಕೊಠಡಿಗಳು, ಅಂಗನವಾಡಿ ಕಟ್ಟಡಗಳು ಸೇರಿದಂತೆ ಅಗತ್ಯವಿರುವ ಇತರ ಸರ್ಕಾರಿ ಮತ್ತು ಅರೆಸರ್ಕಾರಿ ಕಟ್ಟಡಗಳ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನಗರ ಪ್ರದೇಶಗಳಲ್ಲಿ ಕಾರ್ಯಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ನಗರಸಭೆ ಪುರಸಭೆಗಳ ಮುಖ್ಯ ಅಧಿಕಾರಿಗಳು ಆಯಾ ತಾಲೂಕಿನ ಆರೋಗ್ಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಜವಾಬ್ದಾರಿ ನಿರ್ವಹಿಸಬೇಕು. ಲಸಿಕಾ ಅಭಿಯಾನದ ಸುಗಮ ಸಂಚಾರಕ್ಕಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಜೀಪುಗಳ ವ್ಯವಸ್ಥೆ ಮಾಡಬೇಕು ಹಾಗೂ ಜೂನ್ 27 ರಿಂದ ಜುಲೈ 1 ರವರೆಗೆ ಜಿಲ್ಲಾದ್ಯಂತ ನಿರಂತರ ವಿದ್ಯುತ್ ಸರಬರಾಜು ಇರುವಂತೆ ನೋಡಿಕೊಳ್ಳಲು ಮೆಸ್ಕಾಂಗೆ ಸೂಚಿಸಿದರು. ಧಾರ್ಮಿಕ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತ್ ಇಒ ಅಧ್ಯಕ್ಷತೆಯಲ್ಲಿ ಟಾಸ್ಕ್ಫೋರ್ಸ್ ಸಭೆ ನಡೆಸಬೇಕು ಹಾಗೂ ಕಾರ್ಯಕ್ರಮದ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು. ಮಾಹಿತಿ, ಶಿಕ್ಷಣ ಮತ್ತು ಸಂಪರ್ಕ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಕಸ ವಿಲೇವಾರಿ ವಾಹನಗಳಲ್ಲಿ ಆಡಿಯೋ ಜಿಂಗಲ್ಸ್ ನುಡಿಸಬೇಕು. ತಾಲೂಕುಗಳಲ್ಲಿ ಸಿಡಿಪಿಇಗಳು ಮೇಲ್ವಿಚಾರಣೆ ಮಾಡಬೇಕು. ನಗರಾಭಿವೃದ್ಧಿ ಇಲಾಖೆಯಿಂದ ಶಿವಮೊಗ್ಗ ನಗರ ಟಾಸ್ಕ್ಫೋರ್ಸ್ ಸಭೆ ನಡೆಸಿ ಬ್ಯಾನರ್, ಪೋಸ್ಟರ್ ಮೂಲಕ ಪ್ರಚಾರ ನೀಡಬೇಕು ಹಾಗೂ ಎಲ್ಲರೂ ಕೈಜೋಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ 100% ಪೋಲಿಯೋ ಲಸಿಕೆಯನ್ನು ಹಾಕುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದರು. ಅಂದು ಎಲ್ಲ ಶಾಲೆಗಳನ್ನು ಪೋಲಿಯೋ ಲಸಿಕೆ ನೀಡಲು ತೆರೆದಿರಬೇಕು. ಹಿಂದಿನ ದಿನವೇ ಮಕ್ಕಳಿಂದ ಜಾಥಾ ನಡೆಸಿ ಸುತ್ತಮುತ್ತ ಜಾಗೃತಿ ಮೂಡಿಸಬೇಕು. ಕಾರ್ಮಿಕ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳು ಅಭಿಯಾನ ಯಶಸ್ವಿಗೊಳಿಸಲು ಕೈಜೋಡಿಸಬೇಕೆಂದರು. ಆರ್ಸಿಎಚ್ಒ ಡಾಕ್ಟರ್ ಮಲ್ಲಪ್ಪ ಮಾತನಾಡಿ, ಭಾರತ ದೇಶವು 2014 ಪೋಲಿಯೋ ಮುಕ್ತವಾಗಿದೆ. 2011 ಪಶ್ಚಿಮ ಬಂಗಾಳದಲ್ಲಿ ಕಡೆಯ ಪ್ರಕರಣ ಕಂಡುಬಂದಿತ್ತು. ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದಲ್ಲಿ 1-2 ಪ್ರಕರಣಗಳಿದ್ದು ಅಲ್ಲಿಂದ ಬರುವ ಸಂಭವ ಇರುವ ಕಾರಣ ಅಭಿಯಾನವನ್ನು ನಿರಂತರವಾಗಿ ನಡೆಸಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 439013 ಮನೆಗಳಿಂದ 233088 ಮಕ್ಕಳನ್ನು ಪೋಲಿಯೋ ಲಸಿಕೆ ನೀಡಲು ಗುರುತಿಸಲಾಗಿದೆ. ಟ್ರಾನ್ಸಿಟ್, ಮೊಬೈಲ್ ಸೇರಿ ಒಟ್ಟು 1069 ಬೂತ್ಗಳು ಅಂದು ಕಾರ್ಯನಿರ್ವಹಿಸಲಿವೆ. 3960 ಲಸಿಕಾ ಕಾರ್ಯಕರ್ತರಿದ್ದು ಬೂತ್ಗೆ ಬಾರದೆ ಉಳಿದ ಮಕ್ಕಳನ್ನು ಗುರುತಿಸಲು ಜೂನ್ 29 ಮತ್ತು 30 ಗ್ರಾಮೀಣ ಭಾಗದಲ್ಲಿ ಹಾಗೂ ಜುಲೈ 1 ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಮನೆ ಮನೆಗೆ ತೆರಳಿ ಪೋಲಿಯೋ ಲಸಿಕೆ ನೀಡಲಾಗುವುದು. ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಹಾಗೂ ಇತರೆಡೆ ಟ್ರಾನ್ಸಿಟ್ ತಂಡಗಳನ್ನು ನಿಯೋಜಿಸಲಾಗುವುದು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸುಜಾತ, ಡಿಎಚ್ಒ ಡಾಕ್ಟರ್ ನಟರಾಜ್, ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯ್ಕ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಗುಡದಪ್ಪ, ಇತರೆ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯ್ಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು.
ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ ರವರು ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು. ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಮತ್ತು ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಜೊತೆಗೆ ಶಾಲಾ ಆವರಣದಲ್ಲಿ ಅನಗತ್ಯ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಹಾವು ಕಡಿತಕ್ಕೆ ಯಾವುದೇ ಕಾರಣಕ್ಕೆ ನಾಟಿ ವೈದ್ಯರ ಬಳಿ ತೆರಳದೆ ತತ್ಕ್ಷಣ ಆಸ್ಪತ್ರೆಗೆ ರೋಗಿಯನ್ನು ಕರೆತರಬೇಕು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆರ್ಸಿಎಚ್ ಅಧಿಕಾರಿಗಳಿಗೆ ಸೂಚಿಸಿದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ?

0: ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗ್ರಿ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಪರಿಸರ ಅಂದ್ರೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ಒಂದು ಸುಂದರ ಪ್ರಪಂಚ ಅಂತಾನೆ ಹೇಳ್ಬೋದು. ಹಾಗೆ ಈ ಸುಂದರ ಪ್ರಪಂಚದಲ್ಲಿ ನಾವು ಮನುಷ್ಯರು ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡೋಣ ಅಂತ ಕೇಳುಗರೆ. ಹಕ್ಕಿಗಳಲ್ಲಿ ಗಂಡು ಪಕ್ಷಿ, ಹೆಣ್ಣು ಪಕ್ಷಿ ಅಂತಿರುತ್ತೆ. ಆದ್ರೆ ಈ ಪಕ್ಷಿಯಲ್ಲಿ ಗಂಡು ಪಕ್ಷಿಯನ್ನೊಮ್ಮೆ ನಾವು ನೋಡ್ಲೇಬೇಕು. ಆಹಾ, ಇಡೀ ಮೈಯೆಲ್ಲ ಮೈ ಮರೆಸುವಂತ ಆಕಾಶ ನೀಲಿ ಬಣ್ಣ. ಅದರಲ್ಲೂ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅದರ ತಲೆಯ ಹಿಂಭಾಗದಲ್ಲಿ ಕಪ್ಪನೆಯ ಒಂದು ಬ್ಯೂಟಿ ಸ್ಪಾಟ್ ಇದೆ, ಅಂದ್ರೆ ಮಚ್ಚೆ ಇದೆ. ಕುತ್ತಿಗೆ ಹತ್ರ ನೋಡಿದ್ರೆ ಒಂಥರ ಬ್ಲಾಕ್ ನೆಕ್ಲೆಸ್ ಹಾಕೊಂಡಾಗೆ ಒಂದು ಕಪ್ಪು ಗೆರೆ ಇರುತ್ತೆ. ನಿಜಕ್ಕೂ ಕಾಡಿನ ದೇವತೆ ಇದಕ್ಕೆ ಪ್ರೀತಿಯಿಂದ ಮೇಕಪ್ ಮಾಡಿದ ಹಾಗೆ ಕಾಣಿಸುತ್ತೆ. ಆದ್ರೆ ಹೆಣ್ಣು ಹಕ್ಕಿ ಪಾಪ ತುಂಬಾ ಸಿಂಪಲ್, ಆಲಿವ್ ಕಂದು ಬಣ್ಣದಲ್ಲಿರುತ್ತೆ. ಈ ಹಕ್ಕಿಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಹಾಗೆ ಇಂಟೆಲಿಜೆಂಟ್ ಪಕ್ಷಿಗಳು. ಗಾಳಿಯಲ್ಲಿ ಹಾರಾಡೋ ಸಣ್ಣ ಸಣ್ಣ ಕೀಟಗಳನ್ನ ಜಂಗಲ್ ಜಡ್ಜ್ ತರಹ ಗಾಳಿಯಲ್ಲೇ ಜಾಣ್ಮೆಯಿಂದ ಹಿಡಿದು ತಿನ್ನುತ್ತೆ. ಅಷ್ಟೇ ಅಲ್ಲ, ಇವುಗಳು ಗೂಡು ಕಟ್ಟೋಕೆ ಕಲೆ ಇದೆಯಲ್ಲ, ಅದು ಸೂಪರ್ ಪ್ರೊಫೆಷನಲ್ ಬಿಡ್ರಿ. ಮರದ ಸಣ್ಣ ರಂಬೆಗಳ ಮಧ್ಯೆ ಕಪ್ಪಿನ ಆಕಾರದಲ್ಲಿ ಕ್ಯೂಟ್ ಆದ ಗೂಡನ್ನ ಕಟ್ಟುತ್ತೆ. ಆ ಗೂಡು ಬಿದ್ದು ಹೋಗ್ಬಾರದು ಅಂತ ಅದಕ್ಕೆ ಜೇಡರ ಬಲೆಯನ್ನ ತಂದು ಕೋಟಿಂಗ್ ಕೊಡುತ್ತೆ. ಇವುಗಳ ಬುದ್ಧಿ ಇಂಜಿನಿಯರ್ ತರ ಸಿಕ್ಕಾಪಟ್ಟೆ ಇದೆ, ಎಸ್ಪೆಷಲಿ ಸಿವಿಲ್ ಇಂಜಿನಿಯರ್ ತರ. ಇನ್ನು ಕಾಡಿನ ಕೀಟಗಳ ಸಂಖ್ಯೆಯನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಈ ನೀಲಿ ರಾಜ ಹಕ್ಕಿಗಳ ಪಾತ್ರ ಬಹಳ ದೊಡ್ಡದು. ಹೌದು, ನಾನು ಇಷ್ಟೊತ್ತಂಗ ನಿಮಗೆ ಹೇಳ್ತಾ ಇದ್ದಂತಹ ಪಕ್ಷಿ ಬ್ಲಾಕ್ ನೇಪ್ ಮೊನಾರ್ಕ್, ಅಥವಾ ಕನ್ನಡದಲ್ಲಿ ಸರಳವಾಗಿ ಹೇಳ್ಬೇಕಂದ್ರೆ ಕಪ್ಪು ಹಿಂಗತ್ತಿನ ರಾಜ ಹಕ್ಕಿ ಅಂತ ಕೂಡ ಈ ಹಕ್ಕಿಯನ್ನ ಕರೀತಾರೆ. ಸೊ ಈ ಮೊನಾರ್ಕ್ ಪಕ್ಷಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ ಕೇಳುಗರೆ. ನಮ್ಮ ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣ ಸಿಗುವಂತಹ ಈ ಸುಂದರ ಪಕ್ಷಿ ನೋಡ್ಲಿಕ್ಕೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಈ ಪ್ರಭೇದದಲ್ಲಿ ಗಂಡು ಹಾಗೆ ಹೆಣ್ಣು ಹಕ್ಕಿಗಳು ಹೊರ ರೂಪದಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಗಂಡು ಹಕ್ಕಿ ಅತ್ಯಂತ ಅಟ್ರಾಕ್ಟಿವ್ ಆಗಿರುತ್ತೆ, ಇನ್ನು ಹೆಣ್ಣು ಹಕ್ಕಿ ಸ್ವಲ್ಪ ಸಿಂಪಲ್ ಆಗಿ ಇರುತ್ತೆ. ಗಂಡಿನಷ್ಟು ನೀಲಿ ಆಕಾರ ಇರೋದಿಲ್ಲ. ಇವುಗಳು ಪ್ರಮುಖವಾಗಿ ಕೀಟಗಳನ್ನ ತಿನ್ನುವಂಥದ್ದು, ಎಸ್ಪೆಷಲಿ ಹಾರಾಡುವಂತಹ ಸಣ್ಣ ಕೀಟಗಳನ್ನ ಗಾಳಿಯಲ್ಲಿ ಜಾಣ್ಮೆಯಿಂದ ಹಿಡಿದು ತಿನ್ನುತ್ತೆ. ಇನ್ನು ಕಾಡಿನಲ್ಲಿ ಬಹಳ ಚುರುಕಾಗಿ ಹಾಗೆ ಲವಲವಿಕೆಯಿಂದ ಇರುತ್ತೆ. ಕಣ್ಣಿಗೆ ತಟ್ಟನೆ ಬೀಳುವಂತಹ ಈ ಪಕ್ಷಿಗಳು ಕಾಡಿನ ಮೇಲ್ಛಾವಣಿಯ ಕೆಳಭಾಗದ ಪೊದೆಗಳಲ್ಲಿ ಹೆಚ್ಚಾಗಿ ಆಹಾರವನ್ನ ಹುಡುಕುತ್ತೆ. ಇನ್ನು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ವಿವಿಧ ಜಾತಿಯ ಹಕ್ಕಿಗಳು ಇದೆ. ಒಟ್ಟಾಗಿ ಸೇರಿ ಆಹಾರ ಹುಡುಕುವ ಮಿಶ್ರ ಜಾತಿ ಹಿಂಡುಗಳಲ್ಲಿ ಇವು ಪ್ರಮುಖ, ಹಾಗೆ ಯಾವಾಗ್ಲೂ ಆಕ್ಟಿವ್ ಆಗಿರುವಂತಹ ಸದಸ್ಯರು ಅಂತಾನೆ ಹೇಳ್ಬಹುದು. ಇನ್ನು ಇವುಗಳ ಧ್ವನಿ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್, ಅರಸಕ್ಕಿ ಅಥವಾ ರಾಜ ಹಕ್ಕಿ, ಆ ಹಕ್ಕಿಯ ಧ್ವನಿಗೆ ಹೋಲುವಂಥದ್ದು. ಇನ್ನು ಆಪತ್ತು ಎದುರಾದಾಗ ಅಥವಾ ಎಚ್ಚರದಿಂದಿದ್ದಾಗ ತಲೆಯ ಮೇಲಿನ ಗರಿಗಳನ್ನ ತುಸು ಮೇಲಕ್ಕೆತ್ತಿ ಜುಟ್ಟಿನಂತೆ ಮಾಡಿಕೊಳ್ಳುತ್ತೆ. ಭಾರತದಲ್ಲಿ ಇವುಗಳ ಮುಖ್ಯ ಸಂತಾನೋತ್ಪತ್ತಿ ಕಾಲ ಬೇಸಿಗೆಯಿಂದ ಮಳೆಗಾಲದ ಆರಂಭದವರೆಗೆ. ಹಾಗಿದ್ರೆ ಈ ಪಕ್ಷಿಯ ಬಗ್ಗೆ ಮತ್ತಷ್ಟು ವಿಚಾರವನ್ನ ಹೇಳೋದಕ್ಕೆ ನಮ್ಮೊಟ್ಟಿಗೊಬ್ರು ಅತಿಥಿ ಕೂಡ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪಕ್ಷಿಯ ಬಗ್ಗೆ ಮಾತಾಡ್ತಾ ಇದೆ, ಅದೇನೇ ಮೊನಾರ್ಕ್ ಪಕ್ಷಿ. ಈ ಪಕ್ಷಿಯ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕಾಗಿ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗೌಳೇರವರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾಹಿತಿಯನ್ನ ಕೇಳೋಣವಾ. ಶೇಖರ್ ಸರ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಮೊನಾರ್ಕ್ ಪಕ್ಷಿಯ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನೀಡಬಹುದಾ ಸರ್?
3: ಕರಿಮುಡಿ ಎಂಬ ನೀಲ ಸುಂದರಿ ಮೊನಾರ್ಕ್ ಪಕ್ಷಿ. ಮಲೆನಾಡಿನಲ್ಲಿ ಮುಂಗಾರು ಮಳೆ ಸುರಿಯತೊಡಗಿದರೆ ಒಂದು ಕಾಲಕ್ಕೆ ಸಂಭ್ರಮದ ಚಟುವಟಿಕೆಗಳು ಶುರುವಾಗುತ್ತಿದ್ದವು. ರೈತರಲ್ಲಿ ಚುರುಕು ಉತ್ಸಾಹ ಉಕ್ಕುತ್ತಿದ್ದವು. ಮಳೆ ನಿಧಾನವಾಗಿ ಸುರಿಯುತ್ತಾ ರಭಸ ಹೆಚ್ಚಿಸಿಕೊಳ್ಳುತ್ತಿತ್ತು. ನೆರೆಹಾವಳಿ, ಪ್ರವಾಹ, ಬಿರುಗಾಳಿ ಯಾವಾಗಲೂ ಒಮ್ಮೆ ತಲೆದೋರುತ್ತಿದ್ದವು. ಕಳೆದ 4-5 ವರ್ಷಗಳಲ್ಲಿ ಮಳೆ ಬಿರುಗಾಳಿಯ ಜೊತೆಗೆ ಸೇರಿಕೊಂಡು ಅಪಾರ ಹಾನಿ ಉಂಟಾಗುತ್ತಿದೆ. ಬೀಳುವ ಮಳೆಗೂ ಪಕ್ಷಿಲೋಕಕ್ಕೂ ಎಲ್ಲಿಲ್ಲದ ನಂಟು. ಈಗ ನಾನು ಹೇಳ ಹೊರಟಿರುವುದು ರಾಜಹಕ್ಕಿಯ ಬಗ್ಗೆ. ರಾಜಹಕ್ಕಿ ಮತ್ತು ರಾಜಹಂಸ ಪಕ್ಷಿ ಇವು ಬೇರೆ ಬೇರೆ. ರಾಜಹಕ್ಕಿಗೆ ಮತ್ತೊಂದು ಹೆಸರು ಮೊನಾರ್ಕ್. ಕಡುನೀಲಿ ಬಣ್ಣದ ಈ ಪಕ್ಷಿಗೆ ಕಪ್ಪು ಮಣಿ, ಕರಿಮುಡಿಯ ಪಕ್ಷಿ, ನೀಲಸುಂದರಿ ಹಾಗೂ ಇಂಗ್ಲಿಷ್ನಲ್ಲಿ ಬ್ಲ್ಯಾಕ್ ನೇಪ್ಡ್ ಮೊನಾರ್ಕ್, ಫ್ಲೈ ಕ್ಯಾಚರ್ ಎಂದು ಕರೆಯುತ್ತಾರೆ. ಟೋಮ್ ಟೊಯ್ ಎಂದು ಸದ್ದು ಮಾಡುವ ಈ ಪಕ್ಷಿ ಅತ್ಯಂತ ಸುಂದರವಾದುದು. ಇದಕ್ಕೆ ನೆತ್ತಿಯ ಮೇಲೊಂದು ವರ್ತುಳಾಕಾರದ ಕಪ್ಪು ಟೋಪಿ ಇದೆ. ಈ ಟೊಪ್ಪಿಗೆ ಮುಖದಲ್ಲಿ ನಾವು ನೋಡುವಂಥ ಒಂದು ಕಿರೀಟವನ್ನು ಭಾವಿಸಿಕೊಳ್ಳಬಹುದು. ರಾಜಪಕ್ಷಿ ಎಂದ ಮೇಲೆ ಕೊರಳಿಗೊಂದು ಮುತ್ತಿನ ಹಾರ ಇರಲೇಬೇಕು. ಈ ರಾಜಪಕ್ಷಿಗೂ ಕೂಡ ಒಂದು ಕೊರಳಿನ ಸರ ಇದೆ, ಅದು ಕೂಡ ಕೊರಳ ಸುತ್ತ ಸುತ್ತಿಕೊಂಡಿದೆ. ಗುಬ್ಬಚ್ಚಿಗಿಂತ ತುಸು ದೊಡ್ಡದ ಗಾತ್ರದ ಈ ಪಕ್ಷಿ ನೀಲಿ ಬಣ್ಣದ್ದು. ಹೊಟ್ಟೆ ಮತ್ತು ಬಾಲ ಮಾತ್ರ ಬೂದು ಬಣ್ಣದಲ್ಲಿರುತ್ತವೆ. ನೆತ್ತಿ ಮಾತ್ರ ಕಪ್ಪು, ಮುಡಿ ಕಟ್ಟಿದಂತೆ, ಟೋಪಿ ಹಾಕಿದಂತೆ, ಕಿರೀಟ ಧರಿಸಿದಂತೆ ಕಾಣುತ್ತದೆ. ಇವೆಲ್ಲ ಆಕರ್ಷಕ ಲಕ್ಷಣಗಳು ಗಂಡಿಗೆ ಮಾತ್ರ ಮೀಸಲು. ಹೆಣ್ಣು ಪಕ್ಷಿಯ ಮೈಬಣ್ಣ ತಿಳಿ ನೀಲಿ ಹಾಗೂ ಅದಕ್ಕೆ ನೆತ್ತಿಯ ಮೇಲೆ ಕಪ್ಪು ಟೋಪಿ, ಕಿರೀಟ ಯಾವುದೂ ಇರುವುದಿಲ್ಲ. ಹೆಸರಿಗೆ ರಾಜಪಕ್ಷಿ ಮೊನಾರ್ಕ್ ಎಂದು ಕರೆದರೂ ಕೂಡ ಆ ಪಕ್ಷಿ ಕಷ್ಟದ ಬದುಕನ್ನು ಮಳೆಗಾಲದಲ್ಲಿ ಕಳೆಯುತ್ತದೆ. ಭಾರೀ ಮಳೆ, ಬಿರುಗಾಳಿಯ ಸಂದರ್ಭದಲ್ಲಿಯೇ ಅದು ತನ್ನ ಸಂತಾನಾಭಿವೃದ್ಧಿಯನ್ನು ಆರಂಭಿಸುತ್ತದೆ. ನೆಲದಿಂದ 8-10 ಎತ್ತರದಲ್ಲಿ ಈ ಪಕ್ಷಿ ಬಟ್ಟಲಿನಾಕಾರದ ಗೂಡು ನಿರ್ಮಿಸುತ್ತದೆ. ಮರಗಳ ಕೌಲಿನಲ್ಲಿ ಇದರ ಗೂಡು ನಿರ್ಮಾಣವಾಗುತ್ತದೆ. ಗೂಡು ನಿರ್ಮಾಣದಲ್ಲಿ ಹೆಣ್ಣು ಪಕ್ಷಿ ಹೆಚ್ಚು ಆಸಕ್ತಿ ವಹಿಸುತ್ತದೆ. ಹೆಣ್ಣು ಪಕ್ಷಿ ವಾರಗಟ್ಟಲೆ ಹಾರಾಟ ನಡೆಸಿ ದಾರ, ನೂಲು, ಶಿಲೀಂಧ್ರ, ಜೇಡರ ಬಲೆಯನ್ನು ಎಲ್ಲಿಂದಲೂ ಹೆಕ್ಕಿ ತಂದು ಮರದ ಕವಲಿನ ನಡುವೆ ಬಿಗಿ ಬಂಧನದ ಗೂಡು ನಿರ್ಮಿಸುತ್ತದೆ. ಹುಟ್ಟುವ ಮರಿಹಕ್ಕಿಗಳಿಗೆ ಹೊರಗಿನ ಯಾವುದೇ ಸೋಂಕು ತಗಲಬಾರದೆಂದು ಹೆಣ್ಣು ಹಕ್ಕಿ ಜಾಗರೂಕವಾಗಿ ಗೂಡು ನಿರ್ಮಿಸಿ ಸಂಸಾರ ಹೂಡುತ್ತದೆ. ಬೆಚ್ಚಗಿನ ಗೂಡಿನಲ್ಲಿ ಗಂಡು ಹೆಣ್ಣು ಕೂಡಿ ಸಲ್ಲಾಪ ನಡೆಸುತ್ತವೆ. ಅದರ ಪರಿಣಾಮವಾಗಿ ಹೆಣ್ಣು ಹಕ್ಕಿ 2-3 ಮೊಟ್ಟೆಗಳನ್ನಿಡುತ್ತದೆ. ಮೊಟ್ಟೆಗಳಿಗೆ ಗಂಡು ಹೆಣ್ಣು ಒಟ್ಟಿಗೆ ಸೇರಿ ಸರದಿಯಲ್ಲಿ ಕಾವು ಕೊಡುತ್ತವೆ. ಆಹಾರ ತರಲು ಗಂಡು ಹೆಣ್ಣು ಹಕ್ಕಿಗಳಿಗೆ ಹೊರಗೆ ಹೋಗಲು ಅವಕಾಶವಾಗುತ್ತದೆ. 12 ದಿನಗಳಿಗೆ ಮೊಟ್ಟೆಗಳು ನಕ್ಷತ್ರದ ಆಕಾರದಲ್ಲಿ ಬಿರಿಬಿಟ್ಟು ಮರಿಗಳು ಹೊರಬರುತ್ತವೆ. ಹಸಿದ ಮರಿಗಳಿಗೆ ತಂದೆ ತಾಯಿಗಳು ಗುಟುಕು ನೀಡಿ ಪೋಷಿಸುತ್ತವೆ. ವಿಶೇಷವೆಂದರೆ ಕೋಟೆಯಂತಹ ಸುಭದ್ರ ಗೂಡಿನೊಳಗೆ ಮರಿಗಳು ಮಲವಿಸರ್ಜನೆ ಮಾಡುತ್ತವೆ. ಆ ಹಿಕ್ಕೆಗಳನ್ನು ತಂದೆ ತಾಯಿ ಹಕ್ಕಿಗಳು ಗೂಡಿನಿಂದ ಹೊರಹಾಕಿ ಸ್ವಚ್ಛಗೊಳಿಸುತ್ತವೆ. ಇಂಥ ತಂದೆ ತಾಯಿ ಪಕ್ಷಿಗಳು ಮನುಷ್ಯರ ಲೋಕದಲ್ಲಿ ಇರಲಿಕ್ಕಿಲ್ಲ. ಮಳೆ ಬಂದರೆ ಮಾತ್ರ ಮರಿಗಳಿಗೆ ಬಹಳ ಚಳಿ ಆವರಿಸುತ್ತದೆ. ಆಗ ತಂದೆ ತಾಯಿ ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಅಗಲಿಸಿ ಅದರೊಳಗೆ ಮರಿಗಳಿಗೆ ಛತ್ರಿಯಂತೆ ಹಿಡಿದು ಆಸರೆ ನೀಡುತ್ತವೆ. ಮುಂಗಾರು ಮಳೆಗಾಲದಲ್ಲಿ ಗಾಳಿ ಮಳೆ ಶೀತ ಎದುರಿಸಿ ಮರಿಗಳು ಬಲಿಯುತ್ತವೆ. ಆಗ ಮರಿಗಳು ಸ್ವತಂತ್ರವಾಗಿ ಗೂಡು ಬಿಟ್ಟು ಹೊರಹಾರುತ್ತವೆ. ಹುಟ್ಟಿದ ಮರಿಗಳಿಗೆ 8 ದಿನಗಳಲ್ಲಿ ರೆಕ್ಕೆಗಳು ಬಲಿಯುತ್ತವೆ. ಮರಿ ಸಂತಾನಕ್ಕಾಗಿ ಅದರ ಬೆಳವಣಿಗೆ ಆರೋಗ್ಯ ಕಾಪಾಡಲು ರಾಜಹಕ್ಕಿ ತಂದೆ ತಾಯಿ ಗೂಡನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಅಪರೂಪದ ಸಂಗತಿ. ಗೂಡಿನ ಸ್ವಚ್ಛತೆಯೇ ಮರಿಗಳನ್ನು ತಿನ್ನಲು ಗೂಡಿಗೆ ಬರುವ ಶತ್ರುಗಳಿಗೆ ದೂರ ಇರಿಸಲು ಸಹಾಯಕವಾಗುತ್ತವೆ. ವೈರಿಗಳು ಸಾಮಾನ್ಯವಾಗಿ ವಾಸನೆ ಗ್ರಹಿಸಿ ಗೂಡಿಗೆ ಬರುತ್ತವೆ. ಹಲವಾರು ಬಾರಿ ಗೂಡಿನ ಸ್ವಚ್ಛತೆ ಮಾಡುವ ತಂದೆ ತಾಯಿಗಳ ವಂಶಾಭಿವೃದ್ಧಿ ಅಂದರೆ ಏನು ಎಂಬುದನ್ನು ಮನರ್ಪಕ್ಷಿಯ ಜೈವಿಕ ಗಡಿಯಾರ ನೋಡಿ ತಿಳಿಯಬೇಕು. ಭದ್ರಕೋಟೆಯಂಥ ಗೂಡಿನ ನಿರ್ಮಾಣ ಕೂಡ ಈ ಪಕ್ಷಿಯ ಮತ್ತೊಂದು ವೈಶಿಷ್ಟ್ಯ. ಸಾಮಾನ್ಯವಾಗಿ ಮೊನಾರ್ಕ್ ಪಕ್ಷಿಗಳು ಮಳೆಗಾಲದ ಮೇ ತಿಂಗಳಿನಿಂದ ಜುಲೈ ತಿಂಗಳಿನವರೆಗೆ ಸಂತಾನ ಅಭಿವೃದ್ಧಿ ಮಾಡುತ್ತವೆ. ಸಂಸಾರ ಹೂಡಲು ಸಜ್ಜಾಗುತ್ತವೆ. ಇಂಥ ಪಕ್ಷಿಗಳ ಸಂಭ್ರಮ ಅತ್ಯಂತ ಕುತೂಹಲಕಾರಿಯಾದದು. ಇಂಥ ಮೊನಾರ್ಕ್ ಪಕ್ಷಿಗಳನ್ನು ನಾನು ದಾಂಡೇಲಿಯ ಕಾಡಿನ ಓಲ್ಡ್ ಮ್ಯಾಗಜಿನ್ ಹೌಸಿನಲ್ಲಿ ನೋಡಿ ಸಂಭ್ರಮಿಸಿದ್ದೇನೆ. ಅವುಗಳ ಗೂಡನ್ನು ನೋಡಿದ್ದೇನೆ. ಅವುಗಳ ವಂಶಾಭಿವೃದ್ಧಿಯನ್ನು ಕೂಡ ಕಂಡಿದ್ದೇನೆ. ಹಾಗಾಗಿ ಈ ಮೊನಾರ್ಕ್ ಪಕ್ಷಿಯ ಬದುಕು ನನಗೆ ಅತ್ಯಂತ ರೋಚಕ ಎನಿಸಿದೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಮೊನಾರ್ಕ್ ಅನ್ನೋ ಒಂದು ಪಕ್ಷಿಯ ಲೈಫ್ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ರೋಚಕವಾಗಿದೆ ಅಂತ ಹೇಳಿ ಶೇಖರ್ ಸರ್ ಮಾಹಿತಿನ ನೀಡಿದ್ರು. ಸರ್, ನಿಮಗೆ ಧನ್ಯವಾದಗಳು. ಕೇಳುಗರೆ, ಈ ಪಕ್ಷಿಯ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮನಾರ್ಕ್ ಪಕ್ಷಿಯ ಬಗ್ಗೆ ಮಾತಾಡ್ತಾ ಇದೆ. ಮಧ್ಯಮ ಗಾತ್ರದಂತಹ ಕೀಟ ಹಾರದ ಸಣ್ಣ ಹಾಡು ಹಕ್ಕಿಗಳು ಇವು. ಇವುಗಳನ್ನ ಹೆಚ್ಚಾಗಿ ಮನಾರ್ಕ್ ಫ್ಲೈ ಕ್ಯಾಚರ್ ಅಂತಾನೆ ಕರೆಯಲಾಗುತ್ತೆ. ಇನ್ನು ದಕ್ಷಿಣ ಹಾಗೆ ಆಗ್ನೇಯ ಏಷ್ಯಾ, ಇನ್ನು ಆಫ್ರಿಕಾ ಜೊತೆಗೆ ಆಸ್ಟ್ರೇಲಿಯಾದ ಉಷ್ಣವಲಯದ ಕಾಡುಗಳಲ್ಲಿ ಹೆಚ್ಚಾಗಿನೇ ಈ ಹಕ್ಕಿಗಳನ್ನ ನಾವು ಕಾಣಬಹುದು. ಈ ಪಕ್ಷಿಗಳು ಸಣ್ಣದಾಗಿದ್ದು ಉದ್ದವಾದ ಬಾಲ ಹಾಗೆ ಅಗಲವಾದ ಚಪ್ಪಟೆ ಕೊಕ್ಕನ್ನ ಹೊಂದಿರುತ್ತೆ. ಸಾಮಾನ್ಯವಾಗಿ 8-23 ಸೆಂಟಿಮೀಟರ್ ವರೆಗೆ ಉದ್ದವಿರುತ್ತೆ. ನನಾಗ್ಲಿಂದ ಹೇಳ್ತಾ ಇದೆ, ಗಂಡು ಪಕ್ಷಿಗಳೇ ಅತ್ಯಂತ ಆಕರ್ಷಕವಾದ ಬಣ್ಣವನ್ನ ಹೊಂದಿರುತ್ತೆ. ಉದಾಹರಣೆಗೆ ಬ್ಲಾಕ್ ನೆಪ್ಡ್ ಮನಾರ್ಕ್ ಇರ್ಬೋದು. ಇನ್ನು ಇದರಲ್ಲಿ ಪ್ರಭೇದಗಳು ಕೂಡ ಇದೆ. ಅದರಲ್ಲಿ ಗಂಡು ಹಕ್ಕಿಯು ಹೊಳೆಯುವ ನೀಲಿ ಬಣ್ಣವನ್ನ ಹೊಂದಿದ್ದು ಕುತ್ತಿಗೆಯ ಭಾಗದಲ್ಲಿ ಕಪ್ಪು ಪಟ್ಟಿಯನ್ನ ಹೊಂದಿರುತ್ತೆ. ಹೆಣ್ಣು ಹಕ್ಕಿಗಳು ಇಷ್ಟು ಗಾಢವಾದ ಬಣ್ಣವನ್ನ ಹೊಂದಿರುವುದಿಲ್ಲ. ಇನ್ನು ಮನಾರ್ ಕುಟುಂಬ ಪ್ರಪಂಚದಾದ್ಯಂತ ಸುಮಾರು 100 ಹೆಚ್ಚು ಜಾತಿಯ ಪಕ್ಷಿಗಳನ್ನ ಒಳಗೊಂಡಿದೆ. ಅದರಲ್ಲೂ ಭಾರತ ಕರ್ನಾಟಕದ ಸುತ್ತಮುತ್ತಲಿನ ಕಾಡುಗಳಲ್ಲಿ ಹೆಚ್ಚಾಗಿನೇ ಕಂಡುಬರುವಂತಹ ಪ್ರಮುಖ ಮನಾರ್ಕ್ ಪಕ್ಷಿ ಅಂದ್ರೆ ಅದು ಬ್ಲಾಕ್ ನೇಪ್ ಮನಾರ್ಕ್. ಈ ಬ್ಲಾಕ್ ನೇಪ್ ಮನಾರ್ಕ್ ನಂತಹ ಸುಂದರ ಹಕ್ಕಿಗಳು ನೈಜ ದೃಶ್ಯಾವಳಿಗಳು ಹಾಗೆ ಇವುಗಳ ಮಧುರವಾದ ಕೂಗನ್ನ ಆಲಿಸಬೇಕು. ಅದನ್ನ ಕೇಳೋಕೆನೆ ಒಂದ್ ರೀತಿ ಖುಷಿ ಕೊಡುತ್ತೆ. ಇನ್ನು ಶೇಖರ್ ಸರ್ ಕೂಡ ಹೇಳ್ತಾ ಇದ್ರು ಈ ಹಕ್ಕಿಯ ಸ್ಪೆಷಾಲಿಟಿ ಏನು ಅಂತ ಹೇಳಿ. ಖಂಡಿತವಾಗ್ಲೂ ಈ ಮನಾರ್ಕ್ ಪಕ್ಷಿಯಲ್ಲೇನೇ ಸಾಕಷ್ಟು ಬಗೆಯ ಕೂಡ ಇರುವಂತದ್ದು. ಇನ್ನು ಕೇಳುಗರೆ, ಭಾರತದಲ್ಲಿ ಇವುಗಳ ಮುಖ್ಯ ಸಂತಾನೋತ್ಪತ್ತಿ ಕಾಲ ಬೇಸಿಗೆಯಿಂದ ಮಳೆಗಾಲದ ಆರಂಭದವರೆಗೆ ಇರುತ್ತೆ. ಅಂದ್ರೆ ಮೇನಿಂದ ಜುಲೈವರೆಗೆ ಇರುತ್ತೆ. ಇವು ಮರದ ರೆಂಬೆಗಳ ಕವಲುಗಳಲ್ಲಿ ಕಪ್ಪಿನ ಆಕಾರದಲ್ಲಿ, ಅಂದ್ರೆ ಕಪ್ ಆಕಾರ ನಿಮ್ಗೆ ಗೊತ್ತಿರುವಂತದ್ದು, ಅದರಲ್ಲಿ ಅತ್ಯಂತ ಸುಂದರವಾದ ಸಣ್ಣ ಗೂಡನ್ನ ಕಟ್ಟುವಂಥದ್ದು. ಗೂಡನ್ನ ಬಲಪಡಿಸೋಕೆ ಹಾಗೆ ಅಲಂಕರಿಸೋಕೆ ಜೇಡರ ಬಲೆಯನ್ನ ಹಾಗೆ ಜೇಡರ ಮೊಟ್ಟೆಯ ಕೋಶಗಳನ್ನ ಕೂಡ ಬಳಸ್ತವೆ. ಹಾಗೆ ಹೆಣ್ಣು ಹಕ್ಕಿ ಗೂಡು ಕಟ್ಟುವಾಗ ಗಂಡು ಹಕ್ಕಿ ಅದಕ್ಕೆ ಕಾವಲನ್ನ ಕಾಯುತ್ತೆ. ಸಾಮಾನ್ಯವಾಗಿ 2-3 ಮೊಟ್ಟೆಗಳನ್ನು ಇಡುತ್ತೆ. ತಂದೆ ತಾಯಿ ಇಬ್ಬರು ಸೇರಿ ಮೊಟ್ಟೆಗೆ ಕಾವು ಕೊಟ್ಟು ಮರಿಗಳ ಜೊತೆಗೆ ಸಾಕಿ ಬೆಳೆಸ್ತಾರೆ. ಪರಿಸರ ವ್ಯವಸ್ಥೆಯಲ್ಲಿ ಕೀಟಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಡೋದಕ್ಕಾಗಿ ಈ ಕಪ್ಪು ಹಿಂಗತ್ತಿನ ರಾಜ ಹಕ್ಕಿಗಳು ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೊನಾರ್ಕ್ ಪಕ್ಷಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಪಕ್ಷಿಗಳ ಪ್ರಪಂಚದ ಬಗ್ಗೆ ನೋಡ್ತಾ ಹೋಗುವಾಗ ಅಲ್ಲಿ ಅವುಗಳ ವಿಸ್ಮಯ ಜಗತ್ತು, ಅವುಗಳಲ್ಲಿರುವಂತಹ ವಿಶೇಷವಾದ ಸಂಗತಿ ನಿಜಕ್ಕೂ ಅಚ್ಚರಿಯನ್ನ ಉಂಟು ಮಾಡುತ್ತೆ ಅಲ್ವಾ? ಹೌದು. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನಿಸ್ತು, ಏನು ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096

9 7 9 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನು

0: ಗುಣವಾದ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದ್ ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಾನೆ ಹೇಳ್ಬೋದು. ಹಾಗೆ ಇವತ್ತು ಯಾವುದೋ ಒಂದು ಪ್ಲೇಸ್ನ ಬಗ್ಗೆ ತಿಳಿಸ್ತಾ ಇಲ್ಲ, ಒಂದು ಜರ್ನಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೌದು, ಯಾವ್ದಾ ಜರ್ನಿ ಅಂತ ಹೇಳಿದ್ರೆ ಕ್ರೂಸ್ ಜರ್ನಿ. ಕ್ರೂಸ್ ಅಂದ ತಕ್ಷಣ ಏನಿದು ಅಂತ ಅಂದ್ರೆ, ಇದು ಒಂದು ಫ್ಲೋಟಿಂಗ್ ಹೋಟೆಲ್ ಆಗಿರುತ್ತೆ. ಅಂದ್ರೆ ನೀರಿನ ಮೇಲೆ ತೇಲುವ ದೊಡ್ಡದಾದಂತಹ ಐಷಾರಾಮಿ ಹೋಟೆಲ್ ಆಗಿರುತ್ತೆ. ದೊಡ್ಡದಾದ ಹಡಗಿನೊಳಗೆ ಸ್ವಿಮ್ಮಿಂಗ್ ಪೂಲ್, ಲೈವ್ ಮ್ಯೂಸಿಕ್, ಡ್ಯಾನ್ಸ್, ಸಿನಿಮಾ, ವಿಭಿನ್ನ ದೇಶಗಳ ನಾನಾ ತರಹದ ಬಗೆ ಬಗೆಯ ಊಟ, ಮಕ್ಕಳಿಗೆ ಆಟಗಳು, ಎಲ್ಲಾ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ಇನ್ನು ನಮ್ಮ ಭಾರತ ದೇಶದಲ್ಲಂತೂ ಇತ್ತೀಚೆಗೆ ಕ್ರೂಸ್ ಟೂರಿಸಂ ತುಂಬಾನೇ ಫೇಮಸ್ ಆಗ್ತಿದೆ ಅಂತಾನೆ ಹೇಳ್ಬಹುದು. ಅದು ಗೋವಾ ಇರ್ಬೋದು, ಲಕ್ಷದ್ವೀಪ್ ಇರ್ಬೋದು, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಕೂಡ ನೋಡಿ. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ರೂಸ್ ಜರ್ನಿ ಬಗ್ಗೆ ಹೇಗಿತ್ತು ಈ ಜರ್ನಿ ಅನ್ನೋದನ್ನೆಲ್ಲ ತಿಳಿಸೋದಕ್ಕೆ ನಮ್ ಜೊತೆ ಇವತ್ತು ಶಿವಮೊಗ್ಗದ ಸಾವಿತ್ರಿ ರಂಗನಾಥ್ ಅವರು ಇದ್ದಾರೆ. ಹಾಗಿದ್ರೆ ಸಾವಿತ್ರಿ ರಂಗನಾಥ್ ಅವರನ್ನ ಮಾತಾಡ್ಸೋಣ. ಹಾಗೇನೆ ಕ್ರೂಸ್ ಜರ್ನಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಅವರ ಒಂದು

ಟ್ರಾವೆಲಿಂಗ್ ಹೇಗಿತ್ತು, ಅವರ ಜರ್ನಿ ಹೇಗಿತ್ತು ಅನ್ನೋದನ್ನೆಲ್ಲ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಕ್ರೂಸ್ ಬಗ್ಗೆ ಹೇಳ್ತಾ ಇದ್ದೆ, ಕ್ರೂಸ್ ಜರ್ನಿ ಬಗ್ಗೆ. ಹಾಗೆ ಆಗಲೇ ಹೇಳ್ತಾ ಇದ್ದೆ, ನಮ್ಮ ಶಿವಮೊಗ್ಗದ ಸಾವಿತ್ರಿ ರಂಗನಾಥ್ ಅವರು ಕ್ರೂಸ್ ಜರ್ನಿಯನ್ನು ಮಾಡಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಲಿದ್ದಾರೆ. ಸೊ ಹಾಗಿದ್ರೆ ಅವರ ಒಂದು ಜರ್ನಿ ಹೇಗಿತ್ತು ಏನು ಅನ್ನೋದನ್ನ ಕೇಳೋಣ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ರಕ್ಷಿತಾ ಮೇಡಮ್. ನಾನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗೆಯ ಸಾವಿತ್ರಿ ರಂಗನಾಥ್, ನಿವೃತ್ತ ಉಪನ್ಯಾಸಕಿ, ಲೇಖಕಿ, ಇದೀಗ ಯೂಟ್ಯೂಬ್ ಬ್ಲಾಗರ್ ಆಗಿರುವೆ. ನಿವೃತ್ತಿ ನಂತರ ಪ್ರವಾಸ ನನ್ನ ಪ್ರವೃತ್ತಿಯಾಗಿದೆ. ಹಾಗಾಗಿ ಸ್ವದೇಶ ವಿದೇಶಗಳ ಪ್ರವಾಸಗಳನ್ನು ಕುಟುಂಬದೊಂದಿಗೆ ಮಾಡ್ತಾನೆ ಇರ್ತೀನಿ. ಪ್ರವಾಸ ಅಂದಮೇಲೆ ಕಾರು, ಬಸ್ಸು, ಟ್ರೈನು, ಫ್ಲೈಟು ಅಷ್ಟೇ ಯಾಕೆ, ರೋರೋ ಫೆರಿ ಅಂತ ಕಮರ್ಷಿಯಲ್ ಕ್ರೂಸ್ನಲ್ಲೂ ಪ್ರವಾಸ ಮಾಡಿದ್ದೀನಿ. ನನ್ನ ಮೊಮ್ಮಕ್ಕಳಂತೂ ಕುಣಿದಾಡ್ಬಿಟ್ರು. ನನಗಂತೂ ಶ್ವೇತವರ್ಣದ ಕ್ರೂಸ್ ನೋಡಿ ತಾಜ್ಮಹಲ್ ನೆನಪಾಯಿತು ಅಷ್ಟೇ. ಆದರೆ ಅದರ ದೈತ್ಯಾಕಾರ ನೋಡಿ ವಿನಾಶ ಆಗಿದ್ದ ಡೈನೋಸೋರು ಭೂಮಿಗೆ ಬಂತ ಅನ್ನಿಸ್ತು. ಕ್ರೂಸ್ನ ಹೊರನೋಟನೇ ಇಷ್ಟು ಆಕರ್ಷಕ ಅಂದರೆ ಒಳನೋಟ ಹೇಗಿರಬೇಕು ಅನಿಸುತ್ತೆ. ಇದು ಸಾಮಾನ್ಯ ಅಲ್ಲ ಕೇಳಿದ್ರೆ, ಸಮುದ್ರದ ಮೇಲೆ ತೇಲುವ ವೈಭವೋಪೇತ ನಗರ. ಒಳಗೆ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಕ್ರೂಸ್ನ ಒಳಗೆ ನೋಡೋಕ್ಕೆ ಮೊದಲು ಈ ಲೊಕೇಶನಿಗೆ ಬರೋದು ಹೇಗೆ ಅಂತ ತಿಳಿಸ್ತೀನಿ. ನಾವು ಶಿವಮೊಗ್ಗದವರಲ್ವಾ, ಹಾಗಾಗಿ ಬ್ಯಾಂಗ್ಳೂರಿಗೆ ಬಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ಏರ್ಪೋರ್ಟಿಗೆ ಬಂದು ಏರ್ ಇಂಡಿಯಾ ಫ್ಲೈಟ್ನಲ್ಲಿ 27th ಬೆಳಿಗ್ಗೆ 10:00 ಹೊರಟಿದ್ದು. ಬ್ಯಾಂಗ್ಳೂರು ಟು ಮುಂಬೈ 1 hour ಜರ್ನಿ ಅಷ್ಟೇ. ಸೊ 11:00 ಮುಂಬೈಗೆ ಬಂದರೂ ಎಕ್ಸಿಟ್ ಆಗೋಕ್ಕೆ ಅಂದರೆ ನಾವು ಅಲ್ಲಿ ಬರಬೇಕು, ನಮ್ಮದು ಇದು ಚೆಕ್ಕಿನ ಇದು ಲಗೇಜಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೊಗೋಬೇಕು, ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ 12:00 ಹೊರಗಡೆಗೆ. ಮುಂಬೈ ಕ್ರೂಸ್ ಹತ್ತೋ ತನಕ ನೀವು ಹೇಗಾದರೂ ಬನ್ನಿ. ಕಾರು, ಬಸ್ಸು, ಟ್ರೈನು, ಫ್ಲೈಟು ಅದು ನಿಮ್ಮ ಖರ್ಚು, ಕ್ರೂಸ್ ಪ್ಯಾಕೇಜಿಗೆ ಸೇರಲ್ಲ. ಇದು ನಿಮಗೆ ನೆನಪಿರಬೇಕು. ಏರ್ಪೋರ್ಟ್ನಿಂದ ಕ್ಯಾಬ್ ತೊಗೊಂಡು ಕ್ರೂಸ್ ಟರ್ಮಿನಲ್ಲಿಗೆ ಬರಬೇಕು. ಅಲ್ಲಿ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಇವು ತುಂಬ ಮುಖ್ಯ, ಯಾಕಂದರೆ ಇವು ಕೀ ಕಾರ್ಡ್ಸು. ರೂಮ್ ಅಕ್ಸೆಸ್ ಮಾಡೋದು ಇದರಲ್ಲೇ, ಶಾಪಿಂಗು ಇದರಲ್ಲೇ, ಹಣ ಖಾಲಿ ಆದರೆ ಟಾಪ್ ಅಪ್ ಮಾಡ್ಬೋದು. ಟರ್ಮಿನಲ್ ತಲುಪೋಕ್ಕಿಂತ ಮೊದಲು ನಾವು ಒಂದು ಅವಳಿ ಸುರಂಗ ಮಾರ್ಗದಲ್ಲಿ ಬರ್ತೇವೆ. ಈ ವ್ಯೂನ ನಿದ್ದೆ ಮಾಡಿ ಖಂಡಿತ ಮಿಸ್ ಮಾಡ್ಕೋಬೇಡಿ. ನಯನ ಮನೋಹರ ನೋಟ, ನಾವು ಮಲೇಷಿಯಾ ಸಿಂಗಾಪುರ್ನಲ್ಲಿ ಇದ್ದಂತೆ ಭಾಸವಾಗುತ್ತೆ. ನಿಜಕ್ಕೂ ತಾಂತ್ರಿಕ ಸೌಂದರ್ಯ ಮತ್ತು ಪ್ರವಾಸೋದ್ಯಮಕ್ಕೆ ನನ್ನದೊಂದು ಸಲಾಂ ಹೇಳಲೇಬೇಕು. ನಾನು ಕ್ರೂಸ್ನ ಡೈನೋಸಾರ್ ಅಂದೆ ಅಲ್ವಾ, ಯಾಕಂದರೆ ಅದರ ಗಾತ್ರ ಎಷ್ಟು ಗೊತ್ತಾ ಕೇಳಿದ್ರಿ, 692 ಉದ್ದ, 102 ಅಗಲ, 11 ಫ್ಲೋರ್ಗಳಿವೆ. ಇದು ಮುಂಬೈನಿಂದ ಗೋವಾ ಲಕ್ಷದ್ವೀಪಿಗೆ ಹೋಗುತ್ತೆ. December 2020 ರಾಯಲ್ ಕೆರೇಬಿಯನ್ ಗ್ರೂಪ್ನವರು ಕ್ರೂಸ್ನ ಭಾರತಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾಗಿ ಈ ಕ್ರೂಸ್ನ ಅಧಿಕೃತ ಆರಂಭ 2021 ಅಂದರೆ 5 ಆಯಿತು. ಎಂಪ್ರೆಸ್ ಭಾರತೀಯ ಮಾಲೀಕತ್ವದ ಮೊದಲ ಪ್ರಮುಖ ದೇಶೀಯ ಕ್ರೂಸ್ ಲೈನ್ ಆಗಿದ್ದು ಭಾರತದ ಒಳಗಷ್ಟೇ ಅಲ್ಲ, ವಿದೇಶಗಳಾದ ಮಾಲ್ಡೀವ್ಸು, ಶ್ರೀಲಂಕಾದಲ್ಲೂ ಕಾರ್ಯನಿರ್ವಹಿಸ್ತಿದೆ. ಕ್ರೂಸ್ ಎಂಪ್ರೆಸ್ ಹೆಸರಿಗೆ ತಕ್ಕ ಹಾಗೆ ಸ್ಟೈಲಿಶ್ ಆಗಿ ಐಷಾರಾಮಿಯಾಗಿ ಮುಖ್ಯವಾಗಿ ಭಾರತೀಯ ಅನುಭವಗಳ ಮೂಲಕ ಕ್ರೂಸು ಸಂಸ್ಕೃತಿನ ಉತ್ತೇಜಿಸೋಕ್ಕೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಈ ಕ್ರೂಸ್ ಉದ್ಯಮ ಜಾಗತಿಕವಾಗಿ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಇಲ್ಲಿ ವ್ಯವಹಾರವನ್ನು $US ಮಾಡಲಾಗತ್ತೆ. ಕಾರ್ಡೇಲಿಯಾ ಅಂದರೆ ಸಮುದ್ರದ ಮಗಳು ಅನ್ನೋ ಅರ್ಥ ಹೊಂದಿದೆ. ಹಾಗೆ ಮೇಲ್ಗಡೆ ಫ್ಲಾಗ್ ಹಾರ್ತಿರೋದು ಅದು ಬಹಾಮಾಸ್ ಫ್ಲಾಗ್, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಕ್ರೂಸ್ ಆಗಿರೋದ್ರಿಂದ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು.
2: ಓಕೆ, ತುಂಬ ಚೆನ್ನಾಗಿ ಕ್ರೂಸ್ ಅಂದರೆ ಏನು, ಇದರ ಹಿಸ್ಟ್ರಿಯ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ತಿದ್ದೀರಾ ಸಾವಿತ್ರಿ ಮ್ಯಾಮ್. ಹಾಗಿದ್ರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ಕ್ರೂಸ್ ಜರ್ನಿ ಹೇಗಿತ್ತು, ಕ್ರೂಸ್ನ ಒಳಗೆ ಏನೆಲ್ಲ ಇರುತ್ತೆ, ಎಷ್ಟು ಐಷಾರಾಮಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. ಜೆಡಬ್ಲ್ಯೂ, ನೀಟ್ ಮತ್ತು ಕೆಸಿಟಿ ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ಸಾವಿತ್ರಿ ರಂಗನಾಥ್ ಅವರು ಇದ್ದಾರೆ. ಹಾಗೆ ಅವರು ತುಂಬಾ ಚೆನ್ನಾಗಿ ನಮಗೆ ಕ್ರೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಕ್ರೂಸ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹಾಗಿದ್ರೆ ಕ್ರೂಸ್ ಒಳಗೆ ಹೇಗಿರುತ್ತೆ, ಈ ಒಂದು ಕ್ರೂಸ್ ನ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಾವಿತ್ರಿ ರಂಗನಾಥ್ ಅವರಿಂದ ತಿಳ್ಕೊಳ್ಳೋಣ.
3: ಈಗ ನಿಮ್ಮ ಕುತೂಹಲಗಳಿಗೆ ಉತ್ತರ ಸಿಗುತ್ತೆ. ಸ್ವಾಗತ ನೋಡಿ ಹೇಗಿದೆ, ನಿಜಕ್ಕೂ ಪ್ರಶಂಸನೀಯ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಂತೆ ಅತಿಥಿ ದೇವೋ ಭವ ಅಂತ ಅಂದದ ಬೆಡಗಿಯರು ಚಂದದ ಸೀರೆಯುಟ್ಟು ಹಸನ್ಮುಖಿಯರಾಗಿ ಹಣೆಗೆ ತಿಲಕ ಇಟ್ಟು ಸ್ವಾಗತಿಸಿದ್ದು ಮನಸ್ಸಿಗೆ ಮುದ ನೀಡಿತು. ಅಲ್ಲಿಂದ ಕ್ರೂ ಸ್ಟಾಫ್ ಯುವಕರು ಮಂದಹಾಸ ಬೀರ್ತಾ ಖುಷಿಯಾಗಿ ನಮ್ಮ ಫೋಟೋ ಕ್ಲಿಕ್ಗಾಗಿ ಪೋಸ್ ಕೊಡ್ತಾ ಜ್ಯೂಸ್ ಕೊಡೋದನ್ನು ನೋಡಿದ್ರೆ ಎಂಥವ್ರಿಗೂ ಖುಷಿಯಾಗುತ್ತೆ ಅಲ್ವಾ? ಕ್ರೂಸ್ ವೈಭವ ನೋಡಿದ್ರೆ ಸ್ಟಾರ್ ಹೋಟೆಲ್ ಫೀಲ್ ಆಗುತ್ತೆ ಹೊರತು ಕ್ರೂಸ್ ಅಂತ ಖಂಡಿತ ಅನ್ಸಲ್ಲ. ವೆಲ್ಕಮ್ ನಂತರ ಕ್ರೂಸ್ನ ಒಂದು ಪೋಸ್ಟರ್ ಮುಂದೆ ನಮ್ಮ ಫೋಟೋಗಳನ್ನು ಕ್ಲಿಕ್ಕಿಸ್ತಾರೆ. ಇದರಲ್ಲಿ 11 ಫ್ಲೋರ್ಗಳಿವೆ. ಫ್ಲೋರ್ನ ಡೆಕ್ ಅಂತ ಕರೀತಾರೆ. ವೆಲ್ಕಮ್ ಡೆಕ್, ವೆಲ್ಕಮ್ ಯಾವಾಗಲೂ ಡೆಕ್ 2 or 5 ಯಾಕಂದರೆ ಸಿ ವಾಟರ್ ಲೆವೆಲ್ ನೋಡಿ ಡಿಸೈಡ್ ಮಾಡ್ತಾರೆ. ನಮಗೆ ವಾಟರ್ ಲೆವೆಲ್ ಜಾಸ್ತಿ ಇದೆ ಅಂತ ಡೆಕ್ 5 ವೆಲ್ಕಮ್ ಮಾಡಿದರು. ಇಲ್ಲಿ 4 ಎಲಿವೇಟರ್ಗಳಿದೆ, ಕಾಣ್ತಾ ಇದೆ ಅಲ್ವಾ ಮೇಡಮ್? ಇಲ್ಲಿ 2 ಟ್ರಾನ್ಸ್ಪರೆಂಟು, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? 2 ಕ್ಲೋಸ್ಡು. ಸ್ಟಾರ್ಲೈಟ್ ರೆಸ್ಟೋರೆಂಟಿಗೆ ಬಂದು ಫುಡ್ ತೊಗೊಂಡಾಯಿತು. ಈಗ ಜೀವ ತೃಪ್ತಿಯಾಗಿದೆ, ಹಾಗಾಗಿ ಸಮಾಧಾನವಾಗಿ ಹೇಳ್ತೀನಿ. ಏನಾದರೂ ಮಿಸ್ಸಿಂಗ ಅಂತ? ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡ್ತಿದ್ರೆ ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿದು, ಹಳೆ ಸಾಂಗ್ ನೆನಪಾಗುತ್ತೆ ಅಲ್ವಾ? ಸ್ಟಾರ್ಟರ್ಸು, ಪಿಕ್ಕಲ್ಸು, ಹಸಿ ತರಕಾರಿ, ಸ್ಪ್ರೌಟ್ಸು, ಚಟ್ನಿಗಳು, ರೈಸ್ ವೆರೈಟೀಸು, ಕರ್ರಿಗಳು, ಸೂಪ್ಗಳು, ಡೆಸರ್ಟ್ಸು, ಎಲ್ಲ ಸ್ಟಾರ್ ಹೋಟೆಲ್ ಫೀಲಿಂಗು. ಸುತ್ತಲೂ ನೀರು ನೋಡಿ ನಾವು ಕ್ರೂಸ್ ಅಂತ ಅನ್ಕೋಬೇಕು. ನಾವು 3 nights, 4 days ಪ್ಯಾಕೇಜ್ ತೊಗೊಂಡಿದ್ದು. March 27th, 28th, 29th, 30th ಡಿಪಾರ್ಚರು. ನಮ್ಮದು ಸ್ಟ್ಯಾಂಡರ್ಡ್ ರೂಮು. ಅದೇ ನನಗೆ ನನ್ನ ಡಾರ್ಲಿಂಗ್ಗೆ 60,000 ಆಯಿತು. ತುಂಬ ಬೇಗ ಬುಕ್ ಮಾಡಿದರೆ ಡಿಸ್ಕೌಂಟ್ಸ್ ಇರುತ್ತೆ. ಇಲ್ಲಿ ರೂಮ್ಸು 3 ರೀತಿ ಇರುತ್ತೆ: ಸ್ಟ್ಯಾಂಡರ್ಡು, ಪ್ರೀಮಿಯಮ್ಮು, ಎಕ್ಸ್ಕ್ಲೂಸಿವು. ಎಕ್ಸ್ಕ್ಲೂಸಿವ್ ಅಂದರೆ ಓಷನ್ ವ್ಯೂ ರೂಮ್ಸ್ ಅಂತ. ನನ್ನ ಮಗಳು ಓಷನ್ ವ್ಯೂ ರೂಮ್ನ ತೊಗೊಂಡಿದ್ಲು. ರೂಮ್ನಿಂದಲೇ ಓಷನ್ ಕಾಣುತ್ತೆ. ಇದು ಎಕ್ಸ್ಪೆನ್ಸಿವ್, ಒಬ್ಬರಿಗೆ 50,000 ಆಗುತ್ತೆ. ಆದರೆ ತುಂಬ ಬೇಗ, ಅಂದರೆ ಮಗಳು 8 months ಬಿಫೋರೇ ಮಾಡಿದ್ದಕ್ಕೆ 4 ಜನರಿಗೆ 1 lakh ಆಗಿದೆ. ನೆಗೋಷಿಯೇಟ್ ಮಾಡಬೇಕು. ಡೈಲಿ ನಮ್ಮ ರೂಮ್ಗಳಿಗೆ ಕಾರ್ಡೇಲಿಯಾ ಟುಡೇ ಅಂತ ಪಾಂಪ್ಲೆಟ್ಸ್ ಕೊಡ್ತಾರೆ. ಅದರಲ್ಲಿ ಆಯಾ ದಿನದ ಹೈಲೈಟ್ಸ್ ಇರುತ್ತೆ. ಮುಂಬೈನಲ್ಲಿ ನಾವು ಕ್ರೂಸ್ನ ಎಂಟ್ರ್ ಆಗೋಕ್ಕೆ 12 ಓಪನ್ ಇರುತ್ತೆ, ಆದರೆ ಜರ್ನಿ ಸ್ಟಾರ್ಟ್ ಆಗೋದು 5:00. ಗೋವಾ ಮುಟ್ಟೋದು ನೆಕ್ಸ್ಟ್ ಡೇ ಅಂದರೆ 28 ಮಾರ್ನಿಂಗ್ 5:00. ಅಲ್ಲಿವರೆಗೆ ನಾವಂತೂ ಮಾಲ್ಗಳಲ್ಲಿ ಅಡ್ಡಾಡೋ ಹಾಗೆ ಹಾಯಾಗಿ ಅಡ್ಡಾಡ್ಕೊಂಡಿರ್ತೀವಿ. ಫುಲ್ ಆಫ್ ಆಕ್ಟಿವಿಟೀಸು, ಕುಡಿದು ನೀರು ಅಲ್ಲಾಡೋಲ್ಲ, ಅಷ್ಟು ಹಾಯಾಗಿರುತ್ತೆ. ಓಷನ್ ನೋಡ್ತಾ ಎಂಜಾಯ್ ಮಾಡೋಕ್ಕೆ ಹೆಜ್ಜೆ ಹೆಜ್ಜೆಗೂ ಎಲ್ಲ ಕಡೆ ಬೆಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ಸು. 27th ಬೆಸ್ಟ್ ಶೋ ಅಂದರೆ ಬಲ್ಲೇ ಬಲ್ಲೇ ಪಂಜಾಬಿ ಶೋ, ಮಿಸ್ ಮಾಡೋ ಹಾಗೆ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಅಂತಹ ನಯನ ಮನೋಹರ ಪ್ರದರ್ಶನ, ಕಲಾವಿದರ ಕಲಾ ಚಾತುರ್ಯಕ್ಕೆ ಸಲಾಂ ಹೇಳಲೇಬೇಕು. ಸೆಟ್ಟಿಂಗ್ಸು, ಅಭಿನಯ, ವೇಷಭೂಷಣ ಎಲ್ಲವೂ ಅತ್ಯದ್ಭುತ. ಶೋ ಇರೋದು Deck 5 ಮಾರ್ಕ್ ಥಿಯೇಟರ್ನಲ್ಲಿ. ಈ ಥಿಯೇಟರ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಈ ಕ್ರೂಸೇ ಲಕ್ಸುರಿ ಅಂದರೆ ಈ ಥಿಯೇಟರು ಸೂಪರ್ ಲಕ್ಸುರಿ. ವಿ ಆರ್ ಲಕ್ಕಿ ಟು ಬಿ ಹಿಯರ್ ಅಂಡ್ ಎಂಜಾಯ್. 5:30 to 6:30 ಮ್ಯಾಂಡೇಟರಿ ಸೇಫ್ಟಿ ಡ್ರಿಲ್ ಇರುತ್ತೆ. ಏನಾದರೂ ಅಪಾಯ ಆದರೆ ನಮ್ಮನ್ನು ಸೇವ್ ಮಾಡೋದಕ್ಕೆ ತರಬೇತಿ ಕೊಡ್ತಾರೆ. ಕೇಳಿದರೆ ಟೈಟಾನಿಕ್ ನೆನಪಾಗಿ ಆತಂಕ ಆಗುತ್ತೆ. ಅದಕ್ಕೆ ಅಂತಲೇ Deck 6 ಮೇಲೆ ನೋಡಿದ್ರೆ ಕಾಣುತ್ತೆ ಸ್ಮಾಲ್ ಬೋಟ್ಸು. 20 ಸ್ಮಾಲ್ ಬೋಟ್ಸ್ ಇರುತ್ತೆ, ಒಂದೊಂದು ಬೋಟ್ನ ಕೆಪ್ಯಾಸಿಟಿ 70 ಇಡಿಸ್ತಾರೆ. ಯಾಕಂದರೆ ಟ್ರಾವೆಲರ್ಸು 1,800 ಇರ್ತಾರೆ, ಕ್ರೂ ಸ್ಟಾಫು 700 ಇದ್ದಾರೆ. ಇನ್ನು 6:45 ಅಮೇಝಿಂಗ್ ಸನ್ಸೆಟ್ ವ್ಯೂ, ಟು ಅಮೋಘ, ಅದ್ಭುತ ಅಲ್ವಾ. ಕಣ್ಣುಗಳೆರಡೂ ಸಾಲದು ನಿನ್ನ ಅಂದ ನೋಡಲು ಅನಿಸುತ್ತೆ. ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಜ್ಯೂಸ್ಗಳು 24 ಇರುತ್ತೆ. ಎಲ್ಲ ಶಾಪ್ಸು ವ್ಯೂಸು ಎಲ್ಲ ನೋಡಿ ರಾತ್ರಿ ಡಿನ್ನರ್ ಮುಗಿಸಿ ಮಲಗೋದಕ್ಕೆ 11 ಈಗ 2 ಬಂದ್ವಿ. 28 ಗೋವಾಕ್ ಬಂದಾಯಿತು. ಈ ದಿನದ ವಿಶೇಷ ಅಂದರೆ ನನ್ನ ಮೊಮ್ಮಗನ ಬರ್ತ್ಡೇ, ಆ ಸೆಲೆಬ್ರೇಷನ್ಗೆ ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಗುಣುಕ್ತಾ ಇದ್ದೆ. ಮೊಮ್ಮಗ ಬಂದ, ಅವನಿಗೆ ಕಾಯ್ತಿದ್ದೆ, ಎಲ್ಲರೂ ಸೇರಿ ವಿಶ್ ಮಾಡಾಯಿತು. ಕ್ರೂಸ್ನ ಸ್ಟಾಫ್ನವರೇ ಕಾಂಪ್ಲಿಮೆಂಟ್ರಿ ಕೇಕ್ ಕೊಟ್ಟು ವಿಶ್ ಮಾಡಿ ನಮ್ಮೊಂದಿಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಇದೇ ರೀತಿ ಇಲ್ಲಿ ಸೆಲೆಬ್ರೇಷನ್ ಮಾಡೋರು ತುಂಬ ಇರ್ತಾರೆ. ನಾವು ಬ್ರೇಕ್ಫಾಸ್ಟು ಊಟ ಮುಗಿಸಿ ಗೋವಾಕ್ಕೆ ಹೋಗಿ ಬಂದವು. ಮಧ್ಯಾಹ್ನ 3:00 to 8:00 ತನಕ ನಮಗೆ ಕಾಲಾವಕಾಶ ಇರುತ್ತೆ. ಗೋವಾಕ್ಕೆ ಆಪ್ಷನ್ನು, ಇದೇನು ಮ್ಯಾಂಡೇಟ್ರಿ ಅಲ್ಲ, ಬೇಕಾದರೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲೇ ಆ್ಯಕ್ಟಿವಿಟೀಸ್ ಇರುತ್ತೆ, ಎಂಜಾಯ್ ಮಾಡ್ಬೋದು. ಯಾಕಂದರೆ ಇದು ಕ್ರೂಸಿನ ಪ್ಯಾಕೇಜ್ ಅಲ್ಲ, ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ DJ ಅಂದರೆ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡೋದಿರುತ್ತೆ, ಕಿಡ್ಸ್ಗೆ ಅಡಲ್ಟ್ಸ್ಗೆ ಎಲ್ರಿಗೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಇಲ್ಲಿ 11 ಇದ್ದರೂ ನಾವು ಮುಖ್ಯವಾಗಿ ಓಡಾಡೋದು 4, 5, 6, 10, 11 ಮಾತ್ರ. ಉಳಿದವು ಗೆಸ್ಟ್ ರೂಮ್ಸ್ ಇರುತ್ತೆ, 1-2 ಕ್ರೂಸ್ ಟೆಕ್ನಿಷಿಯನ್ಸ್ಗೆ. Deck 1 ನೀರಲ್ಲಿ ಮುಳುಗಿರುತ್ತೆ. Deck 4-5 ಸ್ಟಾರ್ಲೈಟ್ ರೆಸ್ಟೋರೆಂಟ್ಗೆ ತುಂಬ ಹೋಗ್ತೀವಿ ನಾವು, ಯಾಕಂದರೆ ಊಟ ತಿಂಡಿ ಬೇಕಲ್ವಾ. 5 ಪ್ಯೂರ್ ವೆಜ್ ಜೈನ್ ಫುಡ್ ಅಂತಲೇ ಹಾಕಿರ್ತಾರೆ, ಯಾಕಂದರೆ ಕೇಕ್ಗೆ ಸಹಿತ ಎಗ್ ಹಾಕಿರೋಲ್ಲ. Deck 5 ಇದ್ರ ಒಳಗಿನಿಂದಲೇ ಸ್ಟೆಪ್ಸ್ ಇಳಿದ್ರೆ ಸಾಕು, 4th ನಾನ್ ವೆಜ್ಜು ಮತ್ತು ವೆಜ್ಜು 2 ಇರುತ್ತೆ. Deck 10 ಸೀ ವ್ಯೂ, ಸ್ವಿಮ್ಮಿಂಗ್ ಪೂಲು, ಸನ್ಸೆಟ್ ಸನ್ರೈಸ್ ನೋಡೋಕ್ಕೆ ಹೋಗ್ತೀವಿ. ಸ್ನ್ಯಾಕ್ಸು, ಜ್ಯೂಸ್ ಕೌಂಟರ್ಸ್ ಇರುತ್ತೆ, ಮತ್ತು ಆರಾಮಾಗಿ ಎಲ್ಲರೂ ಸಮುದ್ರನ ನೋಡ್ಕೊಳ್ತಾ ಕೂತ್ಕೊಂಡು ತಿನ್ನೋದಕ್ಕೆ ಅಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸು, ಬೆಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ಸು, ಒಂದು ದೊಡ್ಡ ಹಾಲೇ ಇರುತ್ತೆ. ಮತ್ತು 11 ಬೆಸ್ಟ್ ಎಕ್ವಿಪ್ಮೆಂಟ್ಸ್ ಇರೋವಂತಹ ಜಿಮ್ ಇದೆ. ಇಲ್ಲಿ ವೈಫೈ ಇದೆ, ಮೆಡಿಕಲ್ ಫೆಸಿಲಿಟಿ ಇದೆ, ವೀಲ್ ಚೇರ್ ಫೆಸಿಲಿಟಿ ಇದೆ, ಸ್ಪಾ, ಫಿಟ್ನೆಸ್ ಸೆಂಟರು ಎಲ್ಲವೂ ಇದೆ. ಈಗ ಕ್ರೂಸಿನ 3 ಬಂದ್ವಿ. ನನಗೆ ಎಲ್ಲರೂ ಕೇಳ್ತಿದ್ರು ಮೂರು ದಿನ ಕ್ರೂಸಲ್ಲೇ ಇರೋದು ಬೇಜಾರಾಗಲ್ವಾ ಅಂತ. ದಿನದಿಂದ ದಿನಕ್ಕೆ ಖುಷಿ ಹೆಚ್ಚಾಗ್ತಿದೆ. ಫೀಲಿಂಗ್ ಲೈಕ್ ಹೆವನ್. ಕಾರ್ಡೇಲಿಯ ಮುಂದೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶ ಇತ್ತು. ಅದಕ್ಕೆ ನಾನಂತೂ ಇವಾಗ ಕ್ರೂಸ್ ಮುಂದೆ ಪೋಸ್ ಕೊಡೋಕೆ ಹೊರಟೆ. ಅಲ್ಲಿ ನಗುಮುಗದ ಸೆಕ್ಯೂರಿಟಿ ರಾಹುಲ್ ಸಿಕ್ಕರು. ನನಗೆ ಬೇಕಾದ ಇನ್ಫಾರ್ಮೇಷನ್ ತೊಗೊಂಡೆ. ನನ್ನ ರೈಟರ್ ಅಂತ ಗೊತ್ತಾಗಿ ಖುಷಿಯಾಗಿ ಪೋಸ್ ಕೊಟ್ಟರು. ಅಲ್ಲಿಂದ ರಿಸೆಪ್ಷನ್ ಕೌಂಟರ್ನಲ್ಲಿ ತುಂಬ ಖುಷಿಯಾಗಿ ನಾನು ವ್ಲಾಗ್ ಮಾಡಬೇಕು ಅಂತಿದ್ದೀನಿ ಅಂದಿದ್ದಕ್ಕೆ ಆಲ್ ದ ಬೆಸ್ಟ್ ಹೇಳಿ ಫೋಟೋಗೆ ಪೋಸ್ ಕೊಟ್ಟರು. ನನಗೆ ಸ್ಟಾರ್ಲೈಟ್ಗೆ ಹೋಗುವಾಗ ಆನ್ ದ ವೇ ನಮಗೆ ಇಂಡೋ ಸ್ಪೋರ್ಟ್ಸು, ಓಷನ್ ಇಮೇಜಸ್ಸು, ಸ್ಟುಡಿಯೋ ಎಲ್ಲ ಇದೆ. ಮತ್ತು ಅದು ಸ್ಟುಡಿಯೋದಲ್ಲಿ ಅವರು ಸಪ್ರೇಟಾಗಿ ಶೂಟ್ ಮಾಡ್ತಾರೆ. ಬಟ್ ಎಕ್ಸ್ಪೆನ್ಸಿವ್. ಒಂದು ಫೋಟೋಗೆ 875 ರೂಪಾಯಿ. 5 ಕಾಪಿ ತೊಗೊಂಡ್ರೆ 50% ಡಿಸ್ಕೌಂಟು. ಡೆಕ್ 10 24 ಅವರ್ಸು ಸ್ನ್ಯಾಕ್ಸು ಜ್ಯೂಸು ಇದ್ದೇ ಇರುತ್ತೆ. ಶಾಪಿಂಗ್ ಮಾಡೋವಾಗ ಹುಷಾರಾಗಿರಬೇಕು. ನಾನು ಒಂದು ಸೀಶೆಲ್ ನೆಕ್ಲೆಸ್ ತೊಗೊಂಡೆ $30 ಶಾಪಿಂದ ಹೊರಗಡೆ. ಅದೇ ರಾಯಲ್ ಶಾಪ್ ಒಳಗೆ ಹೋದರೆ ಅದೇ ನೆಕ್ಲೆಸ್ಸು $45 ಪ್ಲಸ್ ಟ್ಯಾಕ್ಸು. ಇನ್ನು ಚಾಪ್ ಸ್ಟಿಕ್ನಲ್ಲಿ ವೆರೈಟಿ ಫುಡ್ಸು, ವೈನು ಎಲ್ಲ ಇರುತ್ತೆ. ಟೈಮಿಂಗ್ಸ್ ಇರುತ್ತೆ ಅಷ್ಟೇ. ನಾವು ಅಲ್ಲಿ ಹೋಗಿಲ್ಲ, ನೋಡಿಲ್ಲ. ಡೆಕ್ 6 ಮೇಲೆ ನೋಡಿದ್ರೇ ನಮ್ಗೆ ಸ್ಮಾಲ್ ಬೋಟ್ಸ್ ಕಾಣುತ್ತೆ ಅಂತ ಹೇಳಿದೆ ಅಲ್ವಾ. ಅದು ನೋಡಿದಾಗ ನಿಜವಾಗ್ಲೂ ನಮಗೆ ವಾರ ಬೇರೆ ನಡೀತಾ ಇತ್ತಲ್ವಾ, ಅಪ್ಪ ಯಾಕಾರ ಒಂದು ಅಂತ ಮನಸ್ಸಲ್ಲಿ ಒಂಥರ ಆತಂಕ ಇತ್ತು ಗೊತ್ತಾ. ಏನೇ ಆಗಲಿ, ಈ ತಾಂತ್ರಿಕ ಯುಗದ ಸಾಹಸಿ ಐಷಾರಾಮಿ ಕ್ರೂಸ್ ನಿರ್ವಾಹಕರಿಗೊಂದು ಸಲಾಂ, ಮತ್ತು ಪ್ರವಾಸೋದ್ಯಮಕ್ಕೂ ಒಂದು ಸಲಾಂ ಹೇಳ್ತಾ ವಂದನೆಗಳು ಮೇಡಮ್. ನನಗೆ FM ಕರೆಸಿ ಈ ಒಂದು ಅವಕಾಶವನ್ನು ಕೇಳುಗರಿಗೆ ತಿಳಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ನಿಮಗೆ ನನ್ನ ಮನದಾಳದ ವಂದನೆಗಳು ಮೇಡಮ್. ರಕ್ಷಿತಾ ಮೇಡಮ್.
2: ಸಾವಿತ್ರಿ ಮ್ಯಾಮ್, ತುಂಬ ಚೆನ್ನಾಗಿ ಕ್ರೂಸ್ ಜರ್ನಿ ಬಗ್ಗೆ ಹೇಗಿತ್ತು ಕ್ರೂಸ್ ಜರ್ನಿ ಅನ್ನೋದಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೆ ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್. ಕೇಳಿದಳುವ ಸ್ನೇಹಿತರೆ, ಸಾವಿತ್ರಿ ಮ್ಯಾಡಮ್ ಅವರು ತುಂಬ ಚೆನ್ನಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಸೊ ಹಾಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ, ನೀವು ಕೂಡ ಏನಾದರೂ ಕ್ರೂಸ್ ಜರ್ನಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದ್ಸರ್ತಿ ಆದರೂ ಲೈಫಲ್ಲಿ ಹೋಗಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682769606092 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RSI ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ AI ಕ್ರಾಂತಿ.
8: ಪ್ರೀ KGಯಿಂದ 10th ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ AI ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
2: ಅಡ್ಮಿಷನ್ ಶುರುವಾಗಿದೆ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ

0: ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನ ಎಲ್ಲೋ ಕಳ್ಕೊಂಡು ಎಲ್ಲೋ ಹುಡುಕ್ತಿರ್ತೀವಿ. ಇಲ್ಲೇ ಇರ್ಬೋದು ಅನ್ನೋ ಒಂದು ಊಹೆಯಿಂದನೇ ಹುಡುಕ್ತಾ ಇರ್ತೀವಿ. ಆದರೆ ಅಲ್ಲಿ ನಮಗೆ ನಿರಾಸೆ ಮೂಡಿರುತ್ತೆ. ಇದಕ್ಕೆ ತಕ್ಕಂತೆ ಒಬ್ಬ ತತ್ವಜ್ಞಾನಿಗಳು ಒಂದು ಕಥೆಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಇವರು ಯಾದಗಿರಿ ಜಿಲ್ಲೆಯ ಸಿಂದಗಿ ತಾಲೂಕಿನ ತಿಳಗೂಳ ಗ್ರಾಮದ ಶರಣರು. ಶರಣಶ್ರೀ ಯಮನೂರೇಶ ಬೀರದಾರರು ಅಂತಲೇ ಪ್ರಸಿದ್ಧಿಯನ್ನು ಪಡೆದವರು. ಜ್ಞಾನವೃದ್ಧರು, ಜೊತೆಗೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪ್ರವೃತ್ತಿಯಲ್ಲಿ ತತ್ವಜ್ಞಾನಿಗಳಾದಂಥವರು. ತಮ್ಮ ಜೀವನದಲ್ಲಿ ಕಂಡದ್ದನ್ನು, ಅವರ ಗುರುಗಳಿಂದ ಪಡೆದ ಜ್ಞಾನದ ಮೂಲಕ, ಹಾಗೆ ಭಗವಂತನ ಕೃಪೆಯಿಂದ ಪಡೆದುಕೊಂಡಂತಹ ಜ್ಞಾನದ ಮೂಲಕ ತಮಗೆ ತೋಚಿದ್ದನ್ನು, ತಮಗೆ ತಿಳಿದದ್ದನ್ನು ಬರೆದು ಮುಂದಿನ ತಲೆಮಾರುಗಳಿಗೂ ಕೂಡ ಅವರ ಒಂದು ಜ್ಞಾನವನ್ನು ತಲುಪಿಸುವಂತಹ ಕೈಂಕರ್ಯವನ್ನು ಮಾಡಿದ್ದಾರೆ. ಅಂದರೆ ಸಾಹಿತ್ಯದ ಕೃಷಿಯನ್ನು ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶರಣರಾದಂತಹ ಶ್ರೀ ಯಮನೂರೇಶ ಬೀರಧಾರರವರು, ನಾನಾಗಲೇ ಹೇಳಿದಾಗೆ ಜ್ಞಾನವೃದ್ಧರು ಅಂತ ಹೇಳಿದೆ ಸ್ನೇಹಿತರೆ. ಅವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ತತ್ವಜ್ಞಾನಾಮೃತವನ್ನು ಉಣಬಡಿಸಿದ್ದಾರೆ ಸಾಕಷ್ಟು ಜನರಿಗೆ. ಅಷ್ಟೇ ಅಲ್ಲದೆ ಸಣ್ಣ ಕಥೆಗಳ ಮೂಲಕ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸುವಂತಹ ಪ್ರಯೋಗಗಳನ್ನು ಕೂಡ ಸಾಕಷ್ಟು ಮಾಡಿದ್ದಾರೆ. ಅಂದರೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂತಹ ಕೃತಿಗಳಲ್ಲಿ, ಅಂತಹ ಕಥೆಗಳಲ್ಲಿ ಆಯ್ಕೆ ಮಾಡಿಕೊಂಡಂತಹ ಒಂದು ಕಥೆಯನ್ನು ಈ ದಿನ ನಿಮ್ಮೊಟ್ಟಿಗೆ ಪ್ರಸ್ತುತಪಡಿಸ್ತೀನಿ. ಯಾದಗಿರಿ ಜಿಲ್ಲೆಯ ಸಿಂದಗಿ ತಾಲೂಕಿನ ತಿಳಗೂಳ ಗ್ರಾಮದ ಶರಣಶ್ರೀ ಯಮನೂರೇಶ ಬೀರದಾರರು ತಿಳಿಸಿದಂತಹ ಕತೆ ಇದಾಗಿದೆ. ಒಬ್ಬ ರಾಜ ಪ್ರಕೃತಿ ವೀಕ್ಷಣೆ ಮಾಡಲಿಕ್ಕೆ, ಪ್ರಕೃತಿಯ ಸವಿಯನ್ನು, ಸೊಬಗನ್ನು ಸವಿಲಿಕ್ಕೆ ತನ್ನ ಅರಮನೆಯಿಂದ ಹೊರಡ್ತಾನೆ. ಹೊರಟಂತಹ ರಾಜನಿಗೆ ಆ ಪ್ರಕೃತಿಯ ಸೊಬಗು ತುಂಬನೇ ಇಷ್ಟ ಆಗತ್ತೆ. ಆ ಪ್ರಕೃತಿಯ ವಿಹಂಗಮ ನೋಟ, ಹಾಗೆ ಆ ಪಕ್ಷಿಗಳ ಕಲರವ, ಪ್ರಕೃತಿ ಮಧ್ಯದಲ್ಲಿ ಸಿಗುವಂತಹ ಆ ಹೂವುಗಳ ಒಂದು ಸುವಾಸನೆ, ಎಲ್ಲದೂ ಕೂಡ ತುಂಬನೇ ಇಷ್ಟ ಆಗತ್ತೆ. ಆ ಪ್ರಕೃತಿಯ ಸೊಬಗನ್ನು ಮತ್ತಷ್ಟು ಸವಿಲಿಕ್ಕೆ ಒಂದು ದೊಡ್ಡದಾದ ಮರವನ್ನು ಏರಿ ಕುಳಿತುಕೊಂಡು ಆ ಪ್ರಕೃತಿಯ ಒಂದು ವಿಹಂಗಮ ನೋಟವನ್ನು ಸವಿಲಿಕ್ಕೆ ಶುರು ಮಾಡ್ತಾನೆ. ಕೆಳಗಡೆ ನದಿಯ ನೀರು, ಮೇಲ್ಗಡೆ ಪಕ್ಷಿಗಳ ಕಲರವ, ಆ ಪ್ರಕೃತಿಯ ಒಂದು ವಿಹಂಗಮ ನೋಟ, ಬಣ್ಣ ಬಣ್ಣಗಳ ಒಂದು ಆಕಾಶದ ಚಿತ್ತಾರ, ಇವೆಲ್ಲವೂ ಕೂಡ ರಾಜನಿಗೆ ತುಂಬನೇ ಖುಷಿಯಾಗತ್ತೆ. ಆ ಪ್ರಕೃತಿಯ ವೀಕ್ಷಣೆಯಲ್ಲಿ ತನ್ನನ್ನೇ ತಾನು ಮರೆತು ಖುಷಿಯಿಂದ ಉಲ್ಲಾಸಿತನಾಗಿರ್ತಾನೆ. ಈ ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ದಂತಹ ರಾಜನಿಗೆ ತಮ್ಮ ಕುತ್ತಿಗೆಯಲ್ಲಿ ಇದ್ದಂತಹ ಒಂದು ವಜ್ರದ ಹಾರ ತುಂಬನೇ ಡಿಸ್ಟರ್ಬ್ ಮಾಡ್ತಾ ಇರತ್ತೆ. ಆ ಮರದ ಮೇಲೆ ಏರಿ ಕುಳಿತುಕೊಂಡು ಪ್ರಕೃತಿ ವೀಕ್ಷಣೆ ಮಾಡುವಾಗ ಆ ವಜ್ರದ ಹಾರದ ಒಂದು ಹರಳು ಸೂರ್ಯನ ಕಿರಣಗಳಿಂದ ಅವನ ಕಣ್ಣಿಗೆ ಚುಚ್ಚುತ್ತಾ ಇರತ್ತೆ. ಸೊ ಅದು ಅವರಿಗೆ ತುಂಬನೇ ತೊಂದರೆ ಕೊಟ್ಟಂಗಾಗತ್ತೆ. ಛೇ, ನಾನಿಷ್ಟು ಚೆನ್ನಾಗಿ ಪರಿಸರವನ್ನು ನೋಡ್ತಾ ಇದ್ದೀನಿ, ಪ್ರಕೃತಿ ವೀಕ್ಷಣೆ ಮಾಡ್ತಾ ಇದ್ದೀನಿ, ಪ್ರಾಣಿ ಪಕ್ಷಿಗಳ ಒಂದು ಕಲರವ ಗರ್ಜನೆಯನ್ನು, ಆ ಕೂಗನ್ನು, ಕಲರವವನ್ನು ಕೇಳ್ತಾ ಇದ್ದೀನಿ, ಈ ಸರ ಎಷ್ಟು ತೊಂದರೆ ಮಾಡುತ್ತೆ, ಇದರ ಒಂದು ಹರಳುಗಳು ನನ್ನ ಕಣ್ಣಿಗೆ ಚುಚ್ಚುತ್ತಾ ಇದೆ ಅಂತ ಆ ವಜ್ರದ ಹಾರವನ್ನು ತೆಗೆದು ಆ ಮರದ ಒಂದು ಕೊಂಬೆಗೆ ಸಿಗಿಸ್ಬಿಡ್ತಾರೆ. ಸಂಜೆ ಆಗತ್ತೆ. ಸಂಜೆವರೆಗೂ ಪ್ರಕೃತಿ ವೀಕ್ಷಣೆ ಮಾಡಿದಂತಹ ರಾಜ ಅರಮನೆಗೆ ಹೊರಡುವ ಒಂದು ಅವಸರದಲ್ಲಿ ಆ ಮರದಲ್ಲಿ ಸಿಕ್ಕಿಸಿದಂತಹ ವಜ್ರದ ಹಾರವನ್ನು ಮರೆತು ಹಾಗೆ ಹೋಗ್ಬಿಡ್ತಾರೆ. ಆ ವಜ್ರದ ಹಾರವನ್ನು ಮರೆತು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಹೀಗೆ ಹೋದಾಗ ಮುಂದೆ ಏನಾಗುತ್ತಪ್ಪ ಅಂದರೆ, ಮುಂಜಾನೆ ದಾರಿ ಹೋಕನೊಬ್ಬ ಆ ದಾರಿಯಲ್ಲಿ ಸಾಕ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಆಯಾಸದಿಂದ ಆ ನದಿ ಹತ್ರ ಬರ್ತಾನೆ. ನದಿ ನೀರು ಕುಡಿಲಿಕ್ಕೆ ಅಂತ ಬರ್ತಾನೆ. ನದಿಯ ಬಳಿ ಬಂದಂತಹ ಆ ವ್ಯಕ್ತಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ನೀರು ತುಂಬ ತಿಳಿಯಾಗಿ ಶಾಂತವಾಗಿ ಹರಿತಾ ಇರುತ್ತೆ. ಇನ್ನೇನು ನೀರಿನಲ್ಲಿ ಕಾಲಿಟ್ಟು, ಕೈಕಾಲು ಮುಖ ತೊಳೆದುಕೊಂಡು ಆ ನೀರನ್ನು ತಿಳಿ ಮಾಡಿ ಕುಡಿಬೇಕು ಅನ್ನುವಷ್ಟರಲ್ಲಿ ಆ ನೀರಲ್ಲಿ ಒಂದು ಫಳಫಳನೆ ಹೊಳೆಯುವಂತಹ

ರತ್ನದ ವಜ್ರದ ಹಾರವನ್ನು ಕಾಣ್ತಾನೆ ಆ ದಾರಿ ಹೋಕ. ಅವನಿಗೆ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗತ್ತೆ. ಅಬ್ಬಬ್ಬಾ, ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಜ್ರದ ಹಾರ. ಅಬ್ಬಾ, ಇವತ್ತು ನಾನು ತುಂಬ ಲಕ್ಕಿ. ಖುಷಿ ಆಗ್ತಾ ಇದೆ, ನೀರಲ್ಲಿ ಒಂದು ವಜ್ರದ ಹಾರ ಸಿಗ್ತಾ ಇದೆ ಅಲ್ವಾ ಅಂತ ಖುಷಿಪಟ್ಟು ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ನಿಧಾನವಾಗಿ ಹೋಗಿ ನದಿ ಒಳಗಡೆ ಹಿಂಗೆ ಕೈ ಹಾಕ್ತಾರೆ, ಆ ವಜ್ರದ ಹಾರ ಸಿಗೋದಿಲ್ಲ. ಕೈಯಲ್ಲಿ ಕೈಗೆ ಬರೇ ಕೆಸರು ಮೆತ್ಕೊಳ್ಳತ್ತೆ. ಹಾಗೆ ನೀರು ಕೂಡ ಚೆಲ್ಲಾಪಿಲ್ಲಿ ಆಗತ್ತೆ. ಆ ಕೆಸರಲ್ಲಿ ಕದಡಿ ಕದಡಿ ಕದಡಿ ನೀರು ಮತ್ತೆ ರಾಡಿ ಆಗತ್ತೆ. ಮತ್ತೆ ಒಂದೆರಡು ನಿಮಿಷ ಸುಮ್ಮನಾಗ್ತಾರೆ, ಆ ನೀರು ಮತ್ತೆ ತಿಳಿ ಆಗತ್ತೆ. ಆಗ ಮತ್ತೆ ಆ ವಜ್ರದ ಹಾರ ಕಾಣಿಸುತ್ತೆ. ಆಗಲೂ ಮತ್ತೆ ನೀರಿಗೆ ಕೈ ಹಾಕ್ತಾರೆ, ಹಾಗೆ ಮತ್ತೆ ಕೆಸರು ಅಂಟ್ಕೊಳತ್ತೆ. ಇದೇ ರೀತಿ ಮತ್ತೆ ನೀರು ತಿಳಿ ಆಗತ್ತೆ, ಮತ್ತೆ ಪ್ರಯತ್ನ ಪಡ್ತಾರೆ, ಮತ್ತೆ ಕೆಸರಾಗತ್ತೆ, ಮತ್ತೆ ಆ ತಿಳಿ ನೀರು ರಾಡಿ ಆಗತ್ತೆ. ಆಗ ಆ ವಜ್ರದ ಹಾರ ಮರೆ ಮರೆ ಆಗತ್ತೆ. ಮತ್ತೆ ನೀರು ತಿಳಿಯಾದಾಗ ಮತ್ತೆ ಕಾಣಿಸುತ್ತೆ. ಈ ರೀತಿಯಲ್ಲಿ ಎಷ್ಟೆಷ್ಟೋ ಪ್ರಯತ್ನ ಪಟ್ಟರೂ ಆ ವಜ್ರದ ಹಾರ ಆ ದಾರಿ ಹೋಕನಿಗೆ ಸಿಗೋದಿಲ್ಲ. ಇಡೀ ದಿನ ಒದ್ದಾಡಿ ಒದ್ದಾಡಿ ಒದ್ದಾಡಿ ವ್ಯರ್ಥ ಪ್ರಯತ್ನ ಮಾಡಿ ತುಂಬಾ ನಿರಾಸೆ ಆಗ್ತಾರೆ. ಆ ಊರಿನಡೆಗೆ ಅವರ ಒಂದು ದಾರಿ ಸಾಗತ್ತೆ. ಆ ಮರದ ಮೇಲಿದ್ದ ರತ್ನದ ಹಾರದ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದರ ಪ್ರತಿಬಿಂಬ ನೀರಿನಲ್ಲಿ ಮಿಂಚಿದ್ದು ಅವರಿಗೆ ತಿಳಿಯೋದೇ ಇಲ್ಲ. ಆ ದಾರಿ ಹೋಕನಿಗೆ ಗೊತ್ತಾಗೋದೇ ಇಲ್ಲ. ಅಂದರೆ ಆ ವಸ್ತು ಇರೋದೇ ಬೇರೆ ಕಡೆ, ಆ ದಾರಿ ಹೋಕನು ಹುಡುಕೋದೇ ಬೇರೆ ಕಡೆ. ಸೊ ಕೆಲವೊಂದು ಸಮಯದಲ್ಲಿ ನಮಗೂ ಹೀಗೆ ಆಗ್ತಾ ಇರುತ್ತಲ್ವಾ? ನಾವೆಲ್ಲೋ ಒಂದು ವಸ್ತುವನ್ನು ಇಟ್ಟಿರ್ತೀವಿ, ಮತ್ತೆಲ್ಲೋ ಹುಡುಕ್ತಾ ಇರ್ತೀವಿ. ಸೊ ಇದೇ ರೀತಿ ಸ್ನೇಹಿತರೆ, ಜ್ಞಾನ ಅನ್ನುವಂಥದ್ದು ಮರದ ಮೇಲಿನ ರತ್ನದ ಹಾರದಂತೆ ಅಂತ ಇಲ್ಲಿ ಶ್ರೀಶರಣ ಯಮನೂರೇಶ ಬೀರದಾರರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಸುಜ್ಞಾನವೆನ್ನುವುದು ಮರದ ಮೇಲಿನ ರತ್ನದ ಹಾರದಂತೆ, ಪಂಚೇಂದ್ರಿಯಗಳಿಂದ ನಮ್ಮ ಮನಸ್ಸನ್ನು ಕ್ಷಣಿಕ ಸುಖಕ್ಕೆ ಎಳೆಯುವ ಆಕರ್ಷಣೆಗಳು ಆ ರತ್ನಹಾರದ ನೀರಿನಲ್ಲಿಯ ಹೊಳೆಯುವ ಪ್ರತಿಬಿಂಬಗಳಂತೆ ಅಂತ ಹೇಳಿದ್ದಾರೆ. ಈ ಪಂಚೇಂದ್ರಿಯಗಳಿಂದ ನಮ್ಮ ಮನಸ್ಸು ಕ್ಷಣಿಕ ಸುಖಕ್ಕೆ ಎಳೆಯುವಂತಹ ಆಕರ್ಷಣೆಗಳು ಅಂತ ಹೇಳಿದ್ದಾರೆ ಯಮನೂರೇಶ ಬೀರದಾರರು ಒಂದು ಅದ್ಭುತವಾದಂತಹ ಕಥೆಯ ಮೂಲಕ. ಅವು ನೀರಿನಲ್ಲಿ ಹೊಳೆಯುವ ಪ್ರತಿಬಿಂಬಗಳಂತೆ ಅಂತ ಹೇಳಿದ್ದಾರೆ. ಈ ಆಕರ್ಷಣೆಯೇ ನಿಜವಾದ ಜೀವನ ಅಂತ ಅದರ ಒಂದು ಬೆನ್ನಿಂದೆ ಹೋಡ್ತೀವಿ ಸ್ನೇಹಿತರೆ. ಇದರಲ್ಲೇ ನಮ್ಮ ಸುಖ ಇದೆ, ಇದರಲ್ಲೇ ನಮ್ಮ ಸಂತೋಷ ಇದೆ, ಇದೇ ನಿಜವಾದ ಜೀವನ ಅಂತ ಆಸೆಗಳ ಹಿಂದೆ ಬೆನ್ನಟ್ಟಿ ಓಡ್ತೀವಿ. ಇವೆಲ್ಲವುಗಳ ಹಿಂದೆ ಇರುವಂತಹ ಸತ್ಯವನ್ನು ತಿಳಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಪಂಚೇಂದ್ರಿಯಗಳು ಕೇವಲ ಆಕರ್ಷಣೆಗೆ ಒಳಗಾಗುವಂತಹ ಇಂದ್ರಿಯಗಳಾಗಿವೆ. ಇದರಿಂದ ಆಚೆಗೂ ಕೂಡ ಒಂದು ಅದ್ಭುತವಾದಂತಹ ಜೀವನ ಇದೆ, ಮೌಲ್ಯಯುತವಾದಂತಹ ಬದುಕಿದೆ ಅನ್ನುವಂಥದ್ದನ್ನು ತಿಳಿಸಿದರೆ ಮಹಾಜ್ಞಾನಿಗಳು. ಶಾಶ್ವತ ಸಂತೋಷ ಯಾವುದು, ಶಾಶ್ವತ ಸುಖ ಯಾವುದು, ಕ್ಷಣಿಕ ಸುಖ ಯಾವುದು ಅಂತ ತಿಳ್ಕೊಂಡ್ರೆ ಜೀವನ ತುಂಬ ಸಂತೋಷವಾಗಿರುತ್ತೆ ಅಂತ ಕಥೆಯ ಮೂಲಕ ತಿಳಿಸಿದ್ದಾರೆ. ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಅನ್ನೋದು ಗೊತ್ತಾಗತ್ತೆ ಅಲ್ವ ಸ್ನೇಹಿತರೆ? ರತ್ನಹಾರದ ಪ್ರತಿಬಿಂಬ ಅನ್ನುವಂತಹ ಈ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದರೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶೋಭಾ ಸತೀಶ್ ಅವರು, ಜೊತೆಗೆ ಹಾಸನದ ಗೌರಿಕೊಪ್ಪಲಿನ ಶ್ರೀ ಆದಿಚುಂಚನಗಿರಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಭಾಗ್ಯಲಕ್ಷ್ಮಿ ಅವರು ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇವರ ಸ್ವರಚಿತ ಕವನಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಗೌರಿಕೊಪ್ಪಲಿನ ಶ್ರೀ ಆದಿಚುಂಚನಗಿರಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಭಾಗ್ಯಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಈ ದಿನ ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಆ ಕವನವನ್ನು ಅವರಿಂದಲೇ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ಸಹ ಶಿಕ್ಷಕಿ ಶ್ರೀ ಆದಿಚುಂಚನಗಿರಿ ಶಾಲೆ ಗೌರಿಕೊಪ್ಪಲು ಹಾಸನ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಹಾಡುವುದು, ಕವನ ಬರೆಯುವುದು, ಚುಟುಕು, ರುಬಾಯಿ, ಹನಿಗವನ, ಟಂಕ ರಚಿಸುವುದು ಹಾಗೂ ಕಥೆ ಬರೆಯುವುದು. ನಾನು ಈ ದಿನ ನನ್ನ ಸ್ವರಚಿತ ಕವನವೊಂದನ್ನು ವಾಚಿಸುವವಳಿದ್ದೇನೆ. ಕವನದ ಶೀರ್ಷಿಕೆ ಆಹ್ಲಾದ. ಹೂಮಳೆ ತುಂತುರು ಮಳೆ, ಹೂಮಳೆ ತುಂತುರು ಮಳೆ, ಇಳಿದು ತಂಪಾಯಿತು ಈ ಸುಂದರ ಇಳೆ, ಇಳಿದು ತಂಪಾಯಿತು ಈ ಸುಂದರ ಇಳೆ. ಒಡಲುಕ್ಕಿ ಹಸಿರುಕ್ಕಿ ಮೂಡಿತು ಕಳೆ, ಒಡಲುಕ್ಕಿ ಹಸಿರುಕ್ಕಿ ಮೂಡಿತು ಕಳೆ. ನೋಡಬೇಕು ಉಜ್ವಲ ಭವಿಷ್ಯ ನಾಳೆ, ನೋಡಬೇಕು ಉಜ್ವಲ ಭವಿಷ್ಯ ನಾಳೆ. ಮಳೆ ಬಿಸಿಲ ಮಿಲನದಿ ಮಿನುಗಿತು ಇಂದ್ರಚಾಪ, ಮಳೆ ಬಿಸಿಲ ಮಿಲನದಿ ಮಿನುಗಿತು ಇಂದ್ರಚಾಪ. ತಂಪಡರಿ ಇಳಿಯಿತು ಬಿಸಿಲ ತಾಪ, ತಂಪಡರಿ ಇಳಿಯಿತು ಬಿಸಿಲ ತಾಪ. ಕಾಮನ ಬಿಲ್ಲು ಮೂಡಲು ಮಳೆ ಬಿಸಿಲು ನೆಪ, ಕಾಮನ ಬಿಲ್ಲು ಮೂಡಲು ಮಳೆ ಬಿಸಿಲು ನೆಪ. ಸುತ್ತಮುತ್ತೆಲ್ಲ ಬಣ್ಣದ ರಂಗಿನ ಲೇಪ, ಸುತ್ತಮುತ್ತೆಲ್ಲ ಬಣ್ಣದ ರಂಗಿನ ಲೇಪ. ನಲ್ಲ ನಲ್ಲೆಯರಿಗೆ ಹೂಹನಿ ಸಿಂಚನ, ನಲ್ಲ ನಲ್ಲೆಯರಿಗೆ ಹೂಹನಿ ಸಿಂಚನ. ಅವರೆದೆಯಲ್ಲಿ ಪ್ರೀತಿಯ ಮಧುವನ, ಅವರೆದೆಯಲ್ಲಿ ಪ್ರೀತಿಯ ಮಧುವನ. ಇದಕ್ಕೆ ಕಾರಣ ನೀ ಹಾಡಿದೆ ತನನನ, ಇದಕ್ಕೆ ಕಾರಣ ನೀ ಹಾಡಿದೆ ತನನನ. ಧರೆಗೆ ಹರಿಸಿದೆ ಪ್ರೇಮ ಸುಧೇನ, ಧರೆಗೆ ಹರಿಸಿದೆ ಪ್ರೇಮ ಸುಧೇನ. ಇಂದು ನನಗೆ ಕವನ ವಾಚನ ಮಾಡಲು ಅವಕಾಶ ಮಾಡಿಕೊಟ್ಟ ಶಿವಮೊಗ್ಗ ರೇಡಿಯೋ 90.8 FM ಇವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ಖಂಡಿತವಾಗ್ಲೂ, ಪ್ರಕೃತಿ ಇಲ್ಲದೆ ಜೀವ ಇಲ್ಲ, ಪ್ರೀತಿ ಇಲ್ಲದೆ ಬದುಕಿಗೆ ಅರ್ಥ ಇಲ್ಲ, ಎರಡು ಕೂಡ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನು ತುಂಬ ಚೆನ್ನಾಗಿ ಸ್ವರಚಿತ ಕವನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಭಾಗ್ಯಲಕ್ಷ್ಮಿ ಮೇಡಮ್ ಅವರು. ಸ್ನೇಹಿತರೆ, ಪ್ರಕೃತಿಯಿಂದ ನಮಗೆ ಸಿಕ್ಕಂತಹ ಈ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇವೆಲ್ಲವೂ ಕೂಡ ಪಂಚಭೂತಗಳು ಅಂತ ಏನು ಕರಿತೀವಿ, ತುಂಬಾ ನಮಗೆ ಪಾಠವನ್ನು ಕಲಿಸ್ತವೆ. ಭೂಮಿ ತಾಳ್ಮೆ, ಕ್ಷಮೆ ಕಲಿಸತ್ತೆ, ಎಲ್ಲರನ್ನ ಕೂಡ ಸಲಹತ್ತೆ. ಹಾಗೆ ನೀರು ಶುದ್ಧೀಕರಿಸತ್ತೆ, ಹೊಂದಾಣಿಕೆ ಮಾಡಿಕೊಳ್ಳತ್ತೆ, ಜೊತೆಗೆ ಯಾವ ಪಾತ್ರೆಗೂ ಹಾಕಿದರೂ ಕೂಡ ಅದಕ್ಕೆ ತಕ್ಕಂತೆ ಆಕಾರ ಪಡೆಯುತ್ತೆ. ಇನ್ನು ಅಗ್ನಿ ಶಕ್ತಿ ಮತ್ತು ತೇಜಸ್ಸನ್ನು ಕೊಡುವಂಥದ್ದು, ಕೊಳೆಯನ್ನು ಸುಡುವಂಥದ್ದು, ಬೆಳಕನ್ನು ನೀಡುವಂಥದ್ದು. ಇನ್ನು ವಾಯು ನಮ್ಮ ಜೀವಕ್ಕೆ, ಚಲನೆಗೆ ತುಂಬಾ ಮುಖ್ಯವಾದದ್ದು. ಕಾಣಿಸಲ್ಲ, ಆದರೆ ಅದಿಲ್ಲಾಂದರೆ ನಾವು ಬದುಕೋಲ್ಲ. ಇನ್ನು ಆಕಾಶ ವಿಶಾಲತೆಯನ್ನು ತೋರಿಸುತ್ತೆ, ಅವಕಾಶಗಳನ್ನು ಕೊಡುತ್ತೆ, ಎಲ್ಲವನ್ನು ಕೂಡ ತನ್ನಲ್ಲಿ ತುಂಬಿಕೊಂಡಿದೆ. ಇನ್ನು ಇಲ್ಲಿ ಹುಟ್ಟು, ಸಾವು, ಹಗಲು, ರಾತ್ರಿ, ಮಳೆ, ಬಿಸಿಲು ಎಲ್ಲವೂ ಕೂಡ ಒಂದು ರೀತಿಯ ಕಾಲಚಕ್ರ, ಯಾವುದು ಇಲ್ಲಿ ಶಾಶ್ವತವಲ್ಲ ಅನ್ನೋದು ತೋರಿಸುತ್ತೆ. ಈ ರೀತಿಯಲ್ಲಿ ಪ್ರಕೃತಿ ಮತ್ತು ಪ್ರೀತಿ ಒಂದು ಅದ್ಭುತ ಶಕ್ತಿಗಳಂತಲೇ ಹೇಳ್ಬೋದು. ಈ ಎರಡು ಶಕ್ತಿಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಇಂತಹ ಶಕ್ತಿಗಳ ಬಗ್ಗೆ ಅದ್ಭುತವಾಗಿ ತುಂಬ ಚೆನ್ನಾಗಿ ಸ್ವರಚಿತ ಕವನದ ಮೂಲಕ ತಿಳಿಸ್ಕೊಟ್ರು ಭಾಗ್ಯಲಕ್ಷ್ಮಿ ಮೇಡಮ್ ಅವರು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಶೋಭಾ ಸತೀಶ್ ಮೇಡಮ್ ಅವರು ಕೂಡ ಒಂದು ಕವನವನ್ನು ತಿಳಿಸಿದ್ದಾರೆ. ಅದು ಯಾವ ಕವನ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ತಿಳಿಸಿದಂತಹ ಕವನದ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಶೋಭಾ ಸತೀಶ್ ಮೇಡಮ್ ಅವರು ಕೂಡ ಕವನವನ್ನು ತಿಳಿಸಿದ್ದಾರೆ. ಅದು ಯಾವ ಕವನ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅವರಿಂದಲೇ ಕೇಳೋಣ.
6: ನಮಸ್ತೆ, ಶೋಭಾ ಸತೀಶ್, ಸಹಶಿಕ್ಷಕಿ, ಸಾಹಿ ಪ್ರಾಶಾಲೆ, ಚಿಲ್ಕಾದ್ರಿಯಲ್ಲಿ, ಶಿವಮೊಗ್ಗ ಜಿಲ್ಲೆ. ನನ್ನ ಕವನದ ಶೀರ್ಷಿಕೆ ನಂದಾದೀಪ. ನವಮಾಸ ಎನ್ನ ಹೊತ್ತು, ನವಮಾಸ ಎನ್ನ ಹೊತ್ತು, ನೀಡಿ ಅಮೃತದಂತಹ ಕೈತುತ್ತು, ನೀಡಿ ಅಮೃತದಂತಹ ಕೈತುತ್ತು, ತುಂಬಿ ಸದಾ ತಾಕತ್ತು, ತುಂಬಿ ಸದಾ ತಾಕತ್ತು, ಮೌಲ್ಯಗಳ ಹುಟ್ಟಿನಿಂದಲೇ ಬಿತ್ತು, ಮೌಲ್ಯಗಳ ಹುಟ್ಟಿನಿಂದಲೇ ಬಿತ್ತು. ನನ್ನ ಅಮ್ಮನೇ ದೇವರು, ನನ್ನ ಅಮ್ಮನೇ ದೇವರು, ಅವಳಿಗೆ ಇಲ್ಲ ಯಾರು ಸರಿಸಮಾನರು, ಅವಳಿಗಿಲ್ಲ ಯಾರು ಸರಿಸಮಾನರು. ಅವಳಿಗದು ಅದೆಷ್ಟು ಹೆಸರು, ಅವಳಿಗದು ಅದೆಷ್ಟು ಹೆಸರು, ಅವಳಿಂದಲೇ ಈ ನನ್ನ ಉಸಿರು, ಅವಳಿಂದಲೇ ಈ ನನ್ನ ಉಸಿರು. ನೋವಲ್ಲೋ ನಗುವಳು ಇವಳು, ನೋವಲ್ಲೋ ನಗುವಳು ಇವಳು, ಮನೆಯ ನಂದಾದೀಪವಾಗಿ ಹೇಳು, ಮನೆಯ ನಂದಾದೀಪವಾಗಿಳು, ಮಕ್ಕಳ ಮುದ್ದಿನ ಕಣ್ಮಣಿ ಇವಳು, ಮಕ್ಕಳ ಮುದ್ದಿನ ಕಣ್ಮಣಿ ಇವಳು. ಹಿರಿಯ ಜೀವಗಳಿಗೆ ಊರುಗೋಲಾಗಿ ಹೇಳು, ಹಿರಿಯ ಜೀವಗಳಿಗೆ ಊರುಗೋಲಾಗಿಗಳು. ಎಲ್ಲರ ಉಜ್ವಲ ಭವಿಷ್ಯ ರೂಪಿಸಿ, ಎಲ್ಲರ ಉಜ್ವಲ ಭವಿಷ್ಯ ರೂಪಿಸಿ, ನೋವಲ್ಲು ನಗುವ ಸುರಿಸಿ, ನೋವಲ್ಲು ನಗುವ ಸುರಿಸಿ, ಎಲ್ಲವನ್ನು ಚಲದಿ ಸಹಿಸಿ, ಎಲ್ಲವನ್ನು ಚಲದಿ ಸಹಿಸಿ, ವಾತ್ಸಲ್ಯದ ಅಮೃತಧಾರೆ ಹರಿಸಿ, ವಾತ್ಸಲ್ಯದ ಅಮೃತಧಾರೆ ಹರಿಸಿ, ಎಲ್ಲರಿಗೂ ಮಾದರಿ ತಾನಾಗಿ, ಎಲ್ಲರಿಗೂ ಮಾದರಿ ತಾನಾಗಿ, ತ್ಯಾಗದ ಮೂರ್ತಿಯಾಗಿ, ತ್ಯಾಗದ ಮೂರ್ತಿಯಾಗಿ, ಜಗದ ಜನನಿಯಾಗಿ ಬದುಕೋಳು ಸಾರ್ಥಕವಾಗಿ, ಬದುಕೋಳು ಸಾರ್ಥಕವಾಗಿ. ಧನ್ಯವಾದಗಳು.
5: ಅಮ್ಮನೇ ಪ್ರಪಂಚ, ಅಮ್ಮನಿಲ್ಲದೆ ಏನೂ ಇಲ್ಲ ಅನ್ನುವಂತಹ ಮಾತನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶೋಭಾ ಸತೀಶ್ ಅವರು. ಖಂಡಿತವಾಗ್ಲೂ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅನಿಸುತ್ತೆ. ಅದು ಒಂದು ಅನಂತ ಮಮತೆಯ ಆಗರ ಅಂತಲೇ ಹೇಳ್ಬೋದು ಅಲ್ವಾ? ಅಮ್ಮನ ಬಗ್ಗೆ ತುಂಬ ಚೆನ್ನಾಗಿ ಸ್ವರಚಿತ ಕವನದ ಮೂಲಕ ತಿಳಿಸ್ಕೊಟ್ರು ಶೋಭಾ ಸತೀಶ್ ಮೇಡಮ್ ಅವರು. ಸ್ನೇಹಿತರೆ, ಈ ದಿನ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಜೊತೆಗೆ ಶೋಭಾ ಸತೀಶ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಸ್ವರಚಿತ ಕವನಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಶೇಷವಾಗಿ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಸ್ವರಚಿತ ಕವನಗಳನ್ನು ಬರಿತಾ ಇದ್ದೀರಾ, ಭಾವಗೀತೆ ಭಕ್ತಿಗೀತೆಗಳನ್ನು ಹಾಡ್ತೀರಾ, ನೀವು ಓದಿದಂತಹ ಪುಸ್ತಕದ ಪರಿಚಯವನ್ನು ಕೂಡ ಮಾಡಿಕೊಡ್ಬೋದು. ಸ್ನೇಹಿತರೆ, ನೀವು ಮಾಡಬೇಕಾಗಿರೋದಿಷ್ಟೇ 9686977 9682799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಕತೆ, ಕವನ, ನೀವು ಓದಿರುವಂತಹ ಪುಸ್ತಕದ ಪರಿಚಯವನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಓ, ಯಾವುದೋ ಮೆಸೇಜ್ ಬಂತು.
8: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
7: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
8: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
7: ರೇಡಿಯೋನಾ?
9: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
8: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
13: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಎಸ್ ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ಚಿನ್ನಾರಿ ಮುತ್ತ ಅಂತಾನೆ ಫೇಮಸ್ ಆಗಿರುವಂತಹ ವಿಜಯ್ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸಾಕಷ್ಟು ಫಿಲಮ್ಗಳಲ್ಲಿ ಅಭಿನಯ ಮಾಡಿದ್ದಾರೆ, ಹಾಗೆ ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಚಿನ್ನಾರಿ ಮುತ್ತರವರು. ಸೊ ಚಿನ್ನಾರಿ ಮುತ್ತ ಇರ್ಬೋದು, ನಿನಗಾಗಿ, ಪ್ರೇಮ ಕೈದಿ, ಖುಷಿ, ರಿಷಿ, ಕಲ್ಲರಳಿ ಹೂವಾಗಿ, ಸೇವಂತಿ ಸೇವಂತಿ, ಈ ರೀತಿಯಲ್ಲಿ ಸಾಕಷ್ಟು ಫಿಲಮ್ಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ಅಭಿನಯ ಮಾಡಿದ್ದಾರೆ ವಿಜಯ್ ರಾಘವೇಂದ್ರ ಅವರು. ಸೊ ಈ ದಿನ ನಿಮಗೆ ಇಷ್ಟವಾದಂತಹ ಅವರ ಒಂದು ಅಭಿನಯದ ಗೀತೆಯನ್ನು ನೀವು ಹಾಡ್ಬೋದು. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡುವ. ಎಸ್ ಸ್ನೇಹಿತರ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಒಬ್ಬರಿಗೆ ಒಂದು ಪಲ್ಲವಿ ಅಥವಾ ಚರಣವನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಹಾಡಿ. ಫುಲ್ ಗೀತೆನ ಹಾಡ್ತಾ ಕೂತ್ರೆ ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹ ಒಂದು ಹಂಬಲ್ ರಿಕ್ವೆಸ್ಟ್ ಅಷ್ಟೆ. ಸೊ ಆಯ್ಕೆ ನಿಮ್ಮದು, ಗೀತೆ ನಿಮ್ಮದು, ಕೇಳುವಂತಹ ಸೌಭಾಗ್ಯ ನನ್ನದಾಗಿರುತ್ತೆ. ಎಸ್, ಖುಷಿ ಖುಷಿಯಿಂದ ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ, ಖುಷಿ ಪಡಿ ಅಂತ ಹೇಳ್ತಾ ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
17: ನಮಸ್ಕಾರ, ಗುಡ್ ಮಾರ್ನಿಂಗ್ ಮೇಡಮ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮಹಾಲಕ್ಷ್ಮಿ ಮೇಡಮ್ ಅವರ ತಿಂಡಿ ಆಯ್ತಾ?
16: ಎಸ್ ಸರ್, ಎಸ್ ಸರ್, ಆಯ್ತು. ನಿಮ್ದು?
17: ನಂದು ಆಯ್ತು ಮೇಡಮ್, ಇಡ್ಲಿ ಚಟ್ನಿ ಸಾಂಬಾರ್.
16: ಇಡ್ಲಿ ಚಟ್ನಿ ಸಾಂಬಾರ್,
17: ವಡೆ ಇಲ್ಲ.
16: ಸೂಪರ್, ವೆರಿ ನೈಸ್.
17: ನಿಮ್ದು ಮೇಡಮ್?
16: ಪುಳಿಯೋಗರೆ ಸರ್.
17: ಓಕೆ ಓಕೆ ಮೇಡಮ್, ಇವತ್ತು ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ಶುಭಾಶಯ ಕೊಡೋಣ. ನಾನು ನಿನಗಾಗಿ ಚಿತ್ರದಿಂದ ಅವ್ರದ್ದು ವಿಶೇಷ ಅಂದ್ರೆ ಇದು ಅವರು ಪ್ರಥಮವಾಗಿ ನಾಯಕ ನಟನಾಗಿ ನಟಿಸಿದ ಚಿತ್ರ ಅಂತೆ. ಅದರದೇ ಒಂದೆರಡು ಲೈನ್ ಹೇಳ್ಬಿಡ್ತೀನಿ ಮೇಡಮ್. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆ ಹಿಡದೆ ಹಾದಿದೆ ನನ್ನ

0: ನಾ ನೋಡಲಿ, ನೀವ್ ಹೇಳ್ದಷ್ಟೇ ಹೇಳಿದೀನಿ.
1: ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಎಸ್ ಸರ್. ಸರ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್?
1: ಸರ್ ಸೂಪರ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್ ನಾನು ಪ್ರೇಮ ಕೈದಿದ ಒಂದು ಗೀತೆ ತಗೊಂಡಿದ್ದೀನಿ ಮೇಡಮ್.
1: ಓಕೆ ಸರ್, ಹಾಡಿ.
2: ಗಂಧ ಶ್ರೀಗಂಧ ಕಣ್ಣೇಯಿ ಪ್ರೇಮ, ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ. ಚಂದ ಶ್ರೀಗಂಧ ಕಣ್ಣೇಯಿ ಪ್ರೇಮ, ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ. ರಾಗ ಯಾವುದೇ ಆದರೇನು ಪ್ರೀತಿಗೆ, ಎಲ್ಲಿ ಅಂದರಲ್ಲಿ ಹುಟ್ಟೋ ಚಾಳಿ ದರದು. ತಾಳ ಯಾವುದಾದರೇನು ಪ್ರೀತಿಗೆ, ರಾವು ಕಾಲ ನೀಡದೇನು ಹುಟ್ಟಪು ಬಿಡುವುದು. ಹರಿಹರಿಯದ ಈ ವರವು ಈ ನಿರ್ಮಲ ಪ್ರೇಮ, ಬಿಸಿ ನುಡಿಗಳ ಸ್ವರವು ಈ ಕೋಮಲ ಪ್ರೇಮ. ಪ್ರೇಮ ದರೆಗೆ ಲವಲವಿಕೆ ನೀಡೋನು ನಿತ್ಯ ಚೈತ್ರ ಮಲ್ಲೆ ಓಮಾಲೆ ಕಣೋ ಈ ಪ್ರೇಮ. ಮನಸ್ಸುಗಳ ಕಣ್ತೆರಿಸೋ ಈ ಪ್ರೇಮ, ಮಲ್ಲೆ ಓಮಾಲೆ ಕಣೋ ಈ ಪ್ರೇಮ, ಹೃದಯಗಳ ಗಮ್ಮನಿಸೋ ಈ ಪ್ರೇಮ. ಕೈದೆ ಚಿತ್ರದ ಮೇಡಮ್.
1: ಎಸ್ ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
3: ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್.
3: ಮತ್ತೆ ತಿಂಡಿ ಆಯ್ತಾ?
1: ಎಸ್ ಮೇಡಮ್ ಆಯ್ತು. ನಿಮ್ದಾಯ್ತಾ?
3: ಹಾ, ನಂದು ತಿಂಡಿ ಆಯ್ತು, ರಾಗಿ ರೊಟ್ಟಿ.
1: ವಾವ್,
3: ಬೆಂಡೆಕಾಯಿ ಪಲ್ಯ.
1: ವೆರಿ ನೈಸ್ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಚಿನ್ನಾರಿ ಮುತ್ತ ಅವ್ರದ್ದು, ಚಿನ್ನಾರಿ ಮುತ್ತ ಅಂತಾನೆ ಫೇಮಸ್ ಆಗಿದ್ದವರು.
1: ಹೌದು ಮೇಡಮ್.
3: ಅದನ್ನೇ ಹಾಡ್ತೀನಿ.
1: ಓಕೆ.
3: ಮಣ್ಣಲ್ಲಿ ಬಿದ್ದನು.
1: ಎಸ್ ಮೇಡಮ್ ಹಾಡಿ.
3: ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿದ್ದನು, ಕತ್ತಲಲ್ಲಿ ಇದ್ದನು, ಬಂಗಾರ ಗೆದ್ದನು. ಹೇಗಿದ್ದ ಈಗಾದ ಗೊತ್ತಾ, ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ ಮುತ್ತ ಮುತ್ತ ಚಿನ್ನಾರಿ ಮುತ್ತ, ಮೆಟ್ಟಿದ್ದ ಕದ್ದನು, ಕದ್ದೋಡುತ್ತಿದ್ದನು, ಮನಮನ ಕದ್ದನು, ಕಾಡನ್ನೇ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತ, ನಮ್ಮ ಚಿನ್ನಾರಿ ಮುತ್ತ. ಹೇಗಿದ್ದ ಹೇಗಾದ ಗೊತ್ತ, ನಮ್ಮ ಚಿನ್ನಾರಿ ಮುತ್ತ.

0: ಮೆಟ್ಟಿದ್ದ ಕದ್ದನು ಕದ್ದೋಡುತ್ತಿದ್ದನು ಮನಮನ ಕದ್ದನು ನಾಡನ್ನೆ ಗೆದ್ದನು ಹೇಗಿದ್ದ ಏಕಾದ ಗೊತ್ತ ನಮ್ಮ ಚಿನ್ನಾರಿ ಮುತ್ತ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್. ಉಮಾ ಮೇಡಮ್ ಅವರು, ಎಸ್ ಮೇಡಮ್, ಇವತ್ತು ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ?
2: ಕಲ್ಲರಳಿ ಹೂವಾಗಿ ತಗೊಂಡಿದ್ದೀನಿ.
1: ಓ ಸೂಪರ್, ಹಾಡಿ.
2: ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಭಾಗ್ಯದ ಬಾಳಿಗೆ ಬಳೆಯಾಗಿ ಕಲ್ಲೆಂದೆಳು ಎದೆಯಲಿ ಪದವಾಗಿ ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಅರಿಶಿನ ಕುಂಕುಮ ಸಿರಿಯಾಗಿ ಜಮ್ಮೆಂದೆಳು ಎದೆಯಲಿ ಪದವಾಗಿ. ಧನ್ಯವಾದ ಮೇಡಮ್, ಅವಕಾಶ ಇರ್ಲಿ.
1: ಎಸ್ ಮೇಡಮ್, ಎಸ್ ಮೇಡಮ್,
2: ಥ್ಯಾಂಕ್ ಯು ಮೇಡಮ್.
1: ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ
2: ಮೇಡಮ್.
1: ನಮಸ್ತೆ. ಕಲ್ಪನಾ ಮೇಡಮ್.
3: ಮೇಡಮ್,
1: ಏನ್ ಕೆಲಸ ಮಾಡ್ತಾ ಇದ್ರ? ಅಡಿಗೆ ಮನೆಯಿಂದ ಹೊರ ಬಂದ್ರ?
3: ರೊಟ್ಟಿ ರೊಟ್ಟಿ.
1: ಓಹೋ, ರೊಟ್ಟಿ ಆದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಎಸ್ ಮೇಡಮ್. ಹಾ ಆಯ್ತು. ಯಾವ ಗೀತೆ ಹಾಡ್ತಾ ಇದ್ದೀರಿ?
3: ನಾವು ಚಿನ್ನಾರಿ ಮುತ್ತದಿಂದ ಮೇಡಮ್.
1: ಹಾಡಿ. ಮರ್ತೋಯ್ತಾ?
3: ಎಷ್ಟೊಂದ್ ಜನ

0: ಯಾರು ನಮ್ಮವರು ಇಷ್ಟೊಂದ್ ಜನ ಇಲ್ಲಿ ಎಲ್ಲಿ ನಮ್ಮನೆ ಮೂಟೆ ಹೊತ್ತವರು ಎತ್ತಿನ ಗಾಡಿ ಸುತ್ತೋರು ಮೂಟೆ ಹೊತ್ತವರು ಎತ್ತಿನ ಗಾಡಿ ಸುತ್ತೋರು ಇಟ್ಗೆ ಹೊತ್ತವರು ಎತ್ತಿನ ಬಾಡಿ ಎತ್ತಿನ ಬಂಡಿ ಹೊತ್ತವರು
1: ಲಿರಿಕ್ಸ್ ನೆಕ್ಸ್ಟ್ ಟೈಮ್ ಬರ್ಕೊಂಡು ಇಟ್ಕೊಂಡು ಹಾಡಿ ಮೇಡಮ್ ನೋಡ್ಕೊಳ್ತಾನೆ ಹಾಡಿ. ಓಕೆ ಥ್ಯಾಂಕ್ ಯು. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ. ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ.
1: ಹೇಗಿದೆ ಬೆಂಗಳೂರು?
2: ಬೆಂಗಳೂರು ಗೊತ್ತಿಲ್ಲ.
1: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
2: ಹಲೋ,
1: ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಮೇಡಮ್?
2: ಇಲ್ಲ ಇಲ್ಲ,
1: ಎಲ್ಲೋ ಮಾತಾಡ್ದ ಕೇಳಿಸ್ತಾ ಇದೆ.
2: ಹೌದಾ?
1: ಓಕೆ, ಎಲ್ಲಿ ಎಲ್ಲಿರೋ? ಶಿರಡಿಗೆ ಹೋಗಿದ್ದೀರಾ?
2: ಶಿರಡಿಗೆ ಹೋಗಿ ಬಂದ್ವಿ, ನಿನ್ನೆ ಬಂದ್ವಿ.
1: ಓಹೋ, ದರ್ಶನ ಚೆನ್ನಾಗಾಯ್ತ?
2: ಚೆನ್ನಾಗೈತೆ.
1: ಹೇಗಿತ್ತು ಶಿರಡಿ?
2: ಓ, ತುಂಬಾ ಬಿಸಿಲು, ಇಲ್ಲಿ ಬೆಂಗಳೂರ್ಕಿಂತ ಬಿಸಿಲು ಜಾಸ್ತಿ.
1: ಓಕೆ, ಅಂತ ಇಂತ ಚಂದವಾಗಿ ಶಿರಡಿ ಸಾಯಿಬಾಬಾನ ದರ್ಶನ ಮಾಡ್ಕೊಂಡು ಬಂದಿದ್ದೀರಿ. ಒಳ್ಳೇದಾಗ್ಲಿ ಮೇಡಮ್. ಓಕೆ, ಇದೇ ಖುಷಿಲಿ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?

0: ಮೇಡಮ್ ಥ್ಯಾಂಕ್ ಯು.
1: ನಿಮ್ದೇನು ಟಿಫನ್? ಹೇಳ ಇಲ್ಲ.
0: ಪುಳಿಯೋಗರೆ?
1: ಹೌದಾ?
0: ಓಕೆ, ವೆರಿ ನೈಸ್. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಮಸ್ತೆ. ಓ, ನಮ್ಮ ಸಂಗೀತ ಕವಿಗಳು ಬಸವರಾಜ್ ಸರ್ ಅವರು.
2: ಚೆನ್ನಾಗಿದ್ರಿ ಮೇಡಮ್?
0: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್.
0: ಎಸ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದಿಂದ.
0: ಸೂಪರ್ ಸರ್, ಹಾಡಿ ಸರ್.
2: ಅದಕ್ಕಿಂತ ಮೊದಲಾಗಿ ವಿಜಯ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಎಸ್ ಸರ್, ಎಸ್ ಸರ್, ಖಂಡಿತವಾಗ್ಲು.
2: ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ

ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ.

0: ಆಗೋದು ಹೋಗೋದು ನಾ ಕಾಣಿನಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ.
1: ಓಕೆ ಸರ್, ಎವರ್ ಗ್ರೀನ್ ಸಾಂಗ್, ಯಾವಾಗ ಕೇಳಿದ್ರು ಖುಷಿ ಆಗತ್ತೆ ಈ ಸಾಂಗ್.
0: ಹೌದು ಮೇಡಮ್,
1: ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಧನ್ಯವಾದಗಳು ಮೇಡಮ್, ಶುಭೋದಯ ಮತ್ತೊಮ್ಮೆ.
1: ಎಸ್ ಸರ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ ಅವರೇ.
1: ಶಾಂತಾ ಮೇಡಮ್, ಕೆಲಸ ಮಾಡ್ತಾ ಇದ್ದೀರಾ?
2: ಹೌದು,
1: ಕೆಲಸ ಮಾಡ್ತಾನೆ ಮಾಡ್ತಾನೆ, ರೇಡಿಯೋ ಕೇಳ್ತಾ ಕಾಲ್ ಮಾಡ್ತಾ
2: ಪಡ್ಡು ಮಾಡ್ತಾ ಇದ್ವಿ, ಪಡ್ಡು ಮಾಡ್ತಾ ಇದ್ವಿ.
1: ಪಡ್ಡು? ಓಹೋ, ಪಡ್ಡುಗೆ ಚಟ್ನಿಯ?
2: ಚಟ್ನಿ, ಖಾರ ಚಟ್ನಿ, ಕಾಯಿ ಚಟ್ನಿ.
1: ವೆರಿ ನೈಸ್, ವೆರಿ ನೈಸ್. ಓಕೆ, ಎಸ್ ಮೇಡಮ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇದು ಮಾಯದಂತ ಮಳೆ ಬಂತು.
1: ಹಾ,
2: ಸೇವಂತಿ, ಸೇವಂತಿ ಪಿಕ್ಚರ್.
1: ಎಸ್ ಮೇಡಮ್, ಎಸ್ ಮೇಡಮ್, ಹಾಡಿ.
2: ಮಾಯ

ಭೂಮಿತುಕ ಗಾಳಿ ಬಿಸಿ, ಭೂಮಿತುಕದ ಗಾಳಿ ಬಿಸಿ, ಹುಡುಗಿ ಗುಡಾಡು ಚೆಲ್ಲಿದಳೋ ಗಂಗಮ್ಮ ತಾಯಿ, ಹುಡುಗಿ ಗುಡಾಡು ಚೆಲ್ಲಿದಳೋ ಗಂಗಮ್ಮ ತಾಯಿ. ಒಂದು ಬಂಡಿಲಿ ವೀಳೆ ದಡ್ಕೆ, ಒಂದು ಬಂಡಿಲಿ ಚಿಗಳಿ ತೊಂಟ, ಮೂಲೆ ಮೂಲೆಗೂ ಗಂಗಮ್ಮ ಮಾಡ್ಸಯ್ಯೋ ನಾನಿಲುವಳಲ್ಲ, ಮೂಲೆ ಮೂಲೆಗೂ ಗಂಗಮ್ಮ ಮಾಡ್ಸಯ್ಯೋ.

0: ಥ್ಯಾಂಕ್ ಯು ಲಕ್ಷ್ಮಿ, ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಕಾರ್ಯಕ್ರಮಗಳನ್ನ ಕೇಳ್ತಾ, ಪ್ರೋತ್ಸಾಹಿಸ್ತಾ, ಬಿಸಿ ಬಿಸಿ ಪಡ್ಡು ತಿಂತ ಖುಷಿಯಾಗಿರಿ.
0: ಥ್ಯಾಂಕ್ ಯು ಲಕ್ಷ್ಮಿ.
1: ಎಸ್ ಮೇಡಮ್, ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
2: ಹೌದ್ರಿ, ನವಾಸ್ ನೋಡ್ರಿ ಮೇಡಮ್. ಆರಾಮದಿರಿ ಮೇಡಮ್?
1: ಸರ್ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
2: ನಾವು ಎಲ್ಲ ಆರಾಮಾಗಿದ್ದೇವೆ ನೋಡ್ರಿ ಮೇಡಮ್.
1: ಹೇಗಿದೆ ಬಿಜಾಪುರ, ಮಳೆ ಆಯ್ತಾ?
2: ಮಳೆ ಐತ್ರಿ ಮೇಡಮ್, ಮೊನ್ನೆ ಒಂದಿನ ಜರ ತಂಪು ವಾತಾವರಣ ಆದ್ರಿ ಮೇಡಮ್. ಬಿಸಿಲ ಗಾಳಿ ಆದ್ರಿ, ಅಟ್ಟೆ ಮಳೆ ಜಾಸ್ತಿ ಇಲ್ರಿ.
1: ಓಕೆ,
2: ಹ್ಞೂನ್ರಿ. ನಾಷ್ಟ ಏನ್ ಮಾಡಿ ಬಂದ್ರಿ ಮೇಡಮ್ ಇವತ್ತ?
1: ನಾಷ್ಟ ಪುಳಿಯೋಗ್ರೆ ನಿಮ್ದು?
2: ನಮ್ದ ಇನ್ನ ನಾಷ್ಟ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತಿದ್ರಿ, ಹಂಗೆ ಕೆಲಸ ಮಾಡ್ಕೋತ ಹಂಗೆ ಕರೆ ಕನೆಕ್ಟ್ ಐತ್ರಿ, ಕರೆ ಮಾಡೋಣ.
1: ಒಳ್ಳೇದು ಸರ್, ಒಳ್ಳೇದು. ಕೆಲಸ ಮುಗಿಸಾದ್ಮೇಲೆ ನಾಷ್ಟ ಮಾಡೋದಾ?
2: ಹೌದ್ರಿ ಮೇಡಮ್, ಇದಕ್ಕೆಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಕೇಳ್ಕೋತ ಊಟ ಮಾಡಿದ್ರಿ, ಅಲ್ಲಿ ಮುಂದೆ ಕೆಲಸ ಮಾಡಿದ್ರಿ ಮೇಡಮ್. ಮತ್ತೆ
1: ಒಳ್ಳೇದು ಸರ್, ಒಳ್ಳೇದು. ಸರ್
2: ಇದು ಆಡ್ತೀನಿ ನೋಡ್ರಿ ಮೇಡಮ್. ನಾವ್ ಏನ್ ಸೇವಂತಿ ಸೇವಂತಿಗೆ ಅಂದ್ರಿ?
1: ಹಾ ಸರ್, ಹಾಡಿ.
2: ಹೌನ್ರಿ.

0: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಿ? ಹೇಗಿದೆ ಶಿಕಾರಿಪುರ ಹೊಸೂರು? ಇನ್ನು ತಿಂಡಿ ಆಗಿಲ್ಲ ಅನ್ಸುತ್ತೆ.
1: ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ರೋಮಿಯೋ ಜೂಲಿಯೆಟ್ ಫ್ಯಾಮಿಲಿ ಮೇಡಮ್.
0: ಓ ಹಾಡಿ ಸರ್.
1: ರಾಣಿ ಜೇನು ರಾಣಿ ಜೇನು ಬಂತು ನೋಡು, ರಾಣಿ ಜೇನು ರಾಣಿ ಜೇನು ಬಂತು ನೋಡು, ಕಾಲೇಜಿನ ಕ್ಯಾಂಪಸ್ ಎಲ್ಲ ಜೇನುಗೂಡು, ಕಾಲೇಜಿನ ಕ್ಯಾಂಪಸ್ ಎಲ್ಲ ಜೇನುಗೂಡು, ಬಿಸಿಲಿಗೆ ನೀನೇ ಶರಬತ್ತು, ಕುಡಿದರೆ ಬರುವುದು ತಾಕತ್ತು, ಪ್ರತಿ ಇಲ್ಲದಂತ ಮರಳು ಗಾಡಿಗೆ ನೀನಾದೇ ಓಯಸಿಸ್, ನೀನಾದೇ ಓಯಸಿಸ್. ಈ ಸಂಗಣ.
0: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
2: ತಿಂಡಿ ಆಯ್ತು ಮೇಡಮ್?
0: ಎಸ್ ಸರ್. ನಿಮ್ದು?
2: ನಮ್ದು ಆಯ್ತು, 2 ಮಗ್ಗಿಯಿಂದ 20 ಮಗ್ಗಿ ದಾಟ್ತು. ಫಸ್ಟ್ ಸ್ಟಾರ್ಟಿಂಗ್ ಇಂದಲೇ ಟ್ರೈ ಮಾಡ್ತಾ ಇದ್ದೆ.
0: ಇನ್ನು ಸ್ವಲ್ಪ ತಾಗಿದ್ರೆ ರತ್ನಮ್ಮರು ಕೈ ಹಿಡ್ದು ಕರ್ಕೊಂಡು ಹೋಗ್ಬಿಟ್ಟಿದಾರೇನೋ.
2: ಇಲ್ಲ, ಒಂದ್ಸರಿ ನಿಮ್ಮನ್ ಮಾತಾಡಿಸ್ಬೇಕಂತೆ ಅವ್ರಿಗೆ.
0: ಓ ಖಂಡಿತ ಮಾತಾಡೋಣ.
2: ಎಲ್ಲ ಕಾರ್ಯಕ್ರಮ ಕೆಲಸ ಬಿಟ್ಬಿಟ್ಟು ರೇಡಿಯೋ.
0: ಓ ಹಾಗೆ.
2: ಆಮೇಲೆ ಎಂತದ ನಿನ್ನೆ ಹೇಳಿದ್ರಲ್ಲ, ಅದನ್ನ ಅವರು ಬಾಯ್ಪಾಟ್ ಮಾಡ್ಕೊಂಡಿದ್ದಾರೆ.
0: ಓ ಸಂತೂರ್ ಡ್ಯಾಡಿನಾ?
2: 100% ಸಂತೂರ್ ಡ್ಯಾಡಿ ಅವರೇ ಎಲ್ಲ ಒಂದೊಂದ್ ಇರುತ್ತಕತ್ತವೀರ. ಇವತ್ತು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರ
0: ಹುಟ್ಟುಹಬ್ಬ,
2: ಅವರಿಗೆ ಹಾರ್ದಿಕವಾದ ಶುಭಾಶಯ ಹೇಳಿದಸ್ತೇನೆ. ಸಣ್ಣದಾಗಿ ಒಂದು ಚಿನ್ನಾರಿ ಮತ್ತೊಂದು 2 ಲೈನ್ ಆಡ್ತೀನಿ.
0: ಯಾಕಂತ
2: ಹೇಳಿದ್ರೆ ನಾನು ಅವರ ಹಾಡುಗಳ ಅಷ್ಟು ಸ್ವಲ್ಪ ಬರಲ್ಲ, ಆದ್ರೆ ಹೇಳ್ತೀನಿ, ಟ್ರೈ ಮಾಡ್ತೀನಿ. ಆತನ ಇದು FM ಇದರಿಂದ ನನಗೆ ಆಸಕ್ತಿ ಜಾಸ್ತಿ.
0: ಓಕೆ ಸರ್, ಖಂಡಿತ.
2: ಮುತ್ತ ಮುತ್ತ ಮುತ್ತ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು, ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು, ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು, ಹೇಗಿದ್ದ ಹೇಗಾದ ಗೊತ್ತ ನಮ್ಮ ಚಿನ್ನಾರಿ ಮುತ್ತ. ಮುತ್ತ ಮುತ್ತ ಮುತ್ತ ಮುತ್ತ ಮುತ್ತ ನಮ್ಮ ಚಿನ್ನಾರಿ ಮುತ್ತ, ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು, ಬೆಟ್ಟ ಕದ್ದನು ಕದ್ದನು ಮನವನ್ನು ಗೆದ್ದನು, ಹೇಗಿದ್ದ ಹೇಗಾದ ಗೊತ್ತ ನಮ್ಮ ಚಿನ್ನಾರಿ ಮುತ್ತ. ಮುತ್ತ ಮುತ್ತ ಮುತ್ತ ಮುತ್ತ ನಮ್ಮ ಚಿನ್ನಾರಿ ಮುತ್ತ, ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು, ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು, ಹೇಗಿದ್ದ ಹೇಗಾದ ಗೊತ್ತ ನಮ್ಮ ಚಿನ್ನಾರಿ ಮುತ್ತ. ಮುತ್ತ ಮುತ್ತ ಮುತ್ತ ನಮ್ಮ ಚಿನ್ನಾರಿ ಮುತ್ತ.
0: ಥ್ಯಾಂಕ್ ಯು,
2: ಥ್ಯಾಂಕ್ ಯು, ಧನ್ಯವಾದ.
0: ಎಸ್ ಸರ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ.
0: ನಮಸ್ತೆ, ಆಶಾ
3: ಪ್ರಕಾಶ್.
0: ಎಸ್ ಮೇಡಮ್, ಎಸ್ ಮೇಡಮ್, ಹೇಗಿದ್ದೀರಿ?
3: ಇವಾಗ ದೇವ್ರ ದಯದಿಂದ ನಿಮ್ಮೆಲ್ಲ ಹರಕೆಯಿಂದ ನನ್ ಕಣ್ಣಂದು ನೋವೆಲ್ಲ ವಾಸಿ ಆಯ್ತು, ಚೆನ್ನಾಗಿ ದೃಷ್ಟಿ ಬಂದಿದೆ, ತುಂಬಾ ಸಂತೋಷ ಆಯ್ತು ಫೋನ್ ಮಾಡಿದ್ದು ಕೇಳಿ.
0: ಒಳ್ಳೇದು ಮೇಡಮ್, ಒಳ್ಳೇದು. ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕಾಗುತ್ತೆ.
3: ಮೈಲಾಣ್ಣನವಾದ ಕೇಳಿ ಕೇಳಿ ಕೇಳಿ, ಮನಸ್ಸನ್ನು ಕದಿವಳು ಮನವನ್ನು ಬಲ್ಲಳು, ಹೇಳಿ ಸ್ವಲ್ಪ. ಮನಸ್ಸನ್ನು ಕದ್ದಳು ಮೈಲಾಣ್ಣನವಾದ, ನ್ಯಾಯ ಕೊಡ್ಸಿ ಕೊಡ್ಸಿ, ಇವನೇ ನನ್ನ ಮನಸ್ಸನ್ನು ಕದ್ದವನು, ನ್ಯಾಯ ಕೊಡಿಸಿ ಕೊಡಿಸಿ ಕೊಡಿಸಿ. ಶುಭಾಶಯಗಳು, ಸಂತೋಷ. ಇಷ್ಟೇ ಈ ಹಾಡು ಬರೋದು.
0: ಎಸ್ ಮೇಡಮ್, ಎಸ್ ಮೇಡಮ್. ಇದರಲ್ಲಿ ಇದು ಚಲಿಸುವ ಮೋಡಗಳು ಫಿಲಮ್ ಅನ್ಕೊಳ್ತೀನಿ. ಇದು ಈ ಫಿಲ್ಮ್ ಅಲ್ಲಿ ವಿಜಯ ರಾಘವೇಂದ್ರ ಅವರು ಬಾಲ ನಟರಾಗಿ ಅಭಿನಯ ಮಾಡಿದ್ದಾರೆ. ಸಾಗೀತೆಯನ್ನ ಆಯ್ಕೆ ಮಾಡಿಕೊಂಡು ಆಶಾ ಪ್ರಕಾಶ್ ಅವರು ಹಾಡಿದ್ರು. ನೀವು ಕೂಡ ಈ ರೀತಿಯ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೋದು ಸ್ನೇಹಿತರೆ. ಈ ದಿನ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಅಂತಾನೆ ಫೇಮಸ್ ಆಗಿರುವಂತಹ ವಿಜಯ ರಾಘವೇಂದ್ರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಗೀತೆಗಳನ್ನ ಹಾಡಬೇಕಾಗತ್ತೆ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಗೀತೆಯನ್ನ ಆಯ್ಕೆ ಮಾಡಿಕೊಂಡು ಬೀನ್ ದಾಸಾಗ ಹಾಡಿ ಅಂತ ಹೇಳ್ತಾ

0: ಸರ್ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ? ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಚಿನ್ನಾರಿ ಮುತ್ತ ಅಂತಾನೆ ಕರೆಸ್ಕೊಳ್ಳುವಂತಹ ವಿಜಯ್ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬೇಕಾಗತ್ತೆ. ಸೊ ಸಾಕಷ್ಟು ಫಿಲಮ್ಗಳನ್ನು ತೆಗೆದಿದ್ದಾರೆ ವಿಜಯ್ ರಾಘವೇಂದ್ರ ಅವರು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಬಿಂದಾಸಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686927 9686027269 ಈ ಸಂಖ್ಯೆಗೆ ಕರೆ ಮಾಡಿ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
9: ಮೇಡಮ್. ನಮಸ್ತೆ ಮೇಡಮ್, ವಿದ್ಯಾನಗರ ವಿಶ್ವಾಸ್ ಮೇಡಮ್.
0: ವಿಶ್ವಾಸ್ ಸರ್ ಹೇಗಿದ್ದೀರಿ?
9: ಚೆನ್ನಾಗಿದ್ದೀನಿ ಮೇಡಮ್.
0: ಎಸ್ ಸರ್, ಆರಾಮ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
9: ಮೇಡಮ್ ವಿಜಯ ರಂಗ ಸರ್ ಆಡಿರೋ ಇದು ನೆಚ್ಚಿರೋ ಆರ್ಟ್ ಬೀಟ್ ಫಿಲಮ್ ಇಂದ ಒಂದು ಹಾಡು ತಗೊಂಡಿದ್ವಿ ಮೇಡಮ್, ಚೆನ್ನಾಗಿದೆ. ಅದು ಇವ್ರು ಹರಿಹರ ಆಡಿರೋ ಹಾಡು ಮೇಡಮ್.
0: ಹಾಡಿ ಸರ್, ಹಾಡಿ.
9: ತಂಗಾಳಿಯಲ್ಲಿಂದ ಬೀಸುವೆ ಸಂಗಾತಿ ಕಣ್ಸೋಕಿಯೋಡುವೆ ಪುಕ್ತವಾಗಿ ಕಾಣಿಸದೆ ಎಷ್ಟು ನನ್ನ ಕಾಡಿಸುವೆ ಕಾಣಬಾರದೆ ನನ್ನ ಕಲ್ಪನೆಗ ಬೇಗನಿ ಕಾಣಬಾರದೆ ನನ್ನ ಕಲ್ಪನೆಗ ಸಂಗಾತಿಯಲ್ಲಿಂದ ಬೀಸುವೆ ಸಂಗಾತಿ

0: ಉಸಿರಾಡಲು ಹೇಗೆ ಕಂಡುಕೊಳ್ಳಲಿ, ತಾರೆ ಓ ತಾರೆ ದಾರಿ ತೋರದೆ, ತಾರೆ ನೀ ತೇರೆ ತಡ ಮಾಡದೆ, ಹೀಗೆ ಕೇವಲವನ್ನು ಮರೆ ಮಾಚುವೆ, ಹೀಗೆ ಕೇವಲವನ್ನು ಮರೆ ಮಾಚುವೆ, ತಂಗ ತಂಗಾಳಿಯಲ್ಲಿಂದ ಬೀಸುವೆ, ತಂಗಾಸಿ ಕಂಟೋಕಿ ಓಡುವೆ. ಮಹಾಲಕ್ಷ್ಮಿ ಅವಕಾಶ ಕೊಡಿದಕ್ಕೆ ಧನ್ಯವಾದ ಹೇಳುತ್ತಾ ಮುಗಿಸುವೆ ನನ್ನ ಹಾಡನ್ನು, ಈ ಹಾಡನ್ನು. ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ವಿಶ್ವಾಸ್ ಸರ್, ಈ ಗೀತೆ ನಿಮ್ಮ ಧ್ವನಿಗೆ ತುಂಬಾ ಚೆನ್ನಾಗಿ ಸೂಟೇಬಲ್ ಆಗುತ್ತೆ. ತುಂಬಾ
0: ಮೇಡಮ್, ನಿಮ್ಮಂತ ರಾಷ್ಟ್ರದಿಂದಲೇ ನಾನು ಮತ್ತೆ ಸತೀಶ್ ಸರ್ ಮೊನ್ನೆ ಮಧ್ಯ ಫಂಕ್ಷನ್ ಅಲ್ಲಿ ಬಿಂದಾಸ್ ಆಡ್ತೀವಿ ಮೇಡಮ್ ಅದೇ ಹಾಡುಗಳು. ಹಂಗಾಗಿ ಇದಕ್ಕೇನೆ ನಾವು ಹಾಡಕ್ಕೆ ನೀವು ಆಡ್ತಿದೀವಿ ಅಂದ್ರೆ ನಿಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ನೀವು ಅಲ್ಲೇ ಹೇಳ್ತಿರಲ್ಲ ಚೆನ್ನಾರಲ್ಲ ಶರೀರ ಆಡ್ತಿರ ಅಂತ ಹೇಳ್ತಿರಲ್ಲ, ಅದನ್ನ ತಿದ್ಕೊಂಡಕ್ಕೆ ನಂಗೆ ಈಸಿ ಆಗತ್ತೆ ಮೇಡಮ್.
1: ವೆರಿ ನೈಸ್, ವೆರಿ ನೈಸ್ ಸರ್. ಅವರು ಫಿಲಮ್ ಅಲ್ಲಿ ಕೇಳೋದಕ್ಕಿಂತ ನಿಮ್ ಧ್ವನಿಯಲ್ಲಿ ಕೇಳಿ ತುಂಬಾ ಖುಷಿ ಕೊಡ್ತು.
0: ಥ್ಯಾಂಕ್ಸ್ ಮ್ಯಾಮ್. ಸತೀಶ್ ಸರ್ ಬರೀ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಮೇಡಮ್, ಅವರು ಒಳ್ಳೆ ಹಳೆ ಹಾಡುಗಳು ತಕೊಂಡಿದ್ದಾರೆ, ಎಲ್ಲದಕ್ಕೂ ನಿಮ್ಮ ಸಿಬ್ಬಂದಿ ವರ್ಗದ ಕಾರಣ ಮೇಡಮ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸರ್.
0: ಥ್ಯಾಂಕ್ಸ್ ಮ್ಯಾಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಮೇಡಮ್ ಬಸವರಾಜ್ ಅಂತ, ಭದ್ರಾವತಿಯಿಂದ ಮಾತಾಡ್ತಿರೋದು.
1: ಬಸವರಾಜ್ ಅವರಾ?
2: ಹೌದು ಮೇಡಮ್.
1: ಓಕೆ, ಬಸವರಾಜ್ ಸರ್ ಅವ್ರು ಏನ್ ಮಾಡ್ಕೊಂಡಿರೋದು?
2: ಮೇಡಮ್ ಡಿಗ್ರಿ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ.
1: ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಒಂದು ಫ್ಯೂಚರ್ ಲೈಫಿಗೆ.
2: ಥ್ಯಾಂಕ್ಸ್ ಮ್ಯಾಮ್. ನಾನು ಸಿದ್ಧಾರ್ಥ ಬ್ಲೆಂಡ್ ಸೆಂಟರ್ ಅಲ್ಲಿ ಇರೋದು.
1: ಓಕೆ. ಎಸ್ ಸರ್, ಎಸ್ ಸರ್. ಬಸವರಾಜ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಭಾಗ್ಯದ ಬಳೆಗಾರ ಹೋಗಿದಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿದಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎನೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರಿ ತವರೂರ. ಥ್ಯಾಂಕ್ ಯು ಮ್ಯಾಮ್.
1: ಎಸ್ ಬಸವರಾಜ್ ಸರ್, ಹಾಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್.
2: ಥ್ಯಾಂಕ್ಸ್ ಮ್ಯಾಮ್.
1: ಓಕೆ, ಒಳ್ಳೇದಾಗ್ಲಿ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಚಿನ್ನಾರಿ ಮುತ್ತನಿಂದ ಮೇಡಮ್.
1: ಓಕೆ, ಹಾಡಿಮ್ಮ.
3: ಮಣ್ಣು ಕತ್ತಲಲ್ಲಿ ಇದ್ದನು ಬಂಗಾರದಿದ್ದನು, ಹೇಗಿದ್ದಾನೆ ಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ಮುತ್ತ ಮುತ್ತ ಮುತ್ತ ಚಿನ್ನರಿ ಮುತ್ತ, ಮುತ್ತ ಮುತ್ತ ಮುತ್ತ.

0: ಹ್ಯಾಪಿ ಮಾಡಮ್.
1: ಎಸ್ ಸರ್, ಆರಾಮಾಗಿದ್ದೇನೆ ಸರ್.
0: ಹೌದಾ?
1: ನಿಮ್ಮ ಧ್ವನಿಯನ್ನು ತುಂಬಾ ಜನ ಅನುಕರಣೆ ಮಾಡ್ತಾರೆ, ನೀವು ಕರೆಯುವಂತ ಸ್ಟೈಲ್ ನಿಮ್ ತರ ನನ್ನ ಹೆಸರನ್ನ ಯಾರು
0: ಕರೆಯೋದಿಲ್ಲ.
1: ಸರ್, ಯಾವ ಗೀತೆನ ಆಯ್ಕೆ
0: ಮಾಡ್ಕೊಂಡಿದ್ದೀರಿ?
1: ಇಲ್ಲ ಸರ್, ಮಳೆ ಆಗಿಲ್ಲ, ನಿನ್ನೆ ಬಿಟ್ಟು ಮೊನ್ನೆ ಸ್ವಲ್ಪ ಆಯ್ತು.
0: ಮಳೆ ಬಂದ್ರು ಸ್ವಲ್ಪ ಮತ್ತು ಹೆಚ್ಚಾದಾಗಿತ್ತು, ಮೋಡ ಆಗಿದೆ ಮತ್ತು ಹೆಚ್ಚಾಗಿದೆ, ಸೆಕೆ ಹೆಚ್ಚಾಗಿದೆ. ಮಳೆ ಬಂತು ಮಾತ್ರ ನಿನ್ನೆ ಒಂದು, ಮೊನ್ನೆ ಒಂದು ಮೂರ್ ದಿನ ಜೋರು ಮಳೆ ಬಂದಿದೆ. ಮಳೆ ಆಗಮನ ಆಯ್ತು ಅಂತ ಆಯ್ತು.
1: ಹೌದೌದೌದು
0: ಆಯ್ತು. ವಿಜಯ ರಾಘವೇಂದ್ರ ಅವರಲ್ವಾ?
1: ಹೌದು ಸರ್, ಹೌದು.
0: ನಮ್ಮ ಅಣ್ಣವರ ಗರಡಿಯಲ್ಲಿ ಪಳಗಿದವರು, ಅಣ್ಣವರ ಸಂಬಂಧಿ ಬೇರೆ. ಅವರಿಗೆ ಈ ನಿಮ್ಮ FM ಮೂಲಕ ಒಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಐತ್ರಿ.
1: ಎಸ್ ಸರ್, ಎಸ್ ಸರ್.
0: ಆಯ್ತು, ನಾವೀಗ ಒಂದು ಸಣ್ಣ ಪ್ರಯತ್ನ ಮಾಡುವ.
1: ಸರ್
0: ಆಯ್ತು. ಅವರೇ ಅವರು ಮತ್ತೆ ಒಂದು ವಿಶೇಷ ಅಂದ್ರೆ ಅವರು ನಟ ಮತ್ತು ಗಾಯಕ ಅಲ್ವಾ?
1: ಹೌದು ಸರ್, ಖಂಡಿತ.
0: ಅದು ಒಂದು ಸ್ಪೆಷಾಲಿಟಿ ಅಲ್ವಾ?
1: ಹೌದು ಹೌದು.
0: ಹಾಗೆ ಆಯ್ತು, ಅವರದ್ದೇ ಗಾಯನದೊಂದು ಹಾಡುವ.
1: ಸರ್.
0: ಜಾಜಿ ಮಲ್ಲಿಗೆ ನಡಿ ಹುವೆ ನಡಿ

0: ಓಕೆ ಸರ್.
1: ಜಾಜಿ ಮಲ್ಲಿಗೆ ನೋಡಿ ಸಜ್ಜುಗದ ಹೂವೆ ನೋಡಿ, ಜಾಜಿ ಮಲ್ಲಿಗೆ ನೋಡಿ ಸಜ್ಜುಗದ ಹೂವೆ ನೋಡಿ, ಯೋನ ಮೇಲೆ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯೆಲ್ಲೋ ಕೆದಿಗೆ ಕರಿ ನಿನ್ನ ಅಗಲಿ ಇರಲಾರೆ, ಮಲ್ಲಿಗೆ ಮಾಯೆಲ್ಲೋ ಜಾಜಿ ಮಲ್ಲಿಗೆ ನೋಡಿ ಸಜ್ಜುಗದ ಹೂವೆ ನೋಡಿ, ಜಾಜಿ ಮಲ್ಲಿಗೆ ನೋಡಿ ಸಜ್ಜುಗದ ಹೂವೆ ನೋಡಿ. ಥ್ಯಾಂಕ್ ಯು
0: ಸರ್. ಎಸ್ ಸರ್, ಆಕ್ಚುಲಿ ನಮ್ಮ ಸತೀಶ್ ಸರ್ಗೆ ಯಾವ ಹೂವು ಇಷ್ಟ ಆಗತ್ತೆ?
2: ಅಯ್ಯೋ, ನಮ್ಮದು ಹೂವಲ್ಲಿ ಏನೇ ಹೇಳಿ ನೀವು, ನಮ್ದು ವೈಟ್ ಫ್ಯಾಬ್ರಿಕೇಶನ್ ಇರುವಂತ ಜಾಸ್ಮಿನ್ಗಳು. ಮಲ್ಲಿಗೆ, ಮಲ್ಲಿಗೆ ಮುಂದೆ ಯಾವ ಹೂವು ಅಲ್ಲ, ಯಾವ ಪರಿಮಳವೂ ಅಲ್ಲ.
0: ನಿಜ ನಿಜ ನಿಜ
2: ಅಲ್ವಾ?
0: ಎಸ್ ಸರ್.
2: ಅದು ಮಲ್ಲಿಗೆಯಲ್ಲಿ ಬಗೆ ಎಷ್ಟ್ರಿ?
0: ಹೌದು,
2: ಒಂದ ಎರಡ ಮಲ್ಲಿಗೆ. ಮತ್ತೆ ಎಲ್ಲ ನನಗೆ ಗೊತ್ತಿದ್ದಾಗೆ ಹೆಚ್ಚಿನ ಹುಡುಗಿಯರು ಮಹಿಳೆಯರಿಗೆ ಅತಿ ಪ್ರಿಯವಾದ ಒಂದು ಹೂವಾ ಅಂದ್ರೆ ಮಲ್ಲಿಗೆ ಅಂತ ನನ್ನ ಅನಿಸಿಕೆ.
0: ಹೌದು ಸರ್, ಅದು ಸಹಜವಾಗಿ
2: ಅಲ್ವಾ? ಯಾಕಂದ್ರೆ ಇಲ್ಲಿ ಸೇಲಿಂಗ್ ನೋಡಿದ್ರೆ ಗೊತ್ತಾಗ್ತದಲ್ಲ, 2000 ಆದ್ರೂ ಚೆಂಡು ತಕೋತಾರೆ.
0: ನಿಜ ನಿಜ ನಿಜ ನಿಜ.
2: ಆಯ್ತಾಯ್ತು, ಕಾರ್ಯಕ್ರಮ ಹೀಗೆ ಬ್ಯೂಟಿಫುಲ್ ಆಗಿ ಮೂಡಿ ಬರ್ತಾ ಇದೆ, ಹೀಗೆ ನಡೆಸಿಕೊಡ್ತಾ ಇರ್ರಿ. ಮತ್ತೊಮ್ಮೆ ನಿಮಗೂ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ, ವಂದನೆ.
0: ಎಸ್ ಸರ್, ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್, ಮಹಾಲಕ್ಷ್ಮಿ ಮೇಡಮ್.
0: ನಮಸ್ತೆ ರಾಘವೇಂದ್ರ ಸರ್, ನೀವೇನ್ ಸ್ಟ್ರಿಕ್ಟ್ ಆಫೀಸರ್ ತರ ಇರ್ತೀರಪ್ಪ ಯಾವಾಗ್ಲೂ, ಸ್ವಲ್ಪ ನಗು ಬರ್ಲಿ, ನಗು ಬರ್ಲಿ.
3: ಬಂದೆ ಬಂದೆ ಹೇಳಿ.
0: ನಗು ಬರ್ಲಿ ಅಂದೆ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ವಿಜಯ ರಾಘವೇಂದ್ರ ಅವ್ರ ಸಾಂಗ್.
0: ಓಕೆ,
3: ಚಂದ ಕೇಳಲು ಹೋದ ಮನೆಯಲ್ಲಿ ಚಂದ ಮಾಮನ ತಂಗಿಸಿ ಬಿಟ್ಟಳು, ನನ್ನ ಕಣ್ಣಿನ ಅಂಚೆ ಪೆಟ್ಟಿಗೆ ಅಂಚೆ ಡಬ್ಬಿಗೆ ಪ್ರೇಮ ಪತ್ರವ ಹಾಕಿ ಬಿಟ್ಟನು. ಧನ್ಯವಾದ ಮೇಡಮ್. ಇದು ಯಾವ ಫಿಲ್ಮ್ ಗೊತ್ತ ಮೇಡಮ್?
0: ಗೊತ್ತಾಗ್ಲಿಲ್ಲ ನನಗೆ.
3: ಅದು ವಿನಾಯಕ ಗಡಾಯರ ಬಳಗ ಅಂದೆ.

0: ಇವಾಗ ಗೊತ್ತಾಯ್ತು ಗೊತ್ತಾಯ್ತು. ನೀವು ಸ್ವಲ್ಪ ಜೋರಾಗಿ ಆಡಿದ್ರೆ ಗೊತ್ತಾಗಿರೋದು, ನೀವು ಹಾಡ್ತಾ ಇದ್ದೀರಾ ಗುಣುಕ್ತಾ ಇದ್ದೀರಾ ಗೊತ್ತೇ ಆಗೋದಿಲ್ಲ ಸಮ್ಟೈಮ್ಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಓಕೆ, ಎಸ್ ನನ್ನೆಲ್ಲ ಪ್ರೀತಿಯ ಕೇಳುಗರಲ್ಲಿ ಮನವಿ ಏನಪ್ಪ ಅಂದರೆ, ನೀವು ತುಂಬ ಚೆಂದ ನಿಮ್ಮ ಧ್ವನಿಯಲ್ಲೇ ಖುಷಿ ಖುಷಿಯಾಗಿ ಹಾಡ್ತೀರಾ, ಅದನ್ನೇ ಒಂದು ಸ್ವಲ್ಪ ಜೋರಾಗಿ ಹಾಡಿದರೆ ತುಂಬ ಚೆನ್ನಾಗಿರುತ್ತೆ. ಎಸ್, ಕೇಳುಗರಿಗೂ ಕೂಡ ಮುಟ್ಟತ್ತೆ ಅದು ಯಾವ ಗೀತೆ ಅಂತ ಗೊತ್ತಾಗತ್ತೆ ಅಲ್ವಾ. ಓಕೆ, ನಮಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಎಸ್, ಗುಡ್ ಮಾರ್ನಿಂಗ್ ಮೇಡಮ್, ಪ್ರೋಗ್ರಾಮ್ ಈಸ್ ಗುಡ್ ಅಂತ ಕಳಿಸಿದ್ದಾರೆ ಮೆಸೇಜ್. ಎಸ್, ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಸಂಜೀವಿನಿ ಮೇಡಮ್.
1: ಹೌದು ಮೇಡಮ್.
0: ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ, ನೀವು?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ. ರೇಡಿಯೋ ಮ್ಯೂಟ್ ಮಾಡಿದ್ರಾ?
1: ಮಾಡಿದೆ ಮೇಡಮ್.
0: ಓಕೆ, ವೆರಿ ಗುಡ್ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಹಾರ್ಟ್ಬೀಟ್ ಫಿಲಂ ಇಂದ.
0: ಎಸ್ ಮೇಡಮ್, ಹಾಡಿ.
1: ಬಣ್ಣಗಳ ಹೊಸ ಲೋಕ ಪ್ರೀತಿಯಲ್ಲಿ ನೋಡಿದೆ, ಸಕ್ಕರೆಯ ಸವಿಪಾಕ ಪ್ರೇಮದಲ್ಲಿ ಸವಿದೇ.

ಪ್ರೀತಿ ಎಂದೆಂದು ಸಿಗದ ನಂದನ ಪ್ರೀತಿ ಹೊಸ ಉಲ್ಲಾಸದ ಉತ್ಸಾಹದ ಪ್ರೇಮ ಶಿಖರವ ನೋಡಿದೆ ಈ ಸಂತೋಷದ.

0: ಓಕೆ, ಥ್ಯಾಂಕ್ ಯು ಸಂಜೀವಿನಿ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತ್ ರಾಜು ಸರ್, ಹೇಗಿದ್ದೀರಿ?
2: ಹಿರಿಯರ್ ತಲೆ ಗೊರ್ಲಾಡ್ಕು.
0: ಎಸ್ ಸರ್, ಗೊತ್ತಾಯ್ತು.
2: ಮೇಡಮ್
0: ಹೇಗಿದೆ ದುರ್ಗಾ?
2: ಅಯ್ಯೋ ದುರ್ಗಾ ಏನ್ ಹೇಳ್ತೀಯ ಮೇಡಮ್, ಮಳೆನೇ ಇಲ್ಲ ಇಲ್ಲಿ. ಮಳೆ ಇಲ್ಲ ಮೇಡಮ್, ಒಂದ್ ಮಳೆನೂ ಬಂದಿಲ್ಲ ಇದುವರೆಗೂ.
0: ಬರುತ್ತೆ ಬರುತ್ತೆ ಬರುತ್ತೆ ಬರುತ್ತೆ.
2: ಯಾವಾಗ ಬರುತ್ತೆ ಮೇಡಮ್? ನಮ್ಮನ್ನೆಲ್ಲ ಸಾಯಿಸಿದ್ಮೇಲೆ
0: ಬರುತ್ತೆ. ಮಾತಾಡ್ಬಾರ್ದು, ತಾಳಿದವನು ಬಾಳಿಯಾನು. ಬರುತ್ತೆ,
2: ಸಾಕಾಗಿ ಹೋಗಿದೆ ಮೇಡಮ್. ನಮಗಂತೂ ನೀರು ಒಂದ್ಸಿ ಒಂದ್ಸಿ
0: ಆಗತ್ತೆ ಸರ್, ಒಳ್ಳೇದಾಗತ್ತೆ.
2: ಟ್ಯಾಂಕರ್ ಮುಖಾಂತರ ಹೊಡಿತಾ ಇದೆ ಮೇಡಮ್ ಅಡಿಕೆ ಸಸಿಗೆ.
0: ಓಹೋ,
2: ಹೌದು ಮೇಡಮ್, ಆ ತರ ಬಂದಿದೆ ಪರಿಸ್ಥಿತಿ ಇಲ್ಲಿ.
0: ಓಕೆ, ಆಗತ್ತೆ ಸರ್, ಒಳ್ಳೇದಾಗತ್ತೆ. ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಅದೇ ಮೇಡಮ್, ಇದು ಕಲ್ಲರಳಿ ಹೂವಾಗಿದೆ ಒಂದ್ ಹೇಳ್ತಿ ಮೇಡಮ್.
0: ಹಾ ಸರ್.
2: ಜಾಜಿ ಮಲ್ಲಿಗೆ ನೋಡೆ ಸೋಜಿಗದ ಹೂವೆ ನೋಡೆ, ಎನ್ನ ಮೇಲೆ ಮುನಿ ಬಾರೆ ಕಮಲದ ಹೂ ನಿನ್ನ
0: ಕಾಣದೆ ಇರಲಾರೆ.
2: ಮಲ್ಲಿಗೆ ಕೇದಿಗೆ ಗರಿಗಿಂತ ಗೊತ್ತಾಯಿಲ್ಲ ಮೇಡಮ್.
0: ಓಕೆ, ನೀವು ಆ ಟೆನ್ಷನ್ ಅಲ್ಲಿ ಇದ್ದೀರಿ, ಇನ್ನು ಮಳೆ ಬಂದಿಲ್ಲ, ಅಡಕೆ ಸಸಿಗಳೆಲ್ಲ ಒಣಗ್ತಾ ಇದಾವೆ ಅಂತ. ನೆಕ್ಸ್ಟ್ ಟೈಮ್ ಏನು ಟೆನ್ಷನ್ ಮಾಡ್ಕೊಳ್ಳದೆ ಖುಷಿ
2: ಖುಷಿಯಾಗಿ ಅಭ್ಯಾಸನು ಬಿಡಕ್ಕಾಗಲ್ಲ, ಮನಸ್ಸಿಗೆ ನೋವು ಇದೆ.
0: ಒಳ್ಳೇದು ಸರ್, ಅದೇ ಅಲ್ವಾ ಸರ್ ಜೀವನ ಕಷ್ಟ ಸುಖಗಳು.
2: ಏನೇ ಆದ್ರೂ ನಮ್ ರೇಡಿಯೋ ಬಿಡಕ್ ಆಗ್ತಾ ಇಲ್ಲ.
0: ಖಂಡಿತ ಖಂಡಿತ,
2: ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಇದನ್ನ ಟ್ಯೂನ್ ಮಾಡ್ಕೊಂಡಂಗಾಗುತ್ತೆ.
0: ಅದೇ ಆ ನೋವಿಗೆ ಮಾತ್ರ ಅಲ್ವಾ ಸರ್ ಇದು?
2: ಹೌದೌದು ಮೇಡಮ್, ಕರೆಕ್ಟ್, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
2: ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್.
0: ಬೇಸರ ಆಗ್ಬೇಡಿ, ವರುಣದೇವನ ಕೃಪಾ ದುರ್ಗದ ಮೇಲೆ ಇದ್ದೇ ಇರತ್ತೆ.
2: ಹೌದು ಮೇಡಮ್.
0: ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
4: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
5: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
6: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಚಿನ್ನಾರಿ ಮುತ್ತ ಅಂತಲೇ ಫೇಮಸ್ ಆಗಿರುವಂತಹ ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನ ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬೇಕಾಗತ್ತೆ. 9686927996 860 96279 ಈ ಸಂಖ್ಯೆಗೆ ಕರೆ ಮಾಡಿ ವಿಜಯ ರಾಘವೇಂದ್ರ ಅವರ ಅಭಿನಯದ ನಿಮ್ಮ ಫೇವ್ರೇಟ್ ಗೀತೆಯನ್ನು ಹಾಡಿ ಅಂತ ಹೇಳ್ತಾ. ಹಾಗೆ ನಮಗೆ ಒಂದು ಮೆಸೇಜ್ ಬಂದಿದೆ. ಕುಸುಮಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ. ಸೊ ಚಿನ್ನಾರಿ ಮುತ್ತ ಎಂದೇ ಹೆಸರಾಗಿರುವ ನಟ ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ದಿನ ಅವರ ಅಭಿನಯದ ಗೀತೆಗಳು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಮಾಹಿತಿ ಹಾಗೆ ಕಾರ್ಯಕ್ರಮ ಕೂಡ ತುಂಬ ಸುಂದರವಾಗಿದೆ ಅಂತ ಕುಸುಮಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೇನು ವಿಜಯ ರಾಘವೇಂದ್ರ ಅವರು ಸ್ನೇಹಿತರೆ, ಚಲಿಸುವ ಮೋಡಗಳು ಫಿಲ್ಮಲ್ಲಿ, ಹಾಗೆ ಪರಶುರಾಮ, ಅರಳಿದ ಹೂಗಳು, ಜಗಮೆಚ್ಚಿದ ಹುಡುಗ, ಕೊಲ್ಲೂರು ಶ್ರೀ ಮೂಕಾಂಬಿಕಾ, ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಈ ಎಲ್ಲ ಫಿಲಮ್ಗಳಲ್ಲಿ, ಜೊತೆಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಅವರ ಈ ಎಲ್ಲ ಫಿಲಮ್ಗಳಲ್ಲಿ ಬಾಲನಟರಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದದಲ್ಲಿ ಯುವ ನರೇಂದ್ರರಾಗಿ ಅಭಿನಯ ಮಾಡಿದ್ದಾರೆ. ಇದು ಹಿಂದಿ ಚಲನಚಿತ್ರವಾಗಿದೆ. ಹಾಗೆ ನಿನಗಾಗಿ, ಪ್ರೇಮ ಕೈದಿ, ರೋಮಿಯೋ ಜೂಲಿಯಟ್, ಹೃದಯದ ಬಡಿತಗಳು, ಪ್ರೀತಿಸಲೇಬೇಕು, ವಿಕ್ರಮ್, ಖುಷಿ, ವಿಜಯಸಿಂಹ, ಅವಳೇ ನನ್ನ ಗೆಳತಿ, ರಿಷಿ, ಶ್ರೀ, ಸೇವಂತಿ ಸೇವಂತಿ, ಕಲ್ಲರಳಿ ಹೂವಾಗಿ, ಈ ರಾಜೀವ್ ಗಾಂಧಿ ಅಲ್ಲ, ನಾನು ನೀನು ಜೋಡಿ, ಬೆಳದಿಂಗಳಾಗಿ ಬಾ, ಮಿಂಚಿನ ಓಟ, ಇನ್ನೂ ಸಾಕಷ್ಟು ಫಿಲಮ್ಗಳಲ್ಲಿ ನಾಯಕ ನಟರಾಗಿ ಅಭಿನಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಾಲನಟರಾಗಿ, ನಾಯಕ ನಟರಾಗಿ, ಗಾಯಕರಾಗಿ ಕೂಡ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅದರೊಟ್ಟೊಟ್ಟಿಗೆ ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ವಿಜಯ ರಾಘವೇಂದ್ರ ಅವರು. ಅವರ ಒಂದು ಚಿನ್ನಾರಿ ಮುತ್ತ ಫಿಲಮ್ಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದರೆ, ಕೊಟ್ರೇಶಿ ಕನಸು ಫಿಲಮ್ಗೆ ಅತ್ಯುತ್ತಮ ಬಾಲನಟ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂದಿದೆ. ಇಷ್ಟೆಲ್ಲ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ವಿಜಯ ರಾಘವೇಂದ್ರ ಅವರು. ಸೊ ಇದೇ ಖುಷಿಲಿ ಅವರ ಅಭಿನಯದ ಒಂದು ಗೀತೆಯನ್ನು ಕೇಳೋಣ.

0: ಓಕೆ, ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸ್ನೇಹಿತರೆ, ಗೀತೆಯನ್ನು ಕೇಳ್ತಾ ಇದ್ರೆ ಒಂದು ಅದ್ಭುತವಾಗಿರುವಂತಹ ಪ್ರಪಂಚನೇ ಸೃಷ್ಟಿಯಾಗಿರುತ್ತೆ. ಅಷ್ಟು ಅದ್ಭುತವಾಗಿದೆ ರೆಕ್ಕೆ ಇದ್ದರೆ ಸಾಕೆ ಅನ್ನುವಂತಹ ಚಿನ್ನಾರಿ ಮುತ್ತ ಅಭಿನಯದ ಗೀತೆ. ಎಸ್, ಇದೇ ಖುಷಿಯಲ್ಲಿ ಸ್ನೇಹಿತರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ನಮಸ್ತೆ. ಹಲೋ. ಓಕೆ, ನಮಸ್ತೆ. ಹಲೋ.
1: ನಮಸ್ತೆ ಮೇಡಮ್, ಸತೀಶ್ ವಿಜಯನಗರ.
0: ಎಸ್ ಸತೀಶ್ ಸರ್, ಹೇಗಿದ್ದೀರಿ? ಸರ್, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಪಂಚಾಕ್ಷರಿ ಗವಾಯಿದು ಒಂದು ಹಾಡ್ತೀನಿ ಮೇಡಮ್.
0: ಖಂಡಿತ ಸರ್, ಹಾಡಿ.
1: ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲು ಮಾಯ, ಆಗೋದು ಹೋಗೋದು ನಾ ಕಣನೆ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಡಿ
0: ಸತೀಶ್ ಸರ್. ಎಸ್, ನಿಮ್ಮ ಗೀತೆಯಲ್ಲಿ ಒಂದು ಭಕ್ತಿ ಮತ್ತೆ ಒಂದು ಶಕ್ತಿ ಕಾಣಿಸ್ತು, ತುಂಬಾ ಚಂದ ಹಾಡಿದ್ರಿ. ಎಸ್ ಸರ್. ಎಸ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ನಮಸ್ತೆ ಕಣಕ, ನಾವು ಮುರಳಿಧರ, ಶಿವಮೊಗ್ಗ.
0: ಮುರಳಿಧರ್ ಸರ್,
2: ಯಾವ ಸರ್?
0: ಎಸ್ ಸರ್, ಹಾಡಿ ಸರ್, ಹಾಡಿ. ಓಹೋ, ಮರ್ತ್ ಬಿಟ್ರ.
2: ಬಳೆಗಾರ ಹೋಗಿ ಬಾನಂತವರಿಗೆ, ಬಾಜಾದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರು ನಾನೇನು ಬಲ್ಲೇನು ಗೊತ್ತಿಲ್ಲ, ಎಲ್ಲಗೆ ಗುರಿ ಇಲ್ಲ, ಎಲೆ ಬಾಲೆ ಹಾಕು ಕಣಕ. ಧನ್ಯವಾದ.
0: ಎಸ್ ಸರ್. ಎಸ್ ಸರ್. ಓಕೆ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
0: ಎಸ್ ಮೇಡಮ್, ಆರಾಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಟಾಪಿಕ್ ಏನಿದೆ ಅಲ್ಲ ಮೇಡಮ್, ನಾನು ಈಗ ಕೇಳಿದೆ.
0: ಇವತ್ತು ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನ ಹಾಡಬೇಕಾಗುತ್ತೆ.
3: ಸರಿ ಸರಿ. ನಾನು ಅದೇ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಒಂದು ಫಿಲಂ ಇಂದ ತಗೊಂತ ಇದ್ದೀನಿ ಮೇಡಮ್.
0: ಹಾಡಿಮ್ಮ.
3: ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನೇ

0: ಮಾಯ ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ
1: ಓಕೆ ಮೇಡಮ್
0: ಬಾಗುವುದು ಎನ್ನ ಕಾಯ
1: ಥ್ಯಾಂಕ್ ಯು
0: ಮೇಡಮ್
1: ಎಸ್ ಮೇಡಮ್ ಓಕೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ಓಕೆ ಕರೆ ಕಟ್ ಆಯಿತು ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ನಮಸ್ಕಾರ ಮೇಡಮ್
1: ನಮಸ್ತೆ ಸುಮಿತ್ರಾ ಮೇಡಮ್ ಹೇಗಿದ್ದೀರಿ
2: ಆರಾಮಿದ್ದೀರಿ ನೀವು ಆರಾಮಿದ್ದೀರಿ
1: ಎಸ್ ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ನನಗ ಅವರ ಅಭಿನಯದು ವಿಜಯ ರಾಘವೇಂದ್ರ ಅಭಿನಯದು ಅಷ್ಟೊಂದು ಗೊತ್ತಿಲ್ಲ ಮೇಡಮ್ ನನ್ನ ಗಂಧದ ಗುಡಿ ಚಿತ್ರದಿಂದ ಹಾಡ್ಬೇಕಂತ ಮಾಡಿನ್ರಿ
1: ಓಕೆ ಸಾಕಷ್ಟು ಫಿಲಂಗಳನ್ನ ತೆಗ್ದಿದ್ದಾರೆ ಅವರು ಒಂದಲ್ಲ ಎರಡಲ್ಲ
2: ಚೌಕ ಚಿತ್ರದೊಳಗೆ ಹಾಡ್ ಐತ್ರಿ ಆದ್ರೆ ಅದು ನನಗ ಗೊತ್ತೈತಿ ಕರೆ ಬ್ಯಾರದು ಬ್ಯಾರ ಹಾಡ್ತೀನಿ ಇದನ್ನ ಹಾಡ್ತೀನಿ
1: ಮೇಡಮ್ ಓಕೆ ಎಸ್ ಕರೆ ಕಟ್ ಆಯ್ತು ಎಸ್ ಯಾರೆಲ್ಲ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯ್ತು ಸ್ನೇಹಿತರೆ ಈ ದಿನ ವಿಜಯ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಡಿದಂತಹ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಅದ್ಭುತವಾಗಿದ್ವು ಅವರಿಗೆ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಕೂಡ ನೀವು ಭಾಗವಹಿಸಿ ಮಾತಾಡ್ಬೋದು ಯಾರೆಲ್ಲ ಕರೆ ಮಾಡಿದ್ರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಮೆಸೇಜ್ ಮಾಡೋದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತೀನಿ ಪಂಚಾಕ್ಷರಿ ಸರ್ ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಕುಸುಮ ಮೇಡಮ್ ಜೊತೆ ಶಾಂತಾ ಮೇಡಮ್ ಹಾಗೆ ಯಾರು ಹಾಯ್ ಅಂತ ಕಳಿಸಿದ್ದಾರೆ ಹಲೋ ಗುಡ್ ಮಾರ್ನಿಂಗ್ ನಂಬರ್ ಅಷ್ಟೇ ಕಳಿಸಿದ್ದಾರೆ ಹೆಸರು ಕಳಿಸಿಲ್ಲ ಎಸ್ ಹಾಯ್ ಅಂತ ಕಳಿಸುವಾಗ ನಿಮ್ಮ ಒಂದು ಅಡ್ರೆಸ್ ಕೂಡ ಕಳಿಸಿ ಅಂತ ಹೇಳ್ತಾ ಎಸ್ ಸ್ನೇಹಿತರೆ ನಾವು ನಿಮ್ಮೊಟ್ಟಿಗೆ ಸದಾ ಒಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ನಿಮ್ಮೊಟ್ಟಿಗೆ ಇರ್ತೀವಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಸದಾ ನಮ್ಮೊಟ್ಟಿಗೆ ಇರಲಿ ಅಂತ ಆಶಿಸ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸ್ಟೇ ಟ್ಯೂನ್.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ ಆರೋಗ್ಯಕ್ಕಾಗಿ ಅಗತ್ಯಕ್ಕಾಗಿ ಸಂತಸಕ್ಕಾಗಿ ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ ಎಲ್ಲಾ ರೀತಿಯ ಬೈಸಿಕಲ್ಗಳು ಮೋಟರೈಸ್ಡ್ ಟ್ರೆಡ್ಮಿಲ್ ಎಕ್ಸಸೈಸಸ್ ಬೇಬಿ ವಾಕರ್ಸ್ ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್ ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್ 60 ಅಡಿ ರಸ್ತೆ ವೃತ್ತ ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ ವಿನೋಬನಗರ ಶಿವಮೊಗ್ಗ ಸೋದರ ಸಂಸ್ಥೆ ಸೈಕಲೋತ್ಸವ ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ ರಸ್ತೆ ಶಿವಮೊಗ್ಗ ಸಂಪರ್ಕಿಸಿ 0818-1825-80883 ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3 ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ
5: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ ತಪಾಸಣೆ ಮಾಡಿಸಿಕೊಳ್ಳಿ ಏಕೆಂದರೆ ರೋಗ ನಿರ್ಣಯವೇ ಗೆಲುವು ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎನ್ಟಿ ರಸ್ತೆ ಹರಕೆರೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9986-75-9661 ಸಂಖ್ಯೆ ಮತ್ತೊಮ್ಮೆ 9986-75-9661
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
9: ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕತೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಯಾರಿಗೆ ಯಾರು ಅನ್ನುವಂತಹ ಕಥೆ, ಹಾಗೆ ನಾನೆಂಬುದು ಮರೆತಾಗ ಎನ್ನುವಂತಹ ಎರಡು ಕಥೆಯನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಏನಪ್ಪ ಅಂತ ಹೇಳಿದ್ರೆ, ಕೋಪ ತಂದ ಆಪತ್ತು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆಯನ್ನ ಪ್ರಾರಂಭಿಸೋಣ. ಕೋಪ ತಂದ ಆಪತ್ತು. ಅದೊಂದು ದಟ್ಟವಾದ ಕಾಡು. ಅದರ ಮಧ್ಯೆ ಒಂದು ಚಿಕ್ಕದಾದ ಮನೆಯಿತ್ತು. ಬಡಗಿಯೊಬ್ಬ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ವಾಸಿಸ್ತಾ ಇದ್ದ. ದಿನಾಲೂ ಬೆಳಗ್ಗೆ ಹೋಗಿ ಕಟ್ಟಿಗೆ ಕಡಿದು ಅದನ್ನೆಲ್ಲ ಸಮೀಪದ ಪಟ್ಟಣಕ್ಕೆ ಒಯ್ದು ಮಾರ್ತಾ ಇದ್ದ. ಬಂದ ಆದಾಯದಿಂದ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಬಡಗಿ ಕಟ್ಟಿಗೆ ಕಡಿಯಲು ಹೋಗಿ ಒಂದು ವೃಕ್ಷದ ಬಳಿ ನಿಂತು ಅದನ್ನ ಕತ್ತರಿಸಲು ಯೋಚಿಸಿದ. ಅಷ್ಟರಲ್ಲಿ ವೃಕ್ಷ ದೇವತೆ ಪ್ರತ್ಯಕ್ಷಳಾದ್ಲು. ಆಕೆಯನ್ನ ನೋಡಿದ ಬಡಗಿ ವಿಸ್ಮಯಗೊಂಡು ಕೇಳ್ದ, ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ವೃಕ್ಷ ದೇವತೆ, ನೀನು ಈ ಮರವನ್ನ ಕಡಿಯಬೇಡ. ಯಾಕೆ? ನಾನದನ್ನ ಖಂಡಿತವಾಗಿ ಕಡಿಯುವೆ ಎಂದ ಬಡಗಿ. ವನದೇವತೆ ಹೇಳಿದ್ಲು, ನೀನು ಈ ಮರ ಕಡಿಯದಿದ್ದರೆ ನಿನಗೆ 3 ವರಗಳನ್ನ ಕೊಡುತ್ತೇನೆ, ಅದರಿಂದ ನೀನು ಬಯಸಿದ್ದು ಸಿಗುತ್ತದೆ. ಆ ಮಾತಿಗೆ ಬಡಗಿ ಹೇಳ್ದ, ನನ್ನ ಹೆಂಡತಿಗೆ ಒಂದು, ನನಗೆ 2 ವರ ಕೊಡುವೆಯಾ? ಯಾಕಂದ್ರೆ ಆಕೆ ನನ್ನ ಜೀವನದ ಸಂಗಾತಿಯಲ್ವೇ. ವನದೇವತೆ ತಥಾಸ್ತು ಎಂದ್ಲು. ಸಂತೋಷಗೊಂಡು ಬಡಗಿ ಮನೆಗೆ ಬಂದ. ಅವನ ಬಂದ ಕೂಡ್ಲೆ ಅವನ ಹೆಂಡತಿಗೆ ಬಿಸಿ ಬಿಸಿಯಾದ ತಿಂಡಿ ತಂದುಕೊಟ್ಲು. ಅದನ್ನ ತಿನ್ನುತ್ತಾ ಬಡಗಿ ವನದೇವತೆ ಹಾಗೆ ತನ್ನ ನಡುವೆ ನಡೆದಿದ್ದಂತಹ ಸಂಭಾಷಣೆಯನ್ನ ವಿವರಿಸಿದ. ಹೆಂಡತಿಗೆ ತುಂಬಾ ಖುಷಿಯಾಯ್ತು. ಅದೇ ಉತ್ಸಾಹದಿಂದ ತಾನು ಒಂದು ವರ ಕೇಳುವುದಾಗಿ ಹೇಳಿ ಕೂಡಲೇ ನನ್ನ ಮುಂದೆ ಒಂದು ತಟ್ಟೆ ತುಂಬಾ ಕೇಕ್ ಬರ್ಲಿ ಅಂದ್ಬಿಟ್ಲು. ಏನಾಶ್ಚರ್ಯ, ಕ್ಷಣಾರ್ಧದಲ್ಲಿ ಕೇಕ್ ಪ್ರತ್ಯಕ್ಷ ಆಯ್ತು. ಹೆಂಡತಿಗೆ ಇದರಿಂದ ಸಂತೋಷವಾದ್ರೂ ಬಡಗಿಗೆ ಮಾತ್ರ ಕೋಪ ಬಂದಿತ್ತು. ಅವನು ಕೂಡ್ಲೇ, ಏನಿದು, ಬರೀ ಕೇಕ್ ಆಗಿ ನಿನ್ನ ವರವನ್ನ ಹಾಳು ಮಾಡಿದೆಯಲ್ಲ, ಅದು ನಿನ್ನ ಮೂಗಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳಿ ಅಂದ್ಬಿಟ್ಟ. ತಕ್ಷಣವೇ ಇಡೀ ಕೇಕ್ ಹೆಂಡತಿ ಮೂಗಿಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತು. ಅವಳು ಎಷ್ಟು ಪ್ರಯತ್ನ ಪಟ್ಟರು ಅದನ್ನ ಕೀಳಲು ಆಗ್ಲೇ ಇಲ್ಲ. ಈಗ ಬಡಗಿಗೆ ಜ್ಞಾನೋದಯವಾಯ್ತು. ನಾನು ಕೂಡ ಒಂದು ವರವನ್ನ ಬಳಸ್ಬಿಟ್ಟೆ, ಅದರಿಂದ ಪ್ರಯೋಜನವಾಗುವ ಬದಲು ಹೆಂಡತಿಯ ಮುಖ ವಿಕಾರವಾಯ್ತು. ಅದನ್ನ ತೊಡೆದು ಹಾಕಲು ಅವನು ಕೊನೆಯಲ್ಲಿ ವರವನ್ನ ಉಪಯೋಗಿಸಿ ಹೇಳ್ದ, ನನ್ನ ಹೆಂಡತಿಯ ಮುಖದ ಮೇಲೆ ಅಂಟಿರುವ ಕೇಕ್ ಕೆಳಗೆ ಬಿದ್ದು ಅವಳ ಮುಖ ಮೊದಲಿನಂತಾಗ್ಲಿ. ಈಗ ಕೇಕ್ ಮುಖದಿಂದ ಕೆಳಗೆ ಬಿದ್ದಿತು. ಬಡಗಿ ಹೆಂಡತಿಗೆ ಹೇಳ್ದ, ನಾವು ವನದೇವತೆ ವರಗಳಿಂದ ಶ್ರೀಮಂತರಾಗ್ಲಿಲ್ಲ, ಮತ್ತೆ ಬಡವರಾಗಿಯೇ ಉಳಿದೆವು, ಆದ್ರೆ ನೆಮ್ಮದಿಯಿಂದ ಇದ್ದೇವೆ ಅಲ್ವೇ. ಹೆಂಡತಿಯು ಈ ಮಾತಿಗೆ ಸಮ್ಮತಿಸಿದ್ಲು. ಸ್ನೇಹಿತರೆ, ಕೋಪದಿಂದ ತಂದ ಆಪತ್ತು, ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಕಥೆ. ಹಾಗೆಯೇ ಆ ಕಥೆಯಲ್ಲಿ ಹೇಳೋ ಹಾಗೆ, ಜೀವನದಲ್ಲಿ ನೆಮ್ಮದಿ ಮುಖ್ಯವೇ ಹೊರತು ಹಣ ಮುಖ್ಯವಲ್ಲ. ಹಣ ಬೇಡವೇ ಬೇಡ ಅಂತ ಅಲ್ಲ, ಖಂಡಿತವಾಗ್ಲೂ ನಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ, ನಮಗೆ ಒಂದು ಸೆಟಲ್ ಆಗಿರೋ ಲೈಫ್ನ ಲೀಡ್ ಮಾಡೋದಕ್ಕೆ ಹಣ ಬೇಕು. ಆದರೆ ಅತಿಯಾಸೆಯಿಂದ ಯಾವತ್ತೂ ಕೂಡ ಹಣವನ್ನು ಬಯಸಬಾರದು. ಯಾವಾಗಲೂ ಅಷ್ಟೇ, ನೆಮ್ಮದಿ ಆರೋಗ್ಯ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಜೀವನದಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅಲ್ವಾ? ಹಾಗೆ ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಬುದ್ಧಿವಂತ ಬಾಲಕ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಬುದ್ಧಿವಂತ ಬಾಲಕ. 200 ವರ್ಷಗಳ ಹಿಂದೆ ಚಂದ್ರತೇಜ ಎಂಬ ಒಬ್ಬ ಬಾಲಕನಿದ್ದ. ಆತ ಬಡ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದ. ಒಬ್ಬ ಶ್ರೀಮಂತನ ಬಳಿ ಮನೆ ಕೆಲಸ ಮಾಡ್ತಿದ್ದ. ಚಂದ್ರತೇಜ ತನ್ನ ಯಜಮಾನನ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಿದ್ದ. ಯಜಮಾನ ದಯಾಳು ಆಗಿದ್ದ. ಒಂದು ದಿನ ಚಂದ್ರತೇಜನ ಬುದ್ಧಿವಂತಿಕೆಯನ್ನ ಪರೀಕ್ಷಿಸಲು ಒಂದು ಕುರಿಯನ್ನಿತ್ತು. ಇದನ್ನ ಕೊಂದು ಇದರ ಶರೀರದಿಂದ ಒಳ್ಳೆಯ ಭಾಗವನ್ನ ತೆಗೆದುಕೊಂಡು ಬಾ ಎಂದು ತಿಳಿಸಿದ. ಚಂದ್ರತೇಜ ಕುರಿಯನ್ನ ಕೊಂದು ಅದರ ಹೃದಯ ಮತ್ತು ನಾಲ್ಕಿಯನ್ನ ಕತ್ತರಿಸಿ ಯಜಮಾನನ ಮುಂದೆ ಇಟ್ಟ. ಮರುದಿನ ಯಜಮಾನ ಮತ್ತೊಂದು ಕುರಿಯನ್ನ ಕೊಟ್ಟು ಅದರ ಶರೀರದಿಂದ ಕೆಟ್ಟ ಅಂಗವನ್ನ ತರುವಂತೆ ಹೇಳಿದ. ಅದರ ಶರೀರದಿಂದ ಹೃದಯ ಮತ್ತು ನಾಲ್ಕಿಯನ್ನೇ ಕತ್ತರಿಸಿ ಯಜಮಾನನ ಮುಂದೆ ತಂದಿಟ್ಟ. ಯಜಮಾನ ಅದನ್ನ ನೋಡಿ, ಈ ಅಂಗಗಳನ್ನ ನೀನು ಈ ಮೊದಲೇ ತಂದಿದ್ದೀಯಲ್ಲ ಎಂದು, ಶರೀರದಲ್ಲಿರುವ ಒಳ್ಳೆಯ ಮತ್ತೆ ಕೆಟ್ಟ ಅಂಗಗಳು ಇವೇ ಆಗಿದೆ ಯಜಮಾನ್ರೆ. ಹೃದಯ ನಿರ್ಮಲವಾಗಿತ್ತು, ನಾಲಿಗೆ ಹತೋಟಿಯಲ್ಲಿದ್ದರೆ ಆಗ ಶರೀರ ಎಲ್ಲಾ ಅಂಗಗಳಿಗಿಂತಲೂ ಹೃದಯ ಮತ್ತೆ ನಾಲಿಗೆಯೇ ಒಳ್ಳೆಯದು. ಆದರೆ ಹೃದಯವು ಕಲ್ಮಶದಿಂದ ಕೂಡಿದ್ದು, ನಾಲಿಗೆಯು ಹತೋಟಿಯಲ್ಲಿ ಇಲ್ಲದಿದ್ರೆ ಆಗ ಶರೀರದ ಎಲ್ಲಾ ಅಂಗಗಳಿಗಿಂತಲೂ ಹೃದಯ ಮತ್ತೆ ನಾಲಿಗೆ ಹೆಚ್ಚು ಕೆಟ್ಟವು ಅನಿಸಿಕೊಳ್ಳುತ್ತದೆ. ಮನುಷ್ಯನ ಗುಣ ಒಳ್ಳೆಯದು ಕೆಟ್ಟದ್ದು ಎಂದು, ಹೃದಯ ಮತ್ತೆ ನಾಲಿಗೆಯೇ ಸರಿಯಾದ ಮಾನದಂಡಗಳು ಎಂದು ಚಂದ್ರತೇಜ ಹೇಳ್ತಾನೆ. ಇಂತಹ ಅರ್ಥಗರ್ಭಿತವಾದ ಮಾತನ್ನ ಕೇಳಿದ ಯಜಮಾನ ಚಂದ್ರತೇಜನ ಬುದ್ಧಿಶಕ್ತಿಯೇ ಮೆಚ್ಚುತ್ತಾನೆ. ಎಂತಹ ಒಂದು ಮೀನಿಂಗ್ಫುಲ್ ಆಗಿರೋ, ಅರ್ಥಪೂರ್ಣವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜ ಅಲ್ವಾ, ನಮ್ಮ ನಾಲಿಗೆ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹಿರಿಯರು ಹೇಳ್ತಾರಲ್ವಾ. ಸೊ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟರಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜು ಶಾಶ್ವತ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
0: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Who are the lower serenity of the stopper? Is it Luna? Yeah. Is the foundation of the being?

ಅಂಬೇಡ್ಕರ್ ಓದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುಳಾ ಹುಲಿಕುಂಟೆ. ಕಳೆದ 8 ವರ್ಷಗಳಿಂದ ಪತ್ರಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನಿವತ್ತು ಹಾಟ್ಲೆ ಅವರಿಂದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬಂದ ಪತ್ರ ಹಾಗೂ ಹಾಟ್ಲೆ ಅವರಿಗೆ ಅಂಬೇಡ್ಕರ್ ಅವರು ಬರೆದ ಪತ್ರಗಳನ್ನ ಓದ್ತಾ ಇದ್ದೇನೆ. ಮೊದಲಿಗೆ ಹಾಟ್ಲೆ ಅವರಿಂದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬಂದ ಪತ್ರ. ಪ್ಯಾರಿಸ್, ಆಗಸ್ಟ್ 1, 1946. ನನ್ನ ಪ್ರೀತಿಯ ಅಂಬೇಡ್ಕರ್, ದಿನಾಂಕ ಜುಲೈ 1 ಪತ್ರವನ್ನು ಹಾಗೂ ಅದಕ್ಕೆ ಲಗತ್ತಿಸಿದ ಇತರ ಕಡತಗಳನ್ನು ನಾನು ಜಾಗರೂಕತೆಯಿಂದ ಗಮನಿಸಿದ್ದೇನೆ. ಸಂಪುಟ ಮಂಡಳಿಯವರು ಹಾಗೂ ವೈಸರಾಜ್ ಅವರು ಪರಿಶಿಷ್ಟ ಜಾತಿಯವರ ಬಗೆಗೆ ತಾವು ತಿಳಿಸಿದಂತಹ ಧೋರಣೆ ಹೊಂದಿದ್ದಾರೆ ಎಂಬ ಭಾವನೆಯನ್ನು ಅನುಮೋದಿಸಲಾರೆ. 1945 ಸಿಂಧ ಸಮ್ಮೇಳನ ನಂತರ ನೀವು ಹೇಳಿದಂತೆ ಅವರ ಬದಲಾಯಿಸಿದ ಧೋರಣೆಗೆ ಬಲವಾದ ಕಾರಣಗಳು ಕಳೆದ ವಸಂತದಲ್ಲಿ ಜರುಗಿದ ಪ್ರಾಂತೀಯ ಚುನಾವಣೆಗಳ ಫಲಿತಾಂಶದ ಫಲವಾಗಿವೆ. ಸಂಪುಟ ಮಂಡಳಿಯು ಈ ಚುನಾವಣೆಯ ಫಲಿತಾಂಶಗಳನ್ನು ತುಂಬಾ ಜಾಗರೂಕತೆಯಿಂದ ಗಮನಿಸಿದೆ. ಚುನಾವಣೆಯ ಅಂಕಿ ಸಂಖ್ಯೆಗಳನ್ನು ನಾನು ಪರಿಶೀಲಿಸಿದ್ದೇನೆ. ಕಾಂಗ್ರೆಸ್ ಅನ್ನು ವಿರೋಧಿಸಿದ ಪರಿಶಿಷ್ಟ ಜಾತಿಯವರಿಗೆ ಈ ವಿಧವಾದ ಚುನಾವಣೆ ವ್ಯವಸ್ಥೆಯಿಂದ ಯಾವ ವಿಧವಾದ ನ್ಯಾಯ ದೊರಕಲಾರದು ಎಂಬ ಸಂಗತಿಯು ಮನವರಿಕೆಯಾಗಿದೆ. ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸಿದವರ ಬಗೆಗೆ ತಾವು ಹೇಳಿದಂತಹ ಗಮನಾರ್ಹ ಸಾಧನೆ ಅಂಕಿ ಸಂಖ್ಯೆಗಳಿಂದ ಕಂಡು ಬರುವುದಿಲ್ಲ. ಮುಂದುವರೆದು ಈಗಾಗಲೇ ಜರುಗಿರುವ ಪ್ರಾಥಮಿಕ ಚುನಾವಣೆಗಳ ಬಗೆಗೆ ವಿವರವಾಗಿ ಗಮನಿಸದೆ ಹೋದರೂ ಪ್ರಾಥಮಿಕ ಚುನಾವಣೆಗಳು 151 ಸ್ಥಾನಗಳಲ್ಲಿ ಕೇವಲ 43 ಸ್ಥಾನಗಳಿಗೆ ಜರುಗಿದ್ದು ಈ 43 ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಯ ಮಹಾಸಮ್ಮೇಯ ಉಮೇದುವಾರರು 22 ಸ್ಥಾನಗಳಿಗೆ ಸ್ಪರ್ಧಿಸಿದ್ದು ಅದರಲ್ಲಿ ಕೇವಲ 13 ಸ್ಥಾನಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದಿರುವುದು ಸತ್ಯದ ಸಂಗತಿಯಾಗಿದೆ. ಡಾಕ್ಟರ್ ಅಂಬೇಡ್ಕರ್, ತಾವು ತಮ್ಮ ಪತ್ರದಲ್ಲಿ 3 ನಿರ್ದಿಷ್ಟ ಕೋರಿಕೆಗಳನ್ನು ನನ್ನ ಮುಂದೆ ಇರಿಸಿದ್ದೀರಿ. ಮೊದಲನೆಯದರ ಬಗೆಗೆ ಹೇಳುವುದಾದರೆ, ಮಹಾಪ್ರಭುಗಳ ಸರ್ಕಾರವು ಸಂಪುಟ ಮಂಡಳಿಯವರು ದಿನಾಂಕ 16 ಹಾಗೂ 25 ಮೇ ತಾರೀಕುಗಳನ್ನು ನೀಡಿದ ಹೇಳಿಕೆಗಳಿಗೆ ಅನುಗುಣವಾಗಿ ಭಾರತದ ಸಂವಿಧಾನ ಸಭೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಬೇಕೆಂಬುದೇ ಅವರ ಉದ್ದೇಶವಾಗಿದೆ. ನಮ್ಮ ದೃಷ್ಟಿಯಲ್ಲಿ ಪರಿಶಿಷ್ಟ ಜಾತಿಯವರು ಅಲ್ಪಸಂಖ್ಯಾತರಲ್ಲಿ ಅತಿ ಪ್ರಮುಖರಾದವರು. ಆದ್ದರಿಂದ ಅವರು ಅಲ್ಪಸಂಖ್ಯಾತರ ಸಲಹಾ ಸಮಿತಿಯಲ್ಲಿ ಪ್ರಾತಿನಿಧ್ಯ ಹೊಂದಿರಲೇಬೇಕೆಂದಿದೆ. ಆದರೆ ನೀವು ಬಹಿರಂಗವಾಗಿ ಸಾರಿದಂತೆ ಸಲಹಾ ಸಮಿತಿಯಲ್ಲಿ ಪ್ರತಿನಿಧಿಸಬಹುದಾದ ಪ್ರತಿನಿಧಿಗಳನ್ನು ಕೇವಲ ಪರಿಶಿಷ್ಟ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿಸದೆ ಯಾರು ಆ ಸಮಿತಿಯಲ್ಲಿರಬೇಕೆಂಬ ಬಗೆಗೆ ಹಲವಾರು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ ನಂತರವೇ ನಿರ್ಧರಿಸಲಾಗುವುದು. ಈ ದಿಶೆಯಲ್ಲಿ ಮಹಾಪ್ರಭುಗಳ ಸರ್ಕಾರವು ಏನೇ ಅಭಿಪ್ರಾಯವನ್ನು ಸೂಚಿಸಿದರೂ ಅದು ಸಂವಿಧಾನ ಸಮಿತಿಯ ಕಾರ್ಯ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಲಾಗಿದೆ ಎಂದು ಟೀಕೆ ಮಾಡಲಾಗುವುದರಿಂದ ಗಂಭೀರ ಪರಿಣಾಮಕ್ಕೆ ಆಸ್ಪದ ನೀಡಿದಂತಾಗುತ್ತದೆ ಹಾಗೂ ವಿರೋಧಕ್ಕೆ ಎಡೆಯಿತ್ತಂತಾಗುತ್ತದೆ. ಈ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಏನೇ ಘೋಷಿಸಿದರೂ ಅದು ಪರಿಶಿಷ್ಟ ಜನಾಂಗಕ್ಕೆ ಸಹಕಾರಿಯಾಗಲಾರದು. ತಮ್ಮ 2ನೆಯ ಕೋರಿಕೆಯ ಬಗ್ಗೆ ಹೇಳುವುದಾದರೆ, ಮೇ 15 ತಾರೀಕಿನಂದು ಕಾಮನ್ ಸಭೆಯಲ್ಲಿ ನೀಡಿದ ಹೇಳಿಕೆಯಲ್ಲಿ ತಾವು ಆರೋಪಿಸಿದಂತೆ ನಾನು ಯಾವ ಪದಗಳನ್ನು ಉಪಯೋಗಿಸಿಲ್ಲವೆಂದೇ ಹೇಳ ಬಯಸುವೆ. ನಾನು ಆ ಸಭೆಯಲ್ಲಿ ಹೇಳಿದ್ದೇನೆಂದರೆ, ಅಲ್ಪಸಂಖ್ಯಾತರು ಸ್ವತಂತ್ರ ಹಾಗೂ ನಿರ್ಭೀತ ವಾತಾವರಣದಲ್ಲಿ ಬಾಳುವಂತಿರಬೇಕು. ಈ ವಿಷಯದಲ್ಲಿ ಮಹಾಪ್ರಭುಗಳ ಘನ ಸರ್ಕಾರದ ಅಭಿಪ್ರಾಯವನ್ನು ಸಂಪುಟ ಮಂಡಳಿಯ ದಿನಾಂಕ ಮೇ 25 ಹೇಳಿಕೆಯ 4ನೇ ಪ್ಯಾರದಲ್ಲಿ ಸೂಚಿಸಲಾಗಿದೆ. ಈ ಪ್ಯಾರದಲ್ಲಿ ಹೇಳಲಾದ ಹೇಳಿಕೆಗಿಂತ ಬೇರೆ ಏನನ್ನೂ ಮಹಾಪ್ರಭುಗಳ ಘನ ಸರ್ಕಾರವು ಸದ್ಯದಲ್ಲಿ ವಿವರಿಸಲಾಗದು. ಅಲ್ಲದೆ ಈ ಪರಿಸ್ಥಿತಿಯಲ್ಲಿ ಹೆಚ್ಚು ಹೇಳಿಕೆ ನೀಡುವುದು ಸಮಂಜಸವಲ್ಲವೆಂದೇ ಘನ ಸರ್ಕಾರದ ಅಭಿಪ್ರಾಯವಾಗಿದೆ. ತಮ್ಮ 3ನೇ ಕೋರಿಕೆಯಂತೆ ಮಧ್ಯಕಾಲೀನ ಸರ್ಕಾರದಲ್ಲಿ 2 ಪರಿಶಿಷ್ಟ ಜಾತಿಯ ಪ್ರತಿನಿಧಿಗಳಿರಬೇಕೆಂಬುದರ ಬಗೆಗೆ ನನ್ನ ಒಪ್ಪಿಗೆಯನ್ನು ನೀಡಲಾರೆ ಹಾಗೂ ಈ ಬಗೆಗೆ ತಮ್ಮ ಆಶೋತ್ತರಗಳನ್ನು ನೆರವೇರಿಸಲಾರೆ ಎಂದು ತಿಳಿಸಲು ಖೇದವಾಗುತ್ತದೆ. ತಾವು ಸಂವಿಧಾನ ಸಭೆಗೆ ಚುನಾಯಿತರಾಗಿರುವುದು ನನಗೆ ಸಂತೋಷವಾಗಿದೆ. ಸಿಆರ್ ಹಾಟ್ಲೆ. ಅಂಬೇಡ್ಕರ್ ಅವರು ಹಾಟ್ಲೆ ಅವರಿಗೆ ಬರೆದ ಪತ್ರ. ರಾಜಗೃಹ, ದಾದರ, ಬೊಂಬಾಯಿ 14, ಆಗಸ್ಟ್ 12, 1946. ನನ್ನ ಪ್ರೀತಿಯ ಹಾಟ್ಲೆ, ದಿನಾಂಕ ಆಗಸ್ಟ್ 1, 1946 ತಮ್ಮ ಪತ್ರಕ್ಕೆ ವಂದನೆಗಳು. ನಾನು ಜುಲೈ 1, 1946 ಬರೆದ ಪತ್ರಕ್ಕೆ ಮರು ಉತ್ತರ ಬರೆಯಲು ತಮಗೆ ಅವಕಾಶವಿರಲಾರದೆಂದು ನನ್ನ ಭಾವನೆ.

ಸಮನಾಗಿತ್ತು. ಆದರೆ ತಾವು ಬಿಡುವು ಮಾಡಿಕೊಂಡು ನಾನು ನನ್ನ ಪತ್ರದಲ್ಲಿ ಬರೆದಿದ್ದ ವಿಷಯಗಳಿಗೆ ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದಕ್ಕೆ ಋಣಿಯಾಗಿದ್ದೇನೆ. ಸಂಪುಟ ಮಂಡಳಿಯ 1945 ಸಿಮ್ಲಾ ಸಮ್ಮೇಳನದ ಹೇಳಿಕೆಯ ಬಗೆಗೆ ತಮ್ಮ ಪರಿಶೀಲಿತ ನಿಲುವು ಹಾಗೂ ಗಣ ಸರ್ಕಾರದ ಅಭಿಪ್ರಾಯವನ್ನು ಕುರಿತು ತಾವು ಪರಿಶಿಷ್ಟ ಜಾತಿಯವರ ಬಗೆಗೆ ಹೇಳಿದ ಅಭಿಪ್ರಾಯವು ಸಮರ್ಥನೀಯವಲ್ಲವೆಂದೇ ನನ್ನ ಅಭಿಪ್ರಾಯ. ಮುಂದುವರೆದು ಕಾಮನ್ಸ್ ಸಭೆಯಲ್ಲಿ ಸನ್ಮಾನ್ಯ ಅಲೆಕ್ಸಾಂಡರ್ ಅವರು ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿನೊಂದಿಗೆ ಇದ್ದಾರೆ ಎಂದ ಹೇಳಿಕೆಯು ಸತ್ಯಕ್ಕೆ ದೂರವಾದ ಹಾಗೂ ಆಧಾರರಹಿತ ಮತ್ತು ಘೋರ ಹೇಳಿಕೆಯಾಗಿದೆ ಎಂದು ಹೇಳದೇ ಇರಲಾರೆ. ಇದು ಕೇವಲ ನನ್ನ ಹೇಳಿಕೆಯಾಗಿರದೆ ಭಾರತದಲ್ಲಿರುವ ಪ್ರತಿಯೋರ್ವ ಆಂಗ್ಲರ ಹೇಳಿಕೆಯಾಗಿದೆ. ಈ ದಿಶೆಯಲ್ಲಿ ಈಗ ಇಂಗ್ಲೆಂಡ್ನಲ್ಲಿರುವ ಸರ್ ಎಡ್ವರ್ಡ್ ಬೆಂಥಾಲ್ ಅವರನ್ನು ವಿಚಾರಿಸಿದರೆ ಅವರು ನನ್ನ ಅಭಿಪ್ರಾಯವನ್ನೇ ಸಮರ್ಥಿಸುವವರು. ಪರಿಶಿಷ್ಟ ಜಾತಿ ಮಹಾಸಭೆಯ ಪ್ರಾಥಮಿಕ ಚುನಾವಣೆಗಳ ಬಗೆಗೆ ತಮ್ಮ ವಿಶ್ಲೇಷಣೆಯ ಬಗೆಗೆ ಹೇಳಬೇಕಾದರೆ ತಮಗೆ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ತಪ್ಪು ಕಲ್ಪನೆಯಾಗಿದೆ. ಹೀಗಾಗಿ ಹೊರಗಿನವರಿಗೆ ಈ ಚುನಾವಣೆಯ ಫಲಿತಾಂಶ ಹಾಗೂ ವಿಧಾನಗಳ ಮತ್ತು ಪರಿಣಾಮ ಪ್ರಭಾವದ ಕಲ್ಪನೆಯಾಗಲಾರದೆಂದೇ ಹೇಳಬಯಸುವೆ. ಸಂಪುಟ ನಿಯೋಗದ ವಿರುದ್ಧ ನನ್ನ ಪ್ರಮುಖ ಆರೋಪವೆಂದರೆ ನಾವು ಕಾಂಗ್ರೆಸ್ ವಿರುದ್ಧ ಅಭಿಪ್ರಾಯವನ್ನು ಬಹಿರಂಗಪಡಿಸಿದಾಗ ಅವರು ನನ್ನನ್ನು ಕರೆ ಕಳಿಸಿ ಅಭಿಪ್ರಾಯಗಳನ್ನು ವಿವರಿಸಲು ಕೇಳಬಹುದಾಗಿತ್ತು. ಇದನ್ನು ಸಂಪುಟ ನಿಯೋಗವು ನ್ಯಾಯಯುತವಾಗಿ ಮಾಡಬೇಕಾಗಿತ್ತು. ಆದರೆ ಅವರು ಆ ರೀತಿ ಮಾಡಲಿಲ್ಲ. ಅವರು ನನ್ನ ಅಭಿಪ್ರಾಯದ ವಿವರಣೆಗೆ ಒಪ್ಪದೆ ಹೋದ ಸಮಯದಲ್ಲಿ ತಾವು ತಮ್ಮದೇ ಆದ ಅಭಿಪ್ರಾಯಕ್ಕೆ ಬರಬಹುದಾಗಿತ್ತು. ಹೀಗಾಗಿ ಸಂಪುಟ ನಿಯೋಗ ಅಲ್ಲ ಸಲ್ಲದ ಹೇಳಿಕೆಗೆ ಕಿವಿಕೊಟ್ಟಿದೆ ಎಂಬ ಸಂಗತಿ ಚುನಾವಣೆಗಳ ಫಲಿತಾಂಶದಿಂದ ಅಂದರೆ ಪಶ್ಚಿಮ ಬಂಗಾಳ ಕ್ಷೇತ್ರದಿಂದ ನಾನು ಚುನಾವಣೆ ಹೊಂದಿರುವುದೇ ಸಾಕ್ಷಿಯಾಗಿದೆ. ಸೋಜಿಗದ ಸಂಗತಿ ಎಂದರೆ ಸಂಪುಟ ನಿಯೋಗವು ಕಾಮನ್ ಸಭೆಯಲ್ಲಿ ನನ್ನ ಪ್ರಭಾವ ಕೇವಲ ಬೊಂಬೈ ಹಾಗೂ ಮಧ್ಯಪ್ರಾಂತಕ್ಕೆ ಸೀಮಿತವಾಗಿದೆ ಎಂಬ ಹೇಳಿಕೆ ನೀಡಿದ್ದರು. ಆದರೆ ನಾನು ಪಶ್ಚಿಮ ಬಂಗಾಳದ ಕ್ಷೇತ್ರದಿಂದ ಹೇಗೆ ಆಯ್ಕೆ ಹೊಂದಿದೆ? ನನ್ನ ಈ ಚುನಾವಣೆಗೆ ಸಂಬಂಧಿಸಿದಂತೆ ತಮಗೆ ಮನವರಿಕೆಯಾಗಲು ಈ ಮೂರು ಸಂಗತಿಗಳನ್ನು ತಮ್ಮ ಅವಗಾಹನೆಗೆ ತರಬಯಸುವೆ. ಮೊದಲನೇದಾಗಿ, ನಾನು ಚುನಾವಣೆಯಲ್ಲಿ ಮಾಮೂಲಾಗಿ ತೂರಿ ಮೇಲೆ ಬಂದಿರದೆ ಬಂಗಾಳದ ಕಾಂಗ್ರೆಸ್ ಮಹಾನಾಯಕರಾದ ಶ್ರೀ ಶರತ್ ಚಂದ್ರ ಬೋಸ್ ಅವರನ್ನು ಪರಾಭವಗೊಳಿಸಿ ಅಧಿಕ ಮತಗಳನ್ನು ಗಳಿಸಿರುವೆ. ಎರಡನೇದಾಗಿ, ಬಂಗಾಳದ ಪರಿಶಿಷ್ಟ ಜಾತಿಯವರೊಂದಿಗೆ ನನ್ನ ಯಾವ ಜಾತಿಯ ಸಂಬಂಧವೇ ಇಲ್ಲವೆಂದು ತಿಳಿಯಬಯಸುವೆ. ಏಕೆಂದರೆ ಅವರ ಜಾತಿಯು ನನ್ನ ಜಾತಿಗಿಂತ ಭಿನ್ನವಾಗಿದೆ. ನನ್ನ ಜಾತಿಯು ಬಂಗಾಳದಲ್ಲಿರದೆ ಹೋದರೂ ಬಂಗಾಳದ ಪರಿಶಿಷ್ಟ ಜಾತಿಯವರು ನನ್ನನ್ನು ಬೆಂಬಲಿಸಿದ್ದರಿಂದ ನಾನು ಚುನಾವಣೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಮೂರನೆಯದಾಗಿ, ಬಂಗಾಳದಲ್ಲಿಯ ಪರಿಶಿಷ್ಟ ಜಾತಿಗೆ ಕಾಂಗ್ರೆಸ್ಸಿನ ಟಿಕೆಟ್ ನೀಡಿದ್ದರೂ ಹಾಗೂ ಕಾಂಗ್ರೆಸ್ಸಿಗೆ ಮತದಾನ ಮಾಡಬೇಕೆಂಬ ಆದೇಶವಿದ್ದರೂ ಪರಿಶಿಷ್ಟ ವರ್ಗದವರು ಅದನ್ನು ಉಲ್ಲಂಘಿಸಿ ನನಗೆ ಮತ ನೀಡಿದರು. ನನಗೆ ಬಂಗಾಳದಲ್ಲಿ ಅನುಯಾಯಿಗಳಿದ್ದಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಈ ಎಲ್ಲ ಕಾರಣಗಳಿಂದ ಸಂಪುಟ ನಿಯೋಗವು ಸಂಸತ್ತಿನ ಕಾಮನ್ಸ್ ಸಭೆಯಲ್ಲಿ ಹೇಳಿದ ತಮ್ಮ ಅಭಿಪ್ರಾಯವನ್ನು ಬದಲಿಸಿ ಪರಿಶಿಷ್ಟ ಮಹಾಮಂಡಳಕ್ಕೆ ಸೂಕ್ತವಾದ ಮನ್ನಣೆ ನೀಡಬೇಕು. ಅಲ್ಪಸಂಖ್ಯಾತ ಸಲಹಾ ಸಮಿತಿಯನ್ನು ಕುರಿತಂತೆ ಬ್ರಿಟಿಷ್ ಸಂಪುಟವು ಪರಿಶಿಷ್ಟ ಜಾತಿಯನ್ನು ಪ್ರಮುಖ ಅಲ್ಪಸಂಖ್ಯಾತರೆಂದು ಪರಿಗಣಿಸುವ ಭರವಸೆಯು ತುಂಬಾ ಸಂತಸದ ವಿಷಯವಾಗಿದೆ. ಆದರೆ ಸಂಪುಟ ಸಮಿತಿಯ ಈ ಅಭಿಪ್ರಾಯವನ್ನು ಬಹಿರಂಗವಾಗಿ ಘೋಷಿಸದೆ ಹೋದರೆ ಈ ಅಭಿಪ್ರಾಯ ಪರಿಶಿಷ್ಟ ಜಾತಿಯವರಿಗೆ ಯಾವ ಸಮಯಕ್ಕೂ ಬಾರದೆಂದೇ ನನ್ನ ಅನಿಸಿಕೆಯಾಗಿದೆ. ಈ ಒಂದು ವಿಷಯವನ್ನು ನಾನು ಏಕೆ ಹೇಳುತ್ತಿರುವೆ ಎಂದರೆ ವೈಸ್ರಾಯ್ರವರೊಂದಿಗೆ ಸಂಧಾನದ ಮಾತುಕತೆ ಮುರಿದು ಬಿದ್ದಾಗ ಕಾಂಗ್ರೆಸ್ಸಿನ ಪರವಾಗಿ ಶ್ರೀ ಮೌಲಾನಾ ಅಬ್ದುಲ್ ಕಲಾಂ ಆಜಾದರು ಬರೆದಿರುವ ಪತ್ರದಲ್ಲಿ ಬಹಿರಂಗವಾಗಿ ಅವರು ಪರಿಶಿಷ್ಟ ಜಾತಿಯವರು ಅಲ್ಪಸಂಖ್ಯಾತರಲ್ಲವೆಂದೇ ಸಾರಿದ್ದಾರೆ. ಈ ಒಂದು ಅಭಿಪ್ರಾಯ ಪರಿಶಿಷ್ಟ ಜನಾಂಗದಲ್ಲಿ ಭಯವನ್ನುಂಟು ಮಾಡಿದೆ. ಏಕೆಂದರೆ ಅಲ್ಪಸಂಖ್ಯಾತ ಸಲಹಾ ಸಮಿತಿಯು ಕಾಂಗ್ರೆಸ್ಸಿನ ಅಧಿಕ ಬೆಂಬಲಿಗರಿಂದಲೇ ತುಂಬಿದೆ. ಈ ಒಂದು ಅಭಿಪ್ರಾಯವನ್ನು ಬ್ರಿಟಿಷ್ ಸಂಪುಟವು ಸಮಯ ಮೀರುವ ಮುಂಚೆಯೇ ತಿದ್ದದೇ ಹೋದರೆ ಪರಿಶಿಷ್ಟ ಜಾತಿಯವರ ಪರಿಸ್ಥಿತಿಯನ್ನು ಸಮಿತಿಯು ಪರಿಶೀಲಿಸದೆ ಹೋಗಲೂಬಹುದು. ಇಂದಿನ ಪರಿಸ್ಥಿತಿಯಲ್ಲಿ ಶ್ರೀ ಗಾಂಧಿಯವರು ಪರಿಶಿಷ್ಟ ಜಾತಿಯವರ ಬಗೆಗೆ ತಾವು ಹೇಳಿದ ಹೇಳಿಕೆಗಳೇ ನಿಜ ಎಂಬ ಮನೋಭಾವನೆ ಹೊಂದಿದ್ದಾರೆ. ಈ ಒಂದು ಭಯ ನಮ್ಮನ್ನು ಸದಾ ಕಾಡುತ್ತಲೇ ಇದೆ. ಈ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯವರು ಪ್ರಮುಖ ಅಲ್ಪಸಂಖ್ಯಾತರು ಎಂದು ಪರಿಗಣಿಸಬೇಕೆಂದು ಆಗ್ರಹಿಸುತ್ತೇನೆ. ಇಲ್ಲದೆ ಹೋದಲ್ಲಿ ಮುಂದೆ ಅನಾಹುತವಾಗಬಲ್ಲುವುದು ಎಂದು ತಿಳಿಯಬಯಸುವೆ. ಮಧ್ಯಕಾಲೀನ ಸರ್ಕಾರದಲ್ಲಿ
ಪರಿಶಿಷ್ಟ ಜಾತಿಯವರಿಗೆ ಎರಡು ಸ್ಥಾನಗಳನ್ನು ದೊರಕಿಸಿಕೊಡುವಲ್ಲಿ ತಾವು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ನನಗೆ ತುಂಬಾ ದುಃಖವಾಗಿದೆ. ಈ ತಮ್ಮ ನಿರಾಕರಣೆ ನ್ಯಾಯಸಮ್ಮತವಾಗಿಲ್ಲ. 1945 ಸಿಮ್ಲಾ ಸಮ್ಮೇಳನದ ಹೇಳಿಕೆಯ ಪರಿಶಿಷ್ಟ ಜಾತಿಯವರಿಗಿಂತ ಕಡಿಮೆ ಸಂಖ್ಯೆಯಲ್ಲಿರುವ ಸಿಖ್ ಹಾಗೂ ಇತರ ಅಲ್ಪಸಂಖ್ಯಾತ ಜನಾಂಗಗಳಿಗೆ ನೀಡಿರುವ ಅವಕಾಶಗಳ ಮುಂದೆ ನಾನು ಕೇಳುತ್ತಿರುವುದು ಅನ್ಯಾಯವೇನೂ ಅಲ್ಲವೆಂದೇ ನನ್ನ ಅಭಿಪ್ರಾಯ. ಗೌರವ ವಂದನೆಗಳು. ತಮ್ಮ ನಂಬಿಕೆಯ ಬಿ.ಆರ್. ಅಂಬೇಡ್ಕರ್. ಧನ್ಯವಾದಗಳು.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಶಾಂತಾ ಅತ್ನಿ, ಹಾಸನದಿಂದ. ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಲಾರ್ಡ್ ಪೆಥಿಕ್ ಲಾರೆನ್ಸ್ ಅವರಿಗೆ ಒಂದು ಪತ್ರ. ಅದರ ಸಾರಾಂಶ ಹೀಗಿದೆ: ಪ್ರಿಯ ಲಾರ್ಡ್ ಪೆಥಿಕ್ ಲಾರೆನ್ಸ್, ಮಂತ್ರಿಮಂಡಲ ನಿಯೋಗವು ನೀಡಿರುವ ಹೇಳಿಕೆಯನ್ನು ಓದುವಾಗ ಕೆಲವು ನಿರ್ದಿಷ್ಟ ಅಂಶಗಳಲ್ಲಿ ಸಾಕಷ್ಟು ಸಂದಿಗ್ಧತೆ ಇದೆ ಎಂದು ನಾನು ಕಂಡುಕೊಂಡಿದ್ದೇನೆ. ಅವು ಈ ಕೆಳಗಿನಂತಿದೆ. ಒಂದು, ಹೇಳಿಕೆಯು 20ನೇ ಪ್ಯಾರದಲ್ಲಿರುವ ಅಲ್ಪಸಂಖ್ಯಾತರು ಎಂಬ ಪದದಲ್ಲಿ ಪರಿಶಿಷ್ಟ ಜಾತಿಗಳವರು ಸೇರುತ್ತಾರೆಯೇ? ಪಾಯಿಂಟ್ ನಂಬರ್ ಎರಡು, ನಾಗರಿಕರ ಅಲ್ಪಸಂಖ್ಯಾತರ ಗುಡ್ಡಗಾಡಿನ ಮತ್ತು ಸೇರ್ಪಡೆಯಾಗದ ಪ್ರದೇಶಗಳಲ್ಲಿನ ಜನರ ಹಕ್ಕುಗಳ ಬಗೆಗಿನ ಸಲಹಾ ಸಮಿತಿಯಲ್ಲಿ ಹಿತಾಸಕ್ತಿಗಳನ್ನು ಕಡೆಗಣಿಸಲ್ಪಟ್ಟವರ ಪೂರ್ಣ ಪ್ರಾತಿನಿಧ್ಯ ಇರಬೇಕು ಎಂದು 20ನೇ ಪ್ಯಾರಾ ನಿರ್ಣಯಿಸಿ ಹೇಳುತ್ತದೆ. ವಾಸ್ತವವಾಗಿ ಸಲಹಾ ಸಮಿತಿಯಲ್ಲಿ ಹಿತಾಸಕ್ತಿಗಳನ್ನು ಕಡೆಗಣಿಸಲ್ಪಟ್ಟವರ ಪೂರ್ಣ ಪ್ರಾತಿನಿಧ್ಯ ಇರುತ್ತದೆಯೇ ಎಂಬುದನ್ನು ಯಾರು ಗಮನಿಸಬೇಕು? ಪಾಯಿಂಟ್ ನಂಬರ್ ತ್ರೀ, ಹಿತಾಸಕ್ತಿಗಳನ್ನು ಕಡೆಗಣಿಸಲ್ಪಟ್ಟವರ ಪೂರ್ಣ ಪ್ರಾತಿನಿಧ್ಯ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಸಂವಿಧಾನ ಸಭೆಯ ಸದಸ್ಯರಾಗಿಲ್ಲದ ಹಾಗೂ ಅಂತಹ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ವ್ಯಕ್ತಿಗಳನ್ನು ನಾಮಕರಣದ ಮೂಲಕ ಸಮಿತಿಗೆ ಸೇರ್ಪಡೆ ಮಾಡುವ ಹಕ್ಕನ್ನು ತಾವೇ ಕಾದಿರಿಸಿಕೊಂಡಿರುವುದಾಗಿ ಘನವೆತ್ತ ಮಹಾಪ್ರಭುಗಳ ಸರ್ಕಾರವು ಸಲಹೆ ನೀಡಿದೆಯೇ? ಹೊರಗಿನ ವ್ಯಕ್ತಿಗಳ ನಾಮಕರಣದ ಅಗತ್ಯ ಅವಶ್ಯಕ ಎಂದು ತೋರುತ್ತದೆ. ಇಲ್ಲವಾದಲ್ಲಿ ವಿಧಾನಸಭೆಯೊಳಗಿಂದಲೇ ಗುಡ್ಡಗಾಡಿನ ಮತ್ತು ಸೇರ್ಪಡೆಯಾಗದ ಪ್ರದೇಶಗಳ ಜನರಿಗೆ ಪ್ರಾತಿನಿಧ್ಯವನ್ನು ನೀಡಲು ಬೇರೆ ಯಾವ ಕ್ರಮವೂ ಇಲ್ಲ. ನಾಮಕರಣದ ಅಗತ್ಯಕ್ಕೆ ಸಮ್ಮತಿ ದೊರೆತರೆ ಸಂವಿಧಾನದಲ್ಲಿ ಸಭೆಯ ಹೊರಗಿನ ಪರಿಶಿಷ್ಟ ಜಾತಿಗಳ ಸದಸ್ಯರ ನಾಮಕರಣದ ತತ್ವವನ್ನು ಸಲಹಾ ಸಮಿತಿಯಲ್ಲಿನ ಪರಿಶಿಷ್ಟ ಜಾತಿಗಳಿಗೆ ಪೂರ್ಣ ಪ್ರಾತಿನಿಧ್ಯವನ್ನು ಬೆಳೆಸಿಕೊಡಲು ವಿಸ್ತರಿಸಲಾಗುತ್ತದೆಯೇ? ಅಧಿಕಾರದ ಹಸ್ತಾಂತರದಿಂದ ಉದ್ಭವಿಸುವ ಕೆಲವು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರದ ಸಂವಿಧಾನ ಸಭೆ ಮತ್ತು ಬ್ರಿಟನ್ಗಳ ನಡುವಿನ ಒಪ್ಪಂದಕ್ಕೆ ಹೇಳಿಕೆಯು 22ನೇ ಪ್ಯಾರದಲ್ಲಿ ಅವಕಾಶವಿದೆ. ಈ ಸೂಚಿತ ಒಪ್ಪಂದದಲ್ಲಿ ಕ್ರಿಪ್ಸ್ ಅವರ ಸಲಹೆಗಳಲ್ಲಿ ಅಗತ್ಯವೆಂದು ನಮೂದಿಸಿರುವಂತೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಅವಕಾಶವಿದೆಯೇ? ಒಪ್ಪಂದದಲ್ಲಿ ಅಂತ ಅವಕಾಶವಿಲ್ಲದಿದ್ದರೆ ಸಂವಿಧಾನ ಸಭೆಗೆ ಬದ್ಧವಾಗಿರುವಂತೆ ಸಲಹಾ ಸಮಿತಿಯು ನಿರ್ಣಯಗಳನ್ನು ಮಾಡಲು ಘನವೆತ್ತ ಮಹಾಪ್ರಭುಗಳ ಸರ್ಕಾರವು ಹೇಗೆ ಸೂಚಿಸುತ್ತದೆ? ನಂಬರ್ ಐದು, ಹೇಳಿಕೆಯಲ್ಲಿ ಯುರೋಪಿಯನ್ನರನ್ನು ಸಾಮಾನ್ಯ ಎಂಬ ವರ್ಗೀಕರಣದಲ್ಲಿ ಸೇರಿಸಲಾಗಿದೆ. ಇದರಿಂದ ಸಂವಿಧಾನ ಸಭೆಯ ಪ್ರತಿನಿಧಿಗಳ ಚುನಾವಣೆಗೆ ಮತ ನೀಡಲು ಯುರೋಪಿಯನ್ನರನ್ನು ಅಭ್ಯರ್ಥಿಯನ್ನಾಗಿಸಲು ಯುರೋಪಿಯನ್ನರಿಗೆ ಹಕ್ಕಿದೆಯೇ? ಈ ಹೇಳಿಕೆಯಲ್ಲಿ ಇದು ಸ್ಪಷ್ಟವಾಗಿಲ್ಲ. ಈ ಪ್ರಶ್ನೆಗಳಿಗೆ ವಿವರಣೆ ಬೇಕಿದೆ. ನಿಮ್ಮ ಉತ್ತರಗಳಿಂದ ನನಗೆ ಉಪಕಾರ ಮಾಡುವ ಒಳ್ಳೆಯತನ ತೋರಿದಲ್ಲಿ ನಾನು ನಿಮಗೆ ಕೃತಜ್ಞನಾಗಿರುತ್ತೇನೆ. ಈ ರಾತ್ರಿ ನಾನು ದೆಹಲಿಯಿಂದ ಬೊಂಬಾಯಿಗೆ ಹೋಗಲಿದ್ದೇನೆ. ಮೇಲಿನ ಪ್ರಶ್ನೆಗಳಿಗೆ ನೀವು ನೀಡಲಿಚ್ಛಿಸುವ ಯಾವುದೇ ಉತ್ತರವನ್ನು ಕೆಳಗೆ ನೀಡಿರುವ ನನ್ನ ಬೊಂಬಾಯಿ ವಿಳಾಸಕ್ಕೆ ಕಳಿಸಬೇಕೆಂದು ಕೋರುತ್ತೇನೆ. ವಿಳಾಸ: ಸಲೂನ್ ನಂಬರ್ 77, ಸೆಂಟ್ರಲ್ ಸ್ಟೇಷನ್, ಬಿಬಿ ಮತ್ತು ಸಿಐ ರೈಲ್ವೆ, ಮುಂಬೈ. ನಿಮ್ಮ ನಂಬಿಕೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಪತ್ರಕ್ಕೆ ಲಾರ್ಡ್ ಪ್ರತೀಕ್ ಲಾರೆನ್ಸ್ ರವರಿಂದ ಈ ರೀತಿಯಾಗಿ ಮರುಪತ್ರ ಬರುತ್ತದೆ. ನಮ್ಮ ಇತ್ತೀಚಿನ ಹೇಳಿಕೆ ಕುರಿತು ತಾವು ಕೆಲವು ವಿಷಯಗಳ ಬಗ್ಗೆ ಕೆಲವು ಸ್ಪಷ್ಟೀಕರಣ ಕೇಳಿ ಬರೆದಿರುವ ತಮ್ಮ ಮೇ 22ರ ಪತ್ರಕ್ಕೆ ಧನ್ಯವಾದಗಳು. ಭಾರತೀಯರು ಸ್ವತಂತ್ರ ಭಾರತಕ್ಕೆ ತಮ್ಮಿಂದಲೇ ರಚಿತವಾದ ಸಂವಿಧಾನವನ್ನು ರಚಿಸಿಕೊಳ್ಳಲು ಅನುವು ಮಾಡಿಕೊಡುವುದೇ ನಮ್ಮ ನಿಯೋಗದ ಉದ್ದೇಶವಾಗಿತ್ತೆಂಬುದನ್ನು ನೀವು ಗ್ರಹಿಸಿರುವಿರೆಂದು ನಂಬಿದ್ದೇನೆ.
ಸಂಬಂಧಪಟ್ಟ ಎಲ್ಲ ಪಕ್ಷಗಳು ಒಗ್ಗೂಡಲು ಸಹಾಯಕವಾಗಬಹುದಾದಂತಹ ಒಂದು ಆಧಾರ ಸೂತ್ರವನ್ನು ಒದಗಿಸುವುದೇ ಈ ಹೇಳಿಕೆಯ ಉದ್ದೇಶವಾಗಿತ್ತು ಮತ್ತು ಅದನ್ನು ಸಂಬಂಧಪಟ್ಟ ಎಲ್ಲರೂ ಒಪ್ಪಿಕೊಂಡು ಅದನ್ನು ಕಾರ್ಯಗತಗೊಳಿಸಲಾಗುವುದೆಂದು ನಾವು ಆಶಿಸಿದ್ದೇವೆ. ಈ ಉದ್ದೇಶಕ್ಕೆ ಅವಶ್ಯಕವಾದ ವಿಷಯ ಮಾತ್ರ ಈ ಹೇಳಿಕೆಯನ್ನು ಸೀಮಿತಗೊಳಿಸಿದ್ದೇವೆ. ಇದರಿಂದ ಉದ್ಭವಿಸಬಹುದಾದ ಇತರ ವಿಷಯಗಳನ್ನು ಸಂವಿಧಾನ ರಚನೆ ಸಭೆ ಪರಿಶೀಲಿಸುವುದು. ಈ ಹೇಳಿಕೆಯು 20ನೆಯ ಪ್ಯಾರದಲ್ಲಿರುವ ಅಲ್ಪಸಂಖ್ಯಾತರು ಎಂಬ ಪದದಲ್ಲಿ ಪರಿಶಿಷ್ಟ ಜಾತಿಗಳು ಸೇರಬೇಕೆಂಬುದೇ ನಮ್ಮ ಇಂಗಿತವಾಗಿದೆ. ಇದಲ್ಲದೆ ಸಂಪೂರ್ಣ ಪ್ರಾತಿನಿಧಿಕ ಸ್ವರೂಪದ ಒಂದು ಸಲಹಾ ಸಮಿತಿಯನ್ನು ರಚಿಸುವುದು ಸಂವಿಧಾನ ರಚನಾ ಸಭೆಯ ಜವಾಬ್ದಾರಿಯಾಗಿದೆ. ಸಂವಿಧಾನ ರಚನಾ ಸಭೆಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವ ಉದ್ದೇಶ ನಮಗಿಲ್ಲ. ಅದು ರಚಿಸಬಹುದಾದ ಸಲಹಾ ಸಮಿತಿಯ ಸದಸ್ಯರ ಬಗ್ಗೆ ನಮ್ಮ ಹೇಳಿಕೆಯಿಂದ ಯಾವುದೇ ಪರಿಣಾಮ ಉಂಟಾಗಲಾರದು. ನೀವು ಎತ್ತಿರುವ ಇತರ ಪ್ರಶ್ನೆಗಳಿಗೆ ನಮ್ಮ ಮುಂದುವರಿದ ಹೇಳಿಕೆಯಲ್ಲಿ ಬಹುತೇಕ ಉತ್ತರ ದೊರೆಯುತ್ತದೆ. ಈ ಹೇಳಿಕೆಯನ್ನು ನಮ್ಮ ನಿಯೋಗವು ಶನಿವಾರ ಸಂಜೆ ನೀಡಿದ್ದು ಅದರ ಪ್ರತಿಯೊಂದನ್ನು ಇದರೊಂದಿಗೆ ಕಳುಹಿಸಿರುವೆ. ಶ್ರೀಯುತ ಅಲೆಕ್ಸಾಂಡರ್ ಅವರಿಗೆ ತಾವು ಇತ್ತೀಚೆಗೆ ಬರೆದ ಪತ್ರ ತಲುಪಿರುವುದಾಗಿ ಧನ್ಯವಾದಗಳೊಂದಿಗೆ ತಿಳಿಸಲು ನನಗೆ ಹೇಳಿರುತ್ತಾರೆ. ಅವರು ತಮ್ಮ ಕೆಲ ದಿನಗಳ ಸಿಲೋನ್ ಭೇಟಿಯ ಸಂಬಂಧವಾಗಿ ಸದ್ಯ ದೆಹಲಿಯಲ್ಲಿದ್ದಾರೆ. ಅವರು ಹಿಂದಿರುಗಿದ ನಂತರ ತಮ್ಮ ಪತ್ರಕ್ಕೆ ಉತ್ತರ ಬರೆಯಲಿದ್ದಾರೆ. ಹೀಗೆ ಲಾರ್ಡ್ ಪೆಥಿಕ್ ಲಾರೆನ್ಸ್ ರವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಪರಿಶಿಷ್ಟರು ಮತ್ತು ಅಲ್ಪಸಂಖ್ಯಾತರು ಎಂಬ ಪದದ ಮತ್ತು ಜಾತಿಗಳ ಬಗ್ಗೆ ಪತ್ರ ವ್ಯವಹಾರವನ್ನು ಈ ರೀತಿಯಾಗಿ ಮಾಡಿರುತ್ತಾರೆ. ಇದುವರೆಗೂ ಕೇಳಿದ ಎಲ್ಲ ಕೇಳುಗರಿಗೂ ತುಂಬು ಹೃದಯದ ಧನ್ಯವಾದಗಳು. ಶಾಂತ ಅಗ್ನಿ ಹಾಸನದಿಂದ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ವನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜನಜಲ ಜನಲ್ಲಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅನ್ನುವಂತಹ ಮಾತಿದೆ. ಈ ಅಡುಗೆ ಮನೆಯಲ್ಲಿ ಸಿಗುವಂತಹ ಔಷಧಿಗಳನ್ನು ಬಳಸ್ಕೊಂಡ್ರೆ ಸಾಕು, ಈ ಆಸ್ಪತ್ರೆಯಿಂದ ದೂರ ಇರ್ಬೋದು. ಏನಂತೀರಾ? ಎಸ್, ಖಂಡಿತವಾಗ್ಲೂ. ಇತ್ತೀಚೆಗಂತೂ ತಲೆನೋವು, ಕೈನೋವು, ಕಾಲ್ನೋವು, ಕಣ್ಣೋವು, ಎಲ್ಲ ನೋವುಗಳಿಗೂ ಈ ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ನೋವುಗಳು ಯಾಕೆ ಬರುತ್ತೆ ಅಂತ ಮೂಲವನ್ನು ಹುಡ್ಕೊಂಡು ಹೋದಾಗ ಇಲ್ಲಿ ಆಹಾರದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಆಹಾರದ ಸಮಸ್ಯೆ ಅಂದರೆ ಸಾಂಪ್ರದಾಯಿಕವಾದಂತಹ, ಆರೋಗ್ಯಯುತವಾದಂತಹ, ಪೌಷ್ಟಿಕಯುಕ್ತವಾದಂತಹ ಆಹಾರ ಸೇವನೆಯನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಹೊಟ್ಟೆ ತುಂಬಿದ್ರೆ ಸಾಕಪ್ಪ, ಅದು ಯಾವ ಆಹಾರ ಆದ್ರೇನು? ಬೇಕ್ರಿದಾದರೂ ಆಗಲಿ, ಹೋಟೆಲ್ದಾದರೂ ಆಗಲಿ, ಯಾವ ಆಹಾರ ಆದರೆ ಏನು, ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದ್ದೀವಿ. ಅದರಲ್ಲೂ ಈ ಆಹಾರದಲ್ಲಿ ಬರುವಂತಹ ರಸಗಳು ಅಂತ ಏನು ಹೇಳ್ತೀವಿ, ಈ ರಸಗಳು ಪ್ರತಿನಿತ್ಯ ನಮ್ಮ ಊಟದಲ್ಲಿ ಇರಬೇಕು. ಸ್ನೇಹಿತರೆ, ಆಶ್ಚರ್ಯ ಆಗ್ತಾ ಇರ್ಬೋದು, ರಸಗಳ ಊಟದಲ್ಲಿ ಕೂಡ ಈ ರಸಗಳು ಇರುತ್ತಾ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಊಟದಲ್ಲಿ ಕೂಡ ಷಡ್ರಸಗಳು ಇದ್ದರೆ ದೇಹಕ್ಕೂ ಒಳ್ಳೆಯದು, ಹಾಗೆ ಮನಸ್ಸಿಗೂ ಕೂಡ. ಅದೇ ಷಡ್ರಸ ಸ್ನೇಹಿತರೆ. ಆರೋಗ್ಯವಾಗಿರಬೇಕು ಅಂದರೆ ಈ 6 ಷಡ್ರಸಗಳು ನಮ್ಮ ಊಟದಲ್ಲಿ ಇರಬೇಕು ಅಂತಾರೆ ತಿಳಿದಂಥವರು. ಅದೇ ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ, ಈ ಷಡ್ರಸಗಳೇ ನಮ್ಮ ಊಟದ ಕ್ರಮವನ್ನು ಕೂಡ ತಿಳಿಸ್ತವೆ ಸ್ನೇಹಿತರೆ. ಮೊದಲು ಸಿಹಿ, ಆಮೇಲೆ ಉಪ್ಪು, ಹುಳಿ, ಕೊನೆಗೆ ಖಾರ, ಕಹಿ, ಒಗರು ತಿನ್ನಬೇಕು ಅಂತಲೇ ತಿಳಿಸ್ತವೆ. ಅದಕ್ಕೆ ಸ್ನೇಹಿತರೆ, ಈ ಊಟದ ಕೊನೆಗೆ ಈ ಮಜ್ಜಿಗೆ ಸೇವನೆ ಮಾಡೋದು, ಮಜ್ಜಿಗೆ ಸೇವನೆ ಆದ ತಕ್ಷಣ ಅಡಿಕೆ ಎಲೆ ಹಾಕೋದು, ಈ ರೀತಿಯಲ್ಲಿ ಒಂದು ಕ್ರಮಬದ್ಧವಾಗಿರುವಂತಹ ಆಹಾರ ಸೇವನೆಯಿಂದ ನಾವು ಚೆನ್ನಾಗಿರ್ತೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ನಾವು ಸದೃಢವಾಗಿರಲಿಕ್ಕೆ ಸಹಾಯ ಆಗುತ್ತೆ. ಏನಂತೀರಾ? ಸೊ ಹಾಗಾದರೆ ಸ್ನೇಹಿತರೆ, ಈ ದಿನ ಈ ಊಟದ ಒಂದು ಆಯ್ಕೆ ಯಾವ ರೀತಿ ಇರಬೇಕು, ನಮ್ಮ ಆರೋಗ್ಯವನ್ನು ಸಮತೋಲನವಾಗಿಡಲಿಕ್ಕೆ ಈ ಷಡ್ರಸಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಯಾವ ಒಂದು ಕ್ರಮದಲ್ಲಿ ಈ ಷಡ್ರಸಗಳ ಸೇವನೆ ಇರಬೇಕು, ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಈ ಷಡ್ರಸಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ. ಎಲ್ಲ ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಅವರಿಂದ ಆರೋಗ್ಯದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಈ ದಿನ ಈ ಆಹಾರದ ಸೇವನೆಯ ಕ್ರಮ ಯಾವ ರೀತಿ ಇರಬೇಕು, ಸಮತೋಲನ ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು, ಅದರಲ್ಲೂ ಆಹಾರ ಅಂತ ಬಂದಾಗ ಈ ಷಡ್ರಸಗಳ ಸೇವನೆ ಹೇಗಿರಬೇಕು, ಈ ಸೇವನೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಯಾವ ಕ್ರಮದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರಿಂದ ಈ ಆಹಾರದ ಕ್ರಮಬದ್ಧತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ.
5: ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಪರಿಪೂರ್ಣ ಆರೋಗ್ಯ ಬರಬೇಕು ಅಂತ ಹೇಳಿದ್ರೆ ಅದು ಆಹಾರದಿಂದ, ಆಹಾರವೇ ಔಷಧಿ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ನಮ್ಮ ಪೂರ್ವಜರು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಾಗಿದ್ರೆ ಆಹಾರ ಹೇಗಿರಬೇಕು? ಹಿತಬುಕ್, ಮಿತಬುಕ್, ಋತುಬುಕ್. ಆಹಾರ ಹಿತವಾಗಿರಬೇಕು. ಹಿತವಾಗಿರಬೇಕಂತ ಹೇಳಿದ್ರೆ ಹೇಗೆ? ರುಚಿಕರವಾಗಿಯೂ ಇರಬೇಕು, ಆರೋಗ್ಯಕರವಾಗಿಯೂ ಇರಬೇಕು, ನಾಲಿಗೆಗೂ ಹಿತವಾಗಿರಬೇಕು, ಹೊಟ್ಟೆಗೂ ಹಿತವಾಗಿರಬೇಕು ಅಂತ ಆಹಾರ ಪದ್ಧತಿ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿರೋದ್ರಿಂದ ನೂರಾರು ವರ್ಷ ಅವರು ಬದುಕ್ತಾ ಇದ್ರು. ಈಗ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನ ತಿಂದು ನಾವು 50-60 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ನಮ್ಮ ಪೂರ್ವಜರ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದನ್ನ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರವಾಗಿ ಆ ಒಂದು ಆಹಾರ ಪದ್ಧತಿ ವೈಜ್ಞಾನಿಕವಾಗಿತ್ತು ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆದ್ಮೇಲೆ ನಮ್ಮ ಪೂರ್ವಜರು ಆಹಾರದಲ್ಲಿ ಏನಿರ್ತಿತ್ತು? ಒಂದು ಪಲ್ಯ, ಒಂದು ಸಾಂಬಾರು, ಮುದ್ದೆ ತಿನ್ನೋರು ಮುದ್ದೆ ತಿಂತಾಯಿದ್ರು, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ ತಿಂತಾಯಿದ್ರು, ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥವ್ರು ಆಹಾರದ ವಿಭಿನ್ನತೆ ಇರ್ತಾ ಇತ್ತು. ಆದರೆ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಚಟ್ನಿ ಪುಡಿ ಆಗಿರಬಹುದು, ಉಪ್ಪಿನಕಾಯಿ ಆಗಿರ್ಬೋದು, ಇವೆಲ್ಲವುಗಳು ಆಹಾರದಲ್ಲಿ ಸೇರಿಕೊಂಡಿದ್ದು. ಕೋಸಂಬರಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಉಪ್ಪಿನಕಾಯಿ ಮರಿಯಾಗಿದೆ, ಕೋಸಂಬರಿ ಮರಿಯಾಗಿದೆ, ಚಟ್ನಿ ಪೌಡರ್ಗಳು ಮಾಯ ಆಗಿದ್ದಾವೆ. ಈ ಒಂದು ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಷಡ್ರಸಗಳು ಸಿಗ್ತಾ ಇದ್ದವು. ಈಗ ನಾವು ತಿಂತಾ ಇರತಕ್ಕಂಥ ಈ ಫಾಸ್ಟ್ ಫುಡ್ಗಳಲ್ಲಿ ಷಡ್ರಸಗಳಿಲ್ಲ. ಒಂದು ಖಾರ ಇರ್ಬೋದು, ಒಂದು ಹುಳಿ ಇರ್ಬೋದು, ಒಂದು ಸಿಹಿ ಇರ್ಬೋದು ಅಷ್ಟೇ. ಅದರಲ್ಲಿ ಉಪ್ಪು ಹಾಕಿರ್ತಾರೆ. ಒಗರು ಕಹಿ ಮಾಯವಾಗಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಅಂತಕ್ಕಂಥ ಷಡ್ರಸಗಳು ಆಹಾರದಲ್ಲಿದ್ದರೆ ಆರೋಗ್ಯ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ. ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂತೇಳಿದರೆ ಖಾರ, ತಿಕ್ತ ಅಂತೇಳಿದರೆ ಕಹಿ, ಕಷಾಯ ಅಂತೇಳಿದರೆ ಒಗರು. ಈ ಆರೂ ರಸಗಳು ಆರೋಗ್ಯ ಅಂದರೆ ಆರು ರಸಗಳು, ಆರು ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವನೆ ಮಾಡೋದು. ಆರು ರಸಗಳನ್ನು ಯೋಗ್ಯವಾಗಿ ಸೇವನೆ ಮಾಡಿದರೆ ಆರೋಗ್ಯ. ಹಾಗೆ ಹಾಗಲಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಕಹಿ ಇರ್ತದೆ. ಕಹಿ ಸೌತೆಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ರು. ಈ ಕಹಿ ರಸ ಏನು ಮಾಡುತ್ತಂದರೆ ನಮ್ಮ ಪಿತ್ತವನ್ನು, ವಾತವನ್ನು, ಕಫವನ್ನು ಸಮತೋಲನದಲ್ಲಿಡುತ್ತದೆ. ಮುಖ್ಯವಾಗಿ ಪಿತ್ತ ಮತ್ತು ಕಫದ ಸಮತೋಲನ ವ್ಯವಸ್ಥೆಗೆ ಈ ಕಹಿ ರಸ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತದೆ. ಹಾಗೂ ಈ ಒಗರು ರಸನೂ ಕೂಡ ಪಿತ್ತ ಮತ್ತು ಕಫದ ಸಮತೋಲನವನ್ನು ಕಾಯ್ದುಕೊಳ್ತದೆ. ದೋಷಗಳು ಸಮತೋಲನವಾಗಿದ್ದರೆ ಶರೀರ ಧಾರಣೆ ಆಗುತ್ತೆ, ದೋಷಗಳು ಅಸಮತೋಲನವಾದರೆ ಶರೀರ ವ್ಯಾಧಿಗ್ರಸ್ತವಾಗುತ್ತೆ. ಹಾಗೂ ಮಧುರ ರಸ ನಮ್ಮ ಪಿತ್ತಾಂಶವನ್ನು ಸಮತೋಲನದಲ್ಲಿಡುತ್ತದೆ. ಹುಳಿ ರಸ ಶರೀರ ಶುದ್ಧೀಕರಣವನ್ನು ಮಾಡುತ್ತದೆ. ಲವಣ ರಸ ಶರೀರದಲ್ಲಿ ನೀರಿನ ಅಂಶವನ್ನು ಸಮತೋಲನದಲ್ಲಿಡುತ್ತದೆ. ಹಾಗೂ ಇವೆಲ್ಲ ಸಪ್ತರಸಗಳು, ಆಮೇಲೆ ಮಧುರ, ಆಮ್ಲ, ಲವಣ, ಕಟು ಮತ್ತು ಖಾರದ ರಸ, ಖಾರದ ರಸ ನಮ್ಮ ಶರೀರದ ಮೇಧಸ್ಸನ್ನು ಸಮತೋಲನವಾಗಿಡೋದರ ಜೊತೆಗೆ ಕಪಹರವಾಗಿ ಕೆಲಸ ಮಾಡುತ್ತೆ. ಕಪ ದೋಷಗಳನ್ನು ಸಮತೋಲನದಲ್ಲಿಡ್ತದೆ, ವಾತ ದೋಷಗಳನ್ನು ಸಮತೋಲನದಲ್ಲಿಡ್ತದೆ. ಹೀಗೆ ನಮ್ಮ ಆಹಾರದಲ್ಲಿ ಈ ಆರೂ ರಸಗಳನ್ನು ನಾವು ಸರಿಯಾಗಿ ಸೇವನೆ ಮಾಡಬೇಕಂದ್ರೆ ಉಪ್ಪಿನಕಾಯಿ ಸೇವನೆ ಮಾಡಬೇಕು. ಭಾಳ ಜನ ಹೇಳ್ತಾರೆ ಉಪ್ಪಿನಕಾಯಿ ಸೇವನೆ ಮಾಡಿದ್ರೆ ಬಿ ಪಿ ಬರ್ತದಂತ. ಉಪ್ಪಿನಕಾಯಿ ಸೇವನೆ ಮಾಡಿದರೆ ಬಿ ಪಿ ಹೋಗ್ತದೆ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇವೆಲ್ಲ ಕಮ್ಮಿ ಆಗ್ತವೆ. ಆ ಉಪ್ಪಿನಕಾಯಿ ಹೇಗಿರಬೇಕಂದ್ರೆ ಮನೆಯಲ್ಲೇ ತಯಾರಿಸಿರ್ಬೇಕು. ಅದನ್ನು ಮನೆಯಲ್ಲಿ ತಯಾರಿಸೋ ಉಪ್ಪಿನಕಾಯಿಗೆ ಏನು ಹಾಕ್ತಾರೆ, ಮೆಂತ್ಯ ಪುಡಿ ಹಾಕ್ತಾರೆ, ಸಾಸಿವೆ ಪುಡಿ ಹಾಕ್ತಾರೆ, ಜೀರಿಗೆ ಪುಡಿ ಹಾಕ್ತಾರೆ. ಹಿಂದೆ ನಮ್ಮ ಪೂರ್ವಜರು ಹೇಗೆ ಉಪ್ಪಿನಕಾಯಿ ತಯಾರಿಸ್ತಾಯಿದ್ರು, ಆ ಉಪ್ಪಿನಕಾಯಿ ತಯಾರಿಸೋದೇ ಒಂದು ಸುಗ್ಗಿ ಇತ್ತು ಹಿಂದೆ. ಯಾವಾಗ ಬೇಸಿಗೆ ಸಂದರ್ಭದಲ್ಲಿ ಮಾವಿನಕಾಯಿ ಬರ್ತವೆ ಆ ಸಂದರ್ಭದಲ್ಲಿ ಉಪ್ಪಿನಕಾಯಿ ವರ್ಷಕ್ಕಾಗೋಷ್ಟು ಹಾಕಿಡೋರು. ಈಗ ಉಪ್ಪಿನಕಾಯಿ ಬರ್ತದಲ್ಲ, ಅದು ಒಂದು ಪ್ರೆಸರ್ವೇಟಿವ್ ಹಾಕಿರ್ತಾರೆ, ಆಮೇಲೆ ಪ್ಯಾರಾಪಿನ್ ಎಣ್ಣೆ ಹಾಕಿರ್ತಾರೆ, ಅಂದರೆ ಏನು ರಿಫೈನ್ಡ್ ಆಯಿಲ್ ಅಂತಿರ್ತಲ್ಲ ಆ ಎಣ್ಣೆ ಸುರಿದಿರ್ತಾರೆ. ಅದರಲ್ಲಿ ಏನಾಗಿರ್ತಾರೆ, ಹಲವಾರು ಪ್ರೆಸರ್ವೇಟಿವ್ ಕೆಮಿಕಲ್ಗಳಿರ್ತವೆ, ಜೊತೆಗೆ ಅದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಡ್ತಾರೆ. ಮತ್ತು ಇಂಥ ಉಪ್ಪಿನಕಾಯಿ ತಿಂದರೆ ಕ್ಯಾನ್ಸರ್ ಬರದೆ ಮತ್ತೇನಾಗುತ್ತೆ, ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಹೆಚ್ಚಾಗದೆ ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಬರದೆ ಏನಾಗುತ್ತೆ. ನಾ ಹೇಳ್ತಾ ಇರೋದು ಈ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲೇ ಪಿಂಗಾಣಿ ಡಬ್ಬದಲ್ಲಿ ಹಾಕಿರೋದು, ಆ ಒಂದು ನಮ್ಮ ಪೂರ್ವಜರು ಹಾಕ್ತಕ್ಕಂಥ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ. ಈಗ ಹಾಕ್ತಾ ಇರತಕ್ಕಂಥದ್ದು ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ ಅಲ್ಲ, ಹಣಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ, ದುಡ್ಡು ಗಳಿಸ್ಲಿಕ್ಕೋಸ್ಕರ ಉಪ್ಪಿನಕಾಯಿ ಇದು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದೇನಾಗುತ್ತೆ, ಅಸಿಡಿಕ್ ಅಂಶ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ಆ ಒಂದು ಪ್ಲಾಸ್ಟಿಕ್ ಅಂಶವನ್ನು ಕರಗಿಸುತ್ತೆ. ಆವಾಗ ಆ ಪ್ಲಾಸ್ಟಿಕ್ ಅಂಶ ಅದರಲ್ಲಿ ಸೇರಿದಾಗ ಕ್ಯಾನ್ಸರ್ ಬರ್ಬೋದು, ದೊಡ್ಡ ದೊಡ್ಡ ರೋಗಗಳು ಬರ್ಬೋದು. ಅದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿನಕಾಯಿ ತಿನ್ನಬಾರ್ದು. ಇನ್ನು ಚಟ್ನಿ ಪೌಡ್ರ್ಗಳು ನೋಡಿ, ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಬೇಕು ಅಂತ ಹೇಳ್ತಾರೆ. ಹೃದಯದ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಮೆದುಳು ಚೆನ್ನಾಗಿರಬೇಕು, ಕಿಡ್ನಿ ಚೆನ್ನಾಗಿರಬೇಕು, ನರನಾಡಿಗಳು ಚೆನ್ನಾಗಿರಬೇಕು, ಬೋನ್ಸ್ ಚೆನ್ನಾಗಿರಬೇಕಂದ್ರೆ ಕ್ಯಾಲ್ಸಿಯಂ ಬೇಕು, ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಬೇಕು, ಹಾಗೆ ಪ್ರೋಟೀನ್ ಬೇಕು, ಅದ್ರ ಕೊರತೆ, ಇದ್ರ ಕೊರತೆ, ಎಲ್ಲ ಕೊರತೆ ಅಂತ ಹೇಳ್ತಾರೆ. ಚಟ್ನಿ ಪೌಡ್ರ್ ತಿಂದರೆ ಅಗಸೆ ಚಟ್ನಿಲಿ ಎಲ್ಲ ಅಂಶಗಳಿದ್ದಾವೆ. ಅಗಸೆಯನ್ನು ಚಟ್ನಿ ಮಾಡ್ಕೊಂಡು ತಿನ್ನೋರು ನಮ್ಮ ಪೂರ್ವಜರು, ಹಾಗೆಯೇ ಶೇಂಗಾ ಬೀಜದ ಚಟ್ನಿ ತಿನ್ನೋರು, ಹುಚ್ಚಳ್ಳಿ ಚಟ್ನಿ ಅಂತ ಹೇಳ್ತಾರೆ ನಮ್ಮೂರ ಕಡೆಗೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುರೆಳ್ ಚಟ್ನಿ ಅಂತಾರೆ, ಅದನ್ನು ತಿನ್ನೋರು. ಇದರಲ್ಲೆಲ್ಲ ಏನಿತ್ತು, ಪ್ರೋಟೀನ್ ಸತ್ವ, ಕ್ಯಾಲ್ಸಿಯಂ ಸತ್ವ ಎಲ್ಲ ಇತ್ತು ಇದರಲ್ಲಿ. ಇದರಲ್ಲಿ ಮಿನರಲ್ಸ್ಗಳು ಸಿಗ್ತವೆ, ಹಾಗೆಯೇ ಇದರಲ್ಲಿ ವಿಟಮಿನ್ಸ್ಗಳು ಸಿಗ್ತವೆ, ಇದರಲ್ಲಿ ಪ್ರೋಟೀನು ಸಿಗ್ತದೆ, ಕಾರ್ಬೋಹೈಡ್ರೇಟು ಸಿಗ್ತದೆ, ಇದರಲ್ಲಿ ನಾರಿನಂಶನೂ ಕೂಡ ಸಿಗ್ತದೆ. ಇನ್ನೇನು ಬೇಕು, ಸಂಪೂರ್ಣವಾಗಿ ಇದನ್ನೇ ಅಲ್ವಾ ನಮ್ಮ ಇತ್ತೀಚಿನ ನ್ಯೂಟ್ರಿಷನ್ ಆ ಒಂದು ತರಗತಿಯಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವಿಚಾರವಾಗಿ ಹೇಳ್ತಕ್ಕಂಥ ಆ ಒಂದು ವಿಚಾರಗಳು ಇವೆ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಕೋರ್ಸ್ಗಳು ಶುರುವಾಗಿದ್ದಾವೆ, ಆದರೆ ನಮ್ಮ ಹಿರಿಯರಿಗೆ ಆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಹೇಗೆ ಸೇವನೆ ಮಾಡಬೇಕಂತಕ್ಕಂಥದ್ದು ಗೊತ್ತಿತ್ತು ಅವಾಗಲೇ. ಅದಕ್ಕೆ ಅವರು ಕ್ಲಾಸ್ಗೆ ಹೋಗಿರಲಿಲ್ಲ, ಅವರು ತಮ್ಮ ಪರಂಪರೆಯಿಂದ ಕಳ್ಕೊಂಡು ಬಂದಿದ್ದರು.
4: ಖಂಡಿತವಾಗ್ಲೂ ನಮ್ಮ ಹಿರಿಕರು ಯಾವ ತರಗತಿಗೂ ಹೋಗಿರಲಿಲ್ಲ, ಯಾವ ಕೋರ್ಸ್ಗಳನ್ನು ಮಾಡ್ತಾ ಇರಲಿಲ್ಲ ಈ ಫುಡ್ಡಿಗೆ ಸಂಬಂಧಪಟ್ಟ ಹಾಗೆ. ಆದರೂ ಅವರು ತುಂಬಾ ಬುದ್ಧಿವಂತರಾಗಿದ್ದರು. ಯಾಕಪ್ಪ ಅಂದರೆ ಕಷ್ಟಪಟ್ಟು ದುಡಿತಾ ಇದ್ರು, ಹಾಗೆ ಇಷ್ಟಪಟ್ಟು ತಿಂತಾ ಇದ್ರು, ಆರೋಗ್ಯಯುತವಾದ ಜೀವನ ನಡೆಸ್ತಾ ಇದ್ರು, ಒಂದು ಉತ್ತಮ ಯೋಚನೆ ಚಿಂತನೆ ಮಾಡ್ತಾ ಇದ್ರು. ಅವರ ಊಟ ಮಾಡುವ ತಟ್ಟೆಯಲ್ಲಿ ಎಲ್ಲದೂ ಕೂಡ ಸಿಗ್ತಾ ಇತ್ತು. ಸೊಪ್ಪು, ತರಕಾರಿ, ವೆಜ್ಜು, ನಾನ್ ವೆಜ್ಜು, ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಜೊತೆಗೆ ಚಟ್ನಿ ಪುಡಿಗಳು, ಚಟ್ನಿಗಳು ಎಲ್ಲವೂ ಕೂಡ ಇರ್ತಾ ಇದ್ವು. ಹಾಗೆ ಹೊರಗಡೆ ತಿನ್ನೋದು ಕಡಿಮೆ ಇರ್ತಾ ಇತ್ತು, ಮನೆಯಲ್ಲೇ ತಿಂತಾ ಇದ್ರು. ಜೊತೆಗೆ ಟೈಮ್ ಸರಿ ನಿದ್ದೆ, ಊಟ ಕೂಡ ಎಲ್ಲ ಚೆನ್ನಾಗಿರ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಹಿರಿಕರು ಅಷ್ಟು ವರ್ಷ ಚೆನ್ನಾಗಿ ಬಾಳಿ ಬದುಕ್ತಾ ಇದ್ರು ಕೂಡ. ಸೊ ಈಗೆಲ್ಲ ಒಂದಿಷ್ಟು ಬದಲಾವಣೆ ಆಗಿದೆ. ಈಗ ಫುಡ್ಡಿಗೆ ಸಂಬಂಧಪಟ್ಟಾಗೆ, ಊಟಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಕೋರ್ಸ್ಗಳು ಬಂದಿವೆ, ಯೋಚನೆ ಚಿಂತನೆಗಳು ಕೂಡ ಬದಲಾಗಿವೆ. ಸೊ ಇದೇ ವಿಷಯದ ಬಗ್ಗೆ ಯೋಗ ಗುರು ಶ್ರೀ ವೈದ್ಯ ಚನ್ನಬಸವಣ್ಣ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ವಿಟಮಿನ್, ಮಿನರಲ್ಸ್, ಪ್ರೋಟೀನ್, ನಾರಿನಂಶ, ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ಸೇವನೆ ಯಾವ ರೀತಿ ಮಾಡಬೇಕು, ಯಾವೆಲ್ಲ ಫುಡ್ಗಳಲ್ಲಿ ಇದೆಲ್ಲ ಸಿಗತ್ತೆ ಅನ್ನೋದನ್ನು ಶ್ರೀ ಚನ್ನಬಸವಣ್ಣ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾರ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಆಹಾರ ಸೇವನೆ ಮಾಡಬೇಕು, ನಮ್ಮ ಊಟದ ತಟ್ಟೆಯಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳು ಇರಬೇಕು, ಅದನ್ನು ಯಾವ ಕ್ರಮದಲ್ಲಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಷಯಗಳನ್ನು ಚನ್ನಬಸವಣ್ಣ ಅವರಿಂದ ಕೇಳೋಣ.
3: ಪರಂಪರೆಯಿಂದ ಕಲ್ತ್ಕೊಂಡು ಬಂದಿರತಕ್ಕಂಥ ಆಹಾರ ಪದ್ಧತಿಯಲ್ಲಿ ಚಟ್ನಿ ಪುಡಿಯನ್ನು ಸೇವನೆ ಮಾಡೋದು, ಆ ಒಂದು ಎಲ್ಲ ಪೋಷಕಾಂಶಗಳು ಚಟ್ನಿ ಪುಡಿಯಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಮತ್ತು ಕೋಸಂಬರಿ ಸೇವನೆ ಮಾಡ್ತಾಯಿದ್ರು, ಅದರಲ್ಲಿ ನಾರಿನ ಪದಾರ್ಥ, ಅದರಲ್ಲಿರ್ತಕ್ಕಂಥ ಆ ಒಂದು ಹೆಲ್ದಿ ಮಿನರಲ್ಸ್ಗಳು, ವಾಟರ್ ಸಾಲ್ಯುಬಲ್ ಮಿನರಲ್ಸ್ಗಳು ಜಾಸ್ತಿ ಇರ್ತವೆ ಆ ಒಂದು ಕೋಸಂಬರಿಯಲ್ಲಿ. ಆ ವಾಟರ್ ಸಾಲ್ಯುಬಲ್ ಮಿನರಲ್ಸ್ಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಕ್ರಿಯಾಶೀಲವಾಗಿಡ್ತಾಯಿದ್ದು. ಅಜೀರ್ಣ ಮತ್ತು ಮಲಬದ್ಧತೆಯಿಂದನೇ ಸರ್ವ ರೋಗಗಳು ಬರ್ತವೆ. ಸರ್ವ ರೋಗೋತ್ಪತ್ತಿಗೆ ಅಜೀರ್ಣ ಮಲಬದ್ಧತೆ ಕಾರಣ. ಆ ಕೋಸಂಬರಿ ತಿಂತಾಯಿದ್ರು. ತರಕಾರಿ ಸಾಂಬಾರು, ಇವು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ವೆರೈಟಿ ಆಫ್ ಸಾಂಬಾರ್, ಯಾಕಂದರೆ ಮುದ್ದೆ ಸೇವನೆ ಮಾಡ್ತಾರಲ್ಲ, ಆ ಮುದ್ದೆಗೆ ವೆರೈಟಿ ಆಫ್ ಸಾಂಬಾರನ್ನ ಬಳಸ್ತಾಯಿದ್ರು. ರಾಗಿ ಮುದ್ದೆ ಹೋಯ್ತೀಗ ಪಿಜ್ಜಾ ಬರ್ಗರ್ ಬಂತು. ಪಿಜ್ಜಾ ಬರ್ಗರ್ ತಿಂದರೆ ಶುಗರು, ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದರೆ ಫಿಗರು. ನಿಮಗೆ ಶುಗರು ಬಿ ಪಿ ಬೇಕಾ, ನಿಮಗೆ ಒಳ್ಳೆ ಫಿಗರ್ ಬೇಕಾ, ಶಕ್ತಿಯುತವಾಗಿರ್ತಕ್ಕಂಥ ಸದೃಢ ಕಾಯ ಬೇಕಾ, ನೀವೇ ನಿರ್ಧಾರ ಮಾಡಿ. ರಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಷ್ಣ ಪದಾರ್ಥ. ರಾಗಿಯನ್ನು ತಿಂದವನು ಯೋಗಿ ಆಗುವನು. ರೊಟ್ಟಿ ತಿಂದರೆ ಜಟ್ಟಿ ಆಗ್ತಾನೆ. ನಾವು ರೊಟ್ಟಿ ಮತ್ತು ರಾಗಿಯನ್ನು ಮರೆತರೆ ನಾವು ಜೀವನದಲ್ಲಿ ಭಾಳ ದೊಡ್ಡ ಸಮಸ್ಯೆಗೊಳಗಾಗ್ತೇವೆ. ಈಗೆಲ್ಲ ಮೈದಾ ಹಿಟ್ಟಿನ ಪರೋಟ ತಿನ್ನೋದು, ಮನೆಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಹೊಟ್ಟೆ ತುಂಬ ಬ್ರೆಡ್ ತಿನ್ನೋ ಜನನೂ ಇದ್ದಾರೆ. ಬ್ರೆಡ್ಡು, ಜಾಮು, ಬ್ರೆಡ್ಡು, ಅದಕ್ಕೆ ಮತ್ತೆ ಯಾವುದೋ ಒಂದು ಸಾಸ್ ಹಾಕ್ಕೊಂಡು ತಿನ್ನೋದು. ಸಾಸ್ ತಿಂದರೆ ಶ್ವಾಸನೆ ನಿಂತೋಗ್ತದೆ, ಯಾಕಂದರೆ ಸಾಸಲ್ಲಿ ಹಲವಾರು ಪ್ರಿಸರ್ವೇಟಿವ್ ಇರ್ತದೆ. ನಮ್ಮ ಮನೇಲಿ ಮನೆ ಮುಂದೆನೇ ಟಮಾಟೊ ಬರ್ತದೆ, ಆ ಟಮಾಟೊ ಹಣ್ಣು ಚಟ್ನಿ ಮಾಡ್ಕೊಂಡು ತಿನ್ನೋಕ್ಕೆ ಏನಾಗಿದೆ ನಮಗೆ ಫ್ರೆಶ್ ಆಗಿ. ಅದನ್ನು ಬಿಟ್ಬಿಟ್ಟು ತಿಂಗಳಾನುಗಟ್ಟಲೆ ಕೊಳ್ತಿರ್ತಕ್ಕಂಥ ಆ ಒಂದು ಸಾಸ್ ತಿನ್ನೋದ್ರಿಂದ ಆರೋಗ್ಯ ಕೆಡತ್ತೆ. ನಮ್ಮ ಲಿವರ್ ಕೆಡಕ್ಕೆ, ನಮ್ಮ ಕಿಡ್ನಿ ಕೆಡಕ್ಕೆ, ಆ ಮೂಲಕವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಅಂಗಾಂಗಗಳು, ಆರ್ಗನ್ಸ್ಗಳು, ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಕೆಡಲಿಕ್ಕೆ ಇಂಥ ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರಗಳೇ ಮೂಲ ಕಾರಣ. ಅದಕ್ಕೆ ಇವುಗಳನ್ನ ಬಿಡಬೇಕು. ಅದಕ್ಕೆ ಏನು ಮಾಡಬೇಕು, ಆಹಾರವನ್ನು ಇಂಥವೆಲ್ಲ ಒಂದು ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಆಹಾರ ತಿನ್ನೋದು. ಇಲ್ಲಿ ಸೊಪ್ಪು ತರಕಾರಿಗಳನ್ನ ಹೆಚ್ಚು ಸಾಂಬಾರಿಗೆ ಬಳಸ್ತಾರೆ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವುಗಳಿಂದ ಪಲ್ಯ ಮಾಡ್ಕೊಂಡು ತಿಂತಾರೆ. ರೊಟ್ಟಿಯಲ್ಲಿ ವಿಭಿನ್ನ ಪ್ರಕಾರದ ಪಲ್ಯ, ಮೊಳಕೆ ಕಾಳುಗಳನ್ನು ತಿಂತಾಯಿದ್ರು. ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ಶರೀರದ ಎಲ್ಲ ಆ ಒಂದು ಜೀವಕೋಶಗಳಿಗೂ ಪ್ರೋಟೀನ್ ಸಮರ್ಪಕವಾಗಿ ಸಿಗ್ತದೆ, ಹಾಗೂ ಅದರಲ್ಲಿ ಹಲವಾರು ಮಿನರಲ್ಸ್ಗಳು ಸಿಗ್ತವೆ, ಹಾಗೂ ಅದರಲ್ಲಿ ವಿಟಮಿನ್ಸ್ಗಳು ಸಿಗ್ತವೆ, ಹಾಗೆ ಫೈಬರ್ನ ಅಂಶನೂ ಕೂಡ ಸಿಗ್ತದೆ ಮೊಳಕೆ ಕಾಳುಗಳಲ್ಲಿ. ಮೊಳಕೆ ಬರೆಸಿ ಪಲ್ಯ ಮಾಡೋದು, ಹೀಗೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ವಿಧಿವಿಧಾನ. ಮತ್ತು ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬೇಕು, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆಹಾರ ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ, ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟಾಗುತ್ತೆ. ಕೈಯಲ್ಲೇ ಆಹಾರ ಸೇವನೆ ಮಾಡಬೇಕು. ಪಂಚಮಹಾಭೂತಗಳು ಸೇರ್ತವೆ, ಅಗ್ನಿವಾಯು, ಆಕಾಶ, ಪೃಥ್ವಿ, ಜಲತತ್ವದ ಸಮ್ಮಿಲನದಿಂದ ನಮ್ಮೇನಾಗುತ್ತೆ, ಸಮಾನವಾಯು ಕ್ರಿಯಾಶೀಲವಾಗುತ್ತೆ. ಇದಕ್ಕೆ ಸಮಾನ ಮುದ್ರೆ ಅಂತ ಹೇಳ್ತಾರೆ. ಅಗದು ಅಗದು ಆಹಾರ ಸೇವನೆ ಮಾಡಬೇಕು, ಬೊಜ್ಜೆ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದೇ ಇಲ್ಲ. ಆಹಾರವನ್ನು ಒಂದು ಬಾರಿ ಬಾಯಲ್ಲಿ ತುತ್ತಿಟ್ಟರೆ 32 ಬಾರಿ ಅಗಿಬೇಕು. ಇದನ್ನು ನಮ್ಮ ಪೂರ್ವಜರು ಹೇಳಿಕೊಟ್ಟಿದ್ರು, ಅದನ್ನು ನಾವು ಮರ್ತಿದ್ದೇವೆ. ಇದೇ ಆಯುರ್ವೇದ ಶಾಸ್ತ್ರದಲ್ಲಿರೋದು. ಸರಿಯಾಗಿ ಆಹಾರ ಏನಾಗಬೇಕು ಅಂದರೆ ಬಾಯಲ್ಲಿ ರಸ ಆಗಬೇಕು, ಅಂದರೆ ಹೊಟ್ಟೆಯಲ್ಲಿ ಹೋಗಿ ಅದು ಸಮರಸವಾಗುತ್ತೆ. ಅನ್ನಂ ಗ್ರಹಣಾತಿ ವಿವೇಚತಿ ಪಚತಿ ಮುಂಚತಿ. ಅನ್ನ ಸರಿಯಾಗಿ ಗ್ರಹಣೆ ಆಗಬೇಕು, ಅದು ಜೀರ್ಣ ಆಗಬೇಕು, ಹಾಗೂ ಅದು ಕೆಟ್ಟ ಮತ್ತು ಸಾರಭಾಗವಾಗಿ ಪರಿವರ್ತನೆ ಆಗಬೇಕು. ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗಬೇಕು ಅಂತೇಳಿದರೆ ಆಹಾರವನ್ನು ಚೆನ್ನಾಗಿ ಅಗತ್ ತಿನ್ನಬೇಕು. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮೊಬೈಲು ಟಿ ವಿ ನೋಡಬಾರ್ದು. ಆಹಾರ ಚೆನ್ನಾಗಿ ಅಗತ್ ತಿಂದರೆ ಆಹಾರದ ಪ್ರಮಾಣ ಏನಾಗುತ್ತೆ, ಕಡಿಮೆಯಲ್ಲೇ ಹೊಟ್ಟೆ ತುಂಬುತ್ತೆ. ಒಂದೇ ರೊಟ್ಟಿ ತಿನ್ನಷ್ಟರಲ್ಲಿ ಹೊಟ್ಟೆ ತುಂಬುತ್ತೆ, ಆದರೆ ಮುದ್ದೆ ಅಗಿಲಿಕ್ಕಾಗಲ್ಲ. ಮುದ್ದೆ ನುಂಗೋದು ಪಲ್ಯನ ಚೆನ್ನಾಗಿ ಅಗಿಯೋದು, ಇಷ್ಟು ಮಾಡಬೇಕು. ಹಾಗೆ ಒಂದು ವಚನದಲ್ಲಿ ಹೇಳ್ತಾರಲ್ಲ, ಆಹಾರವನ್ನು ಕಿರಿದು ಮಾಡಿರೋಣ, ಆಹಾರದಿಂದ ಹೆಚ್ಚು ಆಹಾರ ಸೇವನೆ ಮಾಡೋದ್ರಿಂದ ಕಾಮವಿಕಾರ, ಇಂದ್ರಿಯ ವಿಕಾರ, ಮನೋವಿಕಾರಗಳು ಹೆಚ್ಚಾಗ್ತವೆ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿತದೆ ಅಂಥೇಳಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗೆಯೇ ಹಸಿಯದೇ ಉಣಬೇಡ, ಹಸಿದು ಮತ್ತಿರ ಬೇಡ, ಬಿಸಿ ಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡ ಎಂದ ಸರ್ವಜ್ಞ. ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳು ಹೊಟ್ಟೆ ತುಂಬಿದ ಮೇಲೂ ತಿನ್ನಬೇಕನ್ನಿಸ್ತಾ ಇರ್ತವೆ, ಯಾಕಂದರೆ ಅದರಲ್ಲಿ ರಾಸಾಯನಿಕ ಅಂಶಗಳು ಅಂಥವಿರ್ತವೆ, MSG, ಮೋನೋ ಸೋಡಿಯಂ ಗ್ಲೂಟಮೇಟ್. ಅದೇನಿದೆ ಅಂದರೆ ನಾವು ಹೊಟ್ಟೆ ತುಂಬಿದ ಮೇಲೂ ಆ ಟೇಸ್ಟಿಂಗ್ ಪೌಡರ್ ಸ್ಮೆಲ್ಗೆ ಇನ್ನೂ ತಿನ್ನಬೇಕನ್ನಿಸ್ತದೆ, ಅಂದರೆ ನಮ್ಮ ಮೆದುಳಿನಲ್ಲಿ ಆ ಒಂದು ಸೆನ್ಸ್ ಇರ್ತದಲ್ಲ, ಆ ಸೆನ್ಸು ನಾಶ ಆಗ್ತದೆ. ಆವಾಗ ಅಧಿಕ ತಿಂದು ತಿಂದು ತಿಂದು ಅದಕ್ಕೆ ಹಾರ್ಟಿ ಮೀಲ್ ಅಂತ ಹೇಳ್ತಾರೆ, ಆ ಎದೆ ಏನಾಗುತ್ತೆ, ಹೊಟ್ಟೆ ಏನಾಗುತ್ತೆ, ಎದೆಗೆ ಬಂದು ಅಟ್ಟಿತದೆ, ಅಷ್ಟು ತಿಂತಾ ಇರ್ತೇವೆ. ಅದರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರಲ್, ಒಬೆಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅಗದು ಅಗದು ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಆಹಾರ ನಮ್ಮ ಸಣ್ಣ ಪ್ರಮಾಣದ ಆಹಾರದಲ್ಲಿ ಹೊಟ್ಟೆ ತುಂಬುತ್ತೆ, ಕಡಿಮೆ ಆಹಾರದಲ್ಲಿ ಹೊಟ್ಟೆ ತುಂಬುತ್ತೆ, ಮತ್ತು ಅದು ತಿಂದಿರೋದೆಲ್ಲ ಸಪ್ತಧಾತುವಾಗಿ ಶರೀರ ಬಲಿಷ್ಠವಾಗುತ್ತೆ, ಇಲ್ಲಾಂದರೆ ಅದೆಲ್ಲ ಬೊಜ್ಜಾಗುತ್ತೆ. ಹೀಗೆ ಮತ್ತು ರಾತ್ರಿ ಸಾಯಂಕಾಲ 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡ್ತಾಯಿದ್ರು ನಮ್ಮ ಪೂರ್ವಜರು, 6-7 ಗಂಟೆ ಒಳಗಡೆ, 8 ಗಂಟೆಗೆ ಮಲಗಿ ಬಿಡ್ತಾಯಿದ್ರು. ಈಗ 10-11 ಗಂಟೆಗೆ ಆಹಾರ ಸೇವನೆ ಮಾಡೋದಾಗಿದೆ. ಸೂರ್ಯಾಸ್ತದ ನಂತರ ಆಹಾರ ಸೇವನೆ ಮಾಡೋದು ಅತ್ಯಂತ ತೊಂದರೆದಾಯಕ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ವಾಗ್ಭಟ್ರು ಉಲ್ಲೇಖ ಮಾಡ್ತಾರೆ ಅಷ್ಟಾಂಗ ಹೃದಯ ಗ್ರಂಥದಲ್ಲಿ. ಅದಕ್ಕೆ ರಾತ್ರಿ 6 ಗಂಟೆ ನಂತರ, 7 ಗಂಟೆ ಮ್ಯಾಕ್ಸಿಮಮ್ ಆಹಾರ ಸೇವನೆ ಮಾಡಬಾರ್ದು, ರಾತ್ರಿ ಬೇಗ ಆಹಾರ ಸೇವನೆ ಮಾಡಬೇಕು. ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ಆಹಾರ ಸೇವನೆ ಮಾಡಿದ ತಕ್ಷಣ ಮಲಗಬಾರ್ದು, 1-2 ತಾಸು ಎಚ್ಚರ ಇರಬೇಕು. 6:30-7 ಗಂಟೆ ಆಹಾರ ಸೇವನೆ ಮಾಡಿದ್ರೆ ಒಂದು 9 ಗಂಟೆವರೆಗೂ ಎಚ್ಚರ ಇರಬೇಕು. 9 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಎದ್ದರೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಸದೃಢವಾಗುತ್ತೆ. ಇದಿಷ್ಟು ಆಹಾರ ಪದ್ಧತಿಯ ಬಗ್ಗೆ ಇರತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ, ಆದರೆ ಮುಖ್ಯವಾಗಿರ್ತಕ್ಕಂಥ ಘಟಕಗಳನ್ನು ನಾನು ಹೇಳಿದ್ದೇನೆ. ಈ ಪ್ರಕಾರವಾಗಿ ನೀವು ಆಹಾರವನ್ನು ರೂಢಿಸ್ಕೊಂಡಿದ್ದೇ ಆದರೆ, ಆಹಾರದಲ್ಲಿ ಸೊಪ್ಪು, ತರಕಾರಿ, ಚಟ್ನಿ ಪುಡಿ, ಆಮೇಲೆ ಉಪ್ಪಿನಕಾಯಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳೆಲ್ಲವನ್ನು ಬಳಸೋದರಿಂದ ನಮ್ಮ ಆರೋಗ್ಯ ಸದೃಢವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಪಿಜ್ಜಾ, ಬರ್ಗರು, ಹಾಟ್ ಡಾಗ್, ಕೋಲ್ಡ್ ಡಾಗ್ ಅಂತ ಏನು ಹೇಳ್ತಾರೆ, ಈ ಸಾಫ್ಟ್ ಡ್ರಿಂಕ್ಸು, ಇವುಗಳಿಂದ ಹೊರಗಡೆ ಬಂದು ನೀವು ನಿಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳಿಕ್ಕೆ, ಮತ್ತು ನಮ್ಮ ಮೂಲ ಆಹಾರವನ್ನು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.
2: ಸ್ನೇಹಿತರೆ, ಖಂಡಿತವಾಗ್ಲೂ ವೈದ್ಯಶ್ರೀ ಚನ್ನಬಸವಣ್ಣ ಅವರು ಹೇಳಿದಂತಹ ಪ್ರತಿಯೊಂದು ಮಾತು ಅಕ್ಷರಶಃ ಸತ್ಯ. ಇವರು ಹೇಳಿದಂತಹ ಒಂದಿಷ್ಟು ವಿಷಯಗಳನ್ನು ನಾವು ನಮ್ಮ ಊಟದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಆರೋಗ್ಯವೇ ಭಾಗ್ಯ ಆಗುವುದರಲ್ಲಿ ಎರಡು ಮಾತಿಲ್ಲ. ಏನಂತೀರಿ? ನಮ್ಮ ಆಹಾರ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ಈ ದಿನ ವಿಶೇಷವಾಗಿರುವಂತಹ ಆರೋಗ್ಯದ ಸಲಹೆಗಳ ಬಗ್ಗೆ ತಿಳಿಸ್ಕೊಟ್ಟಂತಹ ವೈದ್ಯಶ್ರೀ ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
6: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
7: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ.
10: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸೂಚನೆಯಂತೆ ಜಿಲ್ಲೆಯ ಆಯ್ದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಿಎಂ ಜನ್ಮನ್ ಹಾಗೂ ಡಿಎಜೆಜಿಯು ಯೋಜನೆಗಳ ಅಡಿಯಲ್ಲಿ ಜನ್ ಭಾಗಿದಾರಿ ಎಲ್ಲರಿಗಿಂತ ದೂರ ಎಲ್ಲರಿಗಿಂತ ಮೊದಲು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಮೇ 18ರಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಅವರಿಂದ ಚಾಲನೆ ಪಡೆದಿದ್ದ ಈ ವಿಶೇಷ ಅಭಿಯಾನದ ಸಮಾರೋಪ ಸಮಾರಂಭ ಸೋಮವಾರ ತಾಲೂಕಿನ ಸದಾಶಿವಪುರ ಗ್ರಾಮದಲ್ಲಿ ನಡೆಯಿತು. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನ ನಡೆಸಲಾಗಿತ್ತು. ಮುಂದಿನ ವಿವರ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ನಿಂದ ಜುಲೈ 7ರಿಂದ ಪ್ರಾರಂಭವಾಗುವ ಸಹಕಾರ ಸಂಘ ಸಂಸ್ಥೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗೆ 6 ತಿಂಗಳ ದೂರ ಶಿಕ್ಷಣ ಮತ್ತು ಇತರೆ ಅಭ್ಯರ್ಥಿಗಳಿಗೆ ರೆಗ್ಯುಲರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಡಿಸಿಎಂ ಕೋರ್ಸ್ ತರಬೇತಿ ಸೇರಬಯಸುವ ಆಸಕ್ತ ಅಭ್ಯರ್ಥಿಗಳಿಗೆ ಜುಲೈನಿಂದ ಡಿಸೆಂಬರ್ ಹಾಗೂ ಜನವರಿಯಿಂದ ಜೂನ್ವರೆಗೆ ವಾರ್ಷಿಕ 2 ತಂಡಗಳಲ್ಲಿ ಕೋರ್ಸ್ ತರಬೇತಿ ನೀಡಲಾಗುವುದು. ಕನಿಷ್ಠ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿರಬೇಕು. ರೆಗ್ಯುಲರ್ ಡಿಸಿಎಂ ಕೋರ್ಸ್ ತರಬೇತಿ ಪಡೆಯುವ ಉದ್ಯೋಗ ಆಕಾಂಕ್ಷಿಗಳು ಅವರವರ ಶೈಕ್ಷಣಿಕ ಅರ್ಹತೆಗೆ ಅನುಸಾರವಾಗಿ ಸಹಕಾರ ಇಲಾಖೆ ಮತ್ತು ಸಹಕಾರ ಕ್ಷೇತ್ರದ ಸಂಘ ಸಂಸ್ಥೆಗಳ ಉನ್ನತ ಹುದ್ದೆಗಳಿಗೆ ನೇಮಕವಾಗಲು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಪ್ರತಿ ತಿಂಗಳು 500 ರು ಪರಿಶಿಷ್ಟ

ಮನಾಲಿಯಲ್ಲಿ ಇತ್ತೀಚೆಗೆ ನಡೆದ ಒಂದು ರಾಜ್ಯ ಒಬ್ಬ ಕಲಾವಿದ ರಾಷ್ಟ್ರಮಟ್ಟದ ಕಾರ್ಯಾಗಾರದಲ್ಲಿ ರಾಜ್ಯದಿಂದ ಪಾಲ್ಗೊಂಡ ಸೊರಬ ತಾಲೂಕು ಹೆಜ್ಜೆ ಗ್ರಾಮದ ಹಸೆ ಕಲಾವಿದ ಜಿಕೆ ವಿಶ್ವನಾಥ್ ಹೆಜ್ಜೆ ಅವರನ್ನು ಕರ್ನಾಟಕ ದೀವರ ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ ಹಾಗೂ ತಾಲೂಕು ದೀವರ ಬಳಗದಿಂದ ಇತ್ತೀಚೆಗೆ ಸನ್ಮಾನಿಸಲಾಯಿತು. ಪ್ರಗತಿಪರ ಚಿಂತಕ ರಾಜಪ್ಪ ಮಾಸ್ತರ್, ಸಂಸ್ಥೆ ಉಪಾಧ್ಯಕ್ಷ ವೈಜಿ ಪುಟ್ಟಸ್ವಾಮಿ, ಕಲಾವಿದ ಜಿಕೆ ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಹೊಸಹಳ್ಳಿ ಮತ್ತೂರಿನ ಸಂಕೇತಿ ಸಂಗೀತ ಸಭಾದ ಬೆಳ್ಳಿ ಹಬ್ಬದ ಹಿನ್ನೆಲೆ ಮೇ 27 31 5 ದಿನಗಳ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಭಾದ ಅಧ್ಯಕ್ಷ ಎಚ್ಕೆ ವೆಂಕಟರಾಮ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018 ಸ್ಥಾಪನೆಯಾದ ಸಂಗೀತ ಸಭಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನ, ಯುವ ಸಂಗೀತ ಸ್ಪರ್ಧೆಯನ್ನು ಹಮ್ಮಿಕೊಂಡು ಶಾಸ್ತ್ರೀಯ ಸಂಗೀತದ ಪ್ರಸಾರ ಕಾರ್ಯಕ್ರಮದಲ್ಲಿ ತೊಡಗಿದೆ ಎಂದರು. ಮೇ 27 ಸಂಜೆ 5:30 ಹೊಸಹಳ್ಳಿಯ ಎಚ್ಆರ್ ನಾರಾಯಣರಾವ್ ಹಾಗೂ ಎಚ್ಆರ್ ರಾಮಶಾಸ್ತ್ರಿ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಲಯ ಜಂಟಿ ನಿರ್ದೇಶಕ ಅಶೋಕ್ ಎನ್ ಚಲವಾದಿ, ಸಹಾಯಕ ನಿರ್ದೇಶಕ ಎಚ್ ಉಮೇಶ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಎಚ್ಕೆ ವೆಂಕಟರಾಮ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಮೇ 27, 28, 29 ಯುವ ಸಂಗೀತ ಕಲಾವಿದರು ಸಂಜೆ 6 ರಾತ್ರಿ 9 ಸಂಗೀತ ಕಾರ್ಯಕ್ರಮ ನಡೆಸಿಕೊಳ್ಳಲಿದ್ದಾರೆ. ಮೇ 30 ಸಂಜೆ 6 ಸಂಜೆ 6 ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮೇ 31 ಸಂಜೆ 6:30 ಸಮಾರೋಪ ಸಮಾರಂಭದಲ್ಲಿ ಎಚ್ಕೆ ವೆಂಕಟರಾಮ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತಿಥಿಗಳಾಗಿ ಲಕ್ಷ್ಮೀ ಕೇಶವ ಅವಧಾನಿ ಆಗಮಿಸಲಿದ್ದಾರೆ. ಗಾಯಕಿ ಡಾಕ್ಟರ್ ಟಿಎಸ್ ಸತ್ಯವತಿ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಸಂಗೀತವನ್ನು ನಿರಂತರವಾಗಿ ಆರಾಧಿಸುತ್ತಾ ಬಂದಿರುವ ನಾಲ್ವರು ಸಂಗೀತ ಕಲಾಭಿಮಾನಿಗಳಾದ ಎಚ್ಆರ್ ಸುಬ್ರಹ್ಮಣ್ಯ ಶಾಸ್ತ್ರಿ, ಮತ್ತೂರಿನ ಟಿಆರ್ ನಾಗೇಶ್, ಎಚ್ಎಸ್ ನಾರಾಯಣ ಮತ್ತು ಎಚ್ಎಸ್ ರಾಮಮೂರ್ತಿ ಅವರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಅನಂತ ಪದ್ಮನಾಭ, ಮಧು ಮರಳಿ ಮತ್ತಿತರರಿದ್ದರು. ಮುಂದಿನ ವಿವರ. ಹೃದಯಾಘಾತದಿಂದ ನಿಧನರಾದ ರಣಜಿ ಮಾಜಿ ಆಟಗಾರ ಕೆಎಲ್ ಅಕ್ಷಯ್ ಅವರಿಗೆ ನವಲೆ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಸೋಮವಾರ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಕ್ಷಯ್ ಅವರ ಪಾರ್ಥಿವ ಶರೀರವನ್ನು ಸೋಮವಾರ ಬೆಳಗ್ಗೆ ಶಿವಮೊಗ್ಗದ ಅರವಿಂದ ನಗರಕ್ಕೆ ತರಲಾಯಿತು. ಅವರ ಮನೆಯಲ್ಲಿ ಮಧ್ಯಾಹ್ನದವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಬಳಿಕ ಮಧ್ಯಾಹ್ನ ಪಾರ್ಥಿವ ಶರೀರವನ್ನು ಕೆಎಸ್ಸಿಎ ಮೈದಾನಕ್ಕೆ ತರಲಾಯಿತು. ಅಕ್ಷಯ್ ಅವರು ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಮೂಲಕವೇ ರಣಜಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಕೆಎಸ್ಸಿಎ ಮೈದಾನದಲ್ಲಿ 1 ಕ್ರಿಕೆಟ್ ಆಟಗಾರರು ಮತ್ತು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಂದಿನ ವಿವರ. ಜಿಲ್ಲೆಯಲ್ಲಿ 2026-27 ಸಾಲಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಜೂನ್ 28 ನಡೆಯಲಿದೆ. ಅಂದು ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗೆ ಹಾಕಲಾಗುವುದು. ಈ ಹಿಂದೆ ಲಸಿಕೆ ಹಾಕಿಸಿದ್ದರೂ ಪೋಷಕರು ತಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಪ್ರಥಮ ಸಭೆಯಲ್ಲಿ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರುವುದರಿಂದ ಪ್ರತಿಯೊಬ್ಬರೂ ಜವಾಬ್ದಾರಿ ನಿರ್ವಹಿಸಬೇಕು. ಲಸಿಕೆ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಲು ಶಾಲೆ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, ಯೋಜನಾಭಿವೃದ್ಧಿ ಅಧಿಕಾರಿಗಳು, ಗ್ರಾಮಾಡಳಿತ ಅಧಿಕಾರಿಗಳು, ನಗರ ಮತ್ತು ಗ್ರಾಮೀಣ ಸಂಸ್ಥೆಯ ಸ್ಥಳೀಯ ಚುನಾಯಿತ ಮಾಜಿ ಸದಸ್ಯರು, ರಾಜಕೀಯ ಮುಖಂಡರು ಸಹಕರಿಸಬೇಕು ಎಂದು ಕೋರಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತಾಲೂಕು ನಾಗಸಮುದ್ರದಲ್ಲಿ 1982 ಮೇ 25 ರೈತ ಚಳವಳಿ ಸಮಯದಲ್ಲಿ ನಡೆದ ಗೋಲಿಬಾರ್ನಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗೋಲಿಬಾರ್ನಲ್ಲಿ ಸನ್ಯಾಸಿ ಕೊಡಮಗ್ಗಿಯ ಬಸವನಗೌಡ, ನಾಗಸಮುದ್ರದ ವಯೋವೃದ್ಧ ಮಲ್ಲಪ್ಪ ಮತ್ತು ಬಾಲಕ ನಟರಾಜ್ ಹುತಾತ್ಮರಾಗಿದ್ದರು. 44ನೇ ವರ್ಷದ ಹುತಾತ್ಮರ ದಿನಾಚರಣೆ ಹಿನ್ನೆಲೆಯಲ್ಲಿ ನಾಗಸಮುದ್ರದ ಹುತಾತ್ಮರ ಸ್ಮಾರಕಕ್ಕೆ ಸೋಮವಾರ ತೆರಳಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೆಚ್.ಆರ್. ಬಸವರಾಜಪ್ಪ, ಹೊಳೆಹೊನ್ನೂರು ಹೋಬಳಿಯಲ್ಲಿ 2 ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ. ಈ ಘಟನೆಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಎಕರೆಗೆ 1 ಲಕ್ಷ ರೂಪಾಯಿ ಮತ್ತು ಮನೆಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಬೇಕೆಂದು ಕೋರಿದರು. ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮ ರೈತರ ಕುಟುಂಬದವರು, ಬಂಧುಗಳು, ನೂರಾರು ರೈತರು ಭಾಗವಹಿಸಿದ್ದರು. ಮುಂದಿನ ವಿವರ. ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿನ 13 ಆದಿವಾಸಿ ಬುಡಕಟ್ಟು ಸಮುದಾಯಗಳ ಜನರನ್ನು ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ನೇರ ನೇಮಕ ಮಾಡಿಕೊಳ್ಳಬೇಕೆಂದು ಹಸಲರು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಸಿ ಮಲ್ಲೇಶಪ್ಪ ಒತ್ತಾಯಿಸಿದರು. ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದುಳಿದಿರುವ ಆದಿವಾಸಿ ಸಮುದಾಯಗಳ ಜನರನ್ನು ನೇರ ನೇಮಕ ಮಾಡಿಕೊಳ್ಳುವುದಾಗಿ ಘೋಷಿಸಿರುವುದು ಸ್ವಾಗತಾರ್ಹ. ಆದರೆ ಈ ಘೋಷಣೆ ಗ್ರೂಪ್ ಸಿ, ಡಿ ಹುದ್ದೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದರು. ಮುಂದಿನ ವಿವರ. ಸರ್ಕಾರದ ವಿವಿಧ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದೇ ನಮ್ಮ ಗುರಿ ಎಂದು ಉಪತಹಶೀಲ್ದಾರ್ ಶಾಂತಮೂರ್ತಿ ತಿಳಿಸಿದರು. ಆನಂದಪುರದ ನಾಡ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆರ್ಥಿಕವಾಗಿ ಬಡವರು, ಹಿಂದುಳಿದ ವರ್ಗದ ಜನರು ಮತ್ತು ನಿರ್ಗತಿಕರಿಗೆ ಸರ್ಕಾರದ ವಿವಿಧ ಯೋಜನೆ ರೂಪಿಸಿದೆ. ಈಗಾಗಲೇ ಅರ್ಜಿ ನೀಡಿರುವ ಫಲಾನುಭವಿಗಳಿಗೆ ಸವಲತ್ತು ಮಂಜೂರಾಗಿದೆ. ಹೊಸದಾಗಿ ಅರ್ಜಿಗಳನ್ನು ಸಹ ಸ್ವೀಕರಿಸಲಾಗುತ್ತಿದ್ದು ಶೀಘ್ರ ಮಂಜೂರಾತಿ ನೀಡಲಾಗುವುದು ಎಂದರು. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ವಿಶೇಷ ಚೇತನರ ಪಿಂಚಣಿ, ಇಂದಿರಾಗಾಂಧಿ ರಾಷ್ಟೀಯ ವೃದ್ಧಾಪ್ಯ ವೇತನ, ಮನಸ್ವಿನಿ, ಮೈತ್ರಿ ವೇತನ ಇತ್ಯಾದಿ ಮಂಜೂರಾತಿ ಪತ್ರ ವಿತರಣೆ ಮತ್ತು ಹೊಸ ಮನವಿ ಪತ್ರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಕವಿರಾಜ್, ಹೋಬಳಿ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು, ವಿವಿಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಮಕ್ಕಳನ್ನು ಮೊಬೈಲ್ ಬಳಕೆಯಿಂದ ದೂರವಿಡಲು ಹಾಗೂ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲು ಸರ್ಕಾರ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಬೇಸಿಗೆ ಶಿಬಿರ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಕೆಜಿ ಶಶಿಧರ್ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ ಬೇಸಿಗೆ ಶಿಬಿರ ಮತ್ತು ರಸಪ್ರಶ್ನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಮಕ್ಕಳ ಓದು ಅಂಕಗಳಿಗಷ್ಟೇ ಸೀಮಿತವಾಗದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ ತುಂಬುವ ಕೆಲಸವಾಗಬೇಕು. ರಸಪ್ರಶ್ನೆ ಹಾಗೂ ವಿವಿಧ ಪ್ರಯೋಗ ಮಾದರಿಗಳನ್ನು ಅತ್ಯುತ್ತಮವಾಗಿ ರಚಿಸಿರುವುದು ಕಂಡುಬಂದಿದೆ. ಗ್ರಂಥಪಾಲಕರು ಗ್ರಂಥಾಲಯಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳುವ ಕಡೆ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾ ನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೇ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು, ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ ಏಳನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ ಏಳನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮ ಜೀವಿಯ 7PET ತಳಿ ಎಂದು ವೈದ್ಯ ವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನ ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಬೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. ಸಿಟಿಎಕ್ಸ್ ಫೈವ್ ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ ಡಿಎನ್ಎಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷಿಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014-17ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕವು BD1 ಬಗೆಯದಾಗಿದ್ದುವಂತೆ. ಬಾಂಗ್ಲಾದೇಶದ ಗಡಿ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮ್ ಅನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರಾ ಬಗ್ಗೆ ಭಾರತದಿಂದ ಹರಿದು ಹೋದಂತದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿ ರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ, ಇವು ಹಾಗಲ್ಲ. ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
2: ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯ ಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯ ಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
3: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮ ಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ
2: 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೀಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೇಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆ ಇರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ 3-4 ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಪ್ಪಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
4: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೀಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.
5: ಊರೆಗಣ್ಣು ಪಚ್ಚೆಗಣ್ಣು, ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದೋ ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ ಎನ್ಎಡಿಪಿಎಚ್ ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು ಎನ್ಎಡಿಪಿಎಚ್ ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ ಎನ್ಎಡಿಪಿಎಚ್ ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡು ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
6: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
7: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
8: 410 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಶೆಲ್ಟರ್ ಬೆಲ್ಟ್, ಆಶ್ರಯ ಪಟ್ಟಿ ಕನ್ನಡದಲ್ಲಿ. ಅರಣ್ಯಶಾಸ್ತ್ರದ ಪ್ರಕಾರ ಗಾಳಿಯ ಹೊಡೆತದಿಂದ ಮಣ್ಣನ್ನು ರಕ್ಷಿಸಲು ಅಥವಾ ಕೃಷಿಯ ಬೆಳೆಗಳಿರುವ ಪ್ರದೇಶವನ್ನು ಗಾಳಿಯ ಹೊಡೆತದಿಂದ ರಕ್ಷಿಸಲು ನಡುವೆ ಮರಗಳ ಸಾಲು ಅಥವಾ ಇತರ ಸಾಧನಗಳಿಂದ ಮಾಡಿದ ಪಟ್ಟಿ. ಆಶ್ರಯ ಪಟ್ಟಿಗಳು ಕರಾವಳಿಯಲ್ಲಿ ಸಾಮಾನ್ಯ. ಗಾಳಿ ಮರಗಳನ್ನು ಇತ್ತೀಚೆಗೆ ಆಶ್ರಯ ಪಟ್ಟಿಗಳಲ್ಲಿ ಬೆಳೆಸಲಾಗುತ್ತದೆ. ಈ ವೃಕ್ಷಗಳು ಗಾಳಿಯ ಬಿರುಸಿನ ಹೊಡೆತವನ್ನು ತಡೆದುಕೊಳ್ಳಬಲ್ಲವಾದುದರಿಂದ ಇವುಗಳನ್ನು ಗಾಳಿ ಮರಗಳು ಎಂದು ಕರೆಯುತ್ತಾರೆ. ಗಾಳಿಯಿಂದ ಆಗುವ ಕರಾವಳಿಯ ಸವೆತವನ್ನು, ಅಂದರೆ ಮರಳಿನ ಸವೆತವನ್ನು, ಈ ವೃಕ್ಷಗಳು ಕಡಿಮೆ ಮಾಡುತ್ತವೆ. ವೃಕ್ಷಗಳು ಗಾಳಿಯ ರಭಸವನ್ನು ಕಡಿಮೆ ಮಾಡಿ ಗಾಳಿಯಲ್ಲಿ ತೇಲುವ ಮರಳಿನ ಅಥವಾ ಮಣ್ಣಿನ ಕಣಗಳನ್ನು ಹಿಡಿದಿರುತ್ತವೆ. ಗಾಳಿಯು ತನ್ನ ಮಾರ್ಗದಿಂದ ವಿಚಲಿಸುವಂತೆ ಮಾಡುತ್ತವೆ. ಆಶ್ರಯ ಪಟ್ಟಿಗಳಲ್ಲಿ ಹುಲ್ಲುಗಳನ್ನು, ಕೆಲವು ಪೊದೆಗಳನ್ನು ಬೆಳೆಯುವುದೂ ಇದೆ. ವೃಕ್ಷಗಳು ಹಾಗೂ ಪೊದರುಗಳಿಂದ ಕೂಡಿದ ಆಶ್ರಯ ಪಟ್ಟಿಗಳ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಇದು ಅತ್ಯಂತ ಪರಿಣಾಮಕಾರಿಯಾದ ವಿಧಾನ. ಗೂಟಗಳಿಂದ ಬೇಲಿ ನಿರ್ಮಿಸುವುದು, ಗೋಣಿ ಪರದೆಗಳನ್ನು ಕಟ್ಟುವುದು ಮುಂತಾದ ವಿಧಾನಗಳನ್ನು ಕೂಡ ಇಲ್ಲಿ ಬಳಸುವುದೂ ಇದೆ. ಆದರೆ ಇವು ದಕ್ಷ ವಿಧಾನಗಳಲ್ಲ. ಆದರೆ ಇಲ್ಲಿ ಬಳಸುವ ಸಾಧನಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಬಹುದಾಗಿದೆ. ಈ ವಿಧಾನಗಳು ಉಪಯುಕ್ತ. ಆಶ್ರಯ ಪಟ್ಟಿಗಳನ್ನು ವಿಶಾಲವಾದ ಕೃಷಿ ಭೂಮಿಯ ಸುತ್ತ ಕರಾವಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೆಸುತ್ತಾರೆ. ಶಾಕ್ ಪೊಲ್ಯೂಷನ್, ಕನ್ನಡದಲ್ಲಿ ಅಘಾತ ಮಾಲಿನ್ಯ, ತೀವ್ರ ಶಬ್ದ ಮಾಲಿನ್ಯ. ಇದ್ದಕ್ಕಿದ್ದಂತೆ ಹೊರಡುವ ಶಬ್ದದ ತೀವ್ರತೆಯಿಂದ ಯಾವುದೇ ಜೀವಿಗೆ ದಿಗ್ಭ್ರಮೆಯುಂಟಾಗಿ ತಲ್ಲಣಿಸಬಹುದು. ಉದಾಹರಣೆಗೆ ಸಿಡಿಲು, ಬಾಂಬ್ ಸ್ಫೋಟಗಳಿಂದ ಜೀವಿಗಳಿಗೆ, ವಿಶೇಷವಾಗಿ ಪ್ರಾಣಿಗಳಿಗೆ ಉಂಟಾಗುವ ಆಘಾತ. ಶಾಕ್ ವೇವ್ಸ್, ಆಘಾತ ತರಂಗ ಕನ್ನಡದಲ್ಲಿ. ಹದಧ್ವನಿಕ, ಸಬ್ಸಾನಿಕ್ ವೇಗದಲ್ಲಿ ಹರಿಯುತ್ತಿರುವ ತರಳವು, ದ್ರವ ಅನಿಲ. ಅಧಿಕ ಒತ್ತಡ ಹಾಗೂ ಅಧಿಕ ಉಷ್ಣತೆಯಿಂದ ಕೂಡಿದ ಸ್ಥಳಗಳನ್ನು ಹಾದು ಹೋಗುವಾಗ ತನ್ನ ವೇಗವನ್ನು ಅಧಿಧ್ವನಿಕ, ಸೂಪರ್ಸಾನಿಕ್ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳುತ್ತದೆ. ಹೀಗೆ ಇದ್ದಕ್ಕಿದ್ದಂತೆ ಬದಲಾಗುವ ವೇಗದಿಂದ ಹುಟ್ಟುವ ತರಂಗವೇ ಆಘಾತ ತರಂಗ. ಆಘಾತ ತರಂಗಗಳು ವಾತಾವರಣದಲ್ಲಾಗಲಿ ನೆಲದಲ್ಲಾಗಲಿ ಉಂಟಾಗಬಹುದು. ಭೂಕಂಪನ ತರಂಗಗಳು ಆಘಾತ ತರಂಗಗಳು. ಶೋಲಾ ಕನ್ನಡದಲ್ಲಿಯೂ ಶೋಲಾ, ಪರ್ವತ ಪ್ರದೇಶಗಳ ಮೇಲಿನ ಉನ್ನತ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳೆಯುವ ತೇವಾರಣ್ಯ. ಭಾರತದಲ್ಲಿ ಶೋಲಾ ಅರಣ್ಯಗಳು ಕಡಿಮೆ. ಶೋಲಾ ಅರಣ್ಯಗಳು ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಸುಮಾರು 1900 ಮೀಟರ್ಗಳಷ್ಟು ಎತ್ತರದಲ್ಲಿ ಕಡಿದಾದ ಬಂಡೆಗಳ ಮಧ್ಯೆ ಈ ಅರಣ್ಯಗಳು ಬೆಳೆಯುತ್ತವೆ. ಈ ಪ್ರದೇಶಗಳಲ್ಲಿ ಸುಮಾರು 4000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತದೆ ಮತ್ತು ಉಷ್ಣತೆ ಸುಮಾರು 10 ಡಿಗ್ರಿ ಸೆಂಟಿಗ್ರೇಡ್ನಿಂದ 15 ಸೆಂಟಿಗ್ರೇಡ್ ಇರುತ್ತದೆ. ಆರ್ದ್ರತೆ ಅತ್ಯಂತ ಹೆಚ್ಚಾಗಿರುತ್ತದೆ. ಸಾಪೇಕ್ಷ ಆರ್ದ್ರತೆ ತೇವಾಂಶ 80-100% ವರೆಗೆ ಇರಬಹುದು. ಪರ್ವತದ ಉನ್ನತ ಹಾಗೂ ಗಾಳಿಯ ಒತ್ತಡಗಳು ಸಸ್ಯಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತವೆ. ಇಲ್ಲಿ ವೃಕ್ಷಗಳು ಕುಬ್ಜವಾಗಿರುತ್ತವೆ. ಕೆಲವು ವೃಕ್ಷಗಳು ಸುಮಾರು 10 ಮೀಟರ್ನಷ್ಟು ಎತ್ತರವನ್ನು ತಲುಪುತ್ತವೆ. ಈ ಅರಣ್ಯಗಳ ಇಕ್ಕಲೆಗಳಲ್ಲಿ ಹುಲ್ಲುಗಾವಲುಗಳು ಬೆಳೆಯುತ್ತವೆ. ಶೋಲಾ ಅರಣ್ಯಗಳು ವಿಶಿಷ್ಟ ಅರಣ್ಯ ವಿಧ. ಇವು ಪ್ರಾಣಿಗಳಿಗೆ ವಿಶಿಷ್ಟವಾಗಿ ಸಸ್ಯಹಾರಿಗಳಿಗೆ ಪ್ರಮುಖ ಆಶ್ರಯ ತಾಣಗಳಾಗಿವೆ. ಶೋಲಾ ಅರಣ್ಯದ ಇಕ್ಕಲೆಗಳಲ್ಲಿ ಹುಲ್ಲನ್ನು ಮೇಯುವ ಸಸ್ಯಹಾರಿಗಳು ಮಾಂಸಾಹಾರಿ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಶೋಲಾ ಅರಣ್ಯಗಳನ್ನು ಆಶ್ರಯಿಸುತ್ತವೆ. ಅನೇಕ ಕಡೆಗಳಲ್ಲಿ ಬೇಸಿಗೆಯಲ್ಲಿ ಹುಲ್ಲುಗಾವಲುಗಳಿಂದ ಹರಡುವ ಕಾಡ್ಕಿಚ್ಚು ಶೋಲಾ ಅರಣ್ಯವನ್ನು ಸುಟ್ಟು ಬಿಡುತ್ತದೆ. ಕೆಲವೊಮ್ಮೆ ಹುಲ್ಲುಗಾವಲು ವಿಸ್ತರಿಸಿ ಕ್ರಮೇಣ ಶೋಲಾ ಅರಣ್ಯಗಳು ಆಕ್ರಮಿಸಬಹುದು. ಈ ಅರಣ್ಯಗಳು ಮಣ್ಣು ಹಾಗೂ ಮಳೆ ನೀರನ್ನು ಸಾಕಷ್ಟು ಹಿಡಿದಿಡುತ್ತವೆ. ಹೀಗಾಗಿ ಜಲಚಕ್ರದಲ್ಲಿ ಈ ಅರಣ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಚಾಂಪಿಯನ್ ಮತ್ತು ಸೇತ್ರವರ ಅರಣ್ಯ ವರ್ಗೀಕರಣದ ಪ್ರಕಾರ ಶೋಲಾ ಅರಣ್ಯಗಳು ಪರ್ವತದ ತೀವ್ರ ಸಮತೀತೋಷ್ಣದ ಅರಣ್ಯಗಳ ಗುಂಪಿಗೆ ಉಪಗುಂಪು ಏನಡಿ ಬರುತ್ತವೆ. ಶರ್ಬ್ಸ್ ಪೊದರು ಅಥವಾ ಪೊದೆ ಸಸ್ಯಶಾಸ್ತ್ರದಲ್ಲಿ 5 ಮೀಟರ್ಗಿಂತ ಕಡಿಮೆ ಎತ್ತರವಿರುವ ಸಸ್ಯ. ಇವು ಬಹುವಾರ್ಷಿಕ ಸಸ್ಯಗಳು. ಇವುಗಳ ಕಾಂಡವು ವೃಕ್ಷಗಳಂತೆ ಗಟ್ಟಿಯಾಗಿರುತ್ತವೆ. ಈ ಸಸ್ಯಗಳು ಕೊಂಬೆಗಳು ಭೂಮಟ್ಟದಿಂದ ಟಿಸಿಲುಗಳಾಗಿ ಹಲವು ಮುಖ್ಯ ಕೊಂಬೆಗಳಾಗಿ ಬೆಳೆಯುವುದರಿಂದ ಪೊದರು ಎಂಬ ಹೆಸರು ಬಂದಿದೆ. ಈ ಸಸ್ಯಗಳಿಗೆ ಸ್ಪಷ್ಟವಾದ ಕಾಂಡವಿರುವುದಿಲ್ಲ. ಪ್ರತಿಯೊಂದು ಬೆಳವಣಿಗೆ ಕಾಲದ ನಂತರ ಕೊಂಬೆಗಳು ಸಾಯುವುದಿಲ್ಲ. ಎಲೆಗಳು

ಸೇರಿಸಿ ಕ್ರಿಯೆಯನ್ನು ತ್ವರಿತಗೊಳಿಸುವುದಿದೆ. ಅರೆಕಿಣ್ವದಿಂದ ಉಂಟಾದ ಉತ್ಪನ್ನಗಳು ಸಸ್ಯ ಪದಾರ್ಥಗಳು ಹೆಚ್ಚು ಕೊಳೆಯುವುದನ್ನು ತಡೆಗಟ್ಟುತ್ತವೆ. ಹೀಗಾಗಿ ಇಲ್ಲಿ ಕಿಣ್ವನವು ಸಂಪೂರ್ಣವಾಗುವುದಿಲ್ಲ. ಶೇಕಡ 50-65% ಭಾಗ ತೇವಾಂಶವಿರುವ ಹಗೆವು ಮೇವು ಅತ್ಯುತ್ತಮ. ಹಸಿರು ಮೇವಿನ ಹೋಲಿಸಿದರೆ ಹಸಿವು ಮೇಲಿಗೆ ಮೇವಿಗೆ ಹೋಲಿಸಿದರೆ ಹಗೆವು ಮೇವಿನಲ್ಲಿ ಪೋಷಕಾಂಶಗಳ ಸ್ವಲ್ಪ ನಷ್ಟವಾಗುತ್ತವೆ. ಇದಕ್ಕೆ ಕಾರಣವೆಂದರೆ ಮೇವಿನಲ್ಲಿರುವ ಸಕ್ಕರೆಯ ಅಂಶ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುವುದು. ಇದು ಮೇವಿಗೆ ಹುಳಿ ರುಚಿಯನ್ನು ಕೊಡುತ್ತದೆ. ಆದರೆ ಒಣಮೇವಿಗಿಂತ ಹಗೆವು ಮೇವು ಹೆಚ್ಚು ಪೌಷ್ಟಿಕ. ಹಗೆವುಗಳು ಗಾಳಿಯಾಡದ ನೀರು ಜಿನಗದ ರಚನೆಗಳು. ಹಗೆವುಗಳಲ್ಲಿ ಹಲವು ವಿಧ. ಇವುಗಳನ್ನು ಎರಡು ಗುಂಪುಗಳನ್ನಾಗಿ ಮಾಡಬಹುದು. ಗೋಪುರ ಹಗೆವು, ಟವರ್ ಸಿಲೋ, ಸೈಲೋ, ಇವು ಎತ್ತರದ ರಚನೆಗಳು. ಕಲ್ಲು, ಇಟ್ಟಿಗೆ, ಕಾಂಕ್ರೀಟ್ಗಳಿಂದ ಇಲ್ಲವೇ ಮರ ಅಥವಾ ಲೋಹದಿಂದ ಈ ರಚನೆಗಳನ್ನು ನಿರ್ಮಿಸುತ್ತಾರೆ. ಈ ರಚನೆಯು ಮೇಲಿನಿಂದ ಹಸಿರು ಮೇವನ್ನು ತುಂಬಬೇಕು. ಹೀಗಾಗಿ ಇದು ಸ್ವಲ್ಪ ಕಷ್ಟ, ಆದರೆ ನಿರ್ಮಾಣವು ದುಬಾರಿ. ಇದರಲ್ಲಿ ತಯಾರಾಗುವ ಹಗೆವು ಮೇವನ್ನು ರಾಟೆ ಹಗ್ಗಗಳನ್ನು ಬಳಸಿ ಹೊರತೆಗೆಯುತ್ತಾರೆ. ಭೂಜಲ ಮಟ್ಟ ಹೆಚ್ಚಾಗಿರುವ ಕಡೆ ಈ ರಚನೆಯು ಉಪಯುಕ್ತವಾಗಿರುತ್ತದೆ. ಎರಡನೆಯ ಬಗೆ ಇದು ಕ್ಷಿತಿಜೆಯ ಹಗೆವು, ಹಾರಿಜಾಂಟಲ್ ಸೆಲೋ. ಈ ರಚನೆಗಳನ್ನು ಭೂಮೇಲ್ಮೈಯಲ್ಲಿ ಅಥವಾ ಭೂಮಿಯ ಒಳಗೆ ನಿರ್ಮಿಸುತ್ತಾರೆ. ಸಾಮಾನ್ಯವಾಗಿ ಭೂಮಿಯ ಒಳಗೆ ಇಂಥ ಹಗೆವುಗಳನ್ನು ರಚಿಸುವುದೇ ಹೆಚ್ಚು. ಭೂಜಲಮಟ್ಟ ಕಡಿಮೆ ಇರುವ ಕಡೆ ಇಂತಹ ಹಗೆವುಗಳು ಜನಪ್ರಿಯವಾಗಿವೆ. ಇಲ್ಲಿ ಹಸಿರು ಮೇವನ್ನು ತುಂಬುವುದು, ಹಗೆವು ಮೇವನ್ನು ಹೊರತೆಗೆಯುವುದು ಸುಲಭ. ಹಗೆವುಗಳಲ್ಲಿ ಗಾಳಿಯಾಡಕೂಡದು. ಸೊ ಗಾಳಿಯಾಡಿದರೆ ಬ್ಯಾಕ್ಟೀರಿಯಾಗಳ ಕ್ರಿಯೆ ಹೆಚ್ಚಾಗಿ ಹಗೆವು ಮೇವು ಸಂಪೂರ್ಣವಾಗಿ ಕೊಳೆಯುತ್ತದೆ. ಹಗೆವು ಮೇವಿನ ಸ್ವಲ್ಪ ಭಾಗವು ಸಂಪೂರ್ಣ ಕಿಣ್ವನ, ನೀರು ಜಿನುಗುವಿಕೆ ಮುಂತಾದವುಗಳಿಂದ ಹಾಳಾಗುವುದು ಉಂಟು. ಹಗೆವುಗಳನ್ನು ಗಾಳಿಯಾಡದಂತೆ ನೀರು ಆಡದಂತೆ ನೋಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಹಾಳೆಗಳು ಅಥವಾ ಒಣ ಹುಲ್ಲಿನಿಂದ ಹಗೆವನ್ನು ಮುಚ್ಚಿದರೆ ಮೇವು ಹಾಳಾಗುವುದು ಕಡಿಮೆ ಮಾಡಬಹುದು. ಕೆಲವು ಕಡೆ ಮಣ್ಣು, ಮರದ ಹೊಟ್ಟು, ಕಳೆಗಳು ಮುಂತಾದವುಗಳನ್ನು ಹಗೆವು ಮೇವಿನ ಮೇಲೆ ಹಾಕುತ್ತಾರೆ. ಇವುಗಳಿಂದ 10 cm ದಪ್ಪದ ಪದರು ಮೇವನ್ನು ಸಂರಕ್ಷಿಸುತ್ತದೆ. ಹಗೆವಿಗೆ ಮೇಲೆ ಒಂದು ಸೂರನ್ನು ಕಟ್ಟಿದರೆ ಮೇವನ್ನು ನೀರು, ಬಿಸಿಲು ಮುಂತಾದವುಗಳಿಂದ ರಕ್ಷಿಸಬಹುದು. ಹಗೆವುಗಳನ್ನು ಕೊಟ್ಟಿಗೆಯ ಸಮೀಪವೇ ನಿರ್ಮಿಸುತ್ತಾರೆ. ಇದರಿಂದ ಹಗೆವು ಮೇವನ್ನು ಸಾಗಿಸುವುದು ತಪ್ಪುತ್ತದೆ. ಒಂದು ಸಾಮಾನ್ಯ ಗಾತ್ರದ ಹಸುವಿಗೆ ದಿನವೊಂದಕ್ಕೆ 14-18 kg ಹಗೆವು ಮೇವನ್ನು ಕೊಡುತ್ತಾರೆ. ಜಾನುವಾರುಗಳ ಸಂಖ್ಯೆ ವರ್ಷದಲ್ಲಿ ಹಗೆವು ಮೇವನ್ನು ಜಾನುವಾರುಗಳಿಗೆ ಹಾಕುವ ದಿನಗಳು, ಸಂಸ್ಕರಿಸುವ ಹಸಿರು ಮೇವಿನ ಪ್ರಮಾಣ, ಸ್ಥಳ, ಜಾನುವಾರುಗಳಿಗೆ ಪ್ರತಿದಿನ ಕೊಡಬೇಕಾದ ಹಗೆವು ಮೇವು ಮುಂತಾದವುಗಳನ್ನು ಅವಲಂಬಿಸಿ ಹಗೆವಿನ ಗಾತ್ರವನ್ನು ನಿರ್ಣಯಿಸುತ್ತಾರೆ. ಸಿಬ್ಲಿಂಗ್, ಕನ್ನಡದಲ್ಲಿ ಮರಿ, ಸಂತಾನ. ಒಂದೇ ತಂದೆ ತಾಯಿಗೆ ಹುಟ್ಟಿದ ರಕ್ತ ಸಂಬಂಧವುಳ್ಳ ಸಂತತಿ. ಹೀಗೆ ಹುಟ್ಟಿದ ಮರಿಗಳು ವ್ಯಕ್ತ ರೂಪದಲ್ಲಿ ಸೌಮ್ಯತೆ ಇರುತ್ತದೆ, ಆದರೂ ಇವು ಸಂತಾನೋತ್ಪತ್ತಿಯಲ್ಲಿ ಪ್ರತ್ಯೇಕತೆಯನ್ನು ತೋರಿಸುತ್ತವೆ. ಅಂದರೆ ದೊಡ್ಡದಾದ ಮೇಲೆ ಪ್ರತಿಯೊಂದು ಮರಿಯು ತನ್ನ ಸಂತಾನೋತ್ಪನ್ನ ವಿಶಿಷ್ಟತೆಯನ್ನು ಕಾಯ್ದುಕೊಳ್ಳುತ್ತದೆ. ಸಿಲಿಕೋಸಿಸ್, ಕನ್ನಡದಲ್ಲಿಯೂ ಸಿಲಿಕೋಸಿಸ್. ಸಿಲಿಕಾ ಧೂಳನ್ನು ಸೇವಿಸುವುದರಿಂದ ಮಾನವರಿಗೆ ಬರುವ ಶ್ವಾಸಕೋಶದ ಕಾಯಿಲೆ. ಕಲ್ಲು ಗಣಿಗಳಲ್ಲಿ ಅಥವಾ ಕಲ್ಲು ಪುಡಿ ಮಾಡುವ ಕಾರ್ಖಾನೆಗಳಲ್ಲಿ ಅಲ್ಲಿರುವ ಕೆಲಸಗಾರರು ತಮ್ಮ ಬಾಯಿಗೆ ಅಥವಾ ಮೂಗಿಗೆ ಮಾಸ್ಕ್ಗಳನ್ನು ಹಾಕಿಕೊಳ್ಳದೆ ಹಾಗೆಯೇ ಅಂತಹ ಕಾರ್ಖಾನೆಗಳಲ್ಲಿ ಹಲವಾರು ವರ್ಷಗಳು ಕೆಲಸ ಮಾಡುವುದರಿಂದ ಅವರಿಗೆ ಸಿಲಿಕೋಸಿಸ್ ಕಾಯಿಲೆಯು ಬರುತ್ತದೆ. ಇದು ಶ್ವಾಸಕೋಶದ ಒಂದು ರೋಗವಾಗಿರುತ್ತದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಲ್ಲುಗಣಿಗಳಲ್ಲಿ ಇಂತಿಷ್ಟು ಪರಿವೇಷ್ಟಕ ಗಾಳಿಯ ಗುಣಮಟ್ಟವೆಂದು ಫಿಕ್ಸ್ ಮಾಡಿರುತ್ತಾರೆ.
ಅಲ್ಲಿ ಅತ್ಯಂತ ಹೆಚ್ಚು ಧೂಳು ಬರದಂತೆ ಕಾರ್ಖಾನೆಯ ಮಾಲೀಕರು ಆಗಾಗ ನೀರನ್ನು ಸಿಂಪಡಿಸಬೇಕಾಗುತ್ತದೆ.

0: ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಕಲ್ಲು ಪುಡಿ ಮಾಡುವ ಜಾಗದಲ್ಲಿ ಫಿಲ್ಟರ್ಗಳನ್ನು ಹಾಗೂ ಬೆಲ್ಟ್ಗಳಿಂದ ಮೂಲಕ ಸಾಗಿಸುವ ಆಗ ಬೆಲ್ಟ್ಗಳನ್ನು ಕಂಪ್ಲೀಟಾಗಿ ಮುಚ್ಚಿರುತ್ತದೆ. ಸೊ ಹೀಗಾಗುವುದರಿಂದ ಸಿಲಿಕೋಸ್ನಿಂದ ಬರುವ ಕಾಯಿಲೆಯನ್ನು ಕಲ್ಲು ಗಣಿಗಾರಿಕೆಗಳಲ್ಲಿ ತಡೆಗಟ್ಟಬಹುದು. ಸಿಲ್ಟ್ ಹೂಳು ಕನ್ನಡದಲ್ಲಿ, ಮೃದ್ವಿಜ್ಞಾನದಲ್ಲಿ ಮಣ್ಣಿನ ಕಣವಿಧ, ಹೂಳಿನ ಕಣ ವ್ಯಾಸ 0.002 mm ~0.02 mm ಇರುತ್ತದೆ. ಈ ಕಣಗಳು ನಯವಾದ ಮರಳಿಗಿಂತ ಸಣ್ಣವು ಮತ್ತು ಜೇಡಿ ಕಣಗಳಿಗಿಂತ ದೊಡ್ಡವು. ನೀರಿನಲ್ಲಿ ತೇಲುವ ನಯವಾದ ಕಣ ಎರಡನೇ ಅರ್ಥ. ಮೂರನೇ ಅರ್ಥ, ಶಿಲೆಯ ಸಡಿಲವಾದ ಸಮಷ್ಟಿ ಅಥವಾ ಧೂಳಿನ ಗಾತ್ರದ ಕಣಗಳು. ನಾಲ್ಕನೆಯ ಅರ್ಥ, ಮಣ್ಣಿನ ರಚನೆಯ ಒಂದು ವರ್ಗ. ಸುಮಾರು 70% ಅಥವಾ ಹೆಚ್ಚು ಹೂಳಿರುವ ಮತ್ತು 12%ಗಿಂತ ಕಡಿಮೆ ಜೇಡಿ ಇರುವ ಮಣ್ಣಿಗೆ ಹೂಳು ಮಣ್ಣು ಅಥವಾ ಗೋಡು ಮಣ್ಣು ಎಂದು ಹೇಳುತ್ತಾರೆ. 40%ಗಿಂತ ಹೆಚ್ಚು ಹೂಳಿರುವ ಮತ್ತು 40%ಗಿಂತ ಹೆಚ್ಚು ಜೇಡಿ ಇರುವ ಮಣ್ಣನ್ನು ಗೋಡು ಜೇಡಿ ಎಂದು ಹೇಳುತ್ತಾರೆ. ನಯವಾದ ಗೋಡು ಕಣಗಳಿರುವ ಶಿಲೆಗಳನ್ನು ಗೋಡು ಶಿಲೆ ಎಂದು ಹೇಳುತ್ತಾರೆ. ಇದೊಂದು ಜಲಜ ಶಿಲೆ. ಗೋಡು ಶಿಲೆಗಳು ಸಿಕತ ಶಿಲೆ ಮತ್ತು ಪದರುಗಲ್ಲುಗಳ ಮಧ್ಯಾಂತರದ ರಚನೆಗಳಾಗಿವೆ. ಇಲ್ಲಿಗೆ 410ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ಪ್ರಥಮಾಶ್ವಾಸದ 137ನೆಯ ಪದ್ಯ. ಈ ಪದ್ಯ ಹೀಗಿದೆ. ಸುರಿಪಲ್ ಮಿಂಚಿನ ಗೊಂಚಲುಟ್ಟದುಗುಲಂ ಗಂಗಾ ನದಿ ಫೇನ ಮುಜ್ವಲ ಮುಕ್ತಾಭರಣಂ ತರತ್ತರಳ ತಾರೋದಾರ ಭಾರಮಂಗ ಲತಾಲಾಲಿತ ಸಾಂದ್ರ ಚಂದನ ರಸಂ ಬೆಳದಿಂಗಳೆಂಬೊಂದು ಪಂಬಲ ಬಂಬಲ್ ಗೆಡೆಯಾಗೆ ಬೆಳುವ ಸದನಂ ಕಣ್ಗೊಪ್ಪಿತ ಕಾಂತಯ್ಯ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಸುಲಿಪಲ್ ಮಿಂಚಿನ ಗೊಂಚಲು ಉಟ್ಟ ದುಗುಲಂ ಗಂಗಾ ನದಿ ಫೇನಂ ಉಜ್ವಲ ಮುಕ್ತಾಭರಣಂ ತರತ್ತರಳ ತಾರ ಉದಾರ ಭಾರಮಂಗ ಲತಾಲಾಲಿತ ಸಾಂದ್ರ ಚಂದನರಸಂ ಬೆಳದಿಂಗಳ್ ಎಂಬೊಂದು ಪಂಬಲ ಬಂಬಲ್ಗೆಡೆಯಾಗೆ ಬೆಳುವ ಸದನಂ ಕಣ್ಗೊಪ್ಪಿತು ಆ ಕಾಂತಯ್ಯ. ಇಲ್ಲಿ ಈ ರೀತಿಯ ವೃತಗಳನ್ನು ಮಾಡಿದ ಮೇಲೆ ಕುಂತಿ ಹೇಗೆ ಕಾಣಿಸ್ತಿದ್ದಳು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಅಂದರೆ ವೃತವನ್ನು ಆಚರಿಸುವಂತಹ ಕುಂತಿ ಹೇಗೆ ಶೋಭಿಸುತ್ತಿದ್ದಳು ಎನ್ನುವ ವರ್ಣನೆ ಇದು. ಸುಲಿಪಲ್ ಅಂದರೆ ಉಜ್ಜಿದ ಹಲ್ಲು, ಮಿಂಚಿನ ಗೊಂಚಲುಟ್ಟ ದುಗುಲಂ, ದುಗುಲ ಅಂದರೆ ರೇಷ್ಮೆ ಬಟ್ಟೆ, ಮಿಂಚಿನ ಗೊಂಚಲುಗಳಿರುವಂತಹ ರೇಷ್ಮೆ ಬಟ್ಟೆ. ಆಮೇಲೆ ಗಂಗಾ ನದಿ ಫೇನ ಮುಜ್ವಲ ಮುಕ್ತಾಭರಣಂ, ಗಂಗಾ ನದಿಯ ನೊರೆಯಷ್ಟು ಬೆಳ್ಳಗಿರುವಂತಹ ಮುತ್ತಿನ ಹಾರ. ಇನ್ನು ತರತ್ತರಳ ತಾರೋದಾರ ಭಾಭಾರಮಂಗ ಲತಾಲಾಲಿತ ಸಾಂದ್ರ ಚಂದನರಸಂ ಅಲುಗಾಡುತ್ತಿರುವ ಮುತ್ತಿನ ಹಾರದ ವಿಶಾಲವಾದ ಕಾಂತಿಯ ಪ್ರಸಾರ. ಅದು ಬೆಳದಿಂಗಳೆಂಬೊಂದು, ಅದು ಬೆಳದಿಂಗಳ ಹಾಗೆ ಪಂಬಲ ಬಂಬಲ್ಗೆಡೆಯಾಗೆ ಹಂಬಲಿಕೆಯ ಮಾತುಗಳಿಗೆ ಎಡೆಯಾಗಲು ಬೆಳುವ ಸದನಂ ಅಂದರೆ ಬೆಳುವ ಸದನ ಬಿಳಿಯಾದಂಥ ಅಲಂಕಾರ ಕಣ್ಗೊಪ್ಪಿತ ಕಾಂತಯ್ಯ ಕುಂತಿ ಹೇಗಿದ್ದಳು ಎನ್ನುವಂಥ ಒಂದು ಒಂದು ವರ್ಣನೆಯನ್ನು ಪಂಪ ಕೊಡ್ತಾನೆ. ಉಜ್ಜಿದಂಥ ಹಲ್ಲು, ಮಿಂಚಿನ ಗೊಂಚಲುಗಳು ಇರುವಂತಹ ರೇಷ್ಮೆ ಬಟ್ಟೆ, ಗಂಗಾ ನದಿಯ ನೊರೆಯ ಅಷ್ಟು ಬಿಳಿದಾದಂಥ ಮುತ್ತಿನ ಹಾರ, ಆಮೇಲೆ ಅಲುಗಾಡುತ್ತಿರುವ ಮುತ್ತಿನ ಹಾರದ ವಿಶಾಲವಾದ ಕಾಂತಿಯ ಪ್ರಸಾರ ಪ್ರಸಾರ ಅದು ಬೆಳದಿಂಗಳ ಹಾಗೆ ಕಾಣ್ತಿತ್ತು ಅಂತಹ. ಆಮೇಲೆ ಬಿಳಿಯ ಬಣ್ಣದ ಅಲಂಕಾರ, ಆ ಅಲಂಕಾರವೇ ಬೆಳದಿಂಗಳ ಹಾಗೆ ಇತ್ತು. ಆ ಉಡುಗೆ ತೊಡುಗೆಗಳಿಂದ ಕುಂತಿ ಕಾಂತೆ ಶೋಭಿಸ್ತಾ ಇದ್ದಳು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ.
3: ನಮಸ್ಕಾರ,
2: ಇದು ಪ್ರಥಮ ಆಶ್ವಾಸದ 138ನೇ ಪದ್ಯ. ಆ ಪದ್ಯ ಹೀಗಿದೆ: ನೆನೆದ ಮನಂ ಪೆರಗುಳಿದತ್ತೆನೆ, ಬೆಳಗುವ ರತ್ನ ದೀಪ್ತಿ ಸುರಧನು ನೆಗೆದತ್ತೆನೆ, ನೈದಿಲ್ಗೊಳ ನಲರ್ದತ್ತೆನೆ, ಕಣ್ಗಳ ಬಳಗ ಮಾಗಳಿಂದ್ರಂ ಬಂದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ನೆನೆದ ಮನಂ ಪೆರಗೆ ಉಳಿದು ಉಳಿದತ್ತು ಏನೇ, ಬೆಳಗುವ ರತ್ನೋದೀಪ್ತಿ ಸುರಧನು ನೆಗೆದತ್ತು ಏನೇ, ನೈದಿಲಗುಳಂ ಅಲರ್ದತ್ತು ಏನೇ, ಕಣ್ಗಳ ಬಳಗಂ ಆಗಂ ಇಂದ್ರಂ ಬಂದಂ. ಇದನ್ನು ಹೀಗೆ ಹೇಳಬಹುದು: ನೆನೆದ ಮನಂ ಪೆರಗುಳಿದುತ್ತೇನೆ, ನೆನೆಸಿದಂತಹ ಮನವು ಹೊರಗೆ ಉಳಿಯಿತು, ಅಂದರೆ ಧ್ಯಾನ ಮುಗಿಯುವುದಕ್ಕೆ ಮೊದಲೇ ಎನ್ನುವುದು ಅದರ ಒಟ್ಟು ಅರ್ಥ. ನೆನೆದ ಮನಂ ಪೆರಗುಳಿದತ್ತು, ನೆನೆಸಿದ ಮನವು ಹೊರಗೆ ಉಳಿಯಿತು, ಧ್ಯಾನ ಮುಗಿಯುವುದಕ್ಕೆ ಮೊದಲೇ. ಬೆಳಗುವ ರತ್ನದೀಪ್ತಿ ಸುರಧನು ನೆಗೆದತ್ತೇನೆ, ಮಿಂಚುವಂತಹ ರತ್ನಗಳ ಪ್ರಕಾಶ ಸುರಧನು ಅಂದರೆ ಕಾಮನ ಬಿಲ್ಲು ನೆಗೆದತ್ತು ಮೂಡಿತ್ತು ಏನೇ, ನೈದಿಲಗೊಳಂ ಅಲರ್ದತ್ತು ಏನೇ, ನೈದಿಲೆಯ ಕೊಳವೆ ಅರಳಿತ್ತು ಏನೇ, ಕಣ್ಗಳ ಬಳಗಂ ಕಣ್ಗಳ ಎದುರಿಗೆ ಇಂದ್ರಂ ಬಂದಂ. ಹೇಗೆ ಬಂದ ಎನ್ನುವುದನ್ನು ಕೂಡ ಪಂಪ ಬಹಳ ಕಣ್ಣಿಗೆ ಅಥವಾ ಮನಸ್ಸಿಗೆ ಮುಟ್ಟುವಾಗಿ ಹೇಳುತ್ತೇನೆ. ಹೇಳಿದ ಮಾತು ಬಾಯಿಯ ಒಳಗೆ ಇನ್ನೇ ಇರುವ ಮೊದಲೇ ನೆನೆದ ಮನಂ ಪೆರಗುಳಿದಿತ್ತೇನೆ, ರತ್ನಗಳು ಬೆಳಗಿದ ಹಾಗೆ, ಕಾಮನ ಬಿಲ್ಲು ನೆಗೆದ ಹಾಗೆ, ಕೊಳದಲ್ಲಿ ಅಥವಾ ನೈದಿಲೆಯ ಕೊಳ ಅರಳಿತ್ತು ಏನೇ, ಇಂದ್ರ ಕಣ್ಣಿನ ಮುಂದೆ ಪ್ರತ್ಯಕ್ಷ ಆಗಿ ನಿಂತಿದ್ದ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗೆ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹೋಗುತ್ತಿದ್ದೆ. ಅಲ್ಲಿ ಕಾಲ ಅತೀವ ಪಂಚನೆ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದ್ರ

0: ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 26 ರಾಷ್ಟ್ರೀಯ ಕಾಗದದ ವಿಮಾನದ ದಿನ ಅಂತಲೇ ಹೇಳ್ಬೋದು. ಅಂದರೆ ನಾವು ಬಾಲ್ಯದಲ್ಲಿ ಪೇಪರಿಂದ ಕಾಗದದಿಂದ ವಿಮಾನ ಮಾಡೋದಿರ್ಬೋದು, ಅಥವಾ ದೋಣಿಯನ್ನು ಮಾಡಿ ನೀರಿನಲ್ಲಿ ಹರಿಬಿಡೋದಿರ್ಬೋದು, ಇವೆಲ್ಲವೂ ಕೂಡ ಬಾಲ್ಯದ ಒಂದು ಸವಿ ನೆನಪು ಅಂತಲೇ ಹೇಳ್ಬೋದು. ಆಗಾಡಿದಂಥ ಆ ನೆನಪುಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಷ್ಟ್ರೀಯ ಕಾಗದ ವಿಮಾನ ಇವೆಲ್ಲ ಕೆಲವರಂತೂ ಮಾಡಿರ್ತೀರಾ, ಅದರ ನೆನಪುಗಳನ್ನು ನನ್ನ ಜೊತೆಗೆ ಹಂಚ್ಕೊಳ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಬಾಲ್ಯದಲ್ಲಿ ಆಡಿದಂಥ ಸವಿ ನೆನಪುಗಳನ್ನು ಹಂಚ್ಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ ಹಲೋ
8: ಹಲೋ ಪವಿತ್ರ.
7: ಮೋನಿಕಾ ಮೇಡಮ್ ನಮಸ್ತೆ.
8: ನಮಸ್ತೆ, ಹೇಗಿದ್ದೀರಾ?
7: ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಪ್ಪ. ಊಟ ಆಯ್ತಾ?
7: ಊಟ ಆಯ್ತು.
8: ಆಯ್ತಾ? ಮಳೆ ಬರ್ತಾ ಇದೆ ಹಾಸನದಲ್ಲಿ.
7: ಹೌದಾ? ಕೂಲ್ ಆಗಿದೆ.
8: ಕೂಲ್ ಆಗಿದೆ, ಒಂದು ವಾರದಿಂದ ಕೂಲ್ ಆಗಿತ್ತು. ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇತ್ತು, ಇಲ್ಲಿ ಯಾವಾಗ್ಲೂ ಒಮ್ಮೆ ಬರೋದನ್ನೇ ಚೆನ್ನಾಗಿ ಬಂತು. ಇವತ್ತು ಸುಮಾರು ಪರವಾಗಿಲ್ಲ, ಈಗ್ಲೂ ಬರ್ತಾ ಇದೆ ಸ್ವಲ್ಪ.
7: ಹಾಗಾದ್ರೆ ಇನ್ಮೇಲೆ ಮಳೆಗಾಲ ಶುರು ಅಂತಾನೆ. ಜೂನ್ ಬರ್ತಾ ಇದೆಯಲ್ಲ
8: ನೋಡಿ, ಮಲ್ನಾಡಿಂದ ಫಸ್ಟ್ ಶುರು ಆಗ್ತಿತ್ತು ಯಾವಾಗ್ಲೂ.
7: ಮಲ್ನಾಡಿಂದ
8: ಸರಿ ಇಲ್ಲಿಗೆ ಲೇಟ್ ಆಗಿ ಬಂತು ಮಲ್ನಾಡಿಗೆ. ಬೇರೆ ಕಡೆ ಎಲ್ಲ ಆ ಕಡೆ ಚಿತ್ರದುರ್ಗ ಆ ಸೈಡ್ ಅಲ್ಲೆಲ್ಲ ಆಗಿದೆ ಹುಬ್ಳಿ.
7: ಹೌದೌದು, ಮಳೆ
8: ಆಗ್ತಿದೆ. ಹೌದು
7: ಮೇಡಮ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ. ಅಂದ್ರೆ ನಾವು ಬಾಲ್ಯದಲ್ಲಿ ಆಡಿದಂತಹ ನೆನಪುಗಳನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋ ದಿನ ನಾನು ತಡೆ ಅಂತ.
8: ನನಗೆ ಮಳೆ ಬಂದ ಕಾಗದ ದೋಣಿ ತುಂಬಾ, ಅದೇ ಕೆಲಸ ನಮ್ಗೆ. ವೇಸ್ಟ್ ಪೇಜ್ ಗಳು ಇರ್ತಿತ್ತಲ್ಲ ಅವಾಗ, ನ್ಯೂಸ್ ಪೇಪರ್ಗಳು ಅಷ್ಟು ಸಿಗ್ತಾ ಇರ್ಲಿಲ್ಲ, ಯಾಕಂದ್ರೆ ಮನೆಗಳಲ್ಲೆಲ್ಲ ತರಿಸ್ತಾ ಇರ್ಲಿಲ್ಲ. ಆದ್ರೆ ಮ್ಯಾಗಝಿನ್ಗಳು, ಆಮೇಲೆ ಈ ಒಂದು ಇದ್ದರದು ಈ ಪೇಪರ್ ಎಲ್ಲ ಬೇಗ ನೆಂದೋಗ್ಬಿಡ್ತಾ ಇತ್ತು ನಮ್ದು. ಇದು ನೋಟ್ ಬುಕ್ ಪೇಪರ್ನೇ ಅರ್ಧವರ್ದು ಹಾಕ್ತಿದ್ವಿ. ಅದೇ ಒಂದು ಮ್ಯಾಗಝಿನ್ ಬರೋದು, ಇಂಗ್ಲಿಷ್ ಮ್ಯಾಗಝಿನ್, ಸೋವಿಯತ್ ಅಂತ. ನೀವು ನೋಡಿರ್ತೀರಾ? ಇಲ್ಲ, ನೋಡಿಲ್ಲ ಮೋಸ್ಟ್ಲಿ. ಅದು ಇಂಗ್ಲಿಷ್ ಮ್ಯಾಗಝಿನ್, ತುಂಬಾ ಗಟ್ಟಿ ಪೇಪರು. ನಾವ್ ಅದನ್ನ ಹುಡುಕಿ, ಅವಾಗೆಲ್ಲ ರ್ಯಾಪರ್ಗಳಿಗೆ, ನಾವು ಸರ್ಕಾರಿ ಶಾಲೆ ಅಲ್ವಾ ಅವಾಗೆಲ್ಲ, ನಮ್ಗೇನ್ ರ್ಯಾಪರ್, ರ್ಯಾಪರ್ ಹಾಕ್ಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಆದ್ರೆ ನಾವ್ ರ್ಯಾಪರ್ ಹಾಕೋತಿದ್ವಿ ನೋಟ್ ಬುಕ್ ಗೆ, ಟೆಕ್ಸ್ಟ್ ಬುಕ್ ಗೆಲ್ಲ. ಆ ಸೋವಿಯತ್ ಯಾರ ಮನೆಯಲ್ಲಾದ್ರೂ ಇದ್ರೆ ಇಸ್ಕೊಂಡ್ ಬಂದು ಅದನ್ನ ನೀಟಾಗಿ ಎಲ್ಲ ಇದ್ ಮಾಡಿ ರ್ಯಾಪರ್ ಹಾಕೊಂಡ್ಬಿಟ್ರೆ ಒಂದ್ ಹೆಚ್ಚು ಕಡಿಮೆ ಒಂದ್ 6-7 ತಿಂಗಳು ಹರಿತಿರ್ಲಿಲ್ಲ ಅವು, ಅಷ್ಟು ಗಟ್ಟಿ ಇರೋದು. ಆತರ ಅದ್ರಲ್ಲಿ ಒಂಥರ ಶೈನಿಂಗ್, ಅದು ಚೆನ್ನಾಗಿರೋದು ಅದು ಮ್ಯಾಗಝಿನ್. ಅದ್ರಲ್ಲಿ ನಾನು ದೋಣಿ ಮಾಡಕ್ ಇಷ್ಟ ಪಡುವೆ, ಯಾಕಂದ್ರೆ ಅದ್ ನಿಂದ್ರು ಇದಾಗ್ತಿರ್ಲಿಲ್ಲ,
7: ಬೇಗ ಮುಳುಗಲ್ಲ ಅಂತ ಹೇಳಿ.
8: ಬೇಗ ಮುಳುಗ್ತಿರ್ಲಿಲ್ಲ, ಇವೆಲ್ಲ ಒಂಥರ ಒಂಚೂರು ನೀರ್ ನೆನ್ಬಿಟ್ರೆ ಹೊರಟೋಗ್ಬಿಡ್ತಿದ್ವು. ಅದ್ ಗಟ್ಟಿ ಇರೋದು ಒಂಥರ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸೋದು, ಅದ್ರ ತುಂಬಾ ಮಾಡಿದೀನಿ ನಾನು. ವಿಮಾನ ಮಾಡಿರೋದು ಕಡಿಮೆ, ಕಾಗದ ವಿಮಾನ.
7: ದೋಣಿ
8: ರಾಕೆಟ್, ಅಯ್ಯ ನಮ್ಗೆ ಸೇರ್ ಹುಡುಗರು ಕಾಲೇಜಲ್ಲಿ, ನಾವ್ ಕಾಲೇಜ್ ಬಂದ್ಮೇಲೆ ಗೊತ್ತಾಗಿದ್ದು. ಅದು ಒಂದ್ಸರಿ ಯಾರ್

0: ನನ್ ಮುಂದೆ ಇದ್ದವಳು ಅವಳಿಗೆ ಅವಳ ಬಾಯ್ ಫ್ರೆಂಡ್ ಅವಳಿಗೆ ಹೆಸಕ್ ಹೋಗಿ ನನಗ್ ಬಿದ್ದು. ಆಮೇಲೆ ನಾನು ಇದೇನಪ್ಪ ನನಗೆ ಯಾಕೋ ಹೆಸರಲ್ಲ ಅಂತೀರಿ ನೋಡಿ. ಆಮೇಲೆ ಲೆಕ್ಚರರ್ಗೆ ಗೊತ್ತಾಯ್ತು. ಆಮೇಲೆ ಆಮೇಲೆ ಆಚೆ ಬಂದ್ಮೇಲೆ ಗೊತ್ತಾಯ್ತು ಆ ಹುಡುಗಿಗೆ ಅವನು ರಾಕೆಟ್ ಎಸ್ತಿದ್ದು ನನಗೆಲ್ಲ ಅಂತ. ಹೌದು ಮಾಡಿರ್ತೀವಿ, ರಾಕೆಟ್ ಎಸೆದೇ ಒಂದು ಇದಾಗ್ಬಿಟ್ಟಿತ್ತು ನಮ್ಮ ಇದ್ರಲ್ಲಿ ಸೀಸನ್ ಅಲ್ಲಿ. ಎಷ್ಟೋ ಸಲ ಮಿಸ್ ಆಗಿ ಲೆಕ್ಚರರ್ ಟೇಬಲ್ ಹತ್ರನು ಹೋಗಿರೋದುಂಟು. ತಮಾಷೆಗಳು ಇಲ್ಲೆಲ್ಲ ಆರಿಸ್ಬಿಡ್ರು, ಫ್ಲೈಟ್ ನ ಹೊರಗಡೆ ಹೋದ್ಮೇಲೆ ಆರಿಸ್ರು ಅನ್ನೋರವರು. ನೋಡಿ ಚೆನ್ನಾಗಿ ಓದಿ ಪೈಲಟ್ ಆದ್ರೆ ನಿಜವಾಗ್ಲೂ ನೀವು ಏರೋಪ್ಲೇನ್ ಆರಿಸ್ಬೋದು, ಇಲ್ಲಾಂದ್ರೆ ಪೊಲೀಸ್ನವ್ರು ಹತ್ತಿಸ್ತಾರ ಮೇಲೆ ಏರೋಪ್ಲೇನ್ ಅಂತ ತಮಾಷೆ ಮಾಡೋರು ನಮ್ ಲೆಕ್ಚರರ್ ಎಲ್ಲ.
1: ನೋಡಿ ಅವಾಗೆಲ್ಲ ದುಡ್ಡೇ ಬೇಕಂತೇನಿರ್ಲಿಲ್ಲ ಆಟ ಆಡ್ಲಿಕ್ಕೆ ಮನೋರಂಜನೆಗೆ ಅಂತ ಹೇಳಿ, ಒಂದ್ ಪೇಪರ್ ಸಾಕಾಗ್ತಿತ್ತು,
0: ನಾವೇ ಮಾಡ್ಕೋತಾ ಇದ್ವಲ್ಲ. ನಮ್ಗೆ ಯಾರು ಆಟದ ಸಾಮಾನು ಕೊಡಿಸ್ತಾ ಇದ್ರು ಮಳೆಗಾಲ. ನೋಡಿ ಬೇಸಿಗೆ ಮುಗಿತಾ ಬಂತಲ್ಲ, ಬೇಸಿಗೆ ಬಂತು ಅಂದ್ರೆ ನಮ್ಗೆ ಅವಾಗೆಲ್ಲ ಶಾಲೆಗಳಿಗೆ ರಜೆ ಇರೋದಿಲ್ಲ ಎರಡೆರಡು ತಿಂಗಳು. ಅನ್ನೋ ಕೆರೆ ನಮ್ ಮನೆ ಹತ್ರನೇ ಕೆರೆ, ಕೆರೆಗೆ ಹೋಗ್ಬಿಟ್ಟು ಎಲ್ಲ ಒಂದಷ್ಟು ಮಣ್ಣು ಇದು ಏನು ಕ್ಲೇ ಜಡಿ ಮಣ್ಣು ತರ ಇರುತ್ತಲ್ಲ ಅದು ಕಟ್ಟಿ, ಅದು ಅಂಟು ಅಂಟು ಮಣ್ಣು ರೆಡ್ಡಿಶ್ ಇರುತ್ತಿತ್ತು. ತಗೊಂಡ್ ಬಂದ ಅದ್ರಲ್ಲಿ ನಾವೆಲ್ಲ ಏನ್ ಅಡ್ಗೆಗೆ ಏನ್ ಬೇಕೋ ಅಷ್ಟೆಲ್ಲ ಆಟ ಸಾಮಾನ್ ಮಾಡ್ತಿದ್ವಿ ಗೊತ್ತಾ. ನಂಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ನಮ್ಗೆ ಯಾರು ಟ್ರೈನಿಂಗ್ ಕೊಟ್ಟಿರ್ಲಿಲ್ಲ, ಅದ್ ಹೆಂಗೋ ನಮ್ಗೆ ಬರ್ತಾ ಇತ್ತು ಆ ಸ್ಕಿಲ್ ಅನ್ನೋದು. ನೋಡಿ ಮಕ್ಕಳಲ್ಲಿ ಮಡಕೆ ಮಾಡ್ತಿದ್ವಿ, ಆಮೇಲೆ ಪುಟ್ ಪುಟ್ಟು ಕುಡಿಕೆಗಳು, ಆಮೇಲೆ ಚಪಾತಿ ಲಟ್ಸೋಕೆ ಮಣೆ ಲಟ್ಟಣಿಗೆ ಮಾಡ್ತಿದ್ವಿ, ಸೌಟು ತಮಾಷೆ ಒಲೆನು ಕೂಡ ಮಾಡಿದೀನಿ ನಾನು ಗೊತ್ತಾ. ನನ್ಗೆ ಆಶ್ಚರ್ಯ ಆಗೋದು ಇದೆಲ್ಲ ನಾವ್ ಹೆಂಗ್ ಕಲ್ತ್ಕೊಂಡ್ವಿ ಅಂತ ಗೊತ್ತಿಲ್ಲ, ಯಾರು ನಮ್ಗೆ ಹೇಳ್ಕೊಡ್ತಿರ್ಲಿಲ್ಲ.
1: ಬರ್ತೇ ಬಂದ್ಬಿಟ್ಟಿರುತ್ತದೆ
0: ಅದು ಮನೆಯಲ್ಲಿ ಅಡಿಗೆ ಪಾತ್ರೆಗಳು ಅಡಿಗೆ ಸಾಮಾನೆಲ್ಲ ಒಲೆ ಮಾಡೋ ಈಗಿನ ತರ ಏನ್ ಸಿಲಿಂಡರ್ ಸ್ಟವ್ ಅಲ್ಲ ಹಾಗೆಲ್ಲ. ಆಮೇಲೆ ಆಮೇಲೆ ಬಂತು, ಮೊದ್ಲು ಒಲೆ ಇತ್ತಲ್ಲ ಆ ನೀಟಾಗ ಮಣ್ಣು ಕಲ್ಸಿ ಆ ಶೇಪ್ ಮಾಡಿ ಅದೆಲ್ಲ ಮಾಡಿ ಒಣಗಿಸ್ತಿದ್ವಿ ನಾವು ವಾರಗಟ್ಲೆ, ಅದನ್ನ ಒಣಗಿಸಿ ಆಮೇಲೆ ಆಟ ಆಡಕ್ ಉಪಯೋಗಿಸ್ಕೊತಾ ಇದ್ವಿ. ಈಗಿನ ಮಕ್ಳು ಎಲ್ಲ ಜಾತ್ರೆಲ್ಲೂ ಹಂಗಿಲ್ಲ, ಅಡಿಗೆ ಸೆಟ್ ಸಿಕ್ಬಿಡುತ್ತೆ, ಅಯ್ಯೋ ಕೈ ಕಾಲು ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡು ಬೈಯೋರು ನಮ್ಮಮ್ಮ. ಅದಕ್ಕೆ ಹೋಗಲ್ಲ ಅದು ಬಟ್ಟೆಗೆಲ್ಲ ಮಾಡ್ಕೊಂತೀರಾ ನೀವು, ವಾಶ್ ಮಾಡಿದ್ರು ಅದ್ ಕರೆ ಹೋಗಲ್ಲ ಅಂತ. ಹಂಗೆ ಎಷ್ಟು ಖುಷಿ ಇರೋದು ಅಂದ್ರೆ ಆ ಬಿಸಿಲಲ್ಲೇ ಹೋಗಿ ತಗೊಂಡ್ ಬರೋದು ಮಣ್ಣುಗಳನ್ನ ಅದೆಲ್ಲ ಮಾಡಿ. ಆಮೇಲೆ ಯಾರೋ ಒಂದ್ ಐಡಿಯಾ ಕೊಟ್ರು, ಈ ತರ ಎಲ್ಲ ಮಾಡಿದಿರಲ್ಲ ಒಣಗಿಸೋದಕ್ಕಿಂತ ಬೆಂಕಿ ಸುಟ್ರೆ ಚೆನ್ನಾಗಿ ಇದ್ ಬರುತ್ತೆ ಅಂತ. ಅದು ಟ್ರೈ ಮಾಡಿದೀವಿ ನಾವು, ಅದು ಟ್ರೈ ಮಾಡಿದೀವಿ. ಮಡಕೆ ಎಲ್ಲ ಸುಡ್ತಾರಲ್ಲ ನೋಡ್ಕೊಂಡ್ ಬಂದಿದ್ವಿ. ಆ ಕಂಬ ಇದು ಕುಂಬಾರಿಕೆ ಮಾಡ್ತಾರೆ ನಮ್ಮ ನಮ್ಮೂರಲ್ಲಿ ಒಂದು ಏರಿಯಾ ಇದೆ, ಅಲ್ಲೊಂದ್ ಎರಡ್ ಸಲ ಹೋಗಿ ನಾನ್ ಗಮನಿಸಿದ್ದೆ ಅವ್ರ ಮಡಕೆ ಮಾಡೋ ಸುಡೋದೆಲ್ಲ, ಅದು ಕೂಡ ಮಾಡಿದ್ದುಟ್ಟು. ನಮ್ಗೆಲ್ಲ ಒಂಥರ ಚೆನ್ನಾಗಿರ್ತಾ ಇತ್ತು ಬಾಲ್ಯನೇ. ಚಂದ ಚಂದ ಚಂದ ನಾವೇ ಬುಗುರಿನ ಇದ್ ಮಾಡ್ಕೊಳ್ಳೋರು ತಯಾರ್ ಮಾಡ್ಕೊಳ್ಳೋರು. ಆಮೇಲೆ ಇದೆಂತದ್ದು ಕ್ರಿಕೆಟ್ ಚೆಂಡು, ಅದನ್ನು ಅದೆಂತದೋ ಒಂದ್ ಕಾಯಿ ಸಿಗುತ್ತೆ, ಅದೆಂತದೋ ಕಾಯಿ ನನ್ಗೆ ಹೆಸರು ಮರ್ತೋಯ್ತು. ಆ ಹುಡುಗರೆಲ್ಲ ನಾವ್ ಮಾಡಿಲ್ಲ, ಹುಡುಗರ್ ನನ್ ಜೊತೆ ಆಟ ಆಡೋ ಹುಡುಗರನ್ನ ಮಾಡಿದ್ ನೋಡಿದೀನಿ. ಆ ಕಾಯಿ ತಗೊಂಡ್ಬಂದು ಕುಟ್ಟಿ ಕುಟ್ಟಿ ಕುಟ್ಟಿ ಒಂಥರ ಹುಣಸೆ ತರ ಅಂಟದು ಆಯ್ತಾ, ಅದನ್ನ ಉಂಡೆ ಮಾಡೋರು ಕ್ರಿಕೆಟ್ ಬಾಲ್ ತರ. ಎಷ್ಟು ಗಟ್ಟಿ ಅಂದ್ರೆ ವೆಯ್ಟ್ ಜಾಸ್ತಿ ಆಗ್ಬಿಡೋದು, ಹಿಡ್ಕೊಳಕ್ಕೆ ವೆಯ್ಟ್ ಇರೋದು, ಅದ್ರಲ್ಲಿ ಆಟ ಆಡೋವು ಅವು ಹುಡುಗರೆಲ್ಲ. ಆತರ ಎಲ್ಲ ಪಾಪ ನನಗೆ ಅದೇ ಅನ್ಕೋತೀನಿ, ಎಷ್ಟು ಶ್ರಮ ಪಟ್ಕೊಂಡು ಮಾಡ್ಕೊಂಡು ಅವರೇ ಒಂಥರ ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಬಾಲ್ಯದ್ದು. ಗೋಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಗೊತ್ತಾ, ಇದ್ರ ಕಾಯಿ ಅಂತ ಬರುತ್ತೆ, ಒಂಥರ ಎಂತದ್ದು ಗುಳ್ಕಾಯಿ ಅದೇನೋ ಅಂತಾರೆ, ರೌಂಡ್ ರೌಂಡ್ ಶೇಪ್ ಗ್ರೀನ್ ಕಲರ್ ಇರುತ್ತೆ ಇದು ಪವಿತ್ರ. ನಿಮ್ ಕಡೆ ಸಿಗುತ್ತಲ್ಲ, ನಮ್ ಕಡೆ ಸಿಗುತ್ತೆ ಗಿಡದಲ್ಲಿ, ಅದ್ ಪುಟ್ ಪುಟ್ ಗಿಡ ಕಾಯಿ ರೌಂಡ್ ಶೇಪ್ ಇರುತ್ತೆ ಅದು ಗ್ರೀನ್ ಕಲರ್, ಸ್ವಲ್ಪ ನೋಡಕ್ ಗೋಲಿ ತರನೇ. ಅದ್ರಲ್ಲಿ ಆಟ ಆಡಿದವು ಮಕ್ಳು ಗೋಲಿ
1: ಅನ್ಕೊಂಡು, ರೂಪಾಯಿನೂ ಖರ್ಚು ಇಲ್ದೇನೆ
0: ಹುಣಸೆ ಬೀಜ, ಅಲ್ಗುಳಿ ಮನೆ ಆಡಕ್ ಹುಣಸೆ ಬೀಜಗಳು, ಅದ್ರಲ್ಲಿ ಮತ್ತೆ ಚೌಕ ಬಾರ ಆಡಕ್ಕೆಲ್ಲ ಹುಣಸೆ ಬೀಜ. ಈ ತರದೆಲ್ಲ ನಿಜವಾಗ್ಲು ನೀವು ಬಾಲ್ಯದ ಆಟಗಳದ್ದು ಇದೆಲ್ಲ ಒಂದ್ ಇನ್ನೊಂದಿನ ಕನ್ಸೆಪ್ಟ್ ಮಾಡಿದ್ರೆ ನಮ್ ಕೇಳಿದ್ರು ನೀವು ಎಷ್ಟೆಷ್ಟ್ ತರದ್ದು ಹೇಳ್ಬೋದು ಅಂತ ಅನ್ಸುತ್ತೆ.
1: ಓಕೆ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕೆ, ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ್ರಿ.
0: ಹೌದು ಹೌದು, ಥ್ಯಾಂಕ್ ಯು ಸೋ ಮಚ್.
1: ಹಾಸನದಿಂದ ಮೌನಿಕಾ ಅವ್ರು ಕರೆ ಮಾಡಿ ಅವರು ಕೂಡ ಬಾಲ್ಯದಲ್ಲಿ ಆಡಿದಂಥ ಆ ಸವಿನ ನೆನಪುಗಳನ್ನು ಹಂಚ್ಕೊಂಡ್ರು. ಅಂದರೆ ಕಾಗದ ಒಂದು ಪೇಪರ್ ಇದ್ದರೆ ಸಾಕು ನಮಗೆ, ಯಾವುದೇ ರೀತಿಯ ದುಡ್ಡಿನ ಖರ್ಚು ಇಲ್ಲದೆ ಮನೋರಂಜನೆ ಸಿಗುವಂಥ ಕಾಲ ಆ ಕಾಲ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಯ ಬಾಲ್ಯದಲ್ಲಿ ಆಡಿದಂಥ ಪ್ರತಿಯೊಂದು ಆಟಗಳು ಕೂಡ ಸವಿ ನೆನಪಾಗಿ ಉಳಿದಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಬಾಲ್ಯದಲ್ಲಿ ನೀವೇನೆಲ್ಲ ಆಟ ಆಡಿದ್ರಿ, ಅದರಲ್ಲೂ ಕಾಗದವನ್ನು ಬಳಸಿ ವಿಮಾನ ಮಾಡೋದಿರ್ಬೋದು ಅಥವಾ ಪೇಪರ್ ದೋಣಿ ಮಾಡೋದಿರ್ಬೋದು, ಇನ್ನೇನು ಮಳೆಗಾಲ ಶುರು ಆಗುತ್ತೆ ಶಾಲೆಯಿಂದ ಬರುವಾಗ ಆ ಹರಿದೋದಂಥ ಎಸೆಯಕ್ಕೆ ಇಟ್ಕೊಂಡಂಥ ಯಾವ ಪೇಪರ್ನು ವೇಸ್ಟ್ ಮಾಡದೆ ಅದನ್ನು ದಾರಿ ತುಂಬ ದೋಣಿ ಮಾಡಿಕೊಂಡು ಬರ್ತಿದ್ದಂಥ ಆ ಸವಿ ನೆನಪುಗಳನ್ನು ಹಂಚಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ, ಬ್ರಹ್ಮಾನಂದ ರಾನಡೆ ಸರ್.
2: ನಮಸ್ಕಾರ, ಹೇಳಿ ಮೇಡಮ್.
1: ಸರ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ.

0: ವಿಮಾನ ದೋಣಿ ದಿನ ಇವತ್ತು ವಿಶೇಷ. ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಈಗ ಮತ್ತೆ ನಾವು ಬಾಲ್ಯದ ನೆನಪಿಗೆ ಹೋಗ್ಬೇಕಾಗತ್ತೆ.
1: ಬಾಲ್ಯದ ನೆನಪು ಯಾವಾಗ್ಲೂ ಸವಿ ನೆನಪೇ.
0: ಅದೇ ಸವಿ ಸವಿ ನೆನಪು, ಸಾವಿರ ನೆನಪು, ನಾವು ಚಿಕ್ಕವರಿದ್ದಾಗ ಪೇಪರ್ ನಲ್ಲಿ ದೋಣಿ ಮಾಡಿ ಆಡಿದ ನೆನಪು, ವಿಮಾನ ರೆಡಿ ಮಾಡಿ ಅದನ್ನ ಹಾರಿಸಿದ ನೆನಪು, ಇವೆಲ್ಲ ಬರ್ತಾ ಇದೆ. ನಿಮ್ಮ ಟಾಪಿಕ್ ನೋಡಿದ ತಕ್ಷಣನೇ ಎಲ್ಲ ನೆನಪಿಗೆ ಬಂತು. ನಾವು ಚಿಕ್ಕವರಿದ್ದಾಗ ಎಲ್ಲ ತುಂಬಾ ಜನ ಇರ್ತಿದ್ವಿ ಮನೆಯಲ್ಲಿ, ಮಕ್ಳುಗಳು ಮತ್ತೆ ಹಳ್ಳಿ ಕಡೆ ಇರ್ತಿದ್ವಿ. ಮಳೆ ಬಂದಾಗೆಲ್ಲ ಮನೆ ಮುಂದೆ ಸುತ್ತಮುತ್ತ ಕೊಳ್ಳಗಳೆಲ್ಲ ತುಂಬ್ತಾ ಇದ್ವು, ಪೇಪರ್ ಅಲ್ಲಿ ದೋಣಿ ಮಾಡಿ ದೋಣಿ ಬಿಡ್ತಿದ್ವಿ. ತುಂಬಾ ಸಂತೋಷ ಅನಿಸ್ತಿತ್ತು, ನಾವೇ ದೋಣಿ ಕೂತ್ ಹೋಗ್ತಿದ್ದೇವೆ ಅನ್ನೋಂಗೆ ಭಾಸವಾಗ್ತಿತ್ತು. ನಾವೇ ಕೊಡ್ತಾರ, ಆಮೇಲೆ ಪೇಪರ್ ನಲ್ಲಿ ವಿಮಾನಗಳನ್ನ ಮಾಡಿ ಗಾಳಿ ಬಂದಾಗ ಹಾರಿಸ್ತಿದ್ವಿ, ಅದು ಮೇಲೋಗಿ ದುಬಕ್ಕಂತ ಕೆಳ ಬೀಳ್ತಿತ್ತು, ಬಹಳ ಸಂತೋಷ ಆಗ್ತಿತ್ತು. ಇವಾಗ ಅದೆಲ್ಲ ಅದಕ್ಕೆ ಅವಕಾಶನೇ ಇಲ್ದಂಗ ಆಗ್ಬಿಟ್ಟಿದೆ, ಎಲ್ಲ ನಗರೀಕರಣ ಆಗಿ ಹಳ್ಳ ಕೊಳ್ಳಗಳು ನಮ್ಮ ಸುತ್ತಮುತ್ತ ಕಾಣದೇ ಇಲ್ಲ. ಮತ್ತೆ ಅದನ್ನ ಪೇಪರ್ ಅಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಈಗ ಮೊಬೈಲ್ ಅಲ್ಲಿ ನೋಡೋದು, ಫಿಲಮ್ ಅಲ್ಲಿ ಪಿಕ್ಚರ್ ಅಲ್ಲಿ ನೋಡೋದು, ವಿಮಾನಗಳನ್ನ
1: ದೋಣಿಗಳಿದೆ ಅಂತ.
0: ಹೌದು ಮೇಡಮ್,
1: ಹೌದು. ಅಂದ್ರೆ ನಾವ್ ಎಸಿತಿರ್ಲಿಲ್ಲ ಅದನ್ನ, ಹಾಗೆ ಜೋಪಾನ ಮಾಡಿ ಈ ತರ ಬಳಸ್ಕೊಳ್ತಿದ್ವಿ.
0: ಹೌದು ಮೇಡಮ್, ಹೌದು. ಏನೇನೋ ಆಕಾರಗಳನ್ನ ಮಾಡ್ತಿದ್ವಿ, ಅದ್ರಲ್ಲಿ ಮುಖ್ಯವಾಗಿ ನಾವು ಚಿಕ್ಕವರು ಇದ್ದಾಗ ಮಾಡ್ತಿದ್ದು ದೋಣಿ ಮತ್ತೆ ವಿಮಾನ. ಇವಾಗ್ಲೂ ನನಗೆ ನೆನಪಿದೆ, ಜುಯಿ ಅಂತ ಹಾರಿ ಬಿಡ್ತಿದ್ವಿ, ತುಂಬಾ ಸಂತೋಷ ಅನಿಸ್ತಿತ್ತು. ಆದ್ರೆ ಇವಾಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಈಗೆಲ್ಲ ಬರೀ ಎಲ್ಲೋ ಇದ್ರೊಳಗೆ ಸ್ಪೆಷಲ್ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅದ್ರೊಳಗೆ ಮಕ್ಳಿಗೆ ಮಾಡಿ ತೋರಿಸ್ತಾರೆ. ಆದ್ರೆ ಅವಾಗ ನಾವು ನ್ಯಾಚುರಲ್ ಆಗಿ ಆಡ್ತಾ ಇದ್ವಿ, ಅದನ್ನ ರೆಡಿ ಮಾಡ್ತಾ ಇದ್ವಿ. ಹೌದು, ಅದನ್ನ ಸವಿ ನೆನಪನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಈ ಸಂದರ್ಭದಲ್ಲಿ ಕುವೆಂಪು ಅವ್ರದೊಂದು ಭಾವಗೀತೆ ಒಂದು ಲೈನ್ ಇದೆ, ಹೇಳ್ತೀನಿ ಮೇಡಮ್. ದೂರಕ್ಕೆ ದೂರಕ್ಕೆ

0: ವಿಮಾನ ದಡಿ ಅಂದ್ರೆ ಕಲ್ಪನಾ ಲೋಕದಲ್ಲಿ ವಿಮಾನದಲ್ಲಿ ಹಾರೋದು. ಆಮೇಲೆ ಇನ್ನೊಂದು ಕನ್ನಡ ಹಾಡು ನೆನಪಿ ಬರುತ್ತೆ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಈ ಹಾಡು ಕೂಡ ನೆನಪು ಬರುತ್ತೆ.
1: ಇದು ಎವರ್ಗ್ರೀನ್ ಹಾಡು ಅಂತಾನೆ ಹೇಳ್ಬೋದು.
0: ಹೌದು ಮೇಡಮ್, ಹೌದು. ಈ ದೋಣಿ ಮತ್ತೆ ವಿಮಾನವನ್ನು ಮಾಡಿದಾಗ ಇದು ಸಹ ನಮಗೆ ಮನಸ್ಸಿನಲ್ಲಿ ಮೆಲ್ಕಾಗ್ತೀವಿ ಮೇಡಮ್. ನಿಜವಾಗ್ಲೂ ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದೀರಾ, ನಮ್ಮ ಒಂದು ಹಳೆ ಸವಿ ನೆನಪನ್ನ ಮತ್ತೆ ಮರುಕಳಿಸುವಂತೆ ಮಾಡಿದೀರಾ. ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಬಾಲ್ಯದಲ್ಲಿ ಆಡಿದಂತಹ ಸವಿ ನೆನಪನ್ನ ಹಂಚಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ
1: ಸರ್, ನಮಸ್ತೆ. ನಮಸ್ ಸರ್.
2: ನಮಸ್ತೆ, ನಮಸ್ತೆ ರೀ ಮೇಡಮ್. ಆರಾಮಿದ್ರಿ?
1: ಹಾ ಸರ್, ಆರಾಮಿದ್ದೀವಿ. ನೀವ್ ಆರಾಮಿದ್ದೀವಿ?
2: ಹಾ, ನಾವೆಲ್ಲ ಆರಾಮ್ ನೋಡ್ರಿ ಮೇಡಮ್. ಹಂಗೆ ಕಾರ್ಯಕ್ರಮ ಕಳಾಯ್ತೇವ್ರಿ, ಕಾರ್ಯಕ್ರಮ ಚಲೋ ಮೂಡಿ ಬರಗತ್ತೀರಿ ಮೇಡಮ್. ಸವಿ ನೆನಪು, ಹಳೆ ನೆನಪುಗಳೆಲ್ಲಾರಿ.
1: ಹೌದು ಸರ್, ನೀವೇನಾದ್ರು ಪೇಪರ್ ಅಲ್ಲಿ ವಿಮಾನ ದೋಣಿ ಎಲ್ಲ ಮಾಡಿದ್ರೆ?
2: ಹಾ, ದೋಣಿ ಮಾಡ್ತಿದ್ರಿ ಮೇಡಮ್. ನಾವು ಸಣ್ಣ ಹುಡುಗಿದ್ರೆ ದೋಣಿ ಆಡುದು ಬಾಳ್ರಿ. ನಾವು ಯಾಕಪ್ಪ ಅಂತಂದ್ರ ಹಳ್ಳ ದಂಡಿಗೆ ಅದಾರಿ ನಮ್ಮ ಊರು ರೀ ಮೇಡಮ್. ಹಳ್ಳ ದಂಡಿಗೆ ತಪ್ಪ ಮಳಿ ಬತ್ತಪ್ಪ ಅಂದ್ರೆ ಇಲ್ಲಿ ಮಳೆಯಾಗ ಮನೆ ಮುಂದೆ ಆಡುದ್ರಿ. ಇಲ್ಲಪ್ಪ ಅಂತಂದ್ರ ಹಳ್ಳಕ್ ಹೋಗಿ ಕೆಸಿಂದ ಕಾಗದ ದೋಣಿ, ಪ್ರತಿಯೊಬ್ಬೊಬ್ರು ಕಾಗದ ತಗೊಂಡು ದೋಣಿ ಮಾಡ್ತಿದಾರೆ ಮೇಡಮ್.
1: ಮಾಡ್ತಿದ್ರ?
2: ಹಾ, ಅದ್ರಾಗ ಗಂಡ ಹೆಣ್ಣ ತಳಿ ಎರಡ್ ನಮೂನಿ ಬರ್ತೀವಿ ಮೇಡಮ್. ಎರಡು ನಮೂನಿ ಮಾಡ್ತಿದ್ದವ್ರಿ.
1: ಎಲ್ತರ ದೋಣಿ?
2: ಹೌದ್ರಿ, ಗಂಡ ದೋಣಿ ಬೇರೆ, ಹೆಣ್ಣ ದೋಣಿ ಬೇರೆ
1: ರೀ. ಹಂಗೆ
2: ಕಾಗದಾಗೆ ಮಾಡ್ತಿದ್ರು ಮೇಡಮ್. ಅದು ಮಾಡಿ ಕೆಸಿಂದ ಆಡ್ತಿದ್ದೆ ನೋಡ್ರಿ ಮೇಡಮ್. ನಾವು ಸಣ್ಣವ್ರ ತಕ್ಕ
1: ಆಡ ಖುಷಿನೇ ಒಂಥರ.
2: ಖುಷಿನೇ ಈಗ ಇಲ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಅವಾಗಿನ ಖುಷಿನೇ ಬೇರೆ ರೀ ಮೇಡಮ್, ಈಗಿನ ಖುಷಿನೇ ಬೇರೆ ರೀ.
1: ನೋಡಿ ಸರ್, ಜೀರೋ ಬಜೆಟ್, ಒಂದ್ ರೂಪಾಯಿನು ಖರ್ಚಿಲ್ದೆ ಖುಷಿಯಾಗಿ.
2: ಯಾವ್ದು ಖರ್ಚಿಲ್ರಿ ಮೇಡಮ್, ಅದಕ್ಕೆ ಪ್ರತಿಯೊಂದು ಖರ್ಚಿರ್ಲಾರ್ದೆ ಆಟಗಿರಿ ಅವಾಗ
1: ಆಟ ಆಡ್ತಿದ್ರಿ.
2: ಹಾ, ಹಿಂಗಾಗಿ ಕೆಸಿಂದ ಏನಾದ್ರಿ, ಪ್ರತಿಯೊಂದು ಆಡುದು ಯಾವ್ದಾರ ಆದ್ರೆ ಗೋಟೆ ಇಟ್ಟು ಕೊಡ್ತಿರ್ತೇವೆ. ಗೋಟೆ ಇಟ್ಟು ಆಡ್ತಿದ್ದೇವ್ರಿ ಬಬುರಿ. ನಾವು ಬಬುರಿ ಮಾಡಿ ಮನೆಯಾಗೆ ಮಾಡಿ ಆಡ್ತಿದ್ದೇವ್ರಿ ಮೇಡಮ್.
1: ಮನೇಲಿ ಮಾಡಿ ಆಟ ಆಡ್ತಿದ್ದ?
2: ಹಾ, ಮನೆಯಿಂದ ಅದು ಹಿಂಗಲ್ ಕಟ್ಟಿಗೆ ತಲೆ ಬರ್ತಾವ್ರಿ ಮೇಡಮ್. ಮೆದು ಕಟ್ಟಿಗೆ ಇರ್ತಾವ್ರಿ. ಆ ಕಟ್ಟಿಗೆಲೆ ಬಬುರಿ ಮಾಡ್ತಿದ್ದೇವ್ರಿ. ಮಳಿ ಜಡ್ದ ಕೆಸಿಂದ ಅದು ಸುಲ್ದ ಕೆಸಿಂದ ಬಬುರಿ ಮಾಡಿ ಬಬುರಿ ಮಾರಾಟ ಮಾಡುದು. ನಾವು ಆಡುದು.
1: ನೀವು ಆಟ ಆಡ್ತಿದ್ರಿ?
2: ಈಗೇನಾದ್ರಿ ಬರೇ ಓದು, ಅದು ಮಾಡು, ಇದು ಮಾಡು. ಈ ಮೊಬೈಲ್ ಅಂತ ಬಂದಂತರು ತೀರಾ ಏನು ಉಪಯೋಗ ಇಲ್ರಿ ಮೇಡಮ್. ಯಾ ಆಟ ನೋಡಲ್ಲ ಏನ್ ಮೊಬೈಲ್ ಸುದಕ್ಕೆ ಗೇಮ್ ಆಡಕತ್ತಾರ್ರಿ ಬರೇ ಮೊಬೈಲ್ ಕುತ್ಕೊಂಡು. ಹಿಂಗಾಗಿ ಗ್ರಾಮೀಣ ಆಟಿಗೆ ಅಂತೂ ಎಲ್ಲರಿಗೆ ಯಾವಾಗ ನೆನಪಿಲ್ರಿ ಮೇಡಮ್, ಅದ್ರ ಗುರುತು ಆಗಲ್ದ್ರಿ ಮಂದಿಗೆ.
1: ಹಾಗಾಗಿ ನೀವೆಲ್ಲ ಆಡಿದ್ ಮಾತ್ರ ನೆನಪು ಹಾಗೆ ಚಂದ ಉಳಿದಿದೆ
2: ನಮ್ಗೆ. ಆದ್ರಿ ಮೇಡಮ್, ನೆನಪು ಬರ್ತದ್ರಿ ಹಂಗೆ ಯಾವಾಗ ಅವಾಗ ಅದೊಂದ್ರಿ. ಮತ್ತೆ ನಿಮ್ ಶಿವಮೊಗ್ಗದಾಗ ಪ್ರತಿಯೊಂದು ಟಾಪಿಕ್ ತರ್ತೀರಿ ಮೇಡಮ್, ತೀರಾ ಮತ್ತೆ ನೆನಪು ಬರ್ತಾರೆ ಮೇಡಮ್. ಪ್ರತಿಯೊಂದು
1: ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು ಬಾಲ್ಯದ
2: ನೆನಪು. ಮತ್ತೆ ಮತ್ತೆ ಒಳ್ಳೆ ನೆನಪು ಮಾಡಿದ್ರಿ, ಪ್ರತಿಯೊಂದು ನೆನಪು ಬರ್ತಾರೆ ಎಲ್ಲಾ ತರ ನೋಡಿ.
1: ನಿಮ್ಮೆಲ್ಲರ ಬಾಲ್ಯನು ನಮ್ಗೆ ಗೊತ್ತಾಗಂಗಾಯ್ತಲ್ಲ ಸರ್.
2: ಧನ್ಯವಾದ
1: ಸರ್.
2: ನಮಸ್ತೆ.
1: ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
3: ಆರಾಮಿದ್ದೀರಿ ಮೇಡಮ್? ಅವರ
1: ಹ್ಞೂ ಸರ್, ಆರಾಮಾಗಿದ್ದೀವಿ. ನೀವೇ ಆರಾಮಿದ್ದೀರಾ?
3: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
1: ಇಲ್ಲಿ ಹೊಲದ ಹತ್ರ ಇದ್ರಾ?
3: ಹಾ, ಮೊನ್ನೆ ಅಲ್ಲಾಗಿದ್ದೀವಿ ಮೇಡಮ್. ಗಿಡದ ನಾಳೆಗೆ ಕೂತೀವಿ ನೋಡ್ರಿ ಆರಾಮ.
1: ಈಗ ಏನ್ ಕೆಲಸ ಎಲ್ಲ ನಡೀತಿದೆ?
3: ಈಗೇನಿಲ್ಲ ಮೇಡಮ್, ಗಿಡದ ನಾಳೆನೇ ಈಗ ಮೇಡಮ್ ಐದು ಆರು ತನ. ಹಾ
1: ಹಾ, ಮಳೆ ಬರ್ಬೇಕು. ಇನ್ನೇ
3: ಮಳೆ ಬರ್ಬೇಕು ಮೇಡಮ್. ಮಳೆ ಬಂದ್ರೇನೆ ಕೆಲಸ ಆಗುತ್ತೆ ಮೇಡಮ್. ಮಳೆ ಇದ್ಲೇ ಇದ್ರೆ ಏನಿಲ್ಲ ಮೇಡಮ್,
1: ಕೆಲಸ ಇಲ್ಲ. ಸರ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ. ವಿಮಾನ ದೋಣಿ ಎಲ್ಲ ಮಾಡಿದ್ರ ನೀವು ಚಿಕ್ಕವ್ರು ಬಾಲ್ಯದಲ್ಲಿ?
3: ಅದು ಮಾಡಿ ಆಡೆವು, ಇದು ದಿನ ಐತೆ ಅನ್ನೋದೇ ಗೊತ್ತಿಲ್ಲ ನಮಗೆ.
1: ನೋಡಿ ಸರ್, ವಿಮಾನ ದಿನದ ಒಂದು ದಿನ ಇದೆ, ಕಾಗದ ದಿನ.
3: ಅದೇ ಮೇಡಮ್, ನಮಗೆ ಗೊತ್ತಿಲ್ಲ. ಅದು ಅದೇ ವಿಚಿತ್ರ ಆಗ್ಬಿಡ್ತು ನನಗೆ. ಇದು ವಿಮಾನದ ದಿನ ಅಂತ ಹೇಳಿದ್ರಿ, ಇದು ಕಾಗದದ ವಿಮಾನ ದಿನ.
1: ಹೌದು
3: ನೋಡ್ರಿ, ಅದು ಯಾರಿಗೆ ಗೊತ್ತೇ ಇಲ್ಲ, ನಮಗ್ ಮಾತ್ರ ಗೊತ್ತಿಲ್ಲ ಮೇಡಮ್. ಯಾರಿಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ, ನನಗ್ ಮಾತ್ರ ಒಟ್ಟ ಗೊತ್ತೇ ಇಲ್ಲ ಮೇಡಮ್. ಇದು ನಾನೇ.
1: ನೀವು ಚಿಕ್ಕವರಿದ್ದಾಗೆಲ್ಲ ಆಡಿದ್ದನ್ನೆಲ್ಲ ಮತ್ತೆ ನೆನ್ಪ್ ಮಾಡೋಣ ಅಂತ ಹೇಳಿ.
3: ಯಾರೋ ಹೇಳಿದ್ರಲ್ಲಿ ನಾವು ಬಾಲ್ಯಕ್ಕೆ ಹೋಗ್ಬೇಕಾಗತ್ ಮೇಡಮ್ ಅಂತ ಹೇಳಿದ್ರು ಒಬ್ರು ಯಾರೋ ಇವಾಗ.
1: ನಮಾಜ್ ಅವ್ರು ಹೇಳಿದ್ರು ಮತ್ತೆ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದೀರಾ ಅಂತ.
3: ಬಾಲ್ಯ ಕರ್ಕೊಂಡು ಹೋಗ್ಬೇಕು. ನಮಾಜ್ ಅವ್ರಲ್ಲಿ ಮತ್ತೊಬ್ರು ಮಾಡಿದ್ರು ನೋಡ್ರಿ, ಅದಕ್ಕಿಂತ ಪೂರ್ವೇನಾದ್ರು ಮಾಡಿದ್ರು.
1: ರಾನಡೆ ಸರ್ ಹೇಳಿದಂತ?
3: ಹಾ, ರಾನಡೆ ಸರ್ ಹೇಳಿದ್ರು ನಾವು ಬಾಲ್ಯಕ್ಕೆ ಹೋಗ್ಬೇಕ್ರಿ ಮೇಡಮ್ ಅಂತ ಹೇಳ್ತಾ ಇದ್ರು ಅವ್ರು. ನಾವು ಬಾಲ್ಯಕ್ಕೆ ಹೋಗ್ಬೇಕ್ರಿ ಮೇಡಮ್ ಇವಾಗ.
1: ಹೌದು, ಅದೆಲ್ಲ ನೆನ್ಪ್ ಮಾಡ್ಕೋಬೇಕಲ್ಲ. ಮತ್ತೆ
3: ಆಗ್ಬೇಕಾದ್ರೆ ಬಾಲ್ಯಕ್ ಹೋದಾಗ ರೀ ಮೇಡಮ್.
1: ಬಾಲ್ಯಕ್ ಹೋದಾಗ? ಹೌದು.
3: ನಾವೇನ್ ಸಾಲಿಗೆ ಕಲ್ತಿಲ್ರಿ ಕಡೆ ಮೇಡಮ್, ಆದ್ರೆ ಆಟ ಬಾಳ ಆಡಿವ್ರಿ. ಅದನ್ನ
1: ಬಾಳ ಆಡಿದೀರಾ?
3: ಬಹಳ ಆಡಿದ್ವಿ ಮೇಡಮ್. ಎಲ್ಲಿ ಪೇಪರ್ ಬಿದ್ರು ಅದನ್ನ ತಗೊಳೋದು, ಆ ವಿಮಾನ ಮಾಡೋದು, ಹಾರಿಸೋದು
1: ಹಾರಿಸೋದು
3: ಅದನ್ನ ಹಾರಿಸಿದ್ರೆ ಅದೊಂದು ಅದನ್ನ ನೋಡ್ರಿ ನೀವು ಎಷ್ಟು ಖುಷಿ ಬರ್ತಿತ್ತು ಅಂದ್ರೆ ಮೇಡಮ್ ಅದು ಅದನ್ನ ಯಾರೇ ಹೋಗಿ ಹಿಡಿದ್ರೆ ಜಗಳ ತೆಗಿದ್ದವು
1: ಹಿಡಿಬೇಡಿ ಅಂತ ಹೇಳಿ ಅಂತ
3: ಯಾರು ಮುಟ್ಕೋರ್ದ ನಮ್ದು ಹತ್ತು ಮನುಷ್ಯನ ಒಂದು ಇದು ಮೇಡಮ್ ಅದ್ರದ ಅದ್ರ ಬಗ್ಗೆ ಒಂದು ಕಾಳಜಿ ಒಂದು ಒಂದು ಮನುಷ್ಯನ ಒಂದು ಖುಷಿ ಮೇಡಮ್ ಅದು ಬಾರಿ
1: ಖುಷಿ. ನಾವು ಹಾರಿಸಿದ್ ಭಾಗ ವಿಮಾನ
3: ಹಾರಿಸಿದ್ವಿ ಯಾರು ಹಿಡಿಬಾರ್ದು, ನೀವು ಮಾಡಿ ಹಾರಿಸಿಲ್ಲ ಅಂತ ನಾವ್ ಹೇಳ್ತಿದ್ವಿ.
1: ಬೇರೆಯವ್ರಿಗೆ ಗೊತ್ತಿಲ್ಲದಾರೆ ಹೇಳ್ಕೊಡ್ತಿದ್ರಾ?
3: ಹೇಳ್ಕೊಡ್ತಿದ್ರು ಮೇಡಮ್.
1: ಹೇಗ್ ಮಾಡೋದು ಅಂತ ಹೇಳಿ
3: ಹೇಳ್ಕೊಡ್ತಿದ್ವಿ. ಅದ್ ಏನ್ ದೌತಿ ಕುಳ್ಳಿ ಮಾಡ್ತಿದ್ರು, ದೌತಿ ಕುಳ್ಳಿ ಅಂತ ಮಾಡ್ತಿದ್ರಿ ಒಂದು.
1: ಹಾಗಂದ್ರೆ
3: ಅದೇ ಮಸಿ ಕುಳ್ಳಿ ಬರ್ತದಲ್ರಿ ಮೇಡಮ್, ಮಸಿ ಒಂದು ಬಾಕ್ಸ್ ಬರ್ತದಲ್ರಿ ಮೇಡಮ್, ಆ ಕುಳ್ಳಿ ಮಾಡಿ ಆಡ್ತಿದ್ವಿ ನಾವು. ಮತ್ತೆ ಅದನ್ನ ಕಾಗದ್ಲೇನೆ ಅದನ್ರಿ, ಆ ಮಸಿ ಹಾಕುದ್ ಡಬ್ಬಿ ಬರ್ತಿತ್ರಿ ಅವಾಗ. ಆ ಡಬ್ಬಿ ನಾವು ದೌತಿ ಕುಳ್ಳಿ ಅಂತಿದ್ವಿ ನಾವು, ನಮ್ಮ ನಮ್ಮ
1: ಭಾಷೆದ್ರಿ ಮೇಡಮ್.
3: ಹಾ ಅದನ್ನ ಬಾಳೆ ಬಾಳ ಚಂದ ಆಡ್ತಿದ್ವಿ ನಾವು. ಯಾರೇ ಹರಿದ್ರಂದ್ರೆ ಜಗಳ ತೆಗೆದು ಹೊಡೆದಾಟ ಮಾಡುದು ಬರದಾಟ ಇದೆಲ್ಲ ನಡೀತಿದ್ರು ಮೇಡಮ್ ನಾವು. ಇದು ಬಾಲ್ಯದಾಗ ಬಾಳ
1: ನಾವು ಮಾಡಿದ್ನ ಹಾಳು ಮಾಡಬಾರ್ದು ಯಾರು ಅಂತ ಹೇಳಿ.
3: ಹಾ ಯಾರು ಹಾಳು ಮಾಡಬಾರ್ದು, ನೀವು ಮಾಡಿದ್ದು ಯಾರು ಹಾಳು ಮಾಡಬಾರ್ದು ಅಂತ ನಾವು ಹೇಳ್ತಿದ್ವಿ ಅವ್ರಿಗೆ. ಇಷ್ಟು ಮಾತ್ರ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಮೇಡಮ್.
1: ಓಕೆ ಸರ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಮೇಡಮ್ ಅವರ
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
4: ನಮಸ್ತೆ ಮೇಡಮ್.
1: ನಮಸ್ತೆ ನಾಗೇಂದ್ರಪ್ಪ ಸರ್, ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್. ಈಗ ಕೆಲಸ ಮಾಡ್ತಿದ್ದೆ, ಈಗ ಹನ್ನೆರಡಕ್ಕೆ ಬಂದು ಈಗ ಕುತ್ಕೊಂಡೆ ಮೇಡಮ್.
1: ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಾ?
4: ಹಾ ಮೇಡಮ್.
1: ಹೌದಾ ಸರ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ.
4: ಹೌದಾ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೆ.
1: ಕೇಳ್ತಾ ಇದ್ರಾ
4: ಮೇಡಮ್?
1: ನಿಮ್ಮ
4: ಮೇಡಮ್, ನಾವು ಚಿಕ್ಕವರಿದ್ದಾಗೆಲ್ಲ ಬಗರೆ ಆಡ್ತಾ ಇದ್ವಿ.
1: ಬುಗ್ರಿ?
4: ಈಗ ನಮ್ಮೂರಲ್ಲಿ ಕಂಬರ್ ಅಂತ ಇದಾರೆ, ಕಂಬರ್ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಮಳೆ ಮಾಡ್ಸಿ ಬರ್ತಿದ್ವಿ ಬಗ್ರಿ ಮಳೆನ. ಹೋಗ್ಬಿಟ್ಟು ಅವೇ ಕೊಲ್ಮೆ ಕಿಟ್ಟು ತೊಡ್ಸ್ಬಿಡೋರು, ಅದನ್ನ ತೊಡ್ಸ್ಬಿಡೋದು, ತೊಡ್ಸ್ಬಿಟ್ಟು ನಾವೇ ಬಗ್ರಿ ಒಂದು ಬಾಳ್ಸಿ ತಗೊಂಡು ಕೆತ್ತ ಬಿಡ್ತಿದ್ವಿ. ಬಾಳ್ಸಿ ತಗೊಂಡು ಕೆತ್ತ ಬಿಟ್ಟು ಮಳೆ ಹೊಡೆದ್ ಬಿಟ್ಟು ಅದಕ್ಕೆ ಒಂದು ಚಾಟಿ ಮಾಡ್ತಿದ್ವಿ. ಚಾಟಿ ಮಾಡ್ಬಿಟ್ಟು ಕೈ ಸುತ್ಕೊಂಡು ಆಡ್ಬಿಟ್ಟು ಆಡಿಸ್ಬಿಡ್ತಿದ್ವಿ. ಅದ ನೋಡಕ್ಕೆ ಒಂದು ಚಂದ ಇರೋದು,
1: ಅದ್ ತಿರುಗ್ತಾ ಇದ್ರೆ ನೋಡಕ್ಕೆ ಒಂಥರ ಖುಷಿ ಆಗ್ತಿತ್ತು,
4: ಬಹಳ ಖುಷಿ ಇರೋದು. ಅವಾಗ ಏನ್ ಮಾಡೋದು, ಮನೆ ಊಟನೇ ಮಾಡಕ್ಕೆ ನಮ್ಗೆ ಅತ್ಲ ಮನೆ ಕಡೆ ದೇವಸ್ಥಾನ ಇರ್ತಿರ್ಲಿಲ್ಲ,
1: ಗಮನನೇ ಇಲ್ಲ ಆಟದ ಮೇಲೆ ಪೂರ್ತಿ.
4: ಅವಾಗ ಏನ್ ಮಾಡ್ಬಿಡೋರು, ನಮ್ಮ ಮನೆಯಲ್ಲಿ ನಮ್ ತಾತ ನಮ್ಮ ಅಜ್ಜರು ಬಂದ್ಬಿಡೋರು, ಬಂದ್ಬಿಟ್ಟು ನೀ ಇಷ್ಟ ಆದ್ರೆ ನೀನ್ ಊಟನೆ ಮಾಡಿಲ್ಲ ಅಂತಂದ್ರೆ ಒಂದ್ ಕಟ್ಟಿಗೆ ತಗೊಂಡ್ಬಿಡೋರು, ಕಟ್ಟಿಗೆ ತಗೊಂಡು ಇಟ್ಕೊಂಡು ಹೋಗ್ಬಿಡೋದು ಮೇಡಮ್.
1: ಕೋಲು ಜೊತೆಗೆ ಬರ್ತಿತ್ತ? ಹಾಗೆ ಬರ್ತಿದ್ದ?
4: ಇಲ್ಲ ಮೇಡಮ್, ಜೊತೆಗೆ ಒಂದ್ ಕೋಲ್ ಬರ್ತಿತ್ತು. ಕೋಲ್ ಅಂದ್ರೆ ಗಟ್ಟಿ ಕೋಲ್ ಅಲ್ಲ, ಇದು ನಾವು ಸೆಟ್ಟದೆಂಟ ಅಂತಂದ್ ಅದು ನಮ್ಗೆ ಇಟ್ಬಿಟ್ರು ಪೆಟ್ ಸಿಕ್ತಿರ್ಲಿಲ್ಲ
1: ಆತರದ್ದು.
4: ಯಾಕಂದ್ರೆ ಅವ್ರ ಮಕ್ಕಳನ್ನ ಹೋಗಕ್ಕೆ ಇಷ್ಟ ಪಡಲ್ಲ, ಯಾಕಂದ್ರೆ ಬಹಳ ಪ್ರೀತಿಯಿಂದ ಸಾಕಿರ್ತಾರಲ್ಲ
1: ಹಾಗಾಗಿ
4: ಅಜ್ಜಿ ತಾತ ಅವರು. ಹಾಗೆ ನಾವ್ ಇನ್ನೊಂದ್ ಮಾಡ್ತಿದ್ವಿ, ಗೋಲಿ ಆಟ ಆಡ್ತಿದ್ವಿ.
1: ಗೋಲಿ?
4: ಅವಾಗ ಗೋಲಿ ಎಣ್ಣೆ ಎಲ್ಲ ಸಿಕ್ತಿತ್ತು. ಆಗ ನಮ್ಮ ಹತ್ರ ತಾಣಕ್ಕೆ ದುಡ್ಡಿಲ್ಲ, ಮನೆಯಲ್ಲೇ ದುಡ್ಡು ಕೊಡಕ್ಕೂ ಪಾಪ ಅವ್ರಿಗೆ ಮನೆಯಲ್ಲೇ ನಮ್ಮ ಅಜ್ಜಿ ನಮ್ ತಾತನ ಹತ್ರ ದುಡ್ಡ ಇರ್ತಿರ್ಲಿಲ್ಲ. ಅವ ನಾವೇನ್ ಮಾಡ್ತಿದ್ವಿ, ಹೆಂಗಾದ್ರೂ ಮಾಡ್ಬಿಟ್ಟು ಒಂದೆರಡು ಗೋಲ್ ಇಟ್ಕೊಂಡ್ಬಿಟ್ಟು ಆಟ ಆಡ್ಬೇಕಾದ್ರೆ ಗೆದ್ದು ಬಿಡ್ತಿದ್ವಿ ಮೇಡಮ್. ಎಲ್ಲ ಗೆದ್ಕೊಂಡ್ಬಿಟ್ಟು ಎಲ್ಲ ಎರಡು ಜಮನಕ್ಕೆಲ್ಲ ತುಂಬಾ ತುಮಕಿ ಬಿಡ್ತಿದ್ವಿ,
1: ಅರ್ಧದಲ್ಲಿ ಗೆದ್ದು ಎಲ್ಲ ಗೋಲಿನ ತಗೊಂಡ್ಬಿಟ್ಟಿದ್ರೆ
4: ಎಲ್ಲ ತುಮಕಿಬಿಟ್ಟು ತಗೊಂಡಾಗೆಲ್ಲ ಮನೆಗೆಲ್ಲ ಭಾಷಣ ಹಾಕಿಟ್ಟಿರ್ತಿದ್ವಿ. ಅವೆಲ್ಲ ತಗೊಂಡ್ ಬಿಸಾಕಿ ಬಿಡ್ತೀವಿ, ಇವೆಲ್ಲ ತಗೊಂಡ್ ಬೇಡ ಅಂತ ಮನೆಯಲ್ಲಿ ಹೇಳಾರು. ಆದ್ರೂ ಅವ್ರು ಬಿಸಾಡ್ತಿರ್ಲ, ಅವ್ರ ಪಾಪ ಪ್ರೀತಿಯಿಂದ ಆಳ ತಗೊಂಡಾದ್ರೆ ಮಕ್ಳು ಬಿಡು ಅಂತ ಅಷ್ಟೇ ಚೆನ್ನಾಗಿ ಮುದ್ದು ಮಾಡೋರು. ಅದೊಂದು ನಾವು ಚಿಕ್ಕ ವಯಸ್ಸಿನಲ್ಲೇ ಒಂದು ನಾವು ಕಲ್ತಿರೋಂತ ಪಾಠ ನೋಡಿ, ಇವತ್ತು ನೀವು ನಮ್ಗೆ ನೆನಪು ಮಾಡ್ತಿದ್ರ. ನಾವು ಚಿಕ್ಕ ವಯಸ್ಸಿಗೆ ನಾವು ಸಣ್ಣ ಮಕ್ಕಳಾಗ ಒಂದು ವಯಸ್ಸು ಅಲ್ಲಿಗೆ ಹೋಗ್ಬಿಟ್ಟು ಮೇಡಮ್ ಆ ಲೋಕಕ್ಕೆ ಹೋಗ್ಬಿಟ್ಟದ್ ಈಗ
1: ನೋಡಿ. ಎಷ್ಟೇ ದೊಡ್ಡರಾದ್ರು ಬಾಲ್ಯದಲ್ಲಿ ಆಟಾಡಿದ್ದು ಅಥವಾ ಬಾಲ್ಯದ ನೆನಪು ಅಂದ ತಕ್ಷಣ ಮತ್ತೆ ಚಿಕ್ಕವರಾಗ್ಬಿಡ್ತೀವಿ ನೋಡಿ.
4: ಹೌದು ಮೇಡಮ್, ಯಾಕಂದ್ರೆ ಯಾರಿಗೇ ಆಗ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವ್ ಏನ್ ಕಲ್ತಿರ್ತೀವೋ ಒಂದು ಜ್ಞಾನ ಆಗಿರ್ಲಿ, ತಂದೆ ತಾಯಿ ನಮ್ಗೆ ಹೇಳ್ಕೊಟ್ಟಿರೋ ಒಂದು ಪಾಠ ಆಗ್ಲಿ, ಅದು ನಮ್ಗೆ ಜೀವನಕ್ಕೆ ದಾರಿದೀಪ.
1: ದಾರಿದೀಪ ಅಂತ ಖಂಡಿತ ಹೌದು ಸರ್.
4: ಯಾಕಂದ್ರೆ ಅಲ್ಲಿಂದಾನೆ ನಮ್ಗೆ ಸ್ಟಾರ್ಟ್ ಆಗೋದು, ನಾವು ಆಟ ಆಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಈಗ ಹೆಂಗ್ ಮಾಡ್ತಾರ ಅಂದ್ರೆ ಈಗಿನ ಮಕ್ಕಳಲ್ಲಿ ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಡ್ತಾರ, ಆಗ ಮೊಬೈಲ್ ಅಲ್ಲಿ ನೋಡ್ಕೊಂತ ಮಕ್ಳು ಊಟ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟ ಈಗ.
1: ಹೀಗಾಗಿದೆ. ಹೌದು, ಧನ್ಯವಾದ ಸರ್
4: ಮಾತಾಡಕ್ ಅವಕಾಶಕ್ಕಾಗಿ. ಧನ್ಯವಾದ.
1: ನಾಗೇಂದ್ರಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಬಾಲ್ಯದಲ್ಲಿ ಆಡಿದಂತಹ ಸವಿ ನೆನಪನ್ನು ಹಂಚಿಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
6: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
13: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
14: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
15: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ ಇರೋದ್ರಿಂದ ಎಲ್ಲರೂ ಕೂಡ ಬಾಲ್ಯದಲ್ಲಿ ಆಡಿದಂಥ ಒಂದು ಸವಿ ನೆನಪನ್ನು ಹಂಚ್ಕೊಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
16: ಮೇಡಮ್, ಅರೆ ನಮಸ್ಕಾರ, ಹೇಗಿದ್ದೀರಾ?
1: ನಮಸ್ತೆ ಚಿಕ್ಕಪ್ಪವ್ರೆ, ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ?
16: ನಾವು ಚೆನ್ನಾಗಿದ್ದೀವಿ ಮೇಡಮ್. ಅರೆ
1: ಯಾಕೋ ತುಂಬಾ ನಗು ಬರ್ತಿದೆ, ತುಂಬಾ ಆಟ ಆಡಿದ್ರಾ ಅಂತ ಬಾಲ್ಯದಲ್ಲಿ?
16: ಅಯ್ಯೋ, ಬಾಲ್ಯದಲ್ಲಿ ಒಂದ ಎರಡ ನಾವು ಆಟ ಆಡಿರೋದು ಮೇಡಮ್. ಅರೆ ಮೊದಲಿಗೆ ಹೇಳ್ಬೇಕು ಅಂದ್ರೆ ಇಂಥ ವಿಷಯಗಳನ್ನೆಲ್ಲ ನೀವು ಯಾಕೆ ಹುಡುಕೆ ಬರ್ತೀರಾ ಅನ್ನೋದೇ ನನಗೆ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ
1: ನೋಡಿ ಸರ್. ಪ್ರತಿಯೊಂದಕ್ಕೂ ಒಂದೊಂದು ದಿನ ಅಂತ ಸ್ಪೆಷಲ್ ಡೇ ಅಂತ ಇದೆ ನೋಡಿ.
16: ಹೌದು ಮೇಡಮ್, ಅರೆ ನಿಜಕ್ಕೂ ನಮ್ಗೆಲ್ಲ ಸಂತೋಷ ಪಡಿಸ್ತೀರಾ ನೀವು ಇಂಥ ವಿಷಯಗಳೆಲ್ಲ ತಗೊಂಬಂದು, ನಿಜಕ್ಕೂ ನಮ್ಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದು ಕಾರ್ಯಕ್ರಮಗಳು ಇಂಥವೆಲ್ಲ ಮಾಡೋದ್ರಿಂದ ನಮಗೆ ನಾವು ಕಾತುರದಿಂದ ಕಾಯ್ತಾ ಇರ್ತೇವೆ. ನೋಡಪ್ಪ, ಇವತ್ತು ಯಾವ್ದು, ಇವತ್ತು ಯಾವ ವಿಷಯ ತರ್ಬೋದು, ಇವತ್ತು ಯಾವ ವಿಷಯ ತರ್ಬೋದು, ಆ 4 ಗಂಟೆಗೋಸ್ಕರನೇ ಕಾಯ್ತಾನೆ ಇರ್ತೇವೆ ನಾವು.
1: ನೋಡಿ ಸರ್, ವಿಮಾನ ಮಾಡಿದಂತ ಸವಿ ನೆನಪು, ವಿಮಾನ ಇರ್ಬೋದು, ದೋಣಿ ಇರ್ಬೋದು.
16: ಹೌದು ಮೇಡಮ್, ಅರೆ ನಾವು ಸಣ್ಣ ಹುಡುಗರು ಇದ್ದಾಗೆಲ್ಲ ವಿಮಾನ ಮಾಡಿಕೊಂಡು ಅದು ಓಡೋಡವಾಗಿ ಬಿಸಾಕ್ತಿದ್ವಿ, ಅದು ಸ್ವಲ್ಪ ದೂರ ಹೋಗಂಗೆ. ಆಮೇಲೆ ದೋಣಿನೂ ಅಷ್ಟೇನೆ, ದೋಣಿ ಮಾಡ್ಬಿಟ್ಟು ಈ ಮನೆ ಬಾಗಿಲಲ್ಲಿ ಸೂರ್ ನೀರು ಬೀಳ್ಬೇಕಾದ್ರೆ ಅದ್ ನೀರ್ ಹರಿದೋಗ ಹೊತ್ತಾಗ ಇಡ್ತಾ ಇದ್ವಿ. ಇಲ್ಲ ಅಂತಂದ್ರೆ ಅಲ್ಲೆಲ್ಲಾರ ಹಳ್ಳದ ಹತ್ರ ಹೋಗಿ ಹಳ್ಳದಲ್ಲಿ ಇಡ್ತಿದ್ವಿ. ಅದು ದೋಣಿ ಆ ಕಡೆ ಈ ಕಡೆ ಒಂದು ಮುಳುಗ್ಬಾರ್ದಂತ ಅದಕ್ಕೆ ಒಂದು ಸಣ್ಣದೊಂದು ಕಲ್ಲು ಇಡ್ತಾ ಇದ್ವಿ. ಸ್ವಲ್ಪ ಮುಂದಕ್ಕೆ ಹೋಗಿ ಇನ್ನು ಸ್ಟಾರ್ಟಿಂಗಿಗೆ ಮುಳುಗಿದ್ರೆ ಬೇಜಾರಾಗುತ್ತೆ, ಮುಂದಕ್ಕೆ ಹೋದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮುಳುಗಿದ್ರು ಪರವಾಗಿಲ್ಲ ಅಂತಂದೇಳಿ ಸ್ವಲ್ಪ ಅದ್ರಲ್ಲಿ ಒಂದ್ ಸಣ್ಣದ ಕಲ್ಲು ಇಟ್ಟು ಬಿಡ್ತಾ ಇದ್ವಿ. ಅದು ಕಣ್ಣಿಗೆ ಮರೆಯಾಗ ತನಕ ನೋಡ್ತಾ ಇರ್ತಿದ್ವಿ, ಮತ್ತೆ ಬರ್ತಾ ಇದ್ದಿಲ್ಲ ಮನೆ ಕಡೆ.
1: ಅಲ್ಲ, ಒಂದು ಒಂದ್ 5 ನಿಮಿಷನೂ ಇರಲ್ಲ ಅದು, ಆದ್ರೂ ಕೂಡ ಒಂದ್ ಸ್ವಲ್ಪ ಹೊತ್ತು ಮುಳುಗಿದ್ರೆ.
16: ಹೌದು ಹೌದು, ಅದೇ ಮತ್ತೆ ಹೇಳಿದ್ದೆ, ಇನ್ನು ಸ್ಟಾರ್ಟಿಂಗಿಗೆ ಮುಳುಗಿಬಿಟ್ರೆ ನಾವ್ ಮಾಡಿದ್ದು ಪ್ರಯೋಜನ ಆಗಲ್ಲ, ನಮ್ಗೂ ಬೇಜಾರಾಗ್ಬಿಡುತ್ತೆ. ಅದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಅದು ಮುಳುಗಿದ್ರ ನಮ್ಗೆ ಏನ್ ಅನ್ಸಲ್ಲ, ನಮ್ ಮನ್ಸಿಗೆ ಸಮಾಧಾನ ಆಯ್ತಪ್ಪ, ನಮ್ ಕಣ್ಣಿಗೆ ಮರೆಯಾಗ ತನಕ ಹೋಯ್ತಲ್ಲ ಅಂತ ಸಮಾಧಾನ ಆಗುತ್ತೆ. ಮತ್ತೆ ನಾವ್ ಅವಾಗೆಲ್ಲ ಗೋಲಿ ಮತ್ತೆ ಬುಗುರಿ ಆಟ ಪ್ರತಿಯೊಂದು ಎಲ್ಲ ಅವಾಗಿನ ಆಟಗಳು ಎಲ್ಲವೂ ಆಡಿರ್ತಿರ್ತಿದ್ವಿ. ಮತ್ತೆ ನಾವು ಹುಡುಗರೆಲ್ಲ ಸೇರ್ಕೊಂಡು ಆಟ ಆಡ್ಬೇಕಾರೆ ನಮಗ್ ಹಸುವಿನ ಅರಿವೆ ಇರ್ತಿರ್ಲಿಲ್ಲ ಮೇಡಮ್. ಅರೆ ತಿಂಡಿ ಊಟದ್ದು ಗಮನನೇ ಇರ್ತಿರ್ಲಿಲ್ಲ, ನಾವು ಊಟ ಮಾಡಿಲ್ಲ ತಿಂಡಿ ತಿನ್ನಲ್ಲ ಅನ್ನೋ ಒಂದು ಜ್ಞಾನನೇ ಇರ್ತಿರ್ಲಿಲ್ಲ ನಮಗೆ. ಬರೀ ಆಟದ ಮೇಲೆ ಜ್ಞಾನ, ಆ ಹುಡುಗರ ಜೊತೆ ಹೋಗ್ಬೇಕು, ಈ ಹುಡುಗರ ಜೊತೆ ಹೋಗ್ಬೇಕು, ಇವತ್ತು ಯಾಕಂದ್ರೆ ನಮ್ಮ ಇನ್ನೊಬ್ಬ ಹುಡುಗ ಬಂದಿಲ್ಲ ಊರಿಗೆ ಹೋಗಿದ್ದಾನ ಅಂತ ಈ ತರ ಎಲ್ಲ ಚರ್ಚೆಗಳು
1: ಅಷ್ಟು ಮುಳುಗ್ ಹೋಗ್ಬಿಡ್ತಿದ್ರೆ ಆಟದಲ್ಲಿ.
16: ಹೌದೌದು, ನಿಜಕ್ಕ ಬಹಳ ಅವಾಗ ಬರೀ ಆಟನೇ. ನಾವು ಮಲಗಿದಾಗ ಎಷ್ಟೋ ಸಲ ಮಾತಾಡಿರೋದು ಗೊತ್ತಾಯ್ತು ನಮಗ್, ಗೊತ್ತಾಗಲ್ಲ ಬೇರೆ. ನಾವು ಹುಡುಗರ ಜೊತೆಗೆ ಮಾತಾಡಿದ್ದನ್ನ ಮಲಗಿದಾಗ ಕೂಡ ಮಾತಾಡ್ತಾ ಇರ್ತಿದ್ವಿ ಅವಾಗೆಲ್ಲ ಒಂದೊಂದ್ಸಲ
1: ಅಂದ್ರೆ ಎಷ್ಟು ಇನ್ವೆಲ್ಲ ಆಟಾಡ್ತಾ ಇದ್ರ ಆ ಕಾಲದಲ್ಲಿ.
16: ಹೌದು ಮೇಡಮ್ ಅವ್ರೆ, ನಿಜಕ್ಕೂ ಅವಾಗಿನ ಆಟಗಳು ನಾವು ಇವತ್ತಿನ ಕಾಲದ ಹುಡುಗರಿಗೆ ನಾವು ಹೆಂಗೆ ತಿಳಿಸ್ಕೊಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈಗ ಒಂದು ಮೊಬೈಲ್ ಬಂದ್ಬಿಟ್ಟು ಅದು ಏನ್ ಮೊಬೈಲ್ ಲೋಕದಲ್ಲೇ ಮುಳುಗ್ ಹೋಗ್ಬಿಟ್ಟಿದಾರೆ. ನಾವ್ ಏನ್ ಹೇಳಿದ್ರು ಅವ್ರಿಗೆ ತಲೆಗನ್ನ ಆಡ್ತಾ ಇಲ್ಲ ಮೇಡಮ್ ಅವ್ರಿಗೆ ಮಕ್ಕಳಿಗೆ.
1: ಆ ದೋಣಿ ಮಾಡೋ ರೀತಿ ಇರ್ಬೋದು ಅಥವಾ ವಿಮಾನ ಮಾಡೋ ರೀತಿ ಇರ್ಬೇಕು, ಒಂದ್ 5 ನಿಮಿಷದಲ್ಲೇ ಕಲ್ತ್ಕೊಂಡು ಅದನ್ನ ಹೆಂಗ್ ಪಟ್ ಪಟ್ ಅಂತ
16: ಒಂದು ಕಲೆ, ಅದು ಒಂದು ಕಲೆನೆ. ಅದು ಏನು ಅದು ದೋಣಿ ಮಾಡೋದು ಇನ್ನೊಬ್ರದ್ ಮಾಡಿದ ನೋಡಿದ ನಾವು ಮಾಡ್ತಾವಲ್ಲ ಅದು ಒಂದು ಕಲೆನೆ ಮೇಡಮ್ ಅವ್ರೆ. ಯಾಕಂದ್ರೆ ಅದು ನಮಗ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಅದು ನಮಗ್ ಸಮಾಧಾನ ಆಗಲ್ಲ. ಅವ್ರು ಮಾಡಿದ್ದು ದೋಣಿ ಯಾವ ತರ ಮಾಡಿರೋ ನಾವೇ ಅದ ತರನ ಮಾಡ್ಬೇಕು, ನಾವು ಬಿಡ್ಬೇಕು ಅಂತ ಇರ್ತಾವಲ್ಲ ಅದು ಒಂದು ನಮಗ್ ಖುಷಿ.
1: ಒಂದ್ ಹಠ ಇರ್ತಿತ್ತು ಅದ್ರಲ್ಲಿ,
16: ಹಠ ಇರೋದು ಅದು ಅದೇ ತರನೇ ಮಾಡ್ಲೇಬೇಕು. ಬರೀ ಅವನೇ ಮಾಡ್ತಾನೆ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಹಠ ಇರೋದು ಅವಾಗ.
1: ಹಠ ಜೊತೆ ಕಲಿಕೆನೆ ಇರ್ತಿತ್ತು,
16: ಕಲಿಕೆನೆ ಇರೋದು. ಹೌದು ಮೇಡಮ್ ಅವ್ರೆ, ತುಂಬಾ ನಮಗ್ ಬುದ್ಧಿ ಶಕ್ತಿ ಚೆನ್ನಾಗ್ ಇದಾಗದ ಅವಾಗೆಲ್ಲ ಆಟ ಆಡುವಾಗ. ಮತ್ತೆ ನಮಗೆ ಯಾವುದೇ ಒಂದು ಕಾಯಿಲೆ ಅದು ಯಾವ್ದು ಬರ್ತಿರ್ಲಿಲ್ಲ. ನಾವು ಕಬಡ್ಡಿ ಆಗಿರ್ಬೋದು ಒಂದ್ ಯಾವ್ದೇ ಒಂದ್ ಆಟ ಆಡ್ಬೇಕಾದ್ರೆ ನಮ್ಮ ಇಡೀ ಬಾಡಿ ಎಲ್ಲ ಇದಾಗ್ತಾ ಇರೋದು, ತುಂಬಾ ಖುಷಿಯಾಗಿರ್ತಾ ಇದ್ವಿ ನಾವು. ಈಗಿನ ಮಕ್ಕಳು ಕುಂತ ಹತ್ರನೇ ಕುತ್ಕೊಂಡಿರ್ತಾರೆ, ಹಲವಾರು ಕಾಯಿಲೆ ಅವು ಇವು
1: ಬಂದ್ಬಿಟ್ಟು
16: ಎಕ್ಸಸೈಸ್ ಆಗ್ತಾ ಇರೋದು. ನಿಜಕ್ಕೂ ತುಂಬಾ ನಮಗೆ ಅವಾಗ ಏನು ಯಾವ ಆಸ್ಪತ್ರೆ ಆಸ್ಪತ್ರೆ ಏನು ನಮಗೆ ಗೊತ್ತೇ ಇರ್ಲಿಲ್ಲ,
1: ಗೊತ್ತಿರ್ಲಿಲ್ಲ.
16: ಹ್ಮ್, ಇತ್ತಿತ್ತಲಾಗೆಲ್ಲ ಆಸ್ಪತ್ರೆಗಳೆಲ್ಲ ನಮಗೆ ಗೊತ್ತಾಗ್ತಾ ಇರೋದು ಮೇಡಮ್ ಅವ್ರೆ. ನಿಜಕ್ಕೂ ಒಂದು ಒಳ್ಳೆ ವಿಷಯ ತಂದಿದ್ದೀರ, ಹಿಂದೆ ನೆನಪಿಗೆ ಹೋಗ್ಬಿಟ್ಟಿದ್ದೆ ನಾನು ಈಗ ಆಲ್ರೆಡಿ. ಮತ್ತೆ ವಾಪಸ್ ಬಂದೆ ಹೌದು
1: ಎಲ್ಲರೂ ಕೂಡ ಒಂದ್ಸರಿ ಬಾಲ್ಯಕ್ಕೆ ಹೋಗಿ ಮತ್ತೆ ನೆನ್ಪು ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತೀವಿ.
16: ಹೌದು, ಈಗ ನೋಡ್ರಿ ನಾವು ಇವತ್ತಿನ ನೆನಪುಗಳು ನಿನ್ನೆ ನೆನಪು ಇವತ್ತು ಇರೋದಿಲ್ಲ, ಇವತ್ತಿನ ನೆನಪು ನಾಳೆ ಇರೋದಿಲ್ಲ. ನಮ್ ಬಾಲ್ಯದ ನೆನಪು ಇದೆಯಲ್ಲ ನಮ್ ಕೊನೆ ಉಸಿರ ತನಕನೆ ಇರುತ್ತೆ. ನಮ್ ಜೊತೆಗೆ ಯಾರು ಆಟ ಆಡಿರ್ತಾರೆ ಅವ್ರ ಎಲ್ಲರ ಹೆಸರು ಕೂಡ ನಮ್ಮ ತಲೆ ಒಳಗೆ ಕ್ಲೀನ್ ಫೀಲ್ಡ್ ಆಗಿರ್ತಾವ ಮೇಡಮ್.
1: ಹೌದು ಅಷ್ಟೇ ಅಲ್ಲ ಅಂದ್ರೆ ಬಾಲ್ಯದ ಹೇಳ್ಬೇಕು ಅಂತ ಹೇಳಿದಾಗ ಆ ಖುಷಿ ಇದೆಯಲ್ಲ ಅದನ್ನ ಮಾಡ್ಲಿಕ್ಕೆ ಆಗಲ್ಲ.
16: ಹೌದು ಮೇಡಮ್ ಅವ್ರೆ, ನಿಜಕ್ಕೂ ತುಂಬಾ ಒಳ್ಳೆ ಟಾಪಿಕ್ ತಗೊಂಬಂದು ನಮ್ಮನ್ನೆಲ್ಲ ಖುಷಿ ಪಡಿಸಿದ್ರೆ. ಇನ್ನು ಮತ್ತೆ ನಮ್ ಬಾಲ್ಯದ ನೆನಪಿ ಕರ್ಕೊಂಡೋಗಿ ಮತ್ತೆ ವಾಪಸ್ ಮತ್ತೆ ನಮ್ಮ ಅಂಗಡಿ ಕರ್ಕೊಂಡ್ ಬಿಟ್ರಿ ನೀವು.
1: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಬಾಲ್ಯದಿಂದ ವಾಪಸ್ ಬಂದ್ರಲ್ಲ.
16: ಹೌದೌದು,
1: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
16: ಧನ್ಯವಾದಗಳು ಮೇಡಮ್, ನಮಸ್ಕಾರ.
1: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಅವರು ಬಾಲ್ಯದ ನೆನಪುಗಳನ್ನ ಹಂಚಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
17: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್, ನವೀನ್ ಸರ್. ನವೀನ್ ಸರ್ ಎಲ್ಲಿಂದ ಕರೆ ಮಾಡ್ತಿರೋದು?
17: ಶಿವಮೊಗ್ಗ ವಿನೋಬ ನಗರ ಮೇಡಮ್.
1: ವಿನೋಬ ನಗರದಿಂದ?
17: ಹೌದು ಮೇಡಮ್.
1: ಸರ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನದ
17: ನಾವು ವಿಮಾನಗಳು ತುಂಬಾ ಮಾಡ್ತಿದ್ವಿ ಮೇಡಮ್. ನಮ್ ಸ್ಕೂಲ್ ಅಲ್ಲಿ ಅಥವಾ ಕಾಲೇಜ್ ಅಲ್ಲೆಲ್ಲ ಪೇಪರ್ ಸಿಕ್ತಂದ್ರೆ ನಮಗ್ ಅದೇ ಕೆಲ್ಸ. ನಾವ್ ಅದ್ರಲ್ಲೂ ಎರಡ್ ತರ ವಿಮಾನ ಮಾಡ್ತಾ ಇದ್ವಿ. ಒಂದು ಸುತ್ತಿ ಸುತ್ತಿ ಸುತ್ತಿ ಕೆಳಗ್ ಬೀಳುವಂತದ್ದು, ಇನ್ನೊಂದ್ ವಿಮಾನ ಡೈರೆಕ್ಟ್ ಕೈಯಲ್ಲಿ ಹೀಗೆ ಬಿಡೋದು. ಅದ್ ಎಲ್ಲಿಗೂ ಇರುತ್ತೆ, ಯಾವ್ದು ಗುರಿ ಇಟ್ಟಿರ್ತೀವೋ ಅಲ್ಲಿಗೆ ಹೋಗಿ
1: ಬೀಳುವಂತದ್ದು.
17: ಅಲ್ಲಿಗೆ ಆತರ ಎರಡೆರಡು ವಿಮಾನ ಮಾಡಿ ಕಾಲೇಜ್ ಅಲ್ಲಿ ಲೆಕ್ಚರ್ಸ್ ಹತ್ರ ಮೇಸ್ಟರ್ ಹತ್ರ ಎಲ್ಲ ಬೈಸ್ಕೊಂಡಿರೋದು ಉಂಟು ಆಟ ಆಡಕ್ಕೆ. ಹೌದು ಮೇಡಮ್. ಇನ್ನು ಕಾಗದದಿಂದ ಬಾಲ್ ಮಾಡ್ತಿದ್ವಿ ಮೇಡಮ್. ನಾವು ಆಟ ಆಡೋ ಬಾಲ್ ಇದೆಯಲ್ಲ, ಗಾಳಿ ಊದಿದ್ರೆ ಬಾಲ್ ತರ ಉಬ್ಗೊಳ್ಳೋದು. ಆಮೇಲೆ ಜಂಪಿಂಗ್ ಫ್ರಾಗ್ ಕಪ್ಪೆ ಮಾಡ್ತಿದ್ವಿ, ಕುಪ್ಪಳಿಸೋ ಕಪ್ಪೆ. ಅದೊಂದ್ ಸ್ವಲ್ಪ ಪುಷ್ ಕೊಟ್ಟಿದ್ರೆ ಹಾರೋದು, ಮತ್ತೆ ಮುಂದಕ್ಕೂ ಹೋಗೋದು ಹಾರೋದು ಆತರದ್ದು. ಮತ್ತೆ ಇನ್ನು ಹೆಚ್ಚಂದ್ರೆ ಗಾಳಿಪಟ ಮೇಡಮ್, ತುಂಬಾ ಗಾಳಿಪಟ ಮಾಡ್ತಾ ಇದ್ವಿ.
1: ಗಾಳಿಪಟ
17: ನಾವು ತುಂಗಾ ನದಿಯ ದಂಡೆ ಮೇಲೆ ಇದ್ದಿದ್ರಿಂದ ನಮಗೆ ತುಂಗಾ ನದಿಯಲ್ಲಿ ಆಗ ಈಗ ನದಿಯೆಲ್ಲ ಇದಾಗ್ಬಿಟ್ಟಿದೆ. ಆಗ ಫುಲ್ ಮರಳು ಹಾಸಿತ್ತು ಮೇಡಮ್ ಅಲ್ಲಿ. ಆ ಮರಳು ಹಾಸಲ್ಲಿ ನಾವೆಲ್ಲರೂ ಗಾಳಿಪಟ ಹಾರ್ಸಕ್ ಹೋಗ್ತಿದ್ವಿ.
1: ಗಾಳಿಪಟ ಹಾರ್ಸಿ?
17: ಹೌದು ಮೇಡಮ್. ಆ ಗಾಳಿಪಟ ತಯಾರ ಮಾಡ್ಬೇಕಂದ್ರೆ ಒಬ್ರು ಮನೆಯಿಂದ ಪೇಪರ್, ಒಬ್ರು ಮನೆಯಿಂದ ದಾರ, ಒಟ್ಟು ಸೇರಿಸ್ಕೊಂಡು ಮಾಡ್ತಿದ್ವಿ
1: ಎಲ್ಲರೂ ಸೇರ್ಕೊಂಡು
17: ಮಾಡ್ತಿದ್ವಿ. ಆ ಗಾಳಿಪಟ ಕಾಣ್ಸಕ್ಕೆ ಗಮ್ ಇರ್ತಿರ್ಲಿಲ್ಲ. ಅದನ್ನ ಈ ಬಿಲ್ಪತ್ರೆ ಕಾಯಿ ಇರುತ್ತಲ್ಲ ಮೇಡಮ್,
1: ಬಿಲ್ಪತ್ರೆ ಕಾಯಿ,
17: ಅದನ್ನು ಒಡೆದು ಅದೊಳಗಿನ ಗಮ್ ತೆಗೆದು ಅದಕ್ಕೆ ಕಾಣಿಸಿ ಯಾರಾದ್ರೊಬ್ರು ದೊಡ್ಡವ್ರ ಹತ್ರ ಗಾಳಿಪಟ ಸೂತ್ರ ಕಟ್ಟಿಸ್ಕೊಂಡು ಹೋಗಿ ನದಿಯೆಲ್ಲ ಆರ್ಸೋದು. ಅದೆಲ್ಲ ಸ್ವಲ್ಪ ಹೊತ್ತು ಹಾರಾಡಿದ ನಂತರ ಅಲ್ಲೇ ಎಲ್ಲ ಸಿಕ್ಕಾಕೊಂಡು
1: ಹೋಗ್ತಿತ್ತು.
17: ಪ್ರಯತ್ನ ಬಿಡ್ತಿರ್ಲಿಲ್ಲ ಮೇಡಮ್, ಅದು ವಾರದಲ್ಲಿ 3 ದಿವಸ ಯಾಕಂದ್ರೆ ಅವತ್ತು ಆಗ ನದಿ ಬಹಳ ಚೆನ್ನಾಗಿತ್ತು, ಒಂದ್ ಸೈಡ್ ಮಾತ್ರ ಹರಿತಿತ್ತು, ಒಂದ್ ಸೈಡ್ ಪೂರ್ತಿ ಮರಳು ಆಗ್ತಿತ್ತು. ಹಾಗಾಗಿ ನದಿನೇ ಒಂಥರ ನಮಗೆ ಆಟದ ಮೈದಾನ
1: ಆಗಿತ್ತು.
17: ಹೌದು, ಮತ್ತೆ ಈ ದೋಣಿ ಒಳಗೂ ಅಷ್ಟೇ, ಯಾರೋ ಅವ್ರು ಎರಡು ತರದ ದೋಣಿ ಮಾಡ್ತಿದ್ರು, ನಾವು ನಾಲ್ಕು ತರದ ದೋಣಿ ಮಾಡ್ತಿದ್ವಿ ಮೇಡಮ್. ಅವ್ರು ಗಂಡು ಹೆಣ್ಣು ಅಂತ ಹೇಳಿದ್ರು, ನಾವು ಸಾದಾ ದೋಣಿ, ಕತ್ತಿ ದೋಣಿ, ಇಬ್ರು ಕುತ್ಕೊಂಡು ಹೋಗೋದು, ನಾಲ್ಕು ಜಾಗದಲ್ಲೂ ಕುತ್ಕೊಂಡು ಹೋಗುವಂತದ್ದು, ಒಂಥರ ವೈವಿಧ್ಯ ಇರ್ತಿತ್ತು,
1: ಡಿಫ್ರೆಂಟ್ ಆಗಿ ಮಾಡ್ತಿದ್ರಿ.
17: ಹೌದು ಮೇಡಮ್, ಈಗ್ಲೂ ಯಾರಾದ್ರೂ ಮಕ್ಳು ಸಿಕ್ಕರೆ ನಂಗೆ ಕಪ್ಪೆ ಮಾಡ್ಕೊಡು ಅಂದ್ರೆ ನಾನು ತಕ್ಷಣ ಮಾಡ್ಕೊಡ್ತೀನಿ, ನಾನೇ ಪೇಪರ್ ಹುಡುಕಿ ಅವ್ರಿಗೆ ಮಾಡ್ಕೊಡ್ತೀನಿ.
1: ನೋಡಿ, ಆ ಉತ್ಸಾಹ ಇನ್ನೂ ಹೋಗಿಲ್ಲ.
17: ಇಲ್ಲ, ಯಾರೇ ಇರ್ಲಿ ಅವ್ರಿಗೆ ಒಂದ್ಸರಿ ಖುಷಿ ಆಗ್ಬಿಡ್ತಾರೆ ಈ ತರದ ಒಂದ್ ಕಪ್ಪೆ ನೋಡಿರಲ್ಲ ಅವರು.
1: ಹೌದು, ಅದು ಜಂಪ್
17: ಮಾಡ್ತಾರೆ, ಜಂಪ್ ಮಾಡುತ್ತಲ್ಲ ಅದು.
1: ನೋಡಿ, ಈ ತರದ್ದು ಕ್ರಾಫ್ಟ್ ಇವಾಗ ಕ್ರಾಫ್ಟ್ ಕ್ಲಾಸ್ ಅಂತಾನೆ ಮಾಡ್ತಾರೆ, ಅವಾಗೆಲ್ಲ ಹಾಗೆ ಇರ್ಲೇ ಇಲ್ವಾ, ಯಾರಿಗೆ ಗೊತ್ತಿದ್ರೆ ಹೇಳ್ಕೊಡ್ತಿದ್ರು. ಅಲ್ಲಿ ಇಂಟ್ರೆಸ್ಟ್ ಕೂಡ ತುಂಬಾ ಇರ್ತಿತ್ತು.
17: ಬಹಳ ಇಂಟ್ರೆಸ್ಟ್ ಮೇಡಮ್, ಖುಷಿ ಇರ್ತಿತ್ತು, ನಾವೇ ಮಾಡಿದ್ವಿ ಅನ್ನೋದೊಂದು ಅಭಿಮಾನ.
1: ಹೌದು ಹೌದು.
17: ಮತ್ತೊಂದ್ಸರಿ ಹಿಂದೆ ಟಿವಿಯಲ್ಲಿ ನೋಡಿದೆ ಮೇಡಮ್, ಒಂದು ವಿಮಾನ ಒಬ್ಬ ವ್ಯಕ್ತಿ ಅದು ಗಿನೀಸ್ ದಾಖಲೆಯಲ್ಲಿ ಇದೆ ಅಂತ ಅನ್ಕೋತೀನಿ, ಅದು ಎರಡೇ ಸ್ಟೆಪ್ ಫೋಲ್ಡ್ ಮಾಡಿರುವಂತ ಒಂದು ಕಾಗದದ ವಿಮಾನ, ಅವನು ಒಂದ್ ಜಾಗದಲ್ಲಿ ನಿಂತ್ಕೊಂಡು ಹಾರಿಸ್ತಾನೆ. ಅದು ಸುಮಾರು ಎಷ್ಟೋ ಸುತ್ತು ಮತ್ತೆ ಎಷ್ಟೋ ಸಮಯ ಹಾರಿ ಹಾರಿ ಹಾರಿ ಹಾರಿ ಅದು ಕೆಳಗ್ ಬೀಳುತ್ತೆ. ಅದು ಒಂದು ಗಿನೀಸ್ ದಾಖಲೆ ಇದೆ, ನಾನು ಟಿವಿಯಲ್ಲಿ ನಂಗೆ ನೋಡಿದ್ ನೆನಪಿದೆ. ಅದು
1: ಪೇಪರ್ ಅಲ್ಲೇ ಮಾಡಿರೋದು,
17: ಪೇಪರ್ ಅಲ್ಲಿ ಮಾಡಿರುವಂತ ಒಂದು ವಿಮಾನ, ಬರೀ ಎರಡೇ ಫೋಲ್ಡ್ ಮಾಡಿರುವಂತ ಒಂದು ವಿಮಾನ. ಅವನು ಆ ರೂಮ್ ಅದನ್ನೆಲ್ಲ ಸರಿಯಾದ ಆಯ್ಕೆ ಮಾಡ್ಕೋತಾರೆ, ಮಾಡ್ಕೊಂಡು ಒಂದು ಜಾಬ್ ಪಾಯಿಂಟ್ ಇಂದ ಹಾರಿಸ್ತಾನೆ. ಅದು ಮೇಲ್ ಹೋಗಿ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಎಷ್ಟೋ ಸೆಕೆಂಡ್ಸ್ ಎಷ್ಟೋ ಮಿನಿಟ್ಸ್ ನಂತರ ಈ ಫ್ಲೈಟ್ ಹೇಗೆ ಲ್ಯಾಂಡ್ ಆಗುತ್ತೋ ಅದೇ ತರ ಲ್ಯಾಂಡ್ ಆಗುತ್ತೆ.
1: ಏನೋ ಟೆಕ್ನಿಕಲ್
17: ಆ ತರ. ಹೌದು ಮೇಡಮ್, ನಾನು ಟಿವಿ ಅಲ್ಲಿ ನೋಡಿದ್ ನೆನಪು ಅದು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಅಭಿನಂದನೆ.
17: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ ಸರ್. ಶಿವಮೊಗ್ಗದ ವಿನೋಬ್ ನಗರದಿಂದ ನವೀನ್ ಅವ್ರು ಕರೆ ಮಾಡಿ, ಅವ್ರು ಕೂಡ ಬಾಲ್ಯದಲ್ಲಿ ಆಡಿದಂಥ ಈ ವಿಮಾನ ಇರ್ಬೋದು ಅಥವಾ ದೋಣಿಯನ್ನು ಮಾಡಿದ್ದು ಅಥವಾ ಜಂಪ್ ಮಾಡುವಂಥ ಕಪ್ಪೆಯನ್ನು ಪೇಪರಿಂದ ಮಾಡಿದ್ದು ಇದೆಲ್ಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ.
18: ವೀರೇಶ್ ಅಂತ, ಬಸವನಗುಡಿ ಬಂಡ ಅಂಗಡಿ.
1: ವೀರೇಶ್ ಸರ್ ಹೇಗಿದ್ದೀರಾ? ಶಿವಮೊಗ್ಗ ಬಸವನಗುಡಿ.
18: ನೀವು ಆರಾಮಿದ್ದೀರಾ?
1: ಹಾ ಸರ್, ಆರಾಮಿದ್ದೀವಿ. ಸರ್, ಇವತ್ತು ಕಾಗದ ವಿಮಾನ ತಯಾರಿಸುವಂತ ದಿನ, ತಯಾರಿಸುವಂತ ದಿನ
18: ನೀವು
1: ಬಾಲ್ಯದಲ್ಲಿ ಆಡಿದ್ರಾ? ರಾಷ್ಟ್ರೀಯ ಕಾಗದ ವಿಮಾನ ತಯಾರಿಸುವಂತ ದಿನ.
18: ಅದ್ರಲ್ಲೆಲ್ಲ ಪೇಪರ್ ಎಲ್ಲ ಫೋಟೋ ಹೊಡೆಯೋದು, ಆಮೇಲೆ ಚೆಂಡ್ ಮಾಡೋದು,
1: ಚೆಂಡ್
18: ಈ ದೋಣಿ ಮಾಡೋದು, ಆಮೇಲೆ ಸ್ಕೂಲ್ ಅಲ್ಲಿ ಕುಂತಾಗೆಲ್ಲ ಮಾಸ್ಟಿಗೆಲ್ಲ ರಾಕೆಟ್ ತರ ಮರ್ತಿ ಹಿಂಗ ಬಿಡೋದು. ಗಲಾಟಿ ಮಾಡ್ಕೊಂಡ ನಾವೆಲ್ಲ.
1: ಅಲ್ಲ, ಮಾಸ್ಟರ್ ಕ್ಲಾಸ್ ಇಂದ ಹೊರ ಆಗ್ತಿರ್ಲಿಲ್ವಾ?
18: ಇಲ್ಲ, ಏ ಯಾರೋ ಅಂತ ಜೋರ್ ಮಾಡೋರು.
1: ಆಮೇಲೆ
18: ನಾಲ್ಕ್ ಜನ ಇದ್ವಿ, ಅವಾಗೆಲ್ಲ ಇವನ್ ಸರ್ ಇವನ್ ಸರ್ ಅನ್ಕಂತ ಹಂಗ ತಮಾಷೆ ಮಾಡ್ಕೊಂತ ಇದ್ ಮಾಡ್ಬಿಡ್ತಿದ್ವಿ.
1: ತಪ್ಸ್ಕೊಂಡ್ಬಿಡ್ತಿದ್ರ?
18: ಮಾತಂತೂ ಬಾರಿ ಗೋಳಾಡೋದು ಅವ್ರು ಅವ್ರು ಬಂದ್ರೆ.
1: ಪಾಪ ನೋಡಿ,
18: ಅವಾಗಿಂದ ಈಗ ಮತ್ತ ಐದಾರು ವರ್ಷಕ್ಕೆ ಹಿಂದಕ್ಕ ಕರ್ಕೊಂಡ್ ಬಂದ್ಬಿಡ್ರಿ ನೀವು ಈ ಇದು ಟಾಪಿಕ್ ತಗೊಂಡು.
1: ಮತ್ತೊಂದ್ಸರಿ ಬಾಲ್ಯಕ್ ಹೋಗ್ಬರೋಣ ಅಂತ ಹೇಳಿ ಅಂತ.
18: ಅದೇ ಬಂದಂಗ ಆಗುತ್ತೆ ಮೇಡಮ್. ಈಗ
1: ನೋಡಿ, ಅದೆಲ್ಲ ಒಂದು ಪೇಪರ್ ಸಿಕ್ಕರು ಸಾಕು ನಮ್ಗೆ, ಒಂದಷ್ಟು ಹೊತ್ತು ಆಟಾಡ್ಲಿಕ್ಕೆ ಒಂದು ಸಾಮಾನು ಸಿಕ್ತಿತ್ತು.
18: ಅಯ್ಯೋ, ಪೇಪರ್ ಇಂದ ಬಾರಿ ಇದು ಮೇಡಮ್. ಆಮೇಲೆ ಗಾಳಿಪಟ ಮಾಡೋದು,
1: ಗಾಳಿಪಟ.
18: ಹೌದೌದು, ಬಾರಿ ಇತ್ತು ಮೇಡಮ್. ಅದ್ರಲ್ಲ
1: ಖುಷಿ ಆಗುತ್ತೆ ಈಗೆಲ್ಲ ನೆನ್ಪು ಮಾಡ್ಕೊಂಡ್ರೆ.
18: ಎಲ್ಲ ಮಿಸ್ ಮಾಡ್ಕೊಂಡ್ವಿ ಅನ್ನಂಗ ಪ್ರತಿ
1: ಈಗ ಹಾಗನ್ಸುತ್ತಾ?

0: ತಯಾರಿಸಿದ್ವಿ ಅಂತ. ಈ ದಿನದ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ಬಾಲ್ಯದಲ್ಲಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಚೆಂದ ಬಾಲ್ಯವನ್ನು ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಇವಾಗಿನ ಮಕ್ಳಿಗೆ ಹೇಳಿದ್ರೆ ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕು, ಅದರಲ್ಲೇ ಎಲ್ಲ ಸಿಗುತ್ತೆ, ಮೊಬೈಲ್ ಗೇಮ್ ಇರ್ಬೋದು ಅದು ಇದು ಅಂತ ಹೇಳ್ತಾರೆ. ಆದರೆ ಇವರೆಲ್ಲರೂ ಮಾತಾಡ್ತಿರೋದನ್ನು ಕೇಳಿದಾಗ ಅವ್ರ ಬಾಲ್ಯವನ್ನು ತುಂಬ ಚೆಂದ ಕಳೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಪೇಪರ್ ಸಿಕ್ಕರೆ ಸಾಕು, ಆ ಪೇಪರಿಂದ ಅಭಿಮಾನ ಮಾಡೋದಿರ್ಬೋದು, ದೋಣಿ ಮಾಡೋದಿರ್ಬೋದು, ಆ ದೋಣಿಯನ್ನು ಮಾಡಿ ಆ ಇದರಲ್ಲಿ ನೀರಲ್ಲಿ ಬಿಟ್ಟುವಾಗ ನಮ್ಮ ದೋಣಿ ಮುಂದೆ ಹೋಗುತ್ತೋ ಅಥವಾ ನೀ ಬಿಟ್ಟು ದೋಣಿ ಮುಂದೆ ಹೋಗುತ್ತೋ ಅನ್ನುವಂಥ ಒಂದು ಕಾಂಪಿಟೇಷನ್ ಇರ್ಬೋದು, ಇವೆಲ್ಲವುಗಳ ಕುರಿತು ತುಂಬ ಚೆಂದ ಅವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ರು, ಅನುಭವಗಳನ್ನು ಹೇಳ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
1: ಹಲೋ, ನಮಸ್ಕಾರ ಕಣಕ್ಕ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಕ್ಕ. ಊಟ ಆಯ್ತಾ?
0: ಊಟ ಆಯ್ತು ಸರ್. ನಿಮ್ದಾಯ್ತಾ?
1: ನಾನು ಈಗ ಮಾಡ್ಬೇಕು ಕಣಕ.
0: ಓ, ನೀವು ನಾಲ್ಕೂವರೆ ಊಟದವರಲ್ವಾ?
1: ಹೌದೌದು ಕಣಕ.
0: ನಾಲ್ಕೂವರೆ ಯಾಕೆ ಸರ್ ಊಟ ಮಾಡೋದು? ಊಟ ಟೈಮಿಂಗ್ಸ್?
1: ನಾವು 12 ಗಂಟೆಗೆ ತಿಂಡಿ ತಿಂತೀವಿ ಅಕ್ಕ.
0: ಬೆಳಗ್ಗೆ
1: 12 ಕಾಲಿ ತಿಂಡಿ ತಿಂತೀವಿ. ಬೆಳಗ್ಗೆ 6 ಗಂಟೆ ಟೀ ಒಂದು ಪೀಸ್ ಬ್ರೆಡ್ ತಿಂತೀವಿ ಮೇಡಮ್.
0: ಹಾಗಾಗಿ
1: ಆಮೇಲೆ 12 ಗಂಟೆ ಊಟ ಮಾಡ್ತೀವಿ.
0: ಆಮೇಲೆ ನಾಲ್ಕೂವರೆ
1: ಊಟ ಮತ್ತೆ ರಾತ್ರಿ 10 ಗಂಟೆ ಸಿಗುತ್ತೆ ಊಟ.
0: ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಟೈಮಿಂಗ್ಸ್
1: ಟೈಮಿಂಗ್ಸ್ ಫಿಕ್ಸ್ ಆಗ್ಬಿಟ್ಟಿತ್ತಕ್ಕ ನಮ್ದು. ನಾವೆಲ್ಲ ಮಣ್ಣಿಂದು ಮಣ್ಣಿನ.
0: ಹಲೋ ಸರ್, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ
1: ಅಕ್ಕ. ನಾವೆಲ್ಲ ಸಣ್ಣ ಹುಡುಗಿದ್ದಾಗ ಮಣ್ಣು ತಂದ್ಬಿಟ್ಟು ಅದು ಜೇಡಿ ಮಣ್ಣನ್ನ ತಂದು ಅದು ಗಾಡಿ ಮಾಡ್ತಿದ್ವಿ. ಗಾಡಿ
0: ಎತ್ತಿನ ಗಾಡಿನ?
1: ಎತ್ತಿನ ಗಾಡಿ ಮಾಡ್ತಿದ್ವಿ, ಎತ್ತು ಮಾಡ್ತಿದ್ವಿ, ಅದು ಕೊಂಬೆ ಎಲ್ಲ ಬಿಡಿಸ್ತಿದ್ವಿ. ಹಲೋ
0: ಹಲೋ, ಹಾ ಕೇಳ್ತಿದೆ ಕೇಳ್ತಿದೆ ಸರ್.
1: ಕೊಂಬಿಡಿಸಿದ್ದು, ಆಮೇಲೆ ಪೇಪರ್ ಅಲ್ಲಿ ದೋಣಿ ಮಾಡೋದು, ಪ್ಲೇನ್ ಮಾಡೋದು, ಚಕ್ರ ಮಾಡೋದು ಅವೆಲ್ಲ ಮಾಡ್ತಿದ್ವ ಅಕ್ಕ.
0: ಮಾಡ್ತಿದ್ರ? ಆಟ ಆಡ್ತಿದ್ರಿ?
1: ಹಾ, ಬಹಳ ಆಡ್ತಿದ್ದೋ. ಅಂದ್ರೆ ತಂಗಿಗರಿ ಒಳಗೆ ಪಿಪಿ ಮಾಡ್ಕೊಂತಿದ್ದೋ.
0: ಪಿಪಿ?
1: ತಂಗಿಗರಿ ಒಳಗೆ ವಾಚ್ ಮಾಡೋದು,
0: ವಾಚ್
1: ಪಿಪಿ ಮಾಡೋದು ಅವೆಲ್ಲ ಮಾಡ್ತಿದ್ವಿ ಕಣಕ.
0: ಕನ್ನಡಕ ಆತರದ್ದೆಲ್ಲ ಮಾಡ್ತಿರ್ಲಿಲ್ವಾ?
1: ಅದೆಲ್ಲ ಏನ್ ಬೇಕೆಲ್ಲ ಆಟ ಆಡ್ತಿದ್ರೆ ನಮ್ ಜೀವನ ನಮ್ ಜೀವನನೇ ದೊಡ್ಡದು ಕಣಕ. ಅಂತ ಜೀವನ ಸಿಗಲ್ಲ
0: ಅಲ್ಲ ಸರ್, ಒಂದ್ ರೂಪಾಯಿ ಕಾಸು ಇದಿಲ್ಲದೆ ಎಲ್ಲವನು ಎಂಜಾಯ್ ಮಾಡ್ತಿದ್ರಲ್ಲ ನೋಡಿ.
1: ಒಂದು ಆಗಿನ ಕಾಲದಲ್ಲಿ ಸೈಕಲ್ ಟೈರ್ ಓಡಿಸೋದು ದುಡ್ಡಿಲ್ಲ, ಅದಕ್ಕೆ ಸೈಕಲ್ ಟೈರ್ ಓಡಿಸಕ್ಕೆ
0: ಟೈರ್
1: ಎಕ್ಸೈಸ್ ಪೇಪರ್ ಸಿಕ್ಕಿದ್ರೆ ದೋಣಿ ಮಾಡೋದು,
0: ದೋಣಿ ಮಾಡೋದು,
1: ಚಕ್ರ ಮಾಡೋದು, ಗಾಳಿಗೆ ಇಟ್ಕೊಂಡು ಓಡೋಗೋದು, ಗಾಳಿಪಟ ಮಾಡೋದು, ಅದ್ರೊಳಗೆ ಒಂದು ತೂತ ಮಾಡಿ ಮತ್ತೊಂದು ಪೇಪರ್ ಬಿಡೋದು, ಹಿಂಗೆಲ್ಲ ಮಾಡ್ತಿದ್ವಿ ಕಣಕ್ಕ.
0: ಎಲ್ಲ ಫ್ರೆಂಡ್ ಸೇರ್ಕೊಂಡು ಮಾಡ್ತಿದ್ರಾ, ನೀವ್ ಒಬ್ರ ಮಾಡ್ತಿದ್ರಾ?
1: ಅಯ್ಯೋ, ನಮ್ದು ಮಕ್ಕಳ ಸೈನ್ಯ ನಮ್ಮ ಮನೆಗೆ ಎಲ್ಲ ಹುಡುಗರು ಬರ್ತಿದ್ದು,
0: ಎಲ್ಲರೂ
1: ಬರ್ತಿದ್ದು ನಮ್ಮ ಮನೆಗಡೆ, ಅಲ್ಲೇ ನಮ್ಮ ಇತ್ತಲ ಹುಡುಗರು ಎಲ್ಲ ಅಲ್ಲೇ ಇರ್ತಿದ್ದು.
0: ಎಲ್ಲ ಸೇರ್ಕೊಂಡು ಆಡ್ತಿದ್ರಿ?
1: ಎಲ್ಲ ಸೇರ್ಕೊಂಡು ಒಂದು ಕಡಿಮೆ ಅಂದ್ರೆ 20 ಜನ ಇರ್ತಿದ್ದು, ರಾತ್ರಿ ಹೊತ್ತೆಲ್ಲ ಅಲ್ಲೇ ಊಟ ಮಾಡ್ತಿದ್ದು.
0: ಹಾಗಾದ್ರೆ ಆ ಕಾಲದಿಂದಲೇ ನಾಲ್ಕೂವರೆ ಊಟ ಮಾಡೋ ಟೈಮಿಂಗ್ಸ್ ಬಂತ ಅಂತ?
1: ಅವಾಗೆಲ್ಲ ಪಕ್ಕದಲ್ಲಿ ಚಾನಲ್ ಐತೆ, ತುಂಬಾ ಚಾನಲ್. ಆ ಸ್ನಾನ ಮಾಡಕ್ ಹೋದ್ರೆ ಬೇಸಿಗೆ ಕಾಲದಲ್ಲಿ ಯಾವಾಗ ಎದ್ ಬಂದು ಊಟ ಮಾಡ್ಕೊ ಊಟ ಮಾಡ್ತಿದ್ರು, ಊಟಕ್ಕೆ ಕೇಳ್ತಿದ್ರು ಯಾವಾಗ ಹೋಯ್ತು, ಯಾವಾಗ ನಿದ್ದೆ ಮಾಡೋಯ್ತು, ಏನಾರ ಕೆಲಸ ಮಾಡ್ಬೋದಿತ್ತು.
0: ಫ್ರೀ, ಫುಲ್ ಫ್ರೀ,
1: ಫುಲ್ ಫ್ರೀ. ಅವಾಗ ನಮ್ಗೆ ಏನ್ ಹೇಳಿಲ್ಲ, ಕೇಳೋದಿಲ್ಲ.
0: ಕೋಲ್ ಏನ್ ಬರ್ತಾ ಇರ್ಲಿಲ್ಲ ಜೊತೆಗೆ?
1: ಇಲ್ಲ ಇಲ್ಲ ಇಲ್ಲ, ಕೋಲ್ ಗೀಲ್ ಏನ್ ಬರ್ತಿಲ್ಲಪ್ಪ, ನಮ್ಗೆ ಆಟ ಆಡಕ್ ಫ್ರೀ ಆಗಿ ಬಿಡೋರು, ಆರಾಮಾಗಿದ್ವಿ ಕಣಕ್ಕ, ಫ್ರೀ ಆಗಿದ್ವಿ ಅವಾಗ.
0: ಅವಾಗ
1: ಇವಾಗ್ಲೇ ನಮ್ಗೆ ಕಡಿವಾಣ.
0: ಹಾಗಾದ್ರೆ ಆ ಕಾಲ ಚಂದನ, ಈ ಕಾಲ ಚಂದನ?
1: ಆ ಕಾಲ ಚಂದ ಕಣಕ್ಕ, ಈಗ ಬದ್ಲಾದ್ಮೇಲೆ ಕಡಿವಾಣ. ಟೈಮ್ ಕಾಟಕ್ಕೆ ಮನೆಗೆ ಹೋಗ್ಬೇಕು, ಲೇಟ್ ಆದ್ರೆ ಯಾಕೆ ಅಂತ ಕೇಳ್ತಾರೆ, ಒಂದ್ ಬೇರೆ ಮಾಡ್ತಾರೆ
0: ನೋಡಿ. ಈ ಕಾಲ ಚಂದ ಇಲ್ಲ, ಆ ಕಾಲನ ಚಂದ ಅಂತ ಹೇಳಿ.
1: ಆ ಕಾಲನೇ ಚಂದ, ಬಾಲ್ಯ ನೆನಪೆ ನೆನಪು
0: ನೆನಪು
1: ಬಾರಿ ಚಂದ
0: ಚಂದ ಇರುತ್ತೆ.
1: ತುಂಬಾ ತುಂಬಾ ಧನ್ಯವಾದಗಳು.
0: ಓಕೆ ಸರ್, ನೀವು ಕರೆ ಮಾಡಿ ನಿಮ್ಮ ಸವಿ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್.
1: ನಮ್ಮ ನೆನಪುಗಳನ್ನ ಮತ್ತೆ ಕೆದಕಿದ್ಕೆ ತೆಗ್ದಿ ತೆಗ್ದು ಕೇಳಿಸ್ಕೆ ನಿಮಗೆ ಧನ್ಯವಾದಗಳು ಹೇಳ್ತೀವಿ.
0: ಓಕೆ ಸರ್. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಬಾಲ್ಯದಲ್ಲಿ ಆಡಿದಂಥ ಒಂದು ಆ ನೆನಪುಗಳನ್ನು ತುಂಬ ಚೆಂದ ಹಂಚಿಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCSE

0: ಐಟಿ ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ ಗಳು ಇವೆ, ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
2: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿ. ಊರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮಿಗೆ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 26 ರಾಷ್ಟ್ರೀಯ ಕಾಗದ ವಿಮಾನದ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ತಾವು ಬಾಲ್ಯದಲ್ಲಿ ಆಡಿದಂಥ ಒಂದು ಸವಿ ನೆನಪನ್ನ ಹಂಚ್ಕೊಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
7: ಹಲೋ ಮೇಡಮ್.
0: ಸರ್ ನಮಸ್ತೆ, ಮಂಜುನಾಥ್ ಸರ್.
7: ನಮಸ್ತೆ ಮೇಡಮ್, ಹೇಗಿದ್ದೀರಾ?
0: ಹಾ ಸರ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
7: ನಾನು ಚೆನ್ನಾಗಿದ್ದೀನಿ ಮೇಡಮ್.
0: ಹೌದಾ ಸರ್. ಸರ್, ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನ ದಿನ, ವಿಮಾನವನ್ನ ಬಾಲ್ಯದಲ್ಲಿ ಪೇಪರ್ ಅಲ್ಲಿ ಮಾಡಿದಂತ ದಿನ.
7: ಹೌದು ಮೇಡಮ್.
0: ಹಾ, ಅದ್ರ ಬಗ್ಗೆ ಎಲ್ರು ಮಾತಾಡ್ತಾ ಇದ್ರು ಸರ್. ನೀವು ಆಟಾಡಿದ್ರ ಸರ್?
7: ಸಾಕಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾಡಿದೆ ಮೇಡಮ್. ಖುಷಿಯಾಗಿ ಒಬ್ಬರೇ ಮನಕ್ಕಿಂತ ಎಲ್ಲರೂ ಕೂಡ ಮಾಡೋಣ, ಜಾಸ್ತಿ ಖುಷಿ ಆಗ್ತಿತ್ತು ಮೇಡಮ್.
0: ಎಲ್ಲರೂ ಸೇರ್ಕೊಂಡಾಗ?
7: ಆ ಪೇಪರ್ ಅನ್ನ, ನ್ಯೂಸ್ ಪೇಪರ್ ಅನ್ನ ಕಟ್ ಮಾಡ್ತಿದ್ದೆವು. ಕೆಲವೊಂದ್ ಸಾರಿ ನೋಟ್ಬುಕ್ ನಲ್ಲಿ ಅದನ್ನ ಹಾಳೆಯನ್ನು ಕಟ್ ಮಾಡ್ತಿದ್ವು. ನ್ಯೂಸ್ ಪೇಪರ್ ಇದ್ದಾಗ ಸ್ವಲ್ಪ ಜಾಸ್ತಿ ಸೈಜ್ ದೊಡ್ಡದಾಗ್ತಿತ್ತು
0: ಮೇಡಮ್.
7: ಯಾರ್ ಜಾಸ್ತಿ ದೊಡ್ಡದ್ ಮಾಡ್ತಾರ ಅಂತ ಹೇಗೆ ಕಾಂಪಿಟೇಷನ್ ಮೇಡಮ್. ನಮ್ ನಮ್ಮದೇ
0: ಕಾಂಪಿಟೇಷನ್ ಮಾಡ್ಕೊಂಡು ಆಟ ಆಡ್ತಿದ್ರಿ.
7: ಮತ್ತೆ ಯಾರ್ದ ಜಾಸ್ತಿ ಆಯ್ತಂದ್ರೆ ಹೊಟ್ಟೆ ಕಿಚ್ಚು ಮೇಡಮ್ ನಮ್ಗೆ.
0: ಅವ್ರು ಜಾಸ್ತಿ ಆಗೋಯ್ತಲ್ಲ ಅಂತ ಹೇಳಿ ಅಂತ.
7: ಅವ್ರು ಜಾಸ್ತಿ ದೊಡ್ಡ ಇಂದ ಹೇಳಿ ಮತ್ತೆ ಮನೆಯಾಗ ಬಂದು ಮತ್ತೆ ಜಗಳ ಮಾಡಿ ಮತ್ತೆ ಹೋಗಿ ಅಂಗಡಿ ಹೋಗಿ ಮತ್ತೆ ತಗೊಂಬರ್ದು ಮೇಡಮ್ ಪೇಪರ್. ಅದು
0: ಪೇಪರ್ ತಗೊಬಂದ್ ಮಾಡ್ತಿದ್ರಿ.
7: ಲಾಸ್ಟ್ ಅದು ನಾವೆಲ್ಲ ಮಾಡಿದ ತಕ್ಷಣ ಅದು ಹರಿದೋಗುದು ಅಂತ ವಿಷಯವಾಗಿದ್ರು ಮೇಡಮ್. ಅದು ಸಿಗುತ್ತಿರ ಆನಂದ್ ಬಾಳ ಇತ್ತು ಮೇಡಮ್. ಅದು
0: ಸುಹರ್ತೋಗ್ ಬಿಡುತ್ತೆ ಅಂತ ಹೇಳಿ ಅಂತ.
7: ಹಾ ಮೇಡಮ್, ಎಷ್ಟು ಖುಷಿ. ಅವಾಗೆಲ್ಲ ಎಷ್ಟು ಸಾಮಾನ್ ತಗೊಂಡು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟೋ 200-300 ರೂಪಾಯಿ ತಂದು ಸಾಮಾನ್ ಕೊಟ್ರು ಮೇಡಮ್, ಆ ಖುಷಿ ಸಿಗಲ್ಲ ಅವರಿಗೆ.
0: ಹೌದು, ಆಟ ಸಾಮಾನ್ ಕೊಡ್ಸಿದ್ರು.
7: ನಾವು ಖುಷಿ ಪಟ್ಕೊಂಡಿಕ್ಕೆ ಏನಾದ್ರು ಮಕ್ಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ನಾವು ಮಾಡ್ಕೊಟ್ರೆ ಮೇಡಮ್, ಅದ್ರ ಬಗ್ಗೆ ಎಲ್ಲ ಅವ್ರು ಇಷ್ಟ ಪಡಲ್ಲ ಮೇಡಮ್. ಅವ್ರು
0: ಈಗಿನ ಮಕ್ಳಿಗೆ ಇಷ್ಟನೇ ಆಗಲ್ಲ. ಹೌದು,
7: ಇಷ್ಟನೇ ಆಗಲ್ಲ ಮೇಡಮ್. ಅದು ನಮ್ ಖುಷಿಯಾಗಿ ನಾವು ಖುಷಿ ಪಡ್ತೀವಿ ಮೇಡಮ್. ಅದು ಮಾಡಿದಾಗ ಒಂದ್ಸರಿ
0: ಅಂಗಡಿಯಿಂದ ತಂದ್ರೆ ಮಾತ್ರ ಖುಷಿ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಈಗ.
7: ಹಾ ಮೇಡಮ್, ಅಂಗಡಿಯಿಂದ ತರಬೇಕು. ಅದು ನಾವು 100 ಫುಟ್ 200 ರೂಪೀಸ್ ಇರ್ಬೇಕು ಮೇಡಮ್. ಅದು
0: ಅಷ್ಟು ರೇಟ್ ಇರ್ಬೇಕು. ರೇಟ್ ಎಲ್ಲ ನೋಡ್ತಾರೆ ಮಕ್ಳು ಇವಾಗ.
7: ಆವಾಗ ಈಗ ದುಡ್ಡು ಕೊಟ್ಟರು ಕೂಡ ಆನಂದ ಸಿಗಲ್ಲ ಮೇಡಮ್.
8: ಸಿಗಲ್ಲ ಹೌದು ಸರ್.
7: ನಾವು ಬರೀ ಏನು ಒಂದ್ ರೂಪಾಯಿ ಖರ್ಚು ಮಾಡದೆ ಇದ್ರು ಕೂಡ ಎಲ್ಲಾ ವಸ್ತುಗಳನ್ನ ಕೆಲವೊಂದು ನಾವು ಕಾಗದಲ್ಲಿ ಫೋಟೋ ತೆಗೆದು ಮಾಡ್ತೇವೆ, ಕ್ಯಾಮ್ರಾ ಮಾಡ್ತೀವಿ ಮೇಡಮ್ ನಾವು.
8: ಕ್ಯಾಮ್ರಾ
7: ಅದು ಗೊತ್ತಿತ್ತು ನಮಗೆ, ಕ್ಯಾಮ್ರಾ ಅಲ್ಲ ಅಂತ ಗೊತ್ತಿದ್ರು ಕೂಡ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂದ್ರಿಸಿ ಫೋಟೋ ಕ್ಲಿಯರ್ ಬರ್ತೈತಿ, ಸರಿಯಾಗಿ ನಿಂದ್ರತೀವಿ ಅದನ್ನ ಕ್ಯಾಮ್ರಾ ಕ್ಲಿಕ್ ಮಾಡ್ತಿದ್ವಿ ಮೇಡಮ್ ನಾವು.
8: ನೋಡಿ ಸರ್, ಅಂದ್ರೆ ಇಮ್ಯಾಜಿನೇಷನ್ ಇದೆಯಲ್ಲ, ಸೃಜನಶೀಲತೆ ಅನ್ನೋದು ಎಲ್ರಲ್ಲೂ ಬರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ. ಕ್ಷಣವನ್ನ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಹೇಳಿ.
7: ಯಾವುದೇ ನಿಷ್ಕಲ್ಮಶವಾದ ಮನಸ್ಸಿದ್ದಾಗ ಮಾತ್ರ ಮೇಡಮ್ ಆ ನೆನಪುಗಳು ಮರೆಯುವುದಿಲ್ಲ. ಈಗ ದೊಡ್ಡವರಾದ ತಕ್ಷಣ ಏನಪ್ಪ ಭಾವನೆಗಳು ಮತ್ತು ಏನು ಮನಸ್ಥಿತಿ ಎಲ್ಲ ಬದಲಾವಣೆ ಮೇಡಮ್, ಯಾವ ನೆನಪಿ ಬರುದಿಲ್ಲ ಮೇಡಮ್,
8: ಮನಸ್ಸು ಚಂಚಲ ಆಗ್ಬಿಡುತ್ತೆ.
7: ಹಾ ಮೇಡಮ್, ಈಗ ನಮ್ಮ ಮಕ್ಕಳಿಗೆ ನಾವು ಇದನ್ನೆಲ್ಲ ಮಾಡ್ಕೊಟ್ರೆ ತಗೊಳ್ಳೋದಿಲ್ಲ ಮೇಡಮ್ ಅವರು.
8: ಹೌದು,
7: ಬೇರೆ ಬೇಕು, ಮೊಬೈಲ್ ಬೇಕು, ಅದು ಚೆಂಡು ಬ್ಯಾಟುನೇ ಬೇಕು, ದೊಡ್ಡ ದೊಡ್ಡ ವಾಹನಗಳೇ ಬೇಕು ಅಂತ ನಿಂತ್ಬಿಡ್ತಾರೆ ಮೇಡಮ್ ಅವರು.
8: ಹೌದು, ಆ ಬಾಲ್ಯಕ್ಕೂ ಇವಾಗಿನ ಬಾಲ್ಯಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ.
7: ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್, ನಾವು ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೆ ಬಾಲ್ಯವನ್ನು ಅನುಭವಿಸ್ತಿದ್ದೀವಿ ಮೇಡಮ್ ನಾವು.
8: ಬಾಲ್ಯನ್? ಹೌದು ಹೌದು ಸರ್.
7: ಈಗೆಲ್ಲ ನಾವೆಲ್ಲ ಮರಕೋತಿ ಆಟ ಆಡೋದಲ್ಲಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಬಡ್ಡಿ ಆಗೋದಲ್ಲಿ, ಯಾವ್ದಾದ್ರು ಆಟ ಆಡೋದ ಏನಪ್ಪ ಅಂತಾರೆ, ಅಲ್ಲಿ ಏನು ಖರ್ಚೇ ಇದ್ದಿಲ್ಲ ಮೇಡಮ್ ನಮಗೆ,
8: ಖರ್ಚಿಲ್ಲದೆ ಮನೋರಂಜನೆ ಸಿಗ್ತಾ ಇತ್ತು.
7: ಖರ್ಚಿದ ಮೇಡಮ್, ದೈಹಿಕವಾಗಿ ನಾವು ಸಮರ್ಥ ಆಗಿರ್ತಿದ್ವಿ ಮೇಡಮ್. ನಾವು
8: ಸಮರ್ಥ ಆಗ್ತಿದ್ವಿ. ಹೌದು,
7: ಈಗ ಮಕ್ಕಳಿಗೆಲ್ಲ ಮೊಬೈಲ್ ಕೊಟ್ರೆ ಮೊಬೈಲ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಮೇಡಮ್, ಮೊಬೈಲ್ ಅಲ್ಲಿ ವಾಲಿಬಾಲ್ ಆಡ್ತಾರೆ, ಮೊಬೈಲ್ ಅಲ್ಲಿ ಎಲ್ಲ ಕ್ರೀಡೆಗಳು ಮೊಬೈಲ್ ಅಲ್ಲಿ ಇದೆ ಮೇಡಮ್. ಈಗ ಕೇವಲ ನಾಲ್ಕು ಬಟನ್ ಗಳನ್ನು ಕ್ಲಿಕ್ ಮಾಡ್ಕೋತ ಎಲ್ಲ ಪಂದ್ಯಗಳನ್ನ ಆಡ್ತಾರೆ ಮೇಡಮ್ ಅವರು
8: ಅಲ್ಲೇ, ಅದ್ರಷ್ಟಲ್ಲೇ ಬಾಲ್ಯನ್ ಕಳೀತಾರೆ ಇವಾಗ.
7: ಹಾ ಮೇಡಮ್, ಈಗ ಇದರಿಂದ ಏನಪ್ಪಾ, ಚಿಕ್ಕ ಮಕ್ಕಳಲ್ಲಿ ಸುಮಾರು 8-9 ವಯಸ್ಸಿನಲ್ಲೇ ಚಿಕ್ಕ ಮಕ್ಕಳಿಗೆ ಬೊಜ್ಜು ಬೀಳ್ತಾ ಇದೆ ಮೇಡಮ್. ಅದು
8: ಹೌದು,
7: ದೈಹಿಕ ಕಸರತ್ತು ಇಲ್ಲ,
8: ವ್ಯಾಯಾಮ ಇಲ್ಲ, ಹಾಗಾಗಿದೆ.
7: ಸುಮ್ಮನೆ ಅಲ್ಲಿ ಕುಂತಲ್ಲೇ ಕುಂತಲ್ಲೇ ಊಟ ಮಾಡೋದು, ಅದನ್ನ ತಗೊಂಡ್ ಏನಪ್ಪ ಜಂಕ್ ಫುಡ್ ತಿನ್ನೋಕೊಂಡು ಗ್ರೌಂಡ್ ಇಲ್ಲ ಮೇಡಮ್. ಅವಾಗೆಲ್ಲ ನಮ್ಮ ಅಂಗಳ ಅಂತ ಇರ್ತಿತ್ತು ಮನೆ ಮುಂದೆ ಎಲ್ಲ,
8: ಚೆನ್ನಾಗಿ ಆಟ ಆಡ್ತಿದ್ವಿ, ಬೇವ್ರ ಹಿಡಿಯಾಗೆ ಆಟ ಆಡ್ತಿದ್ರು, ಹಾಗಾಗಿ ಎಕ್ಸರ್ಸೈಸ್ ಸಿಗ್ತಿತ್ತು.
7: ಹಾ ಮೇಡಮ್, ಆಟ ಆಡ್ತಿದ್ದೆವು, ಮಳೆ ಬಂದ ತಕ್ಷಣ ಮಳೆಯಲ್ಲೇ ಒಂದು ಎಂಜಾಯ್ ಮಾಡ್ತಿದ್ವಿ ಮೇಡಮ್ ನಾವು.
8: ಎಂಜಾಯ್ ಮಾಡ್ತಿದ್ರು,
7: ಬಿಸಿಲು ಇದ್ರು ಕೂಡ, ಬೇಸಿಗೆ ರಜೆಯಲ್ಲಿ ಬಿಸಿಲು ಇದ್ರು ಕೂಡ ಏನಪ್ಪಾ ಹೋಗಿ ಮರಕೋತಿ ಆಟ ಆಡೋದು, ಬೆಳಗ್ಗೆ ಹೋದ ತಕ್ಷಣ ಹಳ್ಳದಲ್ಲಿ ಈಜಾಡಿ ತಿರುಗಾಡಿ ಎಲ್ಲ ಮಾಡಿ ಸಾಯಂಕಾಲ 5 ಗಂಟೆಗೆ ಬರ್ತಿದ್ವಿ ಮೇಡಮ್. ಮಕ್ಕಳನ್ನ ಬಿಸಿಲಲ್ಲಿ ಬಿಡಲ್ಲ ಮೇಡಮ್ ಈಗ,
8: ಬಿಡದೇ ಇಲ್ಲ. ಹೌದು,
7: ಹೋಗ್ಬಿಡಿ, ಬಿಸಿಲು ಅಂತ ಹೇಳ್ತೀವಿ, ಮಳಿ ಬಂದ ಬೈಕ್ ಕರ್ಕೊಂಡ್ ಬಂದ್ಬಿಡ್ತೀವಿ, ಚಳಿ ಹೋಗ್ಬಿಡಂತ, ಯಾವುದೇ ರೀತಿಯ ನೈಸರ್ಗಿಕವಾದಂತ ಒಂದು ಅನುಭವವನ್ನು ಅನುಭವಿಸಿ ನಾವೇ ಕೆಲವೊಂದು ಪಾಲಕರು ನಾವು ಕೂಡ ಏನಪ್ಪಾ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿ ಮೇಡಮ್.
8: ಬೇಡ ಅಂತ ಹೇಳ್ತೀವಿ. ಹೌದು,
7: ಬೇಡ ಅಂತ ಹೇಳಿ ಮೇಡಮ್.
8: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
7: ಥ್ಯಾಂಕ್ ಯು ಮೇಡಮ್.
8: ಬಿಜಾಪುರದಿಂದ ಮಂಜುನಾಥ್ ಅವ್ರು ಕರೆ ಮಾಡಿ ಅವರು ಕೂಡ ಬಾಲ್ಯದಲ್ಲಿ ಆಡಿದಂತ ಒಂದು ನೆನಪನ್ನ ಹಂಚ್ಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡ್ರ. ಹಲೋ,
9: ಹಲೋ,
8: ನಮಸ್ತೆ ಚಂದ್ರಶೇಖರ್ ಸರ್.
9: ಹಲೋ, ನಮಸ್ತೆ.
8: ನಮಸ್ತೆ ಸರ್, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ.
9: ಹೌದಾ? ಈಗ?
8: ಹಾ, ಈಗ ಪರವಾಗಿಲ್ಲ.
9: ಏನಾಗ್ ಗೊತ್ತಾ, ಕಾಲ್ ಮಾಡಿ ಸಕಾಗೋಯ್ತಾ ಸಿಗಲ್ಲ
8: ಸರ್. ಸಿಕ್ಕಿದೆ ಕಾಲ, ಸತತ ಪ್ರಯತ್ನ ಮಾಡಿದ್ರಿ.
9: ಹೌದು, ಸತತ ಪ್ರಯತ್ನದಿಂದ ಎಲ್ಲ ಸಾಧ್ಯ ಆಗ್ತಾರಲ್ಲ, ನಿರಂತರ ಪ್ರಯತ್ನದಿಂದ ಎಲ್ಲ ಸಾಧ್ಯ.
8: ಹೌದು ಸರ್.
9: ಈಗ ಮನುಷ್ಯನ ಜೀವನದ ಮುಖ್ಯ ಮೂರು ಹಂತಗಳಂದ್ರೆ ಬಾಲ್ಯ, ಯೌವನ ಮತ್ತೆ ಮುದಿತನ ಅಂತ. ನಾವ್ ಯಾವ್ದೇ ಮುದಿತನ ಯಾವಾಗ್ಲೂ ನಮ್ಗೆ ಕಾಣದ ಬಾಲ್ಯನೇ
8: ಬಾಲ್ಯನಲ್ಲ.
9: ನಾವು ವಯಸ್ಸಾದ್ಮೇಲೆ ಯೌವನದ್ದು ಅಷ್ಟು ಕಾಣ, ಅಷ್ಟು ಮುಖ್ಯವಾಗಿ ಕಾಣದು ಬಾಲ್ಯದ್ದು.
8: ಬಾಲ್ಯದ ನೆನಪುಗಳು
9: ಮುಖ್ಯವಾಗಿದ್ರು ಬಾಲ್ಯದೇ ನೆನಪು ನಮ್ಮಲ್ಲಿ ಮನಸ್ಸನ್ನು ಉಳಿಯೋದು
8: ಮತ್ತೆ ಮತ್ತೆ ನೆನಪಾಗ್ತದೆ.
9: ಯಾಕೆ ಅಂದ್ರೆ ಅದು ಬಾಲ್ಯದಲ್ಲಿ ನಿಷ್ಕಲ್ಮಶ ಪ್ರೀತಿ, ಅದಕ್ಕೆ ಅದರಲ್ಲಿ ಬಾಲ್ಯದಲ್ಲಿ ಏನಾಗುತ್ತೆ ಅಂದ್ರೆ
8: ಮುಗ್ಧತೆ ಇರುತ್ತೆ
9: ನಮ್ಗೆ. ನಿಷ್ಕಲ್ಮ ಮನಸ್ಸಲ್ಲಿ ಏನು ಕಲ್ಮಶ ಇರಲ್ಲ, ಮೇಲು ಕೀಳು ಬಡವ ಬಲ್ಲಿದ ಅಂತ ಏನು ಇರಲ್ಲ, ಜಾತಿ ಕುಲ ಧರ್ಮ ಏನು
8: ಇರಲ್ಲ,
9: ಅದೆಲ್ಲ ಒಂಥರ ಪೇಪರ್ ಬಿಳಿ ಆಳೆ ಇದ್ದ
8: ಆಳೆ ಇದ್ದ ಹಾಗೆ,
9: ಅದರಲ್ಲಿ ಏನ್ ಬೇಕಾದ್ರೆ ಬರ್ಕೋಬಹುದು ಹಾಗೆ. ಅದು ಮನುಷ್ಯನ ಬಾಲ್ಯ ಜೀವನ ಬಿಳಿ ಹಾಳೆ ಇದ್ದ ಹಾಗೆ,
8: ಬಿಳಿ ಹಾಳೆ ಇದ್ದ
9: ಹಾಗಾಗಿ ಅದ್ರಲ್ಲಿ ಬಾಲ್ಯದಲ್ಲಿ ನಾವು ನೆನಪು ಮಾತ್ರ ಯಾವಾಗ್ಲೂ ನಾವು ಎಷ್ಟೇ ವಯಸ್ಸಾದ್ರು ಬಾಲ್ಯದ ಕಾರ್ಯ ಕಾರ್ಯ ಕಾಡುತ್ತೆ
8: ಕಾಡುತ್ತೆ.
9: ನಾವು ಬಾಲ್ಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೇಪರ್ ಇದನ್ನ ಹಿಂಗೆ ವಿಮಾನ ಮಾಡಿ ಎಸೆಯವು,
8: ವಿಮಾನ ಮಾಡಿ
9: ಕ್ಲಾಸ್ ರೂಮ್ ಅಲ್ಲಿ ಅಲ್ಲವ,
8: ಕ್ಲಾಸ್ ರೂಮ್ ಅಲ್ಲೇ ಮಾಡ್ಬಿಡ್ತಿದ್ರ
9: ಹುಡುಗಿರ್ಗೆ ಎಸೆಯವ್
8: ಹೊರತು ತಿಂತಿರ್ಲಿಲ್ಲ ಸರ್ ಮಾಸ್ಟರ್ ಇಲ್ದೇ ಇದ್ದಾಗ ಸರ್. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ.
9: ಅವ್ರು ಮಾಸ್ಟರ್ ಬಂದ ದೂರ ಹೇಳೋರು
8: ಮತ್ತೆ ಬೀಳ್ತಿ
9: ಅವರು ಮಾಸ್ಟರ್ ಬೈಯರು, ಅಯ್ಯೋ ಹುಚ್ಚುಗುಡ್ಡವಾದಿಗೆ ಹುಚ್ಚು ಬಿದ್ದಿರೇ ಇಲ್ಲ ನಿಮ್ಗೆ ಹಂಗೆ ಹಿಂಗೆ ಅಂತ ಬೈಯರು, ಹೊಡೆದಿದ್ದಿಲ್ಲ ಅವರು ಬೈಯರು.
8: ಬೈದ್ಬಿಟ್ಟು
9: ಯಾವಾಗ ನಿಮ್ಗೆ ಬುದ್ಧಿ ಬರೋದು, ಇವೆಲ್ಲ ಮಾಡ್ತಾರಪ್ಪ ಕಿಟ್ಲ ಇವೆಲ್ಲ ಮಾಡಬಾರ್ದು ಒಳ್ಳೇದಲ್ಲ ಅಂತ ಹೇಳೋರು ಒಟ್ಟು ಬೈಯರಂಗೆ.
8: ಸಿಟಿ ಚಂದ್ರಶೇಖರ್ ಸರ್ ಹಂಗಾದ್ರೆ ತುಂಬಾ ಬೈಸ್ಕೊಂಡಿದ್ದಾರೆ. ಕ್ಲಾಸ್ ಅಲ್ಲಿ
9: ಪೇಪರ್ ಹೊಡೆಯುವ ಹಾಗೆ ಪೇಪರ್ ದೋಣಿ ಅಂದ್ರೆ ಈಗ ಮೂರು ಪಕ್ಕ ಚೆನ್ನಾಗಿ ಇತ್ತು ಅಲ್ಲಿ ಬಿಟ್ಬಿಡವು ಪೇಪರ್ ದೋಣಿ ಮಾಡಿ ಬಿಟ್ಬಿಡವು ಅಲ್ಲೋಗಿ ಇಟ್ಕೊಳ್ಳೋದು ಮುಂದೆ
8: ಮುಂದೆ ಹೋಗಿ
9: ಇಟ್ಕೊಳ್ಳೋದು ಏನಾರ ಹಾಕೋದ್ರೊಳಗೆ ಪೇಪರ್ ದೋಣಿ ಒಳಗೆ
8: ಪೇಪರ್ ದೋಣಿಯಲ್ಲಿ
9: ಅಲ್ಲಿ ಇಟ್ಕೊಳ್ಳೋದು ಏನೇನೋ ಮಾಡೋದು ನಾವು ಮತ್ತೆ ಇನ್ನೊಂದು ನಮ್ಮ ಬಾಲ್ಯದ ಆಟಗಳು ಬೇಕಷ್ಟಿದೆ ಬಿಡಿ ಬಾಲ್ಯದ ಆಟಗಳು ಸ್ಕೂಲಲ್ಲೆಲ್ಲ ನಾವು ಖೋಖೋ ಆಡ್ತಿದ್ದ ಕಬಡ್ಡಿ ಆಡ್ತಿದ್ದ ಎಲ್ಲ ಆಡ್ತಾ ಇದ್ದೆ ನಾವು ಅಂದ್ರೆ ಬಾಲ್ಯದ ನೆನಪು ಪದಗಳು ಸಾಲಲ್ಲ
8: ಸಾಕಾಗಲ್ಲ ಒಂದಿನ ಹೇಳಲಿಕ್ಕೆ ಅಂತ
9: ಯಾಕಂದ್ರೆ ಒಂದ್ಸಲ ಹೇಳೋದಕ್ಕೆ ಆಗಲ್ಲ ಯಾಕೆಂದ್ರೆ ಅದು ಬಾಲ್ಯ ನೆನಪು ಬೇಕಾದಷ್ಟು ಹಾಗಾಗಿ ಕೆಲವು ಇದಾಗುತ್ತೆ ಬಾಲ್ಯ ಸ್ನೇಹಿತರು ಮರೆಯಕ್ಕಾಗ ಹೋಟೆಲ್
8: ಸ್ನೇಹಿತರು ಮರಿಲಿಕ್ಕಾಗಲ್ಲ
9: ನಾವೇನಪ್ಪ ಬಾಲ್ಯದಲ್ಲಿ ಸ್ನೇಹಿತರನ್ನ ಅವ್ರು ಎಷ್ಟೇ ವಯಸ್ಸಾದ್ರೂ ಅವ್ರು ಮರೆಯಕ್ಕಾಗಲ್ಲ ಅವ್ರ ಹೆಸರುಗಳು ಮತ್ತೆ ನಾವು ಬಾಲ್ಯದಲ್ಲಿ ಏನ್ ಮಾಡಿದ್ವಿ ನಮ್ಮ ಕೆರೆಲ್ಲ ಆಟ ಆಡ್ತಿದ್ರು ಈಜು ಹೊಡಿತಿದ್ರು ಅದಂತ ರಾಜ್ಯದಲ್ಲೆಲ್ಲ ಎಲ್ಲೆಲ್ಲಿ ಬಂದು ಸೇರ್ಕೊಂಡ್ಬಿಡೋರು
8: ನಾವು
9: ಎಲ್ಲೊಂದು ಸ್ನೇಹಿತರು ಬೇರೆ ಊರಲ್ಲಿ ಓದ್ತಾರೋ ಕೆಲವರೆಲ್ಲ ನಮ್ ಜೊತೆ ಅವರೆಲ್ಲ
8: ಸೇರ್ಕೊಳ್ಳೋರು
9: ಕೆರೆಯಲ್ಲಿ ಈಚೆ ಹೋಗೋ ನಾವು
8: ಈಜಕ್ ಹೋದ ಎಲ್ಲರೂ ಸೇರ್ಕೊಳ್ತಿದ್ರಿ
9: ಈಜಕ್ ಹೋಗೋ ಎಲ್ಲ ಸರಿ ಉಜ್ಜಿಗಳ ಈಚೆ ಅದ್ ಹೆಂಗ್ ಮಾಡೋ ರಾಕ್ಷಪಟ್ಟೆ ಬೆಂಡ್ ಬರ್ತಾವೆ ರಾಕ್ಷ ಒಂದು ಗಿಡ ಆಗುತ್ತೆ ಬೆಂಡ್ ಬರ್ತದ ಕಟ್ಕೊಂಡು ಸೊಂಟ ಕಟ್ಕೊಂಡು ಬೀಳವು
8: ಮುಳುಗಬಾರ್ದು ಅಂತ ಹೇಳಿ
9: ಮುಳುಗ್ತಿರಲ್ಲ ಅದು ಮೇಲಿನ ಬಿದ್ರು ತಪ್ಪಲ ಮೇಲೆ ಬಿದ್ರೆ ಮುಳುಗ್ತಿರಲ್ಲ ಅದು ಸ್ವಂತ ಪದರ ಕಟ್ಕೊಬಿಟ್ರೆ ಮುಳುಗ್ತಿರಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅಕಸ್ಮಾತ್ ನಮ್ಗೆ ಅಕಸ್ಮಾತ್ ಕಸ್ಕೊಂಡು ಮುಳುಗಿದ್ರು ನಮ್ಗೆ ಕೆಲವು ದೊಡ್ಡರೆಲ್ಲ ಇರಲ್ಲ ಅವ್ರು ಕರ್ಕೊಬರೋದು
8: ಸೇವ್ ಮಾಡಿ
9: ಅವ್ರು ಇರೋ ಜೊತೆಲಿ ಸಪೋರ್ಟ್ಗೆ ಏನ್ ಹೆಚ್ಚು ಕಮ್ಮಿ ಆದ್ರೆ ರಕ್ಷಣೆ ಮಾಡಿ
8: ರಕ್ಷಣೆ ಮಾಡ್ತಾ ಇದ್ರು
9: ತುಂಬಾ ಚೆನ್ನಾಗಿತ್ತು ಮೇಡಮ್ ಅವಾಗೆಲ್ಲ ಅಯ್ಯೋ ಆ ಲೈಫ್ ಏನಪ್ಪಾ ಅಂದ್ರೆ ಅವಾಗ ಬರಲ್ಲ ಅವಾಗ ಎಲ್ಲ ಅಗ್ಗದ ಕಾಲ ಒಂದ್ ರೂಪಾಯಿ 50 ಪೈಸೆ ಅಂಗಡಿ ಕೊಟ್ಬಿಟ್ರೆ ಬೇಕಾದ ತಿನ್ನಕ್ಕೆಲ್ಲ ಸಾಮಾನು ಬರೋದು
8: ಸಿಕ್ತಿತ್ತು
9: ಅಂಗಡಿಯಲ್ಲಿ ಏನೇಬೇಕೋ ತಿನ್ನೋ
8: ಆ ಕಾಲ ಚಂದ ಆ ಕಾಲ ಚಂದ ಇತ್ತು ಹಾಗಾದ್ರೆ
9: ಚಂದ ಇತ್ತು ಮೇಡಮ್
8: ಓಕೆ
9: ಸಮೃದ್ಧಿ ಕಾಲ ಅದು
8: ಸಮೃದ್ಧಿಯ ಕಾಲ ಯಾವಾಗ ನೆನ್ಪ್ ಮಾಡ್ಕೊಂಡ್ರು ಅದು ಈಗನು ಸಮೃದ್ಧಿಯ ಕಾಲ ಅಂತಾನೆ
9: ಹೌದೌದು ಆ ಸಮೃದ್ಧಿಯ ನಿಷ್ಕಲ್ಮಶ ಪ್ರೀತಿ ಅವೆಲ್ಲ ಇದೆಯಲ್ಲ ಅದ್ ಯಾವತ್ತು ಮರೆಯಕ್ಕಾಗಲ್ಲ ಮೇಡಮ್
8: ಮರೆಯಕ್ಕಾಗಲ್ಲ
9: ನಾ ಪರಿಚಯ ಮಾಡ್ಕೊಳ್ಳ ನೋಡಿ ಇವತ್ತು
8: ಇವತ್ತು ಪರಿಚಯ ಖುಷಿ ಬರೋದು ಬಾಲ್ಯದ ನೆನಪು ಅಂದ ತಕ್ಷಣ ಖುಷಿಯಲ್ಲಿ
9: ಪರಿಚಯ ಮಾಡ್ಬಿಟ್ಟೆ ಮಾಡ್ಕೊತೀನಿ ನಮ್ಮೆಲ್ಲ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಿ ಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ 573 211 ಕರ್ನಾಟಕ ರಾಜ್ಯ
8: ಕರ್ನಾಟಕ ರಾಜ್ಯ ಬಾಲ್ಯದ ನೆನಪು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್
9: ನಿಮ್ಗೆ ಧನ್ಯವಾದ ಎಲ್ಲರಿಗೂ ಬಾಲ್ಯದ ನೆನಪಿದ್ದೆ ಕೊನೆಗೆ ಹಂಚಿಕೊಳ್ಳಿ ಮೇಡಮ್ ನಿಮ್ಗೆ ನೆನಪು
8: ಓಕೆ ಸರ್
9: ನಾವು ಕೇಳ್ಕೊಳ್ಳೋಣ
8: ಆಯ್ತಾಯ್ತು ಅತ್ತಿ ಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಬಾಲ್ಯದಲ್ಲಿ ಆಡಿದಂಥ ಒಂದು ನೆನಪನ್ನು ಹಂಚಿಕೊಂಡ್ರು ಹಾಗೆ ಇವತ್ತು ಕಾಗದ ದಿನ ಇರೋದ್ರಿಂದ ಈ ಬಾಲ್ಯದಲ್ಲಿ ಆಡಿದಂಥ ಎಲ್ಲ ನೆನಪುಗಳು ಕೂಡ ಹಾಗೆ ಇರುತ್ತೆ ಅಂಥೇಳಿ ಅವರು ಕೂಡ ಹೇಳ್ತಾ ಇದ್ರು ಯಾಕೆಂದರೆ ಅದು ಮರೆಯಲಾಗದಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಬಾಲ್ಯದಲ್ಲಿ ಆಡಿದಂಥ ಪ್ರತಿಯೊಂದು ಆಟ ಇರ್ಬೋದು ಅಥವಾ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಆಡಿದಂಥ ಎಲ್ಲವೂ ಕೂಡ ಒಂದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಅಂಥ ಒಂದು ನೆನಪನ್ನು ತಂದುಕೊಟ್ಟಿದ್ದು ಇವತ್ತು ರಾಷ್ಟ್ರೀಯ ಕಾಗದದ ವಿಮಾನವನ್ನು ತಯಾರಿಸುವಂಥ ಈ ದಿನ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ್ರು ಹಾಗೆ ನಾನು ಕೂಡ ಬಾಲ್ಯದಲ್ಲಿ ಈ ರೀತಿ ದೋಣಿ ಮಾಡೋದಿರ್ಬೋದು ಅಥವಾ ವಿಮಾನ ರಾಕೆಟ್ ಮಾಡೋದು ಇವೆಲ್ಲವನ್ನು ಕೂಡ ಸ್ನೇಹಿತರ ಜೊತೆ ಸೇರಿಕೊಂಡು ತಮ್ಮನ ಜೊತೆ ಸೇರಿಕೊಂಡು ಆಟಾಡ್ತಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಕರೆ ಮಾಡಿ ನಿಮ್ಮ ಬಾಲ್ಯದ ನೆನಪನ್ನು ಹಂಚಿಕೊಂಡಿದ್ದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾಫಿ ವಿತ್ ಅಡ್ಜಸ್ಟ್ ಲೈವ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
9: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
14: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
13: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
14: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
13: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
14: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
13: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
14: ಹಂಗ ಅದ್ಯಾಕಂತೆ?
13: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
14: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
13: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
15: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್.ಜೆ. ಅರ್ಪಿತಾ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯನ್ನು ಶಿವಮೊಗ್ಗದ ಅಮೃತ್ ನೋನಿ ಉತ್ಪಾದನಾ ಕೇಂದ್ರದಲ್ಲಿ ಆಚರಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಪರಿಸರ ಅವರು ಪರಿಸರದಲ್ಲಿ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ಕುರಿತು ವಿವರಿಸಿದರು. ಪರಿಸರದಲ್ಲಿ ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಅನಾಹುತಗಳು, ಜೀವ ವೈವಿಧ್ಯತೆಯ ನಾಶ, ಮಾನವ ವನ್ಯಜೀವಿಗಳ ಮೇಲೆ ಹೆಚ್ಚುತ್ತಿರುವ ದುಷ್ಪರಿಣಾಮಗಳ ಕುರಿತು ತಿಳಿಸುತ್ತಾ, ಸರ್ಕಾರ 2022 ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಿರುವುದು ನಿಜ, ಆದರೆ ಉತ್ಪತ್ತಿಯನ್ನು ನಿಲ್ಲಿಸಲಿಲ್ಲ. ಎಲ್ಲಿಯವರೆಗೂ ಉತ್ಪತ್ತಿಯನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೂ ಅದರ ಬಳಕೆ ನಿಲ್ಲುವುದಿಲ್ಲ. ಪ್ರತಿನಿತ್ಯ ಸಾವಿರಾರು ಜೀವಿಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ನಶಿಸುತ್ತಿವೆ. ಇದರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ಸರ್ಕಾರದ ಜೊತೆ ಸಾರ್ವಜನಿಕರಾದ ನಾವೆಲ್ಲ ಕೈಜೋಡಿಸುವುದರಿಂದ ಮಾತ್ರ ಈ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗಳನ್ನು ನಿಲ್ಲಿಸಲು ಸಾಧ್ಯ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ನಾವುಗಳು ನಮ್ಮ ಜೊತೆ ಜೀವ ವೈವಿಧ್ಯವನ್ನು ಉಳಿಸುವ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಇನ್ನರ್ವಿಲ್ ಕ್ಲಬ್ ವಿಶ್ವದ ಅತಿದೊಡ್ಡ ಮಹಿಳಾ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿದ್ದು 100 ಕ್ಕೂ ಹೆಚ್ಚು ದೇಶಗಳಲ್ಲಿ 1 ಲಕ್ಷ ಸದಸ್ಯರನ್ನು ಹೊಂದಿದೆ. ಇನ್ನರ್ವಿಲ್ ಕ್ಲಬ್ ಜಿಲ್ಲಾಧ್ಯಕ್ಷ ಶಬರಿ ಕಳಿದಾಳ್ ಮಾತನಾಡಿ, ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಪೂರ್ವ ಹಾಗೂ ಸನ್ಬೂನ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಇನ್ನರ್ವಿಲ್ ರೋಗಿಗಳ ಆರೈಕೆ ಉಪಕರಣ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣ, ಆರೋಗ್ಯ, ಪರಿಸರ, ಮಹಿಳಾ ಸಬಲೀಕರಣ ಹಾಗೂ ಸಮಾಜಮುಖಿ ಸೇವೆ ಯೋಜನೆಗಳನ್ನು ಇನ್ನರ್ವಿಲ್ ಸಂಸ್ಥೆ ನಡೆಸುತ್ತಿದೆ ಎಂದು ತಿಳಿಸಿದರು. ಇನ್ನರ್ವಿಲ್ ರೋಗಿಗಳ ಆರೈಕೆ ಉಪಕರಣ ಕೇಂದ್ರವನ್ನು ಶಿವಮೊಗ್ಗ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕೆಎಸ್ ನಟರಾಜ್ ಉದ್ಘಾಟಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನರ್ವಿಲ್ ಕ್ಲಬ್ ಜೊತೆಗೂಡಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಕೈಜೋಡಿಸುವುದಾಗಿ ಭರವಸೆ ನೀಡಿದರು. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಪೂರ್ವ ಅಧ್ಯಕ್ಷೆ ವೀಣಾ ಸುರೇಶ್ ಮಾತನಾಡಿ, ಅಪಘಾತ, ಶಸ್ತ್ರಚಿಕಿತ್ಸೆ, ಸ್ಟ್ರೋಕ್ ಹಾಗೂ ವೃದ್ಧಾಪ್ಯ ಸಮಸ್ಯೆಗಳಿಂದ ಬಳಲುವ ಅನೇಕ ರೋಗಿಗಳಿಗೆ ತಾತ್ಕಾಲಿಕವಾಗಿ ವೀಲ್ಚೇರ್, ಪೇಷಂಟ್ ಕಾರ್ಟ್ ಮತ್ತು ಮ್ಯಾಟ್ರಿಸ್, ವಾಕರ್, ಕ್ರಚ್, ಏರ್ಬೆಡ್, ಕಮೋಡ್ ಹೊಂದಿರುವ ವೀಲ್ಚೇರ್ ಮುಂತಾದ ವೈದ್ಯಕೀಯ ಉಪಕರಣಗಳ ಅವಶ್ಯಕತೆ ಉಂಟಾಗುತ್ತದೆ ಎಂದು ಹೇಳಿದರು. ಬಡ ಹಾಗೂ ಹಿಂದುಳಿದ ವರ್ಗದವರಿಗೆ ಇವುಗಳನ್ನು ಖರೀದಿಸುವುದು ಕಷ್ಟವಾಗುತ್ತದೆ. ಇಂತಹ ರೋಗಿಗಳಿಗೆ ಕಡಿಮೆ ಮಾಸಿಕ ಬಾಡಿಗೆಯೊಂದಿಗೆ ಠೇವಣಿ ಆಧಾರದಲ್ಲಿ ಉಪಕರಣಗಳನ್ನು ನೀಡಲಾಗುತ್ತದೆ. ಉತ್ತಮ ಸ್ಥಿತಿಯಲ್ಲಿ ಉಪಕರಣಗಳನ್ನು ಹಿಂತಿರುಗಿಸಿದರೆ ಠೇವಣಿ ಮೊತ್ತವನ್ನು ಮರುಪಾವತಿಸಲಾಗುತ್ತದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಶೇಕಡ 50% ರಿಯಾಯಿತಿ ನೀಡಲಾಗುತ್ತದೆ ಎಂದರು. ಮುಂದಿನ ವಿವರ. ಸ್ಥಳೀಯ ಸಮಾಜಮುಖಿ ಕಾರ್ಯಗಳಲ್ಲಿ ಹಾಗೂ ಯುವ ನಾಯಕತ್ವದ ಬೆಳವಣಿಗೆಯಲ್ಲಿ ಜೆಸಿಐ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದೆ ಎಂದು 2026 ಸಾಲಿನ ಜೆಸಿಐ ಶಿವಮೊಗ್ಗ ವಿವೇಕ್ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕಡಂಬ ಹೇಳಿದರು. ಜೆಸಿಐ ಶಿವಮೊಗ್ಗ ವಿವೇಕ್ ಪೋಷಿಸುತ್ತಿರುವ ಸ್ವಾಮಿ ವಿವೇಕಾನಂದ ಪಾರ್ಕ್ ಭೇಟಿ ನೀಡಿದ ಜೆಸಿಎ ಇಂಟರ್ನ್ಯಾಷನಲ್ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರನ್ನು ಸನ್ಮಾನಿಸಿ ಮಾತನಾಡಿ, ನಮ್ಮ ಘಟಕ ದತ್ತು ಪಡೆದಿರುವ ಪಾರ್ಕ್ಗೆ ವಿಶ್ವ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರು ಭೇಟಿ ನೀಡಿ ಕೆಲಸ ಶ್ಲಾಘಿಸಿರುವುದು ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು. ಪಾರ್ಕ್ ವೀಕ್ಷಣೆ ಮಾಡಿದ ಅಂತಾರಾಷ್ಟೀಯ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರಿಗೆ ಜೆಸಿಎ ಶಿವಮೊಗ್ಗ ವಿವೇಕ್ ಘಟಕವು ಪಾರ್ಕಿನ ಸೌಂದರ್ಯೀಕರಣ, ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಬಳಕೆ ಯೋಗ್ಯ ಆಗುವಂತೆ ರೂಪಿಸಿರುವ ಸಮಗ್ರ ರೂಪುರೇಷ ಮತ್ತು ನೀಲನಕಾಶೆಯನ್ನು ವಿವರಿಸಲಾಯಿತು. ಜೆಸಿಎ ಇಂಟರ್ನ್ಯಾಷನಲ್ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಮಾತನಾಡಿ, ಸ್ಥಳೀಯ ಸಂಸ್ಥೆಯೊಂದು ಸಾರ್ವಜನಿಕ ಆಸ್ತಿಯನ್ನು ಸರ್ಕಾರದ ಸಹಕಾರದೊಂದಿಗೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಮುಂದಿನ ವಿವರ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸೂಚನೆಯಂತೆ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಪಿಎಂ ಜನ್ಮಾನ್ ಹಾಗೂ ಡಿಎಜೆಜೆಯುಎ ಯೋಜನೆಗಳ ಅಡಿಯ ಜನಭಾಗಿದಾರಿ ಎಲ್ಲರಿಗಿಂತ ದೂರ ಎಲ್ಲರಿಗಿಂತ ಮೊದಲು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಮೇ 18ರಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಅವರಿಂದ ಚಾಲನೆ ಪಡೆದಿದ್ದ ಈ ವಿಶೇಷ ಅಭಿಯಾನದ ಸಮಾರೋಪ ಸಮಾರಂಭ ನಿನ್ನೆ ತಾಲೂಕಿನ ಸದಾಶಿವಪುರ ಗ್ರಾಮದಲ್ಲಿ ನಡೆಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಚೆನ್ನಯ್ಯ ಸಮಾಜ ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿರುವುದನ್ನು ಸರ್ಕಾರ ಗುರುತಿಸಿ ಸವಲತ್ತುಗಳನ್ನು ಒದಗಿಸುವ ಮೂಲಕ ಮುಖ್ಯವಾಹಿನಿಗೆ ತರಬೇಕು ಎಂದು ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಅಭಿವೃದ್ಧಿಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಬಸವರಾಜ ದೊಡ್ಡಾನಿ ಆಗ್ರಹಿಸಿದರು. ಸೊರಬ ಪಟ್ಟಣದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಶಿವಮೊಗ್ಗ ಹಾಗೂ ಸೊರಬ ಶಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶನಿವಾರ ಹಮ್ಮಿಕೊಂಡ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ವಿವರ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳಗಿಸುವುದರ ಜೊತೆಗೆ ಜೀವನದ ವಿವಿಧ ಮಗ್ಗುಲುಗಳನ್ನು ಪರಿಚಯಿಸಿ ಅವರ ಭವಿಷ್ಯದ ದಾರಿಯನ್ನು ಸ್ಪಷ್ಟಗೊಳಿಸುವಲ್ಲಿ ಸೇತುಬಂಧದಂತಹ ಶಿಬಿರಗಳು ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಶ್ರೀ ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಎಸ್ ಅಶ್ವಿನಿ ಕುಮಾರ್ ಹೇಳಿದರು. ನಗರದ ಶಂಕರಮಠದಲ್ಲಿ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ಆಯೋಜಿಸಿರುವ 5 ದಿನಗಳ ಸೇತುಬಂಧ ವಿದ್ಯಾರ್ಥಿ ಶಿಬಿರಕ್ಕೆ ಮಂಗಳವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಇದು ತೀವ್ರ ಸ್ಪರ್ಧಾತ್ಮಕ ಜಗತ್ತಾಗಿದ್ದು ಸಿಗುವ ಪ್ರತಿಯೊಂದು ಅವಕಾಶವನ್ನು ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸಿಕೊಳ್ಳಬೇಕು. ಅದಕ್ಕೆ ಅಗತ್ಯವಾದ ಆತ್ಮವಿಶ್ವಾಸ ಹಾಗೂ ಸಂವಹನ ಕೌಶಲ್ಯವನ್ನು ಇಂತಹ ಶಿಬಿರಗಳು ಬೆಳೆಸುತ್ತದೆ ಎಂದು ಹೇಳಿದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ವಿದ್ಯಾರ್ಥಿಗಳೊಂದಿಗೆ ಬೆಳೆಯುವ ಅವಕಾಶ ಶಿಬಿರದಲ್ಲಿ ದೊರೆಯುವುದರಿಂದ ಅವರ ಅನುಭವಗಳು ಮತ್ತು ವಿಚಾರ ವಿನಿಮಯಗಳು ಬದುಕಿಗೆ ಹೊಸ ಆಯಾಮವನ್ನು ಪರಿಚಯಿಸುತ್ತದೆ ಎಂದರು. ಸಮಾಜ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ ಮಾತನಾಡಿ, ಇಂತಹ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಮಹನೀಯರನ್ನು ಸದಾ ಸ್ಮರಿಸಬೇಕು. ಸಂಸ್ಥೆಯ ಹಿನ್ನೆಲೆ, ಅದರ ಸೇವಾ ಕಾರ್ಯಗಳು ಹಾಗೂ ಅದನ್ನು ಬೆಳೆಸಿದ ಗಣ್ಯರ ಕುರಿತು ವಿದ್ಯಾರ್ಥಿಗಳು ಅರಿವು ಹೊಂದಿರಬೇಕು. ತಮಗೆ ನೆರವು ನೀಡುತ್ತಿರುವ ಸಂಸ್ಥೆಯ ಬಗ್ಗೆ ಮಾಹಿತಿ ಇಲ್ಲದಿರುವುದು ಅಕ್ಷಮ್ಯ ತಪ್ಪು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆಯ ಅಧ್ಯಕ್ಷ ಟಿ ಪ್ರಸನ್ನ, ನಗರಸಭೆ ಮಾಜಿ ಸದಸ್ಯ ಲಿಂಗರಾಜು, ವಕೀಲರಾದ ಶ್ರಾವ್ಯಾಸಾಗರ್, ಪತ್ರಕರ್ತ ಮಾವೆನ್ಸ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯ ಸಿಇಒ ಶರತ್ ಕುಮಾರ್, ಮಂಜುನಾಥ, ಎಎಂ ನಾಯ್ಕ್, ಲಕ್ಷ್ಮಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕಾವ್ಯ ಗವಾಯಿ, ಪಂಚಮಿ ಶೇಠ್ ಹಾಗೂ ಲಕ್ಷ್ಮೀ ಬ್ಯಾಹಟ್ಟಿ ಇದ್ದರು. ಮುಂದಿನ ವಿವರ. ಕುಂಸಿಯ ಮಂಜುನಾಥೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿನಿ ಎನ್ ತುಳಸಿ ಅವರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮರು ಮೌಲ್ಯಮಾಪನದಲ್ಲಿ 7 ಅಂಕ ಹೆಚ್ಚು ಬಂದಿದ್ದು ಒಟ್ಟಾರೆ 556 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿನಿಯು ಕನ್ನಡ ಹಾಗೂ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆಯನ್ನು ಮರು ಮೌಲ್ಯಮಾಪನಕ್ಕೆ ಹಾಕಿದ್ದರು. ಕನ್ನಡದಲ್ಲಿ 2 ಹಾಗೂ ಸಮಾಜ ವಿಜ್ಞಾನದಲ್ಲಿ 5 ಅಂಕ ಹೆಚ್ಚು ಪಡೆದಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕ ಹಾಲೇಶಪ್ಪ ಹಾಗೂ ಸಹಶಿಕ್ಷಕರು ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತಾಲೂಕು ನಾಗಸಮುದ್ರದಲ್ಲಿ 1982 ಮೇ 25 ರೈತ ಚಳವಳಿ ಸಮಯದಲ್ಲಿ ನಡೆದ ಗೋಲಿಬಾರ್ನಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗೋಲಿಬಾರ್ನಲ್ಲಿ ಸನ್ಯಾಸಿ ಕೊಡಮಗ್ಗಿಯ ಬಸವನಗೌಡ, ನಾಗಸಮುದ್ರದ ವಯೋವೃದ್ಧ ಮಲ್ಲಪ್ಪ ಮತ್ತು ಬಾಲಕ ನಟರಾಜ್ ಹುತಾತ್ಮರಾಗಿದ್ದರು. 44ನೇ ವರ್ಷದ ಹುತಾತ್ಮರ ದಿನಾಚರಣೆ ಹಿನ್ನೆಲೆಯಲ್ಲಿ ನಾಗಸಮುದ್ರದ ಹುತಾತ್ಮರ ಸ್ಮಾರಕಕ್ಕೆ ಸೋಮವಾರ ತೆರಳಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೆಚ್.ಆರ್. ಬಸವರಾಜಪ್ಪ, ಹೊಳೆಹೊನ್ನೂರು ಹೋಬಳಿಯಲ್ಲಿ 2 ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ. ಈ ಘಟನೆಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಎಕರೆಗೆ 1 ಲಕ್ಷ ರೂಪಾಯಿ ಮತ್ತು ಮನೆಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಬೇಕೆಂದು ಕೋರಿದರು. ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮ ರೈತರ ಕುಟುಂಬದವರು, ಬಂಧುಗಳು, ನೂರಾರು ರೈತರು ಭಾಗವಹಿಸಿದ್ದರು. ಮುಂದಿನ ವಿವರ. ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿನ 13 ಆದಿವಾಸಿ ಬುಡಕಟ್ಟು ಸಮುದಾಯಗಳ ಜನರನ್ನು ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ನೇರ ನೇಮಕ ಮಾಡಿಕೊಳ್ಳಬೇಕೆಂದು ಹಸಲರು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಸಿ ಮಲ್ಲೇಶಪ್ಪ ಒತ್ತಾಯಿಸಿದರು. ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದುಳಿದಿರುವ ಆದಿವಾಸಿ ಸಮುದಾಯಗಳ ಜನರನ್ನು ನೇರ ನೇಮಕ ಮಾಡಿಕೊಳ್ಳುವುದಾಗಿ ಘೋಷಿಸಿರುವುದು ಸ್ವಾಗತಾರ್ಹ. ಆದರೆ ಈ ಘೋಷಣೆ ಗ್ರೂಪ್ ಸಿ, ಡಿ ಹುದ್ದೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದರು. ಮುಂದಿನ ವಿವರ. ಸರ್ಕಾರದ ವಿವಿಧ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದೇ ನಮ್ಮ ಗುರಿ ಎಂದು ಉಪತಹಶೀಲ್ದಾರ್ ಶಾಂತಮೂರ್ತಿ ತಿಳಿಸಿದರು. ಆನಂದಪುರದ ನಾಡ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆರ್ಥಿಕವಾಗಿ ಬಡವರು, ಹಿಂದುಳಿದ ವರ್ಗದ ಜನರು ಮತ್ತು ನಿರ್ಗತಿಕರಿಗೆ ಸರ್ಕಾರದ ವಿವಿಧ ಯೋಜನೆ ರೂಪಿಸಿದೆ. ಈಗಾಗಲೇ ಅರ್ಜಿ ನೀಡಿರುವ ಫಲಾನುಭವಿಗಳಿಗೆ ಸವಲತ್ತು ಮಂಜೂರಾಗಿದೆ. ಹೊಸದಾಗಿ ಅರ್ಜಿಗಳನ್ನು ಸಹ ಸ್ವೀಕರಿಸಲಾಗುತ್ತಿದ್ದು ಶೀಘ್ರ ಮಂಜೂರಾತಿ ನೀಡಲಾಗುವುದು ಎಂದರು. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ವಿಶೇಷ ಚೇತನರ ಪಿಂಚಣಿ, ಇಂದಿರಾಗಾಂಧಿ ರಾಷ್ಟೀಯ ವೃದ್ಧಾಪ್ಯ ವೇತನ, ಮನಸ್ವಿನಿ, ಮೈತ್ರಿ ವೇತನ ಇತ್ಯಾದಿ ಮಂಜೂರಾತಿ ಪತ್ರ ವಿತರಣೆ ಮತ್ತು ಹೊಸ ಮನವಿ ಪತ್ರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಕವಿರಾಜ್, ಹೋಬಳಿ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು, ವಿವಿಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಮಕ್ಕಳನ್ನು ಮೊಬೈಲ್ ಬಳಕೆಯಿಂದ ದೂರವಿಡಲು ಹಾಗೂ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲು ಸರ್ಕಾರ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಬೇಸಿಗೆ ಶಿಬಿರ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಕೆಜಿ ಶಶಿಧರ್ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ ಬೇಸಿಗೆ ಶಿಬಿರ ಮತ್ತು ರಸಪ್ರಶ್ನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಮಕ್ಕಳ ಓದು ಅಂಕಗಳಿಗಷ್ಟೇ ಸೀಮಿತವಾಗದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ ತುಂಬುವ ಕೆಲಸವಾಗಬೇಕು. ರಸಪ್ರಶ್ನೆ ಹಾಗೂ ವಿವಿಧ ಪ್ರಯೋಗ ಮಾದರಿಗಳನ್ನು ಅತ್ಯುತ್ತಮವಾಗಿ ರಚಿಸಿರುವುದು ಕಂಡುಬಂದಿದೆ. ಗ್ರಂಥಪಾಲಕರು ಗ್ರಂಥಾಲಯಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳುವ ಕಡೆ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
7: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್. ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
2: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100-100 ಫಲಿತಾಂಶ. PKG 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
7: ಸಂಪರ್ಕಿಸಿ 9164444-9931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
8: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಸಂಜೆ ಅಂತ ಹೇಳಿದ ಕೂಡಲೇ ಕೈಯಲ್ಲೊಂದು ಬಿಸಿ ಬಿಸಿ ಕಾಫಿ ಅಥವಾ ಟೀ ಇರಲೇಬೇಕು ಅಲ್ವಾ ಸ್ನೇಹಿತರೆ? ಅದ್ರ ಜೊತೆಗೆ ಒಂದು ಸಿಹಿ ಸುದ್ದಿ ಇದ್ರೆ ಸಂಜೆ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಸೊ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಒಂದು ಸೂಪರ್ ಮಾಹಿತಿಯನ್ನ ತಂದಿದ್ದೀನಿ. ಅದೇನಪ್ಪ ಅಂದ್ರೆ ಸರ್ಕಾರದಿಂದ ಸಿಗ್ತಾ ಇರುವಂತಹ ಉಚಿತ ಕಂಪ್ಯೂಟರ್ ವಿತರಣಾ ಬಗ್ಗೆ. ಎಸ್, ಹೌದಲ್ವಾ, ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರ್ ಜ್ಞಾನ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಸ್ಕೂಲ್ ಪ್ರಾಜೆಕ್ಟ್ ಇರ್ಲಿ ಅಥವಾ ಯಾವುದೋ ಹೊಸ ವಿಷಯ ಕಲಿಯೋದಿರ್ಲಿ, ಕಂಪ್ಯೂಟರ್ ಕೈಯಲ್ಲಿದ್ರೆ ಇಡೀ ಪ್ರಪಂಚವೇ ನಮ್ಮ ಬೆರಳ ತುದಿಯಲ್ಲಿ ಇರುತ್ತೆ. ಆದ್ರೆ ಸ್ನೇಹಿತರೆ, ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ತೊಂದರೆಯಿಂದ ಇದನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಅಂಥವರಿಗಾಗಿಯೇ ನಮ್ಮ ಸರ್ಕಾರ ಒಂದು ಅದ್ಭುತ ಹೆಜ್ಜೆ ಇಟ್ಟಿದೆ. ಹೌದು, ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಬನ್ನಿ, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ KIO AI ಪರ್ಸನಲ್ ಕಂಪ್ಯೂಟರ್ ವಿತರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವೀಗ ತಿಳಿಯೋಣ. ಕರ್ನಾಟಕ ಸರ್ಕಾರವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣ ನೀಡುವುದಕ್ಕೆ ಕಿಯೋ ಅನ್ನೋ ಹೊಸ ಮೈಕ್ರೋ ಪರ್ಸನಲ್ ಕಂಪ್ಯೂಟರ್ ಅನ್ನ ಪರಿಚಯಿಸಿದೆ. ಸೊ ಇದು ಸಂಪೂರ್ಣವಾಗಿ ಕರ್ನಾಟಕದಲ್ಲೇ ವಿನ್ಯಾಸಗೊಂಡು ತಯಾರಾದ ಒಂದು ಡಿವೈಸ್ ಅಂತ ಹೇಳಬಹುದು. ಸುಮಾರು 19,000 ರೂಪಾಯಿಯ ಬೆಲೆಯ ಈ ಒಂದು ಕಂಪ್ಯೂಟರ್ ಇಂಟರ್ನೆಟ್ ಇಲ್ಲದಿದ್ರೂ ಕಾರ್ಯನಿರ್ವಹಿಸುವ ಆನ್ ಡಿವೈಸ್ ಎಐ ಅನ್ನೋ ಸೌಲಭ್ಯವನ್ನ ಹೊಂದಿದೆ. ಬುದ್ಧ ಎಂಬ ಎಐ ಚಾಟ್ ಬಾಟ್ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ನೆರವಾಗಲಿದೆ ಅಂತಾನೆ ಹೇಳಬಹುದು. ಸೊ ಮಕ್ಕಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳನ್ನು ತಲುಪಿಸಲು ಕರ್ನಾಟಕ ಸರ್ಕಾರವು ಕಿಯೋ ಎಂಬ ಮೈಕ್ರೋ ಪಿಸಿಯನ್ನು ಪರಿಚಯಿಸಿದೆ. ಇದು ಸಂಪೂರ್ಣವಾಗಿ ಕರ್ನಾಟಕದಲ್ಲೇ ವಿನ್ಯಾಸಗೊಂಡಿರೋದು. ಹಾಗಾದ್ರೆ ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ಈ ಕಂಪ್ಯೂಟರ್ನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಕಿಯೋ ಎಐ ಪರ್ಸನಲ್ ಕಂಪ್ಯೂಟರ್ ವಿತರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಾದ್ರೆ ಈಗ ಕಿಯೋ ಕಂಪ್ಯೂಟರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಕರ್ನಾಟಕ ಸರ್ಕಾರ ಮತ್ತು ಕಿಯೋನಿಕ್ಸ್ ಸಹಯೋಗದೊಂದಿಗೆ ಬಿಡುಗಡೆ ಮಾಡಲಾದ ಕಿಯೋ ಅಂದರೆ ನಾಲೆಡ್ಜ್ ಡ್ರೈವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಅರ್ಥ. ಕಂಪ್ಯೂಟರ್ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿರುವ ಒಂದು ಕ್ರಾಂತಿಕಾರಿ ಆವಿಷ್ಕಾರವಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸುಮಾರು 19,000 ರೂಪಾಯಿ ಬೆಲೆಯ ಈ ಒಂದು ಪುಟ್ಟ ಮೈಕ್ರೋ ಪಿಸಿಯು ಸಂಪೂರ್ಣವಾಗಿ ಕರ್ನಾಟಕದಲ್ಲೇ ವಿನ್ಯಾಸಗೊಂಡು ತಯಾರಿಸಿರುವುದು ವಿಶೇಷ ಅಂತಾನೆ ಹೇಳಬಹುದು. ಇದು ಮುಕ್ತ ತಂತ್ರಜ್ಞಾನದ ಪ್ರೊಸೆಸರ್ ಮತ್ತು ಲಿನಕ್ಸ್ ಕಾರ್ಯಾಚರಣಾ ವ್ಯವಸ್ಥೆಯನ್ನ ಹೊಂದಿದೆ. ಇದರ ಒಂದು ಪ್ರಮುಖ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಇಂಟರ್ನೆಟ್ ಇಲ್ಲ ಅಂದ್ರೂ ಕೂಡ ಕಾರ್ಯನಿರ್ವಹಿಸುವ ಆನ್ ಡಿವೈಸಸ್ ಎಐ ಸೌಲಭ್ಯವನ್ನ ಹೊಂದಿರುತ್ತೆ. ಇದರಲ್ಲಿರೋ ಬುದ್ಧ ಎಂಬ ಎಐ ಚಾಟ್ ಬಾಟ್ ಕರ್ನಾಟಕದ DSERT ಪಠ್ಯಕ್ರಮದ ಮೇಲೆ ತರಬೇತಿ ಪಡೆದಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ನೆರವಾಗ್ತಾ ಇದೆ. 4G, ವೈಫೈ ಮತ್ತು ವಿವಿಧ ಪೋರ್ಟ್ಗಳ ಸಂಪರ್ಕ ಹೊಂದಿರುವ ಈ ಕೈಗೆಟಕುವ ದರದ ಎಐ ಸಿದ್ಧ ಕಂಪ್ಯೂಟರ್ ಸಾಮಾನ್ಯ ಕುಟುಂಬಗಳು, ವಿದ್ಯಾರ್ಥಿಗಳು ಮತ್ತು ಸಣ್ಣ ಉದ್ಯಮಿಗಳನ್ನು ತಂತ್ರಜ್ಞಾನದ ಮುಖ್ಯ ವಾಹಿನಿಗೆ ತರುವ ಗುರಿ ಹೊಂದಿದೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಈ ಕಿಯೋ ಕಂಪ್ಯೂಟರ್ನ ಪ್ರಮುಖ ವೈಶಿಷ್ಟ್ಯಗಳು ಏನು ಅಂತ ನೀವು ಕೇಳೋದಾದ್ರೆ, ಎಸ್, ಈ ಒಂದು ಪುಟಾಣಿ ಕಂಪ್ಯೂಟರ್ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಎಲ್ಲಾ ಆಧುನಿಕ ತಾಂತ್ರಿಕ ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ.

ಹಾಗೆ ಈ ಕಂಪ್ಯೂಟರ್ನ ಪೂರ್ಣ ಹೆಸರು ಕಿಯೋ, ಅಂದರೆ ಜ್ಞಾನ ಆಧಾರಿತ ಅಗ್ಗದ ಮತ್ತು ಮುಕ್ತ ತಂತ್ರಜ್ಞಾನ ಅಂತ ಅರ್ಥ. ಕೇವಲ 18,999 ರೂಪಾಯಿ ಬೆಲೆಯನ್ನು ಹೊಂದಿರುವ ಇದು ಭಾರತದ ಅತ್ಯಂತ ಕಡಿಮೆ ದರದ ಎಐ ಕಂಪ್ಯೂಟರ್ ಅಂತ ಹೆಸರುವಾಸಿಯಾಗಿದೆ. ಇದರ ವೇಗವರ್ಧನೆಗಾಗಿ ಅತ್ಯಾಧುನಿಕ ಹಾಗೂ ಮುಕ್ತ ತಂತ್ರಜ್ಞಾನದ 64-bit ಕ್ವಾಡ್ ಕೋರ್ RISC-V ಪ್ರೊಸೆಸರ್ ಅನ್ನ ಬಳಸಲಾಗ್ತಾ ಇದೆ. ಹಾಗೆ ಸ್ನೇಹಿತರೆ, ಸಂಪೂರ್ಣ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುವ ಲಿನಕ್ಸ್ ಆಧಾರಿತ ಕಾರ್ಯಾಚರಣಾ ವ್ಯವಸ್ಥೆಯನ್ನ ಇದು ಹೊಂದಿದೆ ಅಂತಾನೆ ಹೇಳಬಹುದು. ಹಾಗಿದ್ಮೇಲೆ ಬುದ್ಧ ಆಫ್ಲೈನ್ ಎಐ ಸಹಾಯಕ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಈ ಕಂಪ್ಯೂಟರ್ನ ಅತ್ಯಂತ ವಿಶಿಷ್ಟ ವೈಶಿಷ್ಟ್ಯವೇನು ಅಂತಂದ್ರೆ, ಇದರಲ್ಲಿ ಅಳವಡಿಸಲಾಗಿರುವ ಬುದ್ಧ ಎಂಬ ಎಐ ಏಜೆಂಟ್. ಇದು ಈ ಕೃತಕ ಬುದ್ಧಿಮತ್ತೆಯ ಸಾಧನವು ಕರ್ನಾಟಕದ DSERT ಪಠ್ಯಕ್ರಮದ ಆಧಾರದ ಮೇಲೆ ವಿಶೇಷವಾಗಿ ತರಬೇತಿ ಪಡೆದಿದೆ. ಇದರ ವಿಶೇಷತೆ ಏನು ಅಂತಂದ್ರೆ, ಯಾವುದೇ ಇಂಟರ್ನೆಟ್ ಸಂಪರ್ಕವಿಲ್ಲದಿದ್ರೂ ಸಹ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುತ್ತೆ. ನೆಟ್ವರ್ಕ್ ಸಮಸ್ಯೆ ಇರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ದಿನದ 24 ಗಂಟೆಯೂ ಲಭ್ಯವಿರುವ ಒಬ್ಬ ವೈಯಕ್ತಿಕ ಡಿಜಿಟಲ್ ಶಿಕ್ಷಕನಂತೆ ನೆರವಾಗುತ್ತೆ. ಶಾಲಾ ಪಠ್ಯಕ್ಕೆ ಸಂಬಂಧಿಸಿದ ಅನುಮಾನಗಳನ್ನು ಪರಿಶೀಲಿಸುವ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ಇದು ಸುಲಭಗೊಳಿಸುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಯಾರು ಇದನ್ನ ಪಡಿಬಹುದು, ಹಾಗೆ ಕಿಯೋ ಕಂಪ್ಯೂಟರ್ಗಳಲ್ಲಿ ಅನುಕೂಲಗಳು ಏನು, ಇದನ್ನ ಪಡಿಬೇಕಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸುವುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಕಿಯೋ ಎಐ ಪರ್ಸನಲ್ ಕಂಪ್ಯೂಟರ್ ವಿತರಣಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಈಗ ಈ ಒಂದು ಕಿಯೋ ಕಂಪ್ಯೂಟರ್ನ ಯಾರೆಲ್ಲ ಪಡಿಬಹುದು ಅಂತ ಹೇಳೋದಾದ್ರೆ, ಯೋಜನೆಯ ಮೊದಲ ಹಂತದಲ್ಲಿ ಬೆಳಗಾವಿ, ಕಲಬುರಗಿ, ಬೆಂಗಳೂರು ಮತ್ತು ಮೈಸೂರು ಕಂದಾಯ ವಿಭಾಗಗಳ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತೆ. ಹಾಗೆ ವಿಶೇಷವಾಗಿ 8-10 ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಂಪ್ಯೂಟರ್ಗಳನ್ನ ವಿತರಿಸುವ ಗುರಿ ಹೊಂದಲಾಗಿದೆ. ಹಾಗೇನೇ ಸ್ನೇಹಿತರೆ, ಕೇವಲ ವಿದ್ಯಾರ್ಥಿಗಳಲ್ಲದೆ ಸಣ್ಣ ಉದ್ಯಮಿಗಳು, ಗೃಹಿಣಿಯರು ಮತ್ತು ಸಾಮಾನ್ಯ ಸಾರ್ವಜನಿಕರು ಕೂಡ ಈ ಒಂದು ಕಂಪ್ಯೂಟರ್ ಅನ್ನ ಪಡೆಯುವುದಕ್ಕೆ ಅವಕಾಶವಿದೆ. ಆಸಕ್ತರು ಈ ಸಾಧನವನ್ನು ಖರೀದಿಸಲು ಕಿಯೋನಿಕ್ಸ್ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಮೂಲಕ ಪ್ರೀ ಬುಕ್ಕಿಂಗ್ ಮಾಡಿಕೊಳ್ಳಬಹುದು. ಹಾಗೆ ಆಡಳಿತಾತ್ಮಕ ಕೆಲಸಗಳಿಗಾಗಿ ಗ್ರಾಮ ಪಂಚಾಯತ್, ಗ್ರಂಥಾಲಯಗಳು ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿಯೂ ಕೂಡ ಈ ಸಾಧನವನ್ನು ಅಳವಡಿಸಲು ಯೋಜಿಸಲಾಗಿದೆ. ಹಾಗೆ ಸ್ನೇಹಿತರೆ, ದಿನನಿತ್ಯದ ದಾಖಲಾತಿ ಮತ್ತು ದತ್ತಾಂಶ ನಿರ್ವಹಣೆಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಈ ಅಗ್ಗದ ಎಐ ಕಂಪ್ಯೂಟರ್ಗಳನ್ನ ಯೂಸ್ ಮಾಡಲಾಗಿದೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಈ ಒಂದು ಕಿಯೋ ಕಂಪ್ಯೂಟರ್ನ ಅನುಕೂಲಗಳು ಏನು ಅಂತ ಹೇಳೋದಾದ್ರೆ, ಕಿಯೋ ಕಂಪ್ಯೂಟರ್ ಸಾಮಾನ್ಯ ಲ್ಯಾಪ್ಟಾಪ್ಗಳಿಗಿಂತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವ ಕಾರಣ ಎಲ್ಲರಿಗೂ ಪೂರ್ಣ ಪ್ರಮಾಣದ ಕಂಪ್ಯೂಟರ್ ಅನುಭವವನ್ನ ನೀಡುತ್ತೆ ಅಂತಾನೆ ಹೇಳಬಹುದು. ಇದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿಯೇ ವಿನ್ಯಾಸಗೊಂಡು ಸಿದ್ಧಪಡಿಸಲಾದ ಸಾಧನವಾಗಿರುತ್ತೆ. ಸರ್ಕಾರದ ಮೇಡ್ ಇನ್ ಕರ್ನಾಟಕ ಅಭಿಯಾನಕ್ಕೆ ಭಾರಿ ಬೆಂಬಲ ನೀಡುತ್ತೆ ಅಂತಾನೆ ಹೇಳಬಹುದು. ಸೊ ಈ ಒಂದು ಕಂಪ್ಯೂಟರ್ ಮುಕ್ತ ತಂತ್ರಜ್ಞಾನ ಆಧಾರಿತವಾಗಿರುವುದರಿಂದ ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞರು ಯಾವುದೇ ನಿರ್ಬಂಧವಿಲ್ಲದೆ ತಮ್ಮದೇ ಆದ ಹೊಸ ಅಪ್ಲಿಕೇಶನ್ಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಇಲ್ಲಿ ಮುಕ್ತ ಅವಕಾಶವಿದೆ. ಸ್ನೇಹಿತರೆ, ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಳಸೋದ್ರಿಂದ ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯದ ಸ್ವಾವಲಂಬನೆಯನ್ನ ಎತ್ತಿ ತೋರಿಸುತ್ತೆ ಅಂತಾನೆ ಹೇಳಬಹುದು. ವಿದ್ಯಾರ್ಥಿಗಳು ಕೋಡಿಂಗ್ ಆಗಿರಬಹುದು, ಪ್ರೋಗ್ರಾಮಿಂಗ್ ಆಗಿರಬಹುದು ಅಥವಾ ಆಧುನಿಕ ತಂತ್ರಜ್ಞಾನದ ಜ್ಞಾನವನ್ನ ಪಡೆಯೋದಕ್ಕೆ ಈ ಮುಕ್ತ ವೇದಿಕೆಯು ಅತ್ಯಂತ ಸಹಕಾರಿಯಾಗಿದೆ ಅಂತಾನೆ ಹೇಳಬಹುದು. ಸರಿ ಶ್ವೇತಾ, ಹಾಗಾದ್ರೆ ಕಿಯೋ ಕಂಪ್ಯೂಟರ್ ಅನ್ನ ಖರೀದಿ ಮಾಡಲು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೀವು ಕೇಳೋದಾದ್ರೆ, ಸಾಮಾನ್ಯ ಗ್ರಾಹಕರು ಕಿಯೋ ಕಂಪ್ಯೂಟರ್ ಅನ್ನ ಖರೀದಿಸಲು ಅಥವಾ ಪ್ರೀ ಬುಕ್ಕಿಂಗ್ ಮಾಡೋದಕ್ಕೆ ಕಿಯೋನಿಕ್ಸ್ ನ ಅಧಿಕೃತ ವೆಬ್ಸೈಟ್ kionext.in ಗೆ ಭೇಟಿ ನೀಡಬಹುದು. ಹಾಗೆ ಆರಂಭದಲ್ಲಿ ಈ ಒಂದು ಯೋಜನೆಯನ್ನು ಆಯ್ದ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸಲಾಗಿದ್ದರೂ ಮುಂಬರುವ ದಿನಗಳಲ್ಲಿ ಇದನ್ನ ಎಲ್ಲಾ ಸಾರ್ವಜನಿಕರಿಗೆ ಮುಕ್ತಗೊಳಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಅಂತಾನೆ ಹೇಳಬಹುದು. ವೈಯಕ್ತಿಕವಾಗಿ ಖರೀದಿಸಲು ಇಚ್ಛಿಸುವವರಿಗಾಗಿ ಮತ್ತು ಇತರ ರಾಜ್ಯಗಳಿಗೂ ಈ ಒಂದು ತಂತ್ರಜ್ಞಾನವನ್ನು ವಿಸ್ತರಿಸಲು ಕರ್ನಾಟಕದ ಐಟಿ ಇಲಾಖೆಯು ಯೋಜನೆ ರೂಪಿಸಿದೆ. ಸ್ನೇಹಿತರೆ, ಈ ಒಂದು ಕಂಪ್ಯೂಟರ್ನ ಲಭ್ಯತೆ ಮತ್ತು ಹೊಸ ಖರೀದಿ ವಿಧಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರದ ಐಟಿ ಬಿಟಿ ಇಲಾಖೆ ಅಥವಾ ಕಿಯೋನಿಕ್ಸ್ನ ಅಧಿಕೃತ ಪ್ರಕಟಣೆಗಳನ್ನು ಗಮನಿಸ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಕಿಯೋ ಎಐ ಪರ್ಸನಲ್ ಕಂಪ್ಯೂಟರ್ ವಿತರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇಲ್ಲಿ ಪಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಳ್ತವೆ ಅಂದರೆ ನೀವು ನಂಬ್ತೀರಾ? ಪಕ್ಷಿಗಳು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತವೆ. ಸೊ ಎಲ್ಲಿ ಅಂತ ಕೇಳಿದ್ರೆ, ಇದು ಅಸ್ಸಾಂ ರಾಜ್ಯದ ದೀಮಾ ಹಸಾವೋ ಜಿಲ್ಲೆಯಲ್ಲಿ. ಯಾಕೆ ಇಲ್ಲಿ ಪಕ್ಷಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತವೆ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ, ಈ ರೀತಿ ಆಗೋದಕ್ಕೆ ಕಾರಣಗಳೇನು, ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯನ, ಈ ಒಂದು ವಿಸ್ಮಯಕಾರಿ ವಿಚಾರವನ್ನು ನೀವು ಕೂಡ ಕೇಳಬೇಕು ಅಂತ ಇದ್ರೆ ನಮ್ಮ ಶೋನ ಮಿಸ್ ಮಾಡದೇ ಕೇಳ್ತಾ ಇರಿ. ಆ್ಯಂಡ್ ಈ ಒಂದು ಸೂಪರ್ ಆಗಿರುವಂತಹ ಸಾಂಗನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಸೊ ಹಾಗಾದರೆ ಇಲ್ಲಿ ಕಾಣಿಸ್ಕೊಳ್ಳುವಂತಹ ಪಕ್ಷಿ ಯಾವುದು, ಅದರ ಏನಾದರೂ ನಿಮಗೆ ಗೊತ್ತಾಗಿದೆ ಅಂತಂದರೆ ಅದರ ನಮಗೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇಲ್ಲಿ ಹಕ್ಕಿಗಳು ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾವೆ. ಯಾಕೆ, ಇದರ ಹಿಂದಿನ ಕಾರಣ ಏನು, ಮತ್ತು ಆ ಪಕ್ಷಿಗಳು ಯಾವ್ದ್ಯಾವುದು, ಮತ್ತು ಅಸ್ಸಾಂ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೆ. ಅಸ್ಸಾಂ ರಾಜ್ಯದ ದೀಮಾ ಹಸಾವೋ ಜಿಲ್ಲೆಯಲ್ಲಿ ಈ ರೀತಿ ಪಕ್ಷಿಗಳು ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾವೆ. ಸೊ ಇದಕ್ಕೆ ಕಾರಣ ಏನು ಅಂತ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ಪಕ್ಷಿ ಗೊತ್ತಾಗಿದ್ರೆ ಮೆಸೇಜ್ ಮಾಡಿ ಅಂತ ಕೂಡ ಹೇಳಿದೆ. ನಿಮಗೆ ಆ ಪಕ್ಷಿ ಯಾವುದು ಅಂತ ಗೊತ್ತಾದರೆ ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ, ಅಸ್ಸಾಂ ರಾಜ್ಯದ ದೀಮಾ ಹಸಾವೋ ಜಿಲ್ಲೆಯಲ್ಲಿ ಜತಿಂಗ ಎನ್ನುವಂತಹ ಒಂದು ಹಳ್ಳಿ ಇದೆ. ಸುಮಾರು 2500 ಖಾಸಿ ಬುಡಕಟ್ಟಿನವರು ಹಾಗೆ ಸ್ಥಳೀಯ ಅಸ್ಸಾಮಿಗರು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದೊಂದು ನಿಗೂಢವಾದಂತಹ ಪ್ರದೇಶ ಅಂತಲೇ ಹೇಳ್ಬೋದು. ಮಾನ್ಸೂನ್ನ ಸಮಯದಲ್ಲಿ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ತಿಂಗಳ ಬೆಳಕಿನ ಸುಳಿಯಿಲ್ಲದಂತಹ ಕಗ್ಗತ್ತಲ ಮಂಜು ಕವಿದ ಸಂಜೆಯ ಹೊತ್ತು ಸಂಜೆ ಸುಮಾರು 6:30 to 9:30 ಅಸಂಖ್ಯ ಹಕ್ಕಿಗಳು ಜತಿಂಗದತ್ತ ಹಾರಿ ಬರ್ತವೆ. ಹಾರಿ ಬಂದ ಹಕ್ಕಿಗಳು ಮನೆಯಲ್ಲಿ ಹಚ್ಚಿಟ್ಟ ಗಾಜಿನ ಲಾಟೀನುಗಳಿಗೆ ಅಪ್ಪಳಿಸಿ ನಿಶ್ಚೇಷ್ಟಿವಾಗಿ ಬೀಳ್ತವೆ. ಮನುಷ್ಯರು ಹತ್ತಿರ ಬಂದರೂ ಸುಮ್ಮನಿರ್ತವೆ, ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡೋದೇ ಇಲ್ಲ. ಹಾಗೆಯೇ ಅವು ಜೀವವನ್ನು ಕೂಡ ಬಿಡ್ತವೆ ಅಂತ ಹೇಳ್ಬೋದು. ಹಾಗಾದರೆ ಆ ಹಕ್ಕಿಗಳು ಕೇವಲ ಲಾಟೀನ್ಗಳಿಗೆ ಮಾತ್ರ ಡಿಕ್ಕಿ ಹೊಡೆದು ಬೀಳ್ತವ ಅಂತ ಕೇಳಿದ್ರೆ, ಬರೀ ಲಾಟೀನ್ಗಳಿಗೆ ಮಾತ್ರ ಅಲ್ಲ, ಕಟ್ಟಡದ ಗೋಡೆಗಳತ್ತ ದೊಡ್ಡ ಮರಗಳತ್ತ ಹಾರಿ ಬಂದು ಅವುಗಳಿಗೆ ತಮ್ಮನ್ನು ತಾವೇ ಅಪ್ಪಳಿಸಿಕೊಳ್ತವೆ. ನಂತರ ಅಲ್ಲೇ ನಿಶ್ಚೇಷ್ಟಿವಾಗಿ ಬಿದ್ದು ಜೀವವನ್ನು ಕಳೆದುಕೊಳ್ತವೆ. ಕೆಲವು ಸಲ ಹಳ್ಳಿಯ ಜನರು ದೊಡ್ಡ ದೊಡ್ಡ ಬಡಗಿಗಳನ್ನು ತೆಗೆದುಕೊಂಡು ಹಾರಿ ಬರ್ತಿರುವಂತಹ ಹಕ್ಕಿಗಳನ್ನು ತಾವೇ ಬಡಿದು ಕೆಳಕ್ಕೆ ಬೀಳಿಸೋದು ಕೂಡ ಉಂಟು. ಸಾಮಾನ್ಯವಾಗಿ 44 ಬಗೆಯ ವಲಸೆ ಹಕ್ಕಿಗಳು ಈ ರೀತಿ ಸಾಮೂಹಿಕ ಆತ್ಮಹತ್ಯೆಯಲ್ಲಿ ತೊಡಗಿರ್ತವೆ. ಇದನ್ನೆಲ್ಲ

ಕೇಳಿದಾಗ ಎಷ್ಟು ಅಚ್ಚರಿ ಅನ್ಸುತ್ತೆ ಅಲ್ವಾ? ಯಾಕೆ ಈ ಥರ ಮಾಡ್ಕೊಳ್ತೀವಿ ಹಕ್ಕಿಗಳು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಈ ರೀತಿ ಸುಮಾರು 100 ವರ್ಷಗಳಿಂದ ಕೂಡ ಪ್ರತಿ ವರ್ಷವೂ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದು ಜನಸಾಮಾನ್ಯರಿಗಾಗಲಿ ವಿಜ್ಞಾನಿಗಳಿಗಾಗಿ ತಿಳಿದೇ ಇಲ್ಲ. ಈ ವಿಚಿತ್ರ ಆತ್ಮಹತ್ಯೆಗೆ ನಿಖರವಾದಂತಹ ವಿವರಣೆ ಕೂಡ ಗೊತ್ತಿಲ್ಲದೆ ಇರೋ ಕಾರಣ ಹಕ್ಕಿಗಳ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಯಾವುದೇ ಮುನ್ರಕ್ಷಣಾ ಕ್ರಮಗಳನ್ನು ಕೂಡ ಕೈಗೊಳ್ಳಲು ಆಗ್ತಾ ಇಲ್ಲ ಅಂತಲೇ ಹೇಳ್ತಾರೆ. ಹಕ್ಕಿಗಳು ಯಾಕೆ ಹೀಗೆ ಆ ನಿಗೂಢ ಸ್ಥಳಕ್ಕೆ ಬಂದು ಹೀಗೆ ಡಿಕ್ಕಿ ಹೊಡೆದು ತಮ್ಮ ಜೀವವನ್ನು ಬಿಡ್ತಾ ಇದ್ದಾವೆ ಅನ್ನೋದಕ್ಕೆ ವಿಜ್ಞಾನಿಗಳು ತಮ್ಮದೇ ಆದಂತಹ ಕೆಲವು ಕಾರಣಗಳನ್ನು ಹೇಳಿದ್ದಾರೆ. ಆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಬಗ್ಗೆ ನೀವೇನಾದ್ರೂ ಸರ್ಚ್ ಮಾಡಿ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿನಲ್ಲಿ ಹುಡುಕಿದ್ರೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ಪಕ್ಷಿಯ ಹೆಸರೇನು, ಇಲ್ಲಿ ವಲಸೆ ಬರುವಂತಹ ಪಕ್ಷಿಗಳು ಯಾವ್ದ್ಯಾವುದು, ಈ ಪಕ್ಷಿಗಳ ಸ್ಪೆಷಾಲಿಟಿ ಏನಿದೆ, ಯಾಕೆ ರೀತಿ ಡಿಕ್ಕಿ ಹೊಡಿತವೆ, ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. 3-4

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಸೊ ಹಕ್ಕಿಗಳು ಆತ್ಮಹತ್ಯೆನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಥಳಕ್ಕೆ ಬಂದು ಸಾಮೂಹಿಕವಾಗಿ ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾವೆ. ಸೊ ಈ ಒಂದು ಊರು ಯಾವುದು ಅಂತ ನಾನು ಹೇಳಿದೆ, ಅಸ್ಸಾಂ ರಾಜ್ಯದ ದೀಮಾ ಹಸಾವೋ ಜಿಲ್ಲೆಯಲ್ಲಿರುವಂತಹ ಜತಿಂಗಾ ಎನ್ನುವಂತಹ ಹಳ್ಳಿ. ಈ ಹಳ್ಳಿ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ, ಈ ಹಳ್ಳಿಗೆ ಯಾಕೆ ಬಂದು ಈ ಪಕ್ಷಿಗಳು ಅಲ್ಲಿರುವಂತಹ ಮನೆಗಳಿಗೆ ಗೋಡೆಗಳಿಗೆ ಡಿಕ್ಕಿ ಹೊಡೆದು ಸಾಯ್ತಾ ಇದ್ದಾವೆ, ಇದಕ್ಕೆ ಕಾರಣಗಳನ್ನು ವಿಜ್ಞಾನಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ತಿಳಿಸಿದ್ದಾರೆ. ಸೊ ಅವರ ಆಲೋಚನೆಗೆ ಬಂದಂತೆ ಹವಾಮಾನದ ವೈಪರೀತ್ಯ ಇದಕ್ಕೆ ಕಾರಣ ಕೂಡ ಅಂತ ಹೇಳ್ತಾರೆ. ಹಕ್ಕಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ದಿನಗಳಲ್ಲಿ ಕತ್ತಲು ಕವಿದಿರುತ್ತೆ, ಮಂಜು ಸುರಿತಾ ಇರುತ್ತೆ, ಗಾಳಿಯು ವೇಗವಾಗಿ ಬೀಸ್ತಾ ಇರುತ್ತೆ. ಈ ವಿಪರೀತ ಹವಾಮಾನ ಹಕ್ಕಿಗಳನ್ನು ದಿಗ್ಭ್ರಮೆಗೊಳಿಸುತ್ತೆ ಅಂತ ಕೂಡ ಹೇಳ್ತಾರೆ. ಈ ಕಗ್ಗತ್ತಲಲ್ಲಿ ದಾರಿ ಕಾಣದೆ ಮಿಣುಕುತ್ತಿರುವ ಲಾಟಿನ್ಗಳನ್ನು ಹುಡುಕೊಂಡು ಬಂದು ಅಪ್ಪಳಿಸ್ತಾ ಇರಬೇಕು ಅನ್ನೋದು ಒಂದು ವಿವರಣೆ. ಆದರೆ ಇನ್ನೊಂದು ರೀತಿಯಲ್ಲಿ ಜತಿಂಗಹಳ್ಳಿ ಇರುವ ಭೌಗೋಳಿಕ ಪ್ರದೇಶ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹಾಗೆ ಕಣಿವೆಗಳನ್ನು ಒಳಗೊಂಡಿದೆ. ಹಾಗಾಗಿ ಇವುಗಳ ಮೂಲಕ ಹಾದು ಹೋಗುವಂತಹ ಗಾಳಿಯು ತನ್ನ ವಿಶಿಷ್ಟ ಚಲನೆಯ ಮೂಲಕ ಹಕ್ಕಿಗಳನ್ನು ದಿಕ್ಕು ತಪ್ಪಿಸ್ತಾ ಇರಬೇಕು ಅನ್ನೋದು ಇನ್ನೊಂದು ವಿವರಣೆ. ಜೊತೆಗೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಹಕ್ಕಿಗಳು ಭೂಮಿಯ ಅಯಸ್ಕಾಂತ ಕ್ಷೇತ್ರವನ್ನು ಮಾರ್ಗದರ್ಶಿಯನ್ನಾಗಿಟ್ಕೊಂಡು ಹಾರುವ ವಿಚಾರ ವಿಜ್ಞಾನಿಗಳಿಗೆ ತಿಳಿದಿರುವಂಥದ್ದೇ. ಜತಿಂಗಹಳ್ಳಿಯ ಅಯಸ್ಕಾಂತ ಕ್ಷೇತ್ರದಲ್ಲಿ ಏನಾದರೂ ವೈಪರೀತ್ಯಗಳಿದ್ದು ಅವು ಹಕ್ಕಿಗಳನ್ನು ಪ್ರಯಾಣವನ್ನು ಕಂಗೆಡಿಸ್ತಾ ಇದ್ದಾವೆ ಅಂಥೇಳಿ ಹೇಳ್ತಾರೆ. ಇನ್ನು ಸಹಜವಾಗಿ ಒಂದಷ್ಟು ಉದಾಹರಣೆಯನ್ನು ಕೊಡ್ತಾರೆ. ಜೀವ ಜಗತ್ತಿನಲ್ಲಿ ಹಲವು ಸಹಜ ಪ್ರೇರಣೆಗಳಿರ್ತವೆ. ಬೇರು ಭೂಮಿಯ ಒಳಗೊಳಗೆ ಬೆಳೀತಾ ಹೋದರೆ ಕಾಂಡ ಭೂಮಿಯನ್ನು ಬಿಟ್ಟು ಮೇಲೆ ಮೇಲಕ್ಕೆ ಬೆಳೆಯುತ್ತೆ. ಹೀಗೆ ಭೂಮಿಯ ಒಳಗೆ ಅಥವಾ ಭೂಮಿಯ ಮೇಲೆ ಬೆಳೆಯುವುದು ಬೇರು ಮತ್ತು ಕಾಂಡದ ಹುಟ್ಟುಗುಣ. ಇದು ಗಿಡಗಳ ಸಹಜ ಪ್ರೇರಣೆ. ಹಾಗೆಯೇ ಕಾರುಗತ್ತಲಿನಲ್ಲಿ ಹಾರುತ್ತಿರುವಂತಹ ಹಕ್ಕಿಗಳು ಬೆಳಕನ್ನು ಕಂಡಾಗ ತಮ್ಮ ಸಹಜ ಪ್ರೇರಣೆಯಿಂದ ಜತಿಂಗ ಗ್ರಾಮದ ದೀಪಗಳತ್ತ ಹಾರಿ ಬರ್ತಾ ಇರಬಹುದು. ಇದನ್ನು ಇತ್ಯಾತ್ಮಕ ದ್ಯುತಿಚಲನೆ ಅಂದರೆ ಪಾಸಿಟಿವ್ ಫೋಟೋಟ್ಯಾಕ್ಸಿಸ್ ಅಂತ ಕೂಡ ಹೇಳ್ತಾರೆ. ಇನ್ನು ನಿಗೂಢ ಅಂತ ನಾವು ನೋಡೋದಾದರೆ ಎಡ್ವರ್ಡ್ ರಿಚರ್ಡ್ ಗೀ ಅನ್ನುವಂಥವ್ರು 1904 1968 ಆಂಗ್ಲೋ ಇಂಡಿಯನ್ ಜತಿಂಗ ಹಕ್ಕಿಗಳ ಆತ್ಮಹತ್ಯೆಯ ಪ್ರಕರಣದ ಬಗ್ಗೆ ಜಗತ್ತಿನ ಗಮನವನ್ನು ಮೊದಲ ಬಾರಿಗೆ ಸೆಳಿತಾರೆ. ಈತ ವಿಶ್ವವಿಖ್ಯಾತ ಪಕ್ಷಿತಜ್ಞ ಸಲೀಂ ಅಲಿ ಅವರನ್ನ ಜತಿಂಗ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅವರಿಂದ ಹಕ್ಕಿಗಳ ಆತ್ಮಹತ್ಯೆಗೆ ಕಾರಣಗಳನ್ನು ಹುಡುಕೋದಕ್ಕೆ ಆಗಲಿಲ್ಲ. ಆನಂತರ ಇಲ್ಲಿಗೆ ಬಂದ ಹಲವು ಪಕ್ಷಿತಜ್ಞರು ಈ ನಿಗೂಢತೆಗೆ ಕಾರಣವನ್ನು ಹುಡುಕುವಲ್ಲಿ ವಿಫಲರಾಗಿದ್ದಾರೆ ಅಂತ ಕೂಡ ಅಧ್ಯಯನ ತಿಳಿಸಿದೆ. ಹಾಗೆ ಸ್ಥಳೀಯರ ಅನ್ವಯ ಹಕ್ಕಿಗಳ ಆತ್ಮಹತ್ಯೆಗೆ ಕಾರಣ ದುಷ್ಟಶಕ್ತಿಗಳ ಪ್ರಭಾವವಂತೆ. ನಿಜ ವಿಷಯವೂ ಕೂಡ ಏನೇ ಆಗಿರಲಿ, ಹಕ್ಕಿಗಳ ಆತ್ಮಹತ್ಯೆಯನ್ನು ನೋಡೋದಕ್ಕೆ ಬರುವಂತಹ ಪ್ರವಾಸಿಗರ ದಂಡಂತೂ ಪ್ರತಿ ವರ್ಷ ಹೆಚ್ಚುತ್ತಾನೆ ಇದೆ. ಸುತ್ತಮುತ್ತಲ ಪರಿಸರ ವಿನಾಶ ಕೂಡ ವರ್ಷ ವರ್ಷ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಇಲ್ಲಿಗೆ ವಲಸೆ ಬರುವ ಹಕ್ಕಿಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಜತಿಂಗಹಳ್ಳಿ ಜನರು 3 ತಿಂಗಳ ಕಗ್ಗತ್ತಿನ ಇರುಳಿನಲ್ಲಿ ಪ್ರಜ್ವಲವಾದ ವಿದ್ಯುತ್ ದೀಪಗಳನ್ನಾಗಲಿ ಲಾಟಿನ್ಗಳನ್ನಾಗಲಿ ಉರಿಸದೇ ಇರುವಂತೆ ಪ್ರಾರ್ಥಿಸುವ ಕೆಲಸ ನಡೀತಾ ಇದೆ. ಇದರಿಂದ ಹಕ್ಕಿಗಳ ಆತ್ಮಹತ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಗಲ್ಲ ಅಂಥೇಳಿ ತಜ್ಞರು ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಯೂಸೈಡ್ ಮಾಡಿಕೊಳ್ಳುವಂತಹ ಹಕ್ಕಿಗಳು ಯಾಕೆ ಇಲ್ಲಿ ಬರುತ್ತೆ, ಮತ್ತು ಆ ಒಂದು ಊರು ಯಾವುದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಕೂಡ ತೊಗೊಂಡು ಬರ್ತಾ ಇರ್ತೀನಿ. ನೀವು ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ತಾರೆ ಎಂದು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯವಾಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಇವನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
1: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸಮಯ ಏನೋ 6:30 ಆಯ್ತು, ಹಾಗಿದ್ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ಓಕೆ ಮೈ ಡಿಯರ್ ಲಿಸನರ್ಸ್, ಏನಪ್ಪಾ ಅಂದ್ರೆ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಏನು, ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದ ವಿಶೇಷದಲ್ಲಿ ಪ್ರತಿಯೊಬ್ಬರು ಬಿಸ್ನೆಸ್ ಮ್ಯಾನ್ ಗಳು ಅವರ ಒಂದು ಬಿಸ್ನೆಸ್ ಅನುಭವನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಪ್ರತಿಯೊಂದು ಬಿಸ್ನೆಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವತ್ತು ಕೂಡ ಒಂದು ಡಿಫ್ರೆಂಟ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ನಾವು ಭಾರತೀಯರು, ನಮ್ಮಲ್ಲಿ ಸಂಸ್ಕೃತಿ ಕಲೆಗೆ ಯಾವುದೇ ರೀತಿ ಕೊರತೆ ಇಲ್ಲ. ಇನ್ನು ಮದುವೆ ಸಮಾರಂಭಗಳಿಗೆ ಹೋಗುವ ನಾವು, ಅಲ್ಲಿರುವಂತಹ ಕೆಲವು ಪದ್ಧತಿ ಅಂದ್ರೆ, ಕೆಲವರಲ್ಲಿ ಮದುವೆಗೆ ನಾವು ಹೋದಾಗ ನಾವು ಅವರಿಗೆ ಉಡುಗೊರೆಯನ್ನ ಕೊಡೋದು ಒಂದು ಲೆಕ್ಕ, ಆದ್ರೆ ಅವರು ನಮಗೆ ತಾಂಬೂಲ ಅಂತನೋ ಅಥವಾ ರಿಟರ್ನ್ ಗಿಫ್ಟ್ ಅಂತನೋ ಏನೋ ಒಂದು ಪ್ರೀತಿಯಿಂದ ನೀಡ್ತಾರೆ. ಆ ರಿಟರ್ನ್ ಗಿಫ್ಟ್ ನೇ ಒಂದು ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆಯನ್ನ ಮಾಡಿ ರಿಟರ್ನ್ ಗಿಫ್ಟ್ ಸೆಂಟರ್ ಅಂತ ಒಂದು ಶಾಪ್ ನ ಪ್ರಾರಂಭ ಮಾಡಿರುವಂತಹ ಒಬ್ರು ಬಿಸ್ನೆಸ್ ವುಮೆನ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ಓಕೆ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಾತ್ರಿ ರಿಟರ್ನ್ ಗಿಫ್ಟ್ಸ್ ನ ಮಾಲೀಕರಾಗಿರುವಂತಹ ಮಾನಸ ಬಾಳಗೋಡು ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ.
15: ನಮಸ್ತೆ ಮೇಡಮ್.
14: ಗುಡ್ ಈವ್ನಿಂಗ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
15: ಗುಡ್ ಈವ್ನಿಂಗ್.
16: ಹೇಗಿದ್ದೀರಾ?
15: ತುಂಬಾ ಚೆನ್ನಾಗಿದ್ದೀವಿ.
16: ತುಂಬಾ ಚೆನ್ನಾಗಿದ್ದೀರಾ. ಓಕೆ. ಮನಸ ಮ್ಯಾಮ್, ಕಾಫಿ ಟೀ ಏನಾದರೂ ಆಯ್ತಾ?
15: ಇವಾಗಷ್ಟೇ ಆಯಿತು.
16: ಆಗಿದೆ. ಸೊ ನನಗೆ ಮೊದಲನೇದಾಗಿ ಮಾನಸ ಮ್ಯಾಮ್ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದೆಲ್ಲ ಎಲ್ಲಿ ಮ್ಯಾಮ್?
15: ನಾನು ಹುಟ್ಟಿ ಬೆಳೆದಿದ್ದು ಬಾಳ್ಗೋಡು ಅಂತ, ಸಾಗರ ತಾಲೂಕಲ್ಲಿ ಒಂದು ಪುಟ್ಟಹಳ್ಳಿ ಅಂತಲೇ ಹೇಳ್ಬೋದು. ಸೊ ನಾವು ಎಜುಕೇಷನ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಎಜುಕೇಷನಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋಂಥ ವಾತಾವರಣ ಏನಿರಲಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಪ್ಯಾಷನೇಟ್ ಆಗಿದ್ದರು, ಓದಿಸ್ಬೇಕು, ಹೆಣ್ಮಕ್ಕಳು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ಟ್ರಾಂಗಾಗಿ ಲೈಫ್ ಬಿಲ್ಡ್ ಮಾಡಬೇಕು. ಸೊ ಡಿಪೆಂಡೆನ್ಸಿ ಇರಬಾರ್ದು ಯಾರ ಜೊತೆಗೂ, ಹಸ್ಬೆಂಡ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಡಿಪೆಂಡೆನ್ಸಿ ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಥಾಟ್ ಮೊದಲೇ ಇತ್ತು. ಸೊ ಅದ್ರ ಮೂಲಕ ನಾವು ಹಳ್ಳಿಲೇ ಇರೋಂಥ ಎಜುಕೇಷನ್ ಸ್ಟಾರ್ಟ್ ಮಾಡಿ ಕೊನೆಗೆ ಸಾಗರದಲ್ಲಿ ಪಿ ಯು ಸಿ ಮಾಡಿ ಡಿಗ್ರಿ ಶಿವಮೊಗ್ಗದಲ್ಲಿ ಮಾಡಿ ಹೈಯರ್ ಸ್ಟಡೀಸ್ ಎಲ್ಲ ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು.
16: ಓಕೆ. ಏನು ಓದಿದ್ರಿ ಮ್ಯಾಮ್?
15: ನಾನು ಎಮ್ ಎ ಇನ್ ಜರ್ನಲಿಸಮ್ ಓದಿದ್ದು, ಮಾಸ್ ಕಮ್ಯುನಿಕೇಷನ್ ಓದಿತ್ತು. ನಾನು ಜರ್ನಲಿಸ್ಟ್ ಕೂಡ ಹೌದು. ಪ್ರಜಾವಾಣಿಲಿ 8 to 9 years ನಾನು ಕೆಲಸ ಮಾಡಿದ್ದೀನಿ. ರಿಪೋರ್ಟರ್, ಸಬ್ ಎಡಿಟರ್ ಆ ಥರದ್ದೆಲ್ಲ ವರ್ಕ್ನ ಮಾಡಿ ನಾನು ಒಂದು ಹಂತದಲ್ಲಿ ಸಾಕು ಅಂತ ಅನಿಸಿ ಅದನ್ನು ಕ್ವಿಟ್ ಮಾಡಿ, ಸೊ ಹೆಲ್ತ್ ಪ್ರಾಬ್ಲಮ್, ಮಕ್ಕಳು ಈ ಥರದ್ದು ಒಂದಿಷ್ಟು ಇಶ್ಯೂಸ್ ಜೊತೆ ಮಾಡೋಕ್ಕಾಗಲ್ಲ ವರ್ಕ್ ಅಂತ ಅನಿಸಿ ಕೆಲಸ ಬಿಟ್ಟೆ. ಸೊ ನಂತರ ನಮ್ಮದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಯಿತು, ಬಿಸ್ನೆಸ್ ಅನ್ನೋದು. ನನಗೇನು ಬಿಸ್ನೆಸ್ ಫೀಲ್ಡಿಗೆ ಬರಬೇಕು ಅಂತ ಏನು ಡ್ರೀಮ್ಸ್ ಏನು ಆ ಥರ ಏನೂ ಇರಲಿಲ್ಲ. ಸೊ ಮನೇಲಿ ಕೂರೋಕ್ಕಾಗಲ್ಲ, ಏನು ಮಾಡಿದೆ ಸುಮ್ಮನೆ ಅಂತ ಹೇಳಿ ನಾನು ಥಾಟ್ ಪ್ರೋಸೆಸ್ಸಲ್ಲಿ ಶುರು ಮಾಡಿದ್ದು. ಹಸ್ಬೆಂಡ್ ಕಂಪ್ಲೀಟ್ಲಿ ಅವರು ಬಿಸ್ನೆಸ್ ಬ್ಯಾಕ್ಗ್ರೌಂಡ್, ಅವ್ರಿಗೆ ಬಿಸ್ನೆಸ್ ಹುಟ್ಟತಾನೆ ಗೊತ್ತು, ಕಂಪ್ಲೀಟಾಗಿ ಗೊತ್ತು ಅದು ಹೇಗೆ ಏನು ಹೆಂಗೆ ಮ್ಯಾನೇಜ್ ಮಾಡಬೇಕಂತ. ಸೊ ಅವರು ಇದಕ್ಕೆ ನನಗೆ ಬೆಂಬಲ ಕೊಟ್ಟರು, ನೀ ಮಾಡು ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ. ಅವರು ಕೂಡ ಜರ್ನಲಿಸ್ಟ್, ಅವರು ವಿಜಯವಾಣಿಲಿ ಇಲ್ಲಿ ವರ್ಕ್ ಮಾಡ್ತಾಯಿದ್ರು ಶಿವಮೊಗ್ಗದಲ್ಲಿ. ಅವ್ರಿಗೆ ವಿಜಯವಾಣಿ ಜಾಬ್ ಆಗಿದ ತಕ್ಷಣ ನಾವು ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಸೊ 10 years ನಾವು ಬ್ಯಾಂಗ್ಳೂರಲ್ಲಿದ್ವಿ.
16: ಓಕೆ.
15: ಶಿವಮೊಗ್ಗ ಬಂದಿದ ತಕ್ಷಣ ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಅಂತ ಶುರು ಮಾಡಿದ್ವಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದು, ಸ್ಟಾರ್ಟಿಂಗಲ್ಲಿ ಮನೇಲಿ ಮಾಡ್ತಾಯಿದ್ವಿ ನಾವು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಶಾಪ್ ಯಾಕೆ ಮಾಡಬಾರ್ದು ಅಂತ ಒಂದು ಥಾಟ್ ಬಂದಾಗ, ಸೊ ಇದು ಸಿಂಪಲ್ ಇರಲಿಲ್ಲ ಜರ್ನಿ, ತುಂಬ ಸಿಂಪಲ್ ಏನಿಲ್ಲ, ತುಂಬ ಟಫ್ ಜರ್ನಿ ನಮ್ಮದು ಆ್ಯಸ್ ಎ ಬಿಸ್ನೆಸ್ ನಾವು ಮಾಡಿದಾಗ. ಸೊ ಆ ಜರ್ನಿಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಮಾಡ್ಬೋದು ಇದು ಅನ್ನೋದೊಂದು ಮಾಡಿದಾಗ, ಸೊ ಓಕೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ. ಇನ್ನು ಬಿಗಿನರ್ಸ್ ನಾವು, ಇನ್ನು ಒಂದು ವರ್ಷ ಆಗಿದೆ

0: ನೀಟಾಗಿ ನಿಮ್ಮ ಮನೆ ಫಂಕ್ಷನ್ಸಲ್ಲಿ ನೀವು ಬಂದವ್ರಿಗೆ ಒಂದು ಒಳ್ಳೆ ರೀತಿ ಟ್ರೀಟ್ ಮಾಡಿ ಕಳಿಸೋದಕ್ಕೆ ಗಿಫ್ಟ್ಗಳನ್ನ ನಾವು ಕೊಡ್ತೀವಿ. ಇವಾಗ ಹೇಗೆ ಅಂದರೆ, ಒಂದು ಫಂಕ್ಷನ್ಸಿಗೆ ಹೋಗುವಾಗ ನಾವು ಅಲ್ಲಿ ಅವ್ರಿಗೆ ಗಿಫ್ಟ್ ಕೊಡೋದು ಒಂದು ರೂಢಿ ಇದೆ. ಬಟ್ ರಿಟರ್ನ್ ಗಿಫ್ಟ್ ಅಂದರೆ ನಮ್ಮ ಮನೆ ಫಂಕ್ಷನ್ಸಿಗಾದಾಗ ಬಂದವ್ರಿಗೆ ನಾವು ಕೊಡೋದನ್ನು ನಾವು ರಿಟರ್ನ್ ಗಿಫ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಶಿವಮೊಗ್ಗದಲ್ಲಿ ಅದಕ್ಕೆ ಸ್ವಲ್ಪ ಆಪ್ಷನ್ಸ್ ಸಿಗ್ತಾ ಇತ್ತು ಮೊದಲಿಂದನೂ, ಮತ್ತು ಬೇರೆ ಬೇರೆ ಬೇರೆ ಬೇರೆ ಶಾಪ್ಗಳಲ್ಲಿ ಸಿಗ್ತಾ ಇತ್ತು. ಅದು ಒಟ್ಟಿಗೆ ಗೂಡಿಸಿ ಒಂದೇ ಶಾಪಲ್ಲಿ ನಿಮಗೆ ರಿಟರ್ನ್ ಗಿಫ್ಟ್ ಎಲ್ಲದೂ ಸಿಗೋ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ನಮಗೆ ಮೈಂಡಿಗೆ ಬಂದಾಗ ಇದು ಶುರುವಾಗಿತ್ತು. ಸೊ ಇಲ್ಲಿ ನಿಮಗೆ ಪ್ಲೇಟ್ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗಿರೋ ಗೊಂಬೆಗಳು, ಮದುವೆಗೆ ಬೇಕಾಗಿರೋ ಬೇರೆ ಬೇರೆ ಶಾಸ್ತ್ರಕ್ಕೆ ಬೇಕಾಗಿರೋ ಕೆಲವೊಂದು ತೆಂಗಿನಕಾಯಿ ಆಗಿರ್ಬೋದು, ಆಮೇಲೆ ನಿಮಗೆ ಜರಡಿ ಆಗಿರ್ಬೋದು, ಕನ್ನಡಿ, ಆ ಥರದ್ದೆಲ್ಲ ಒಂದಿಷ್ಟು ಕಾನ್ಸೆಪ್ಟಲ್ಲಿ ನಿಮಗೆ ಈಗ ಮದುಮಗಳನ್ನ ಕರ್ಕೊಂಬರುವಾಗ ತಲೆ ಮೇಲೆ ನಿಮಗೆ ದುಪಟ್ಟ, ಆ ಥರ ಸುಮಾರು ವೆರೈಟಿ ನಮ್ಮ ಹತ್ರ ಕಾಶಿ ಯಾತ್ರೆ ಸೆಟ್ಟು ಅದೆಲ್ಲದೂ ಒಂದೇ ಜಾಗದಲ್ಲಿ ಸಿಗುವಾಗ ಕಸ್ಟಮರ್ ಏನಂದ್ರೆ, ಸೊ ಇಲ್ಲಿ ಹೋದರೆ ಸಾಕು ದಾತ್ರಿ ರಿಟರ್ನ್ ಗಿಫ್ಟ್, ಇಟ್ಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎವ್ರಿ ಗಿಫ್ಟ್ ಆ್ಯಂಡ್ ರಿಟರ್ನ್ ಗಿಫ್ಟ್ ಅನ್ನೋದು ಅವ್ರ ಮೈಂಡಿಗೆ ಥಾಟ್ ಬಂದ ತಕ್ಷಣ ಸೊ ನಮ್ಗೆ ಅದೊಂದ ಕಸ್ಟಮರ್ ಬಿಲ್ಡ್ ಆಗ್ತಾ ಹೋದ್ರು ಆ ಥರ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ದಾತ್ರಿ ರಿಟರ್ನ್ ಗಿಫ್ಟ್ಸ್ನ ಓನರ್ ಆಗಿರುವಂಥ ಮಾನಸ ಬಾಳಗೋಡ ಅವರು ಅವರ ಬಿಸ್ನೆಸ್ ಜರ್ನಿಯ ಬಗ್ಗೆ ನಮಗೆ ಮಾಹಿತಿನ ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಕಾರ್ಯಕ್ರಮದಲ್ಲಿ ವಿಶೇಷವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಹೌದು, ರಿಟರ್ನ್ ಗಿಫ್ಟ್ ಬಿಸ್ನೆಸ್. ಈ ಹೆಸರು ಕೇಳುವಾಗ ಸೌಂಡ್ಸ್ ಡಿಫ್ರೆಂಟ್ ಅನ್ಸುತ್ತೆ, ಜೊತೆಗೆ ಡಿಫ್ರೆಂಟ್ ಆಗಿರೋ ಬಿಸ್ನೆಸ್ ಅಲ್ವನಪ್ಪ ಅಂತ ಅನ್ಸುತ್ತೆ. ಹೌದು, ಸೊ ದಾತ್ರಿ ರಿಟರ್ನ್ ಗಿಫ್ಟ್ಸ್ ನ ಮಾಲೀಕರಾಗಿರುವ ಮಾನಸ ಬಾಳಗೋಡು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ್ವಾ. ಮಾನಸ ಮ್ಯಾಮ್, ಈಗ ನಿಮ್ಗೆ ಈ ಒಂದು ರಿಟರ್ನ್ ಗಿಫ್ಟ್ ಇಂದ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ಮ್ಯಾಮ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಯಾಕೆ ಅಂದ್ರೆ ನಾನು ಗ್ಯಾಪ್ ತಗೊಂಡೆ ಅಂತ ಹೇಳದ್ನಲ್ಲ, ಆಸ್ ಎ ಜರ್ನಲಿಸ್ಟ್ ಆಗಿ ಜಾಬ್ ಬಿಟ್ಟ ಮೇಲೆ ನಾನು 1 or 2 years ಏನು ಮಾಡ್ಲಿಲ್ಲ. ಕಂಪ್ಲೀಟ್ಲಿ ನಾನು ಮಗು ಕಡೆ, ಮಕ್ಳ ಕಡೆ ಇದ್ದೆ. ಆ ಟೈಮಲ್ಲಿ ನಾನು ತುಂಬ ಫಂಕ್ಷನ್ಸ್, ಈವನ್ ನಾನು ಹುಟ್ಟಿದಾಗಿಂದ ನಾನು ಎಜುಕೇಷನ್ ಆಗಿ, ಮದುವೆ ಆಗಿ, ಸೊ ಜಾಬ್ ತೊಗೊಂಡು ಎಲ್ಲ ಮಾಡೋ ಟೈಮಲ್ಲಿ ನಾನೊಂದು 10 ಫಂಕ್ಷನ್ ಅಟೆಂಡ್ ಮಾಡಿಲ್ಲ. ಬಟ್ ಆ 2 ವರ್ಷ ಗ್ಯಾಪ್ ಏನಿದೆ, ಐ ಎಂಜಾಯ್ಡ್ ಎಲ್ಲ ಮದುವೆ ಫಂಕ್ಷನ್ಸ್, ಅದು ಇದು ಅಂತ ಓಡಾಡ್ತಾ ನಂಗೆ ಅಲ್ಲಿ ಒಂದು ಮಿಸ್ಸಿಂಗ್ ಲಿಂಕ್ ಕಾಣಿಸ್ತು. ಏನಂದರೆ ಎಲ್ಲ ಮದುವೆ ಫಂಕ್ಷನ್ಸ್ಗೂ ರಿಟರ್ನ್ ಗಿಫ್ಟ್ ಬೇಕು ಅಂದರೆ ಬೇರೆ ಊರಿಗೆ ಹೋಗ್ತಾರೆ, ಅದು ತುಂಬ ದೂರ, 200-300 ಕಿಲೋಮೀಟರ್ ದಾಟ ಹೋಗಿ ರಿಟರ್ನ್ ಗಿಫ್ಟ್ ತರ್ತಾರೆ. ಇಲ್ಲೇ ಶಿವಮೊಗ್ಗದಲ್ಲಿ ತಗೋಬೇಕಂದ್ರೆ ಫ್ಯೂ ಆಪ್ಷನ್ಸ್ ಮಾತ್ರ. ಇದು ನನಗೆ ಎಲ್ಲ ಮದುವೆ ಫಂಕ್ಷನ್ಸಲ್ಲೂ ಕಾಣಿಸಿದ ಒಂದು ಲಿಂಕ್. ಸೊ ಅದನ್ನು ನೋಡ್ತಾ ನನಗೇನಿಸ್ತು, ನಾನು ಏನಾದರೂ ಮಾಡಬೇಕು ಸೊ ಸಮಥಿಂಗ್ ಅನ್ನೋ ಯೋಚನೆಯಲ್ಲಿದ್ದಾಗ ಇದನ್ನು ಯಾಕೆ ಮಾಡಬಾರ್ದು, ಟ್ರೈ ಮಾಡೋಣ. ಸ್ಟಾರ್ಟಿಂಗ್ ಟ್ರೈ ಮಾಡಿದಾಗ ನಿಜವಾಗ್ಲೂ ಹೋಪ್ ಇರಲಿಲ್ಲ ನಾವು ಇಲ್ಲಿವರೆಗೂ ಬರ್ತೀವಿ ಅಂತ, ಇಮ್ಯಾಜಿನೇಷನು ಇಲ್ಲ, ಈವನ್ ಡ್ರೀಮ್ಸು ಇಲ್ಲ. ಸೊ ಸುಮ್ಮನೆ 1-2 ಗಿಫ್ಟ್ ಇಟ್ಕೊಂಬಿಟ್ಟು ಶುರು ಮಾಡಿದ್ದು. ಅದು ಇವಾಗ ಯಾವ ಲೆವೆಲಿಗೆ ಆಗಿದೆ, 1,000 lakhs ಟುಗೆದರ್ ಲೆವೆಲ್ವರೆಗೂ ಹೋಗಿದೆ. ಸೊ ಅದೊಂದು ಡ್ರೀಮ್ ಕನ್ಸ್ ಅಂತಲೇ ಹೇಳ್ಬೋದು. ಅದಾಯಿತು, ಹ್ಯಾಪನ್ಸ್ ಅಂತಾರಲ್ಲ, ಅದೇನೋ ಅಚಾನಕ್ಕಾಗಿ ಲೈಫಲ್ಲಿ ಏನೋ ಏನೂ ಅಂದ್ಕೊಂಡೇ ಇಲ್ದಿರೋದು ನಡೆಯುತ್ತೆ. ಸೊ ಅಂಥದ್ದೇನೋ ಒಂದು ನಡೀತು. ಸೊ ಇಟ್ ಗೋಯಿಂಗ್ ಗುಡ್.
2: ಸೂಪರ್. ಸೊ ಲೈಫಲ್ಲಿ ಏನೇ ಆದರೂ ಕೂಡ ಅದು ಒಳ್ಳೇದಕ್ಕೆ ಆಗೋದು ಅಂತಾರೆ. ಬಹುಶಃ ನೀವು ನಿಮ್ಮ ಮಕ್ಕಳಿಗಾಗಿ ಟೈಮ್ ಕೊಡಬೇಕು ಅಂತ ಜಾಬ್ ಕ್ವಿಟ್ ಮಾಡಿದ್ದು ಒಂದು ರೀತಿ ಒಳ್ಳೇದಾಯಿತು ಅಲ್ವಾ, ನೀವು ಫಂಕ್ಷನ್ಸ್ಗಳಿಗೆ ಹೋಗ್ಲಿಕ್ಕೆ ಕಾರಣ ಆಯಿತು, ಅಲ್ಲಿ ಏನೋ ಲ್ಯಾಕ್ ಇದೆ, ಈ ಬಿಸ್ನೆಸ್ನ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ಅಲ್ವಾ ಮ್ಯಾಮ್?
3: ಹೌದು, ಖಂಡಿತವಾಗ್ಲೂ ಹೌದು. ಅಂದರೆ ಮನುಷ್ಯಂಗೆ ಒಂದೇ ಥರ ಹೋಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ನಾನು ಜಾಬ್ ಜಾಬ್ ಜಾಬ್ ಅಂತ ಹೇಳಿ ಅದ್ರ ಕಡೆನೇ ಕಂಪ್ಲೀಟ್ ಗಮನ ಕೊಟ್ಟು ಅದ್ರ ಹಿಂದೆನೆ ಬಿದ್ದಿದ್ದಾಗ ಲೈಫ್ ಸ್ವಲ್ಪ ಏನೋ ಇನ್ನೂ ಬೇಕು ಬೇಕು ಅಂತ ಅನಿಸ್ತಾ ಇರತ್ತಲ್ಲ. ಸೊ ಆವಾಗ ತೊಗೊಂಡಿದ್ದ ಗ್ಯಾಪ್ ನಂಗೆ ಕಂಪ್ಲೀಟಾಗಿ ಲೈಫಲ್ಲಿ ಒಂದು ಹೊಸ ಟರ್ನೇ ಕೊಡ್ತು ಅಂತ ಹೇಳ್ಬೋದು.
2: ಓಕೆ, ಸೊ ಮಾನಸ ಮ್ಯಾಮ್, ಈಗ ಬಿಸ್ನೆಸ್ ಹೇಗಿದೆ?
3: ಬಿಸ್ನೆಸ್ ಹೇಗಿದೆ ಅಂತ ನೀವು ಕೇಳೋ ಕ್ವಶನ್ಗೆ ನಂಗೆ ಮೋಸ್ಟ್ಲಿ ಇನ್ 1 year ಬೇಕಾಗ್ಬೋದು ಆನ್ಸರ್ ಹೇಳೋದಕ್ಕೆ. ಯಾಕಂದರೆ ನಾನು ಇವಾಗ ಶುರು ಮಾಡಿರೋ ಬಿಸ್ನೆಸ್ ನನಗೆ ಸ್ಯಾಟಿಸ್ಫೈಡ್ ಇದೆ, ನಾನು ಮಾಡಿರೋದಕ್ಕೆ ಖುಷಿ ಇದೆ. ಸೊ ಅರ್ನ್ ಏನು ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ನಂಗೆ ಇವಾಗ ಸದ್ಯಕ್ಕೆ ಆನ್ಸರ್ ಇಲ್ಲ. ಬಿಕಾಸ್ ಅದು ಅರ್ನಿಂಗ್ಸ್ ನನಗೆ ಕಣ್ಣಿಗೆ ಕಾಣಿಸ್ಬೇಕಂದ್ರೆ ಅಟ್ಲೀಸ್ಟ್ 1.5 or 2 years ಬೇಕಾಗತ್ತೆ ನನಗೆ. ಸೊ ಇವಾಗ ನಾವು ಹಂಗಂತ ಲಾಸ್ ಆಗ್ತಿದೆ ಅಂತಲೂ ಇಲ್ಲ, ತುಂಬ ಏನೋ ಲಾಭ ನೋಡ್ತಿದ್ದೀವಿ ಅಂತಲೂ ಇಲ್ಲ. ಸೊ ಮೀಡಿಯಮ್ಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸ್ ಹೇಗಾಗತ್ತೆ ಅಂತ.
2: ಓಕೆ ಮ್ಯಾಮ್, ನಾನು ನಿಮ್ಮ ಶಾಪ್ನ ನೋಡ್ತಾ ಇದ್ದೀನಿ, ಇಲ್ಲಿ ಸಾಕಷ್ಟು ಬಗೆಯ ರಿಟರ್ನ್ ಗಿಫ್ಟ್ಸ್ಗಳಿದೆ ಆಯಿತಾ. ಸೊ ಈ ಒಂದು ಗಿಫ್ಟ್ಸ್ಗಳೆಲ್ಲ ಎಲ್ಲರಿಂದ ತರಿಸ್ತೀರಾ ಮ್ಯಾಮ್? ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತೀರಾ, ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಕಸ್ಟಮೈಸ್ನ ಖಂಡಿತ ನಾವೇ ಪ್ರಿಪೇರ್ ಮಾಡ್ತೀವಿ. ಒಂದಿಷ್ಟು ಗಿಫ್ಟ್ಸ್ನ ಬೇರೆ ಬೇರೆ ಥರದ್ರಿಂದ ತೊಗೊಂಬಂದು ಅದನ್ನು ಒಂದು ಹ್ಯಾಂಪರ್ಸ್ ಥರ, ಕಸ್ಟಮೈಸ್ ಥರ ಮಾಡಿ ಕಸ್ಟಮರ್ಗೆ ಹ್ಯಾಪಿ ಆಗೋ ಥರ ಟ್ರೀಟ್ ಮಾಡೋದು ಅದೆಲ್ಲ ನಾವೇ ಮಾಡ್ತೀವಿ. ಬಟ್ ಕಂಪ್ಲೀಟಾಗಿ 99% ನಾವು ಬೇರೆ ಕಡೆಯಿಂದನೇ ತರಿಸೋದು, ಬೇರೆ ಊರುಗಳಿಂದನೇ ತರಿಸೋದು. ಸೊ ಇಲ್ಲೇನು ಆ ಥರದ ಒಂದು ಇಂಡಸ್ಟ್ರಿ ಕಲ್ಚರ್ ಅನ್ನೋದು ಇಲ್ಲಿ ಅಷ್ಟೊಂದಿನ್ನು ನಮ್ಮ ಗಿಫ್ಟ್ ಇಂಡಸ್ಟ್ರೀಲಿ ಇಲ್ಲದೆ ಇರೋದ್ರಿಂದ ನಾವು ಕಂಪ್ಲೀಟ್ಲಿ ಬೇರೆ ಸ್ಟೇಟ್ ಗೆ ಡಿಪೆಂಡ್ ಆಗಿದ್ದೀವಿ ಸದ್ಯಕ್ಕೀಗ. ಸೊ ಆಗ್ತಾ ಇದೆ,
2: ಬೇರೆ ಸ್ಟೇಟ್ಸ್ ಇಂದ ಕೂಡ ತರಿಸ್ತೀವಿ.
3: ಬೇರೆ ಸ್ಟೇಟೇ ಮೇಡಮ್, ಇಲ್ಲಿ ಬೆಂಗಳೂರಲ್ಲಿ ಕೆಲವು ಒಂದೊಂದು ಕನೆಕ್ಟಿವಿಟಿ ಇದೆ ನಮಗೆ, ಬಟ್ ಅನಿವಾರ್ಯ ಆದರೆ ಮಾತ್ರ. ಬೆಂಗಳೂರದು ಪ್ರೈಸ್ ನಮಗೆ ಮ್ಯಾಚ್ ಆಗಲ್ಲ. ಸೊ ಬೆಂಗಳೂರು ಅನಿವಾರ್ಯ, ನಾಳೆನೇ ಫಂಕ್ಷನ್ ಇದೆ, ಇವತ್ತು ಬೇಕು ಅಂತ ಹೇಳ್ತಾರೆ, ನಮ್ಮ ಹತ್ರ ಅಷ್ಟು ಸ್ಟಾಕ್ ಇಲ್ಲ ಅಂದಾಗ ಖಂಡಿತ ಬೆಂಗಳೂರಲ್ಲೂ ತರಿಸಿದ್ದೀವಿ. ಬಟ್ ಔಟ್ ಆಫ್ ಸ್ಟೇಟೇ ಜಾಸ್ತಿ.
2: ಯಾವ ಸ್ಟೇಟಿಂದ ತರಿಸ್ತೀರಾ?
3: ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಮತ್ತು ಡೆಲ್ಲಿ, ಈ ಥರ ಒಂದೊಂದು ಪ್ರಾಡಕ್ಟ್ ಒಂದೊಂದು ಕಡೆಯಿಂದ ಬರುತ್ತೆ. ಕೆಲವು ಚೈನಾ ಐಟಮ್ ಚೈನಾದಿಂದನೂ ತರಿಸಿರೋದಿದೆ. ಹಾಗೂ ಇದೆ.
2: ಸೊ ಎಲ್ಲ ಕಡೆಯಿಂದ ಕೂಡ ತರಿಸ್ತಾ ಇದ್ದೀರಾ. ಮ್ಯಾಮ್, ಇಲ್ಲಿ ಗಿಫ್ಟ್ಸ್ಗಳನ್ನ ನೋಡ್ತಾರವಾಗ ಇದನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಕೆಲವು ಸೆನ್ಸಿಟಿವ್ ಗಿಫ್ಟ್ಸ್ಗಳು ಕೂಡ ಇದೆ, ಅದು ಒಂದ್ಸರಿ ಹಾಳಾಯಿತು ಅಂದರೆ ಮತ್ತೆ ಅದು ಸರಿ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಲಾಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ?
3: ಮೇಡಮ್, ಖಂಡಿತ ನಾವು ಲಾಸ್ನ ಎಕ್ಸ್ಪೆಕ್ಟ್ ಇದ್ದೇ ಇರುತ್ತೆ, ಅದು ಪ್ರತಿ ಬಿಸ್ನೆಸ್ಸಲ್ಲೂ ಇರುತ್ತೆ. ನಾವೊಂದು 10 ಐಟಮ್ಸ್ ತದ ಕೆಲವು ಸತಿ 9 ಪೀಸಸ್ಸು ಹಾಳಾಗಿ ಬಂದಿರೋದಿರುತ್ತೆ, ಕೆಲವು ಸತಿ ಒಂದೂ ಹಾಳಾಗದೆ ನೀಟಾಗಿ ರೀಚ್ ಆಗಿರೋದು ಇರುತ್ತೆ. ಸೊ ಅದು ಇರತ್ತೆ. ಕೆಲವನ್ನ ನಾವೇ ಫಿಕ್ಸಬಲ್ ಮಾಡ್ಕೊಬೋದು, ಸರಿ ಮಾಡ್ಕೋಬೋದು. ಕೆಲವನ್ನ ತೀರಾ ಫಿಕ್ಸಬಲ್ ಇರಲ್ಲ, ತುಂಬ ಜಾಸ್ತಿ ಪೀಸಸ್ ಇರಲ್ಲ ಅಂದಾಗ ನಾವು ವಾಪಸ್ ಕಂಪ್ನಿ ಕಳ್ಸ್ಕೊಡೋಕ್ಕೂ ಆಗಲ್ಲ. ಕೆಲವನ್ನ ತುಂಬಾನೇ ಡ್ಯಾಮೇಜ್ ಆಗಿದೆ ಅಂದರೆ ನಾವು ಕಂಪ್ನಿ ಜೊತೆ ಜಗಳಾಡಿ ಗುದ್ದಾಡಿನಾದರೂ ವಾಪಸ್ ಕಳಿಸ್ತೀವಿ. ಸೊ ಇಟ್ ಹ್ಯಾಪನ್ಸ್ ಮೇಡಮ್. ಅದೆಲ್ಲ ಒಂದು ಬಿಸ್ನೆಸ್ ಅಂದಮೇಲೆ ನಾವು ರೆಡಿ ಇರಬೇಕು, ಆ ಒಂದು ಲಾಸ್ನ ತಡ್ಕೊಳ್ಳೋದಕ್ಕೂ ನಾವು ರೆಡಿ ಇರಬೇಕು. ಅದು ಖಂಡಿತ ಇರುತ್ತೆ.
2: ಎಸ್ ಮ್ಯಾಮ್, ಅಫ್ಕೋರ್ಸ್ ಬಿಸ್ನೆಸ್ ಅನ್ನುವಾಗ ಅಲ್ಲಿ ಲಾಸ್ ಪ್ರಾಫಿಟ್ ಎಲ್ಲನೂ ಇರುತ್ತೆ, ಆದ್ರೆ ನಾವದನ್ನ ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ರಿ. ಹಾಗಿದ್ರೆ ಕೇಳುಗರೆ, ಮಾನಸಾ ಮ್ಯಾಮ್ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಾತ್ರಿ ರಿಟರ್ನ್ ಗಿಫ್ಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಓನರ್ ಆಗಿರುವಂತಹ ಮಾನಸ ಬಾಳಗೋಡು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಮಾನಸ ಮ್ಯಾಮ್, ನೀವು ಡಿಫ್ರೆಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ದಟ್ಸ್ ಫೈನ್. ಹಾಗೆ ಈ ಒಂದು ಬಿಸ್ನೆಸ್ ಗೆ ದಾತ್ರಿ ಅಂತ ಹೆಸರಿಟ್ಟ ಕಾರಣ ಇದ್ರ ಬಗ್ಗೆ ಹೇಳ್ಬೋದಾ?
3: ನನ್ನ ಮಗಳ ಹೆಸರು ದಾತ್ರಿ ಅಂತ ನಾವು ಬೇರೆ ಬೇರೆ ಥರ ಅಫೀಷಿಯಲ್ಸ್ ನೇಮ್ನ ಹುಡುಕ್ತಾ ಇದ್ವಿ. ಮಗಳ ಹೆಸರು ಇಡಬೇಕು, ಫ್ಯಾಮಿಲಿದು ಯಾವುದೋ ನೇಮ್ ಇಡಬೇಕು, ಅದು ನಂಗೆ ಕಾನ್ಸೆಪ್ಟ್ ಥಾಟ್ ಇಲ್ಲ. ಬಿಕಾಸ್ ನನ್ನ ಹುಟ್ಟಿ ಬೆಳೆದ ವಾತಾವರಣ ಎಷ್ಟು ಫ್ರೀಡಮ್ ಆಗಿತ್ತು ಅಂದರೆ ನನಗೆ ಈ ರಿಜಿಡ್ ಆದ ವಾತಾವರಣ, ಸೊ ಸಮಥಿಂಗ್ ತುಂಬ ಏನೋ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಆ ಥರ ಇಲ್ಲ. ಓಪನ್ ಮೈಂಡೆಡ್ ಥರ ನಂದು ಯೋಚನೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ನಾನು ಯಾವಾಗೂ ಅದನ್ನು ಫ್ಯಾಮಿಲಿ ನೇಮ್ ಇಡಬೇಕು ಅಂತ ಯೋಚನೆ ಇರಲಿಲ್ಲ. ನಾವು ಅಫಿಷಿಯಲ್ ನೇಮ್ನೇ ಫೈಂಡ್ ಮಾಡ್ತಾ ಇದ್ವಿ. ಬಟ್ ನಾವು ನಾನು ಬಿಲೀವ್ ಮಾಡೋಬ್ರು ಪುರೋಹಿತರು ಹೇಳಿದ್ರು, ದಾತ್ರಿ ನಿಮ್ಮ ಮಗಳ ನೇಮೆ ತುಂಬ ಚೆನ್ನಾಗಿದೆ, ಇಟ್ಸ್ ಸೂಟಬಲ್, ಸೊ ನೀವು ಅದನ್ನೇ ಮಾಡಿದ್ರೆ ನಿಮಗೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಅದು ತುಂಬ ನಂಬ್ತಾರೆ, ಸೊ ಗೋ ವಿತ್ ಫ್ಲೋ ಅಂತಾರಲ್ಲ ಹಾಗೆ.
2: ಆ್ಯಂಡ್ ಈ ನೇಮ್ ನಿಮಗೆ ಲಕ್ ತಂದು ಕೊಟ್ಟಿದೆಯಾ?
3: ಖಂಡಿತ ಖಂಡಿತ ಮ್ಯಾಮ್, ಆ ನೇಮ್ ಯಾವತ್ತು ಮಗಳ ಹೆಸರು ಅದೊಂದು ಎಮೋಷನ್ ಬಾಂಡಿಂಗ್ ಖಂಡಿತ ಇರುತ್ತೆ. ಜೊತೆಗೆ ಇಲ್ಲಿ ಸ್ವಲ್ಪ ಶಿವಮೊಗ್ಗದಲ್ಲಿ ದಾತ್ರಿ ನೇಮಲ್ಲಿ ಕೆಲವೊಂದು ಹೋಟೆಲ್ಸ್ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ರನ್ನಿಂಗಲ್ಲಿ ಇತ್ತು ಆ ಟೈಮಲ್ಲಿ. ಸೊ ನನ್ನ ಮಗಳ ಹೆಸರು ದಾತ್ರಿ ಇತ್ತು. ನಮ್ಮ ಇಟ್ಟಿದ ತಕ್ಷಣ ಸ್ವಲ್ಪ ಅದಕ್ಕೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು. ಖಂಡಿತ ನಮ್ಮ ಲಕ್ಕಿ ನೇಮ್ ಅಂತಲೇ ಹೇಳ್ಬೋದು.
2: ಸೂಪರ್. ಮಾನಸಮ್ಮ, ನಿಮ್ಮ ಪ್ರಕಾರ ಒಬ್ಬರು ಬಿಸ್ನೆಸ್ ವುಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನು ಇರಬೇಕಾಗತ್ತೆ ಮ್ಯಾಮ್?
3: ಖಂಡಿತ ಮ್ಯಾಮ್, ಬಿಸ್ನೆಸ್ ವುಮೆನ್ ಅಂದ ತಕ್ಷಣ ಲಾಟ್ ಆಫ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟೆಡೇ ಇರುತ್ತೆ. ಮೊದಲೇದು ಕಮ್ಯುನಿಕೇಷನ್, ನಾವು ಹೆಂಗೆ ಕಸ್ಟಮರ್ಸ್ ಜೊತೆ ಮಾತಾಡ್ತೀವಿ, ಯಾವ ಥರ ಕೂಲಾಗಿ ಕಾಮಾಗಿ ಕಂಪೋಸ್ಡ್ ಆಗಿರ್ತೀವಿ ಅನ್ನೋದೇ ಮೇಜರಾಗಿ ಇಂಪಾರ್ಟೆಂಟ್ ಒಬ್ಬರು ಮೇಲೂ. ಆ್ಯಕ್ಚುಲಿ ನಮ್ಮದು ಬಿಸ್ನೆಸ್ ಫೀಲ್ಡ್ ಅಲ್ಲ, ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಏನಂದರೆ ರೆಸ್ಪೆಕ್ಟ್ನ ತಗೊಳ್ಳೋ ಬ್ಯಾಕ್ಗ್ರೌಂಡು. ಸ್ವಲ್ಪ ಈ ಫೀಲ್ಡಲ್ಲಿ ರೆಸ್ಪೆಕ್ಟ್ನ ಬಿಡಬೇಕಾಗತ್ತೆ. ನಾವು ತುಂಬ ಓವರ್ ನಾವು ನಮ್ಮ ಬಗ್ಗೆ ನಾವು ರೆಸ್ಪೆಕ್ಟ್ ಇಟ್ಕೊಂಡಾಗ ಕಸ್ಟಮರ್ ಬಂದವರು ಏನಮ್ಮ ನೀನು ಯಾಕಮ್ಮ ನೀನು ಅನ್ನೋ ವರ್ಡೆಲ್ಲ ಬಂದಾಗ ಸೊ ತಿರುಗಿಸಿ ಹೇಳಿರೋದು ಘಟನೆಗಳು ತುಂಬಾ ಆಗಿದೆ. ನನ್ನ ಹಸ್ಬೆಂಡ್ ಅವಾಗ ಕೂಲ್ ಕೂಲ್ ಅಂತ ಸಮಾಧಾನ ಮಾಡಿರೋ ಘಟನೆಗಳು ಆಗಿದೆ. ಸೊ ಅದೆಲ್ಲ ಆಗಿದ ಮೇಲೆ ನಂಗೆ ಅನಿಸಿದ್ದೇನೆಂದರೆ, ಸೊ ಕಸ್ಟಮರ್ ಈಸ್ ಅ ಗಾಡ್, ನಾವು ಗಾಡ್ ಅಲ್ಲ, ಕಸ್ಟಮರೇ ಗಾಡ್ ಇದರಲ್ಲಿ ಬಿಸ್ನೆಸ್ ಫೀಲ್ಡಲ್ಲಿ. ಸೊ ನಾವು ಅವ್ರು ಏನು ಬೈದರೂ ಸುಮ್ಮನೆ ಇರಬೇಕು, ಅವ್ರು ಏನಂದರೂ ಸುಮ್ಮನೆ ಇರಬೇಕು, ಬಟ್ ಫೈನಲಿ ನಾವು ನಮ್ಮ ರೆಸ್ಪೆಕ್ಟ್ನೂ ಬಿಡಬಾರ್ದು. ಸೊ ಅದೊಂದು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಾನು ಫಸ್ಟ್ ಟೈಮ್ ಕಲ್ತ್ಕೊಂಡೆ. ಸೊ ತುಂಬ ರಾಂಗ್ ಆಗಿರೋ ಕಸ್ಟಮರ್ ಬಂದರೆ ನಾನು ಹೋಗೋಕ್ಕೆ ಹೋಗಲ್ಲ, ಹಸ್ಬೆಂಡಿಗೆ ತಳ್ಳಿಬಿಡ್ತೀನಿ, ನೀವೇ ಅಟೆಂಡ್ ಮಾಡಿ ಅಂತ, ಆ ಥರದ್ದೆಲ್ಲ ಖಂಡಿತ ಆಗಿದೆ. ಸೊ ಬಿಸ್ನೆಸ್ ವುಮೆನ್ ಅಂದರೆ ನೀವು ಕೇಳಿರೋ ಕ್ವೆಶನಿಗೆ ನಾನು ಹೇಳೋದು, ಕಂಪ್ಲೀಟಾಗಿ ಕಮ್ಯುನಿಕೇಷನ್ ಇರಬೇಕು, ನಾಲೆಡ್ಜ್ ಇರಬೇಕು, ಮತ್ತು ನಮ್ಮ ಫೀಲ್ಡಲ್ಲಿ ಪ್ರಮೋಷನ್ ಈಸ್ ಮೇಜರ್, ಪ್ರಮೋಷನ್ನೇ ಮೇಜರ್. ನಮ್ಮನ್ನು ನಾವು ಹೇಗೆ ಪ್ರಮೋಟ್ ಮಾಡ್ಕೊತೀವಿ? ಇಷ್ಟು ವರ್ಷ ಜರ್ನಲಿಸ್ಟಾಗಿ ನಾನು ಬೇರೆಯವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೆ, ಸೊ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಈಗ ನಾನು ನನ್ನನ್ನೇ ಪ್ರಮೋಟ್ ಮಾಡ್ಕೊಳೋ ಒಂದು ಹಂತ ಬಂದಾಗ ಸಮಟೈಮ್ಸ್ ನಾನು ಬ್ಲ್ಯಾಂಕ್ ಆಗಿದ್ದು ಇದೆ, ಸಮಟೈಮ್ಸ್ ಎಕ್ಸ್ಟ್ರಾಡಿನರಿಯಾಗಿ ಟ್ರೈ ಮಾಡಿರೋದು ಇದೆ. ಸೊ ಪ್ರಮೋಷನ್ ಇಂಪಾರ್ಟೆಂಟು, ಮತ್ತು ನನ್ನ ಕಮ್ಯುನಿಕೇಷನ್ ಇಂಪಾರ್ಟೆಂಟು, ಮತ್ತು ಮನಿ ಎಲ್ಲಿ ಹಾಕಿ ಎಲ್ಲಿ ತೆಗಿಬೇಕು, ಸೊ ಹೆಂಗೆ ನಾವು ಅನ್ನೋದು ಅದೊಂದು ಥಿಂಕಿಂಗ್ ಥಾಟ್ ಪ್ರೋಸೆಸ್ಸು ನಮಗೆ ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಪಾಯಿಂಟ್ ಆಫ್ ಪಾಯಿಂಟ್ ಲಕ್ ಅನ್ನೋದು ಇರಬೇಕು ಮೇಡಮ್. ಎಷ್ಟೇ ತುಂಬ ನಾವು ಎಲ್ಲದನ್ನೂ ನಾವು ಇಷ್ಟ ತುಂಬ ಯೋಚನೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೆಲವು ಸತಿ ಲಕ್ ಅನ್ನೋದು ನಮ್ಮ ಕೈ ಹಿಡಿಬೇಕಾಗತ್ತೆ. ಸೊ ಅದನ್ನ ಅದು ಕೂಡ ನಮಗೆ ವರ್ಕ್ ಆಗಿದೆ.
2: ಮಾನಸ ಮ್ಯಾಮ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಗಿಫ್ಟ್ ಸೆಂಟರ್ ಇದೆ, ಆ್ಯಂಡ್ ರಿಟರ್ನ್ ಗಿಫ್ಟ್ ಸೆಂಟರ್ ಕೂಡ ಕೆಲವು ಇದೆ ಆಯಿತಾ? ಬಟ್ ಆದರೂ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಾಗಿರ್ಬೋದು ಅಥವಾ ಕಾರ್ಯಕ್ರಮವನ್ನು ಕೇಳ್ತಾ ಇರೋರು, ನಮ್ಮ ಶಿವಮೊಗ್ಗದ HPC ಥಿಯೇಟರ್ ಅಂದರೆ ಮಥುರಾ ಹೋಟೆಲ್ ಪಕ್ಕದಲ್ಲಿರುವಂಥ ನಿಮ್ಮ ಒಂದು ದಾತ್ರಿ ರಿಟರ್ನ್ ಗಿಫ್ಟ್ಸ್ಗೆ ಯಾಕೆ ಬರಬೇಕು, ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಮ್ಯಾಮ್?
3: ಖಂಡಿತ ಇಲ್ಲಿರೋ ರಿಟರ್ನ್ ಗಿಫ್ಟ್ ಶಾಪ್ಗಳೂ ಮತ್ತು ತುಂಬ ಹಳೆ ಹಳೆ ನೇಮ್ ಕೆಲವನಂದಿದೆ, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆಲ್ಲ ಕಾಂಪೀಟ್ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಖಂಡಿತ ಅವರು ಚೆನ್ನಾಗಿ ತುಂಬ ಒಳ್ಳೊಳ್ಳೆ ನೇಮ್ ಇದೆ, ಹಳಬ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರೆ. ನಮಗೆ ಯಾಕೆ ಬರಬೇಕು ಅಂದರೆ ಖಂಡಿತ ಒಂದು ಬಿಗ್ ರೀಸನ್ ಇದೆ ಅಂದರೆ ಅಪ್ಡೇಟೆಡ್ ವರ್ಷನ್. ಅವು ಪ್ರತಿಯೊಂದೂ ಅಪ್ಡೇಟೆಡ್ ವರ್ಷನ್. ಇವತ್ತಿನ ಜನ ಏನು ಇಷ್ಟಪಡ್ತಾರೆ, ಇವತ್ತಿನ ಟ್ರೆಂಡ್ ಏನಿದೆ ಅದ್ರ ನಾವು ಪ್ರಕಾರ ಹೋಗ್ತೀವಿ. ಲಾಸ್ಟ್ ಒಂದು 2 ಮಂತ್ಸ್ ಹಿಂದೆ ಇರೋ ಗಿಫ್ಟ್ ನಮ್ಗೆ ಇವಾಗ ಬಂದರೆ ನಮ್ಮ ಅಂಗಡಿಲಿ ನಿಮಗೆ ಸಿಗತ್ತೇ ಇಲ್ಲ. ಅಷ್ಟೊಂದು ನಾವು ಟ್ರೆಂಡ್ ತಕ್ಕ ಹಾಗೆ ಹೋಗ್ತಾ ಇದ್ದೀವಿ. ಜೊತೆಗೆ ರೀಸನಬಲ್ ರೇಟ್, ಅದನ್ನಂತೂ ನಾನು ಖಂಡಿತ ಹೇಳ್ತೀನಿ. ಬಿಕಾಸ್ ಸಮ್ಟೈಮ್ಸ್ ಇಲ್ಲಿ ಶಿವಮೊಗ್ಗದಲ್ಲಿ ತುಂಬ ಕಮ್ಮಿ ರೇಟಿಗೆ ನಿಮ್ಗೆ ಎಲ್ಲ ಐಟಮ್ ಸಿಗತ್ತೆ ಅಂತ ಒಂದು ಯಾವುದೋ ಏರಿಯಾ ಹೆಸರು ಹೇಳ್ತಾರೆ, ಇನ್ನೊಂದು ಯಾವುದೋ ಅಂಗಡಿ ಹೆಸರು ಹೇಳ್ತಾರೆ. ಖಂಡಿತ ನಾವು ಅವ್ರಿಗೆ ಕಾಂಪೀಟ್ ಮಾಡಿದ್ದೀವಿ. ಅಷ್ಟೊಂದು ಕಡಿಮೆ ರೇಟಿಗೆ ಕೂಡ ಕಸ್ಟಮರಿಗೆ ಕೊಟ್ಟಿದ್ದೀವಿ. ಅದನ್ನು ಹುಡುಕ ಮೇಜರಾಗಿ ಬಿಸ್ನೆಸ್ಸಲ್ಲಿ ಮ್ಯಾಮ್ ಇದರಲ್ಲೂ ರಿಟರ್ನ್ ಗಿಫ್ಟಲ್ಲಿ ರೇಟ್ ಕಮ್ಮಿನೇ ನೋಡ್ತಾರೆ. ಯಾಕಂದರೆ ಮದುವೆ ಫಂಕ್ಷನ್ಸ್ಗೆ ಯಾರು 5-10 ಗಿಫ್ಟ್ ಕೊಡಲ್ಲ, 500, 1,000. ಸೊ ಬಲ್ಕ್ ಆರ್ಡರ್ಸ್ ಇದ್ದಾಗ 1 ರೂಪಾಯಿ ಕೂಡ ಮ್ಯಾಂಡೇಟ್ ಆಗುತ್ತೆ. ಸೊ ನಾವು ಹಾಗಾಗಿ ಆ ಬಿಸ್ನೆಸ್ನ ನಾವು ಮೇಜರಾಗಿ ಪ್ರೈಸ್ ಮೂಲಕನೇ ನೋಡ್ತಾ ಹೋಗಬೇಕು. ಹಾಗಾಗಿ
4: ಸೊ ನಿಮಗೂ ಕೂಡ ಬಲ್ಕ್ ಆರ್ಡರ್ಸ್ ಎಲ್ಲ ಬರ್ತಿದೆಯಾ ಮ್ಯಾಮ್?
3: ಖಂಡಿತ ಬಲ್ಕಲ್ಲೇ ನಾವು ಸಿಂಗಲ್ ಪೀಸ್ ಮಾರೋದೇ ಇಲ್ಲ ನಮ್ಮ ಶಾಪಲ್ಲಿ ಬಂದಿರೋರಿಗೆ. ಸೊ ಕೆಲವೊಂದು ಡಾಲ್ಸ್ ಇಟ್ಟಿದ್ದೀವಿ, ಕೆಲವೊಂದು ಬ್ಯಾಗ್ಸ್ ಇಟ್ಟಿದ್ದೀವಿ. ಇವಾಗ ಸ್ವಲ್ಪ ಗಿಫ್ಟ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಯಾವುದು ನಾವು ಸಿಂಗಲ್ ಐಟಮ್ ಕೊಡಲ್ಲ. ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದು 1 ಪೀಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ನಾವು ಕೊಡಲ್ಲ. ಕಂಪ್ಲೀಟ್ಲಿ ಇದು ಹೋಲ್ಸೇಲ್ ಬಲ್ಕ್ ಶಾಪ್ ಆ ಥರನೇ.
4: ಸೂಪರ್ ಮನಸ ಮ್ಯಾಮ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಈ ಒಂದು ಕ್ಯೂಟ್ ದಾತ್ರಿ ರಿಟರ್ನ್ ಗಿಫ್ಟ್ ಸೆಂಟರ್ ಬಗ್ಗೆ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು. ನನಗೂ ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ನನ್ನ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ವಿಷಯನೂ ನೆನಪು ಮಾಡ್ಕೊಂಡಿದ್ದು ಒಂಥರ ಸೂಪರ್ ಎನರ್ಜೆಟಿಕ್ ಆಗಿತ್ತು. ಥ್ಯಾಂಕ್ ಯು.
4: ಯು ಆರ್ ವೆಲ್ಕಮ್ ಮ್ಯಾಮ್. ಕೇಳಿದ್ರಲ್ಲ ಸ್ನೇಹಿತರೆ, ಜರ್ನಲಿಸ್ಟ್ ಬಿಸ್ನೆಸ್ ವುಮೆನ್ ಆದಂತಹ ಬಿಸ್ನೆಸ್ ಸ್ಟೋರಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ರಿಟರ್ನ್ ಗಿಫ್ಟ್ಸ್ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮ ಶಿವಮೊಗ್ಗದ ಮಥುರಾ ಪ್ಯಾರಡೈಸ್ ಪಾರ್ಕ್ ಎಕ್ಸ್ಟೆನ್ಷನ್ ರೋಡ್ ಹತ್ರ ಇರುವಂತಹ ದಾತ್ರಿ ರಿಟರ್ನ್ ಗಿಫ್ಟ್ಸ್ಗೆ ನೀವು ಒಮ್ಮೆ ಭೇಟಿ ನೀಡಿ. ನಿಮಗೂ ಕೂಡ ಇಲ್ಲಿ ಒಳ್ಳೆ ರಿಟರ್ನ್ ಗಿಫ್ಟ್ಸ್ಗಳು ಸಿಗುತ್ತೆ. ನೀವು ನಿಮ್ಮ ಮದುವೆ ಅಥವಾ ಯಾವುದೇ ಸಮಾರಂಭಗಳಿಗೆ ರಿಟರ್ನ್ ಗಿಫ್ಟ್ಸ್ ಕೊಡೋ ಪ್ಲಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ. ಸೊ ಕೇಳುಗರೆ, ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಜೊತೆಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ಸೈನಿಂಗ್ ಆಫ್ RJ ಅರ್ಪಿತಾ. ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
11: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
11: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಕೃಷಿಗೆ ಬರೋದಕ್ಕಿಂತ ಮುಂಚೆ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಟೈಮ್ನಲ್ಲಿ ಅವರಿಗೆ ಕೆಲಸದಲ್ಲಿ ಬೇಸರ ಬಂದು ಮತ್ತೆ ಊರಿಗೆ ಹೋಗೋಣ ಅಂತ ಅನಿಸಿ ಊರಿಗೆ ಮರಳಿ ಬರ್ತಾರೆ. ಬಂದು ಇಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರು ತರಬೇತಿಯನ್ನು ಪಡ್ಕೊಂಡು ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಅಣಬೆ ಕೃಷಿನಲ್ಲಿ ಅವರು ಕೂಡ ಇನಿಷಿಯಲ್ ಡೇಸ್ನಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನಂತರದಲ್ಲಿ ಅದನ್ನು ಒಂದು ಉದ್ಯಮವಾಗಿ ಆರಂಭ ಮಾಡ್ತಾರೆ. ಇವರು ಅಣಬೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಈಗ ಗಳಿಸ್ತಾ ಇದ್ದಾರೆ. ಬೆಂಗಳೂರು ಕೆಲಸ ಬಿಟ್ಟು ಹಳ್ಳಿಗೆ ಬಂದು ಅಣಬೆ ಕೃಷಿಯನ್ನು ಮಾಡಿ ಪ್ರತಿದಿನ 15-20 ಕೆಜಿ ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರು ಅಣಬೆ ಕೃಷಿಯನ್ನು ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಹಾಗೆ ಇವರು ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಅಣಬೆ ಕೃಷಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಇವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇದ್ದಾರೆ ತುಮಕೂರು ಜಿಲ್ಲೆಯ ಚಂದ್ರಕಲಾ ಅವರು. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ತಮ್ಮ ಕುಟುಂಬದಲ್ಲಿರುವಂಥವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಣಬೆ ಕೃಷಿಯ ಕುರಿತಂತೆ ಚಂದ್ರಕಲಾ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಚಂದ್ರಕಲಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
13: ನಾನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಜಾಸ್ತಿ ಆಗಿ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಹೆಲ್ತ್ ಇಶ್ಯೂಸ್ ಆಗಿ ನಾನು 3 ಇಯರ್ಸ್ ಬ್ಯಾಕೇ ಕೆಲಸ ಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿದ್ದೆ. ಸೊ ನಾನು ಮದುವೆಗಿನ ಮುಂಚೆ ಅಂದ್ಕೊಂಡಿದ್ದೆ ಈ ತೋಟಗಾರಿಕೆ ಇದು ಲಾಲ್ಬಾಗಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಮಶ್ರೂಮ್ದು ಮತ್ತು ವೆನಿಲಾದು ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಆ ಥರದ್ದೆಲ್ಲ ಹೋಗಿ ಪಾಟಲ್ಲಿ ಬೆಳೆದು ಗಾರ್ಡನ್ ಟೆರೆಸ್ ಮಾಡಬೇಕು ಅಂತ 20 ಇಯರ್ಸ್ ಬ್ಯಾಕ್ ಅಂದ್ಕೊಂಡಿದ್ದು. ಸೊ ನೋಡೋಣ, ಒಂದು ಟ್ರೈನಿಂಗ್ ತೊಗೊಂಡು ನೋಡೋಣ ಅಂತಂದ್ಬಿಟ್ಟು ಹೋಗಿ ಟ್ರೈನಿಂಗ್ ತೊಗೊಂಡು, ಮತ್ತು 1 ಇಯರ್ ಬ್ಯಾಕ್ ನಾನು ಅಮ್ಮ ಮನೇಲಿ ಒಂದು 8x8 ರೂಮ್ ಇತ್ತು. ಸೊ ಆ ರೂಮಲ್ಲಿ ನಾನು ಹಾಕಿದೆ, ಸ್ಟಾರ್ಟಿಂಗ್ ಅವರು ಹೇಳ್ಕೊಟ್ಟಿದ್ದ ಪ್ರಕಾರ ಎಲ್ಲ ಹಾಕಿ ಅದು ಬರುತ್ತಾ ನಮ್ಮ ಕೈಯಲ್ಲಿ ಸಾಧ್ಯವಾ ಅದು ಅಂತಂದ್ಬಿಟ್ಟು ಒಂದು 100 ಬ್ಯಾಗ್ಸು 150 ಬ್ಯಾಗ್ಸ್ ಹಾಕಿದ್ವಿ. ಸೊ ಅದರಿಂದ ಈಲ್ಡ್ ಎಲ್ಲ ಚೆನ್ನಾಗಿ ಬಂತು ಲಾಸ್ಟ್ ಇಯರ್ ಸೇಮ್ ನವಂಬರಲ್ಲಿ. ಸೊ ಅದು ಚೆನ್ನಾಗಿ ಬಂದಿದ್ದಕ್ಕೆ ನಾವು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಒಂದು ದಿನಕ್ಕೆ ಆವ್ರೇಜ್ ಒಂದು 15-20 ಕೆಜಿ ಈಲ್ಡ್ ತೆಗಿತಾ ಇದ್ದೀವಿ ಪ್ರತಿದಿನ. ಸೊ ಇದು ನಾವು ಇನ್ನು ಮುಂದಕ್ಕೆ ಜಾಸ್ತಿ ಮಾಡೋ ಪ್ಲ್ಯಾನ್ ಇದೆ. ಈಗ ಅಟ್ ಪ್ರೆಸೆಂಟು 15-20 ಕೆಜಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಎಲ್ಲ ಹೋಲ್ಸೇಲ್ಗೆಲ್ಲ ಕೊಡ್ತಾ ಇದ್ದೀವಿ. ಹೋಲ್ಸೇಲ್ ಕೊಟ್ಟರೆ 150-140 ಈ ಥರ ಕೊಡ್ತಾರೆ. ಸೊ ಇದು ನಮಗೆ ಕಾಸ್ಟಿಂಗ್ ಬಂದು ಒಂದು 75-80 ರುಪೀಸ್ ಬೀಳುತ್ತೆ ನಮಗೆ. ₹80 ಬಿದ್ದರೂ ನಮಗೊಂದು ಪರ್ ಕೆ ಜಿಗೆ ಒಂದು 60-70 ಈ ಥರ ನಮ್ಮದೇ ಓನ್ ಮಾರ್ಕೆಟಿಂಗ್ ಆದರೆ ನಮಗಿನ್ನ ಜಾಸ್ತಿ ಸಿಗುತ್ತೆ. ಮೀನ್ಸ್ ರೀಟೈಲರ್ಸ್ಗೆ ಹೋದರೆ ನಾವು ₹200 ಪರ್ ಕೆ ಜಿ ಹೆಂಗೆ ಮಾಡಿದಾಗ ನಮಗಿದು ₹120-130 ಪರ್ ಕೆ ಜಿಗೆ ಸಿಗುತ್ತೆ.
11: ಓಕೆ, ಸೂಪರ್ ಮೇಡಮ್. ಮೇಡಮ್, ಹಾಗೆ ಈಗ ಮಶ್ರೂಮ್ನ ಬೆಳಿಬೇಕು ಅಂತಂದರೆ ಅಥವಾ ಅಣಬೆ ಕೃಷಿಯನ್ನು ಮಾಡಬೇಕು ಅಂತಂದರೆ ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು, ಹೇಗೆ ಸ್ಟಾರ್ಟ್ ಮಾಡಬೇಕು ಇದರ ಬಗ್ಗೆ ಹೇಳ್ಬೋದಾ?
13: ಮಶ್ರೂಮು ಯಾರು ಬೇಕಾದರೂ ಬೆಳಿಬೋದು. ಮೀನ್ಸ್ ಅಂದರೆ ಒಂದು 18 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ತೊಗೊಂಡು ಒಂದು ಟ್ರಯಲ್ ಬ್ಯಾಗ್ಸ್ ಅಂತ ಹಾಕಿ ವೈಜ್ಞಾನಿಕವಾಗಿ ಎಲ್ಲ ತಿಳ್ಕೊಂಡು ಮತ್ತು ಅದರಲ್ಲಿ ಬರುವಂಥ ಚಾಲೆಂಜಸ್ಸು ಅವ್ರು ತಿಳ್ಕೊಂಡು ಕಮರ್ಷಿಯಲಿ ಹೋಗೋದಾದರೆ ಹೋಗ್ಬೋದು, ಪ್ರಾಫಿಟ್ ಇದೆ ಇದರಲ್ಲಿ. ಬಟ್ ಇದು ಏನಂದರೆ ಇದು ಒಂದೇ ದಿಸಕ್ಕೆ ನಾವು ಕಲಿಯುವಂಥದ್ದಲ್ಲ. ಒಂದು ಇವಾಗ ಮಾನ್ಸೂನ್ ಅಂತ ಇವಾಗ ವೆದರ್ ಅಂತಂದರೆ ಮೂರು ರೀತಿಯ ವೆದರ್ ಬರುತ್ತೆ ನಮಗೆ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಬರುತ್ತೆ. ಈ ಮೂರು ಕಾಲದಲ್ಲೂ ನಾವು ಬೆಳೆಯೋಕ್ಕೆ ಸಾಧ್ಯನಾ ಅದನ್ನು ಫಸ್ಟು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೇ ಈ ವೆದರ್ ಸಪೋರ್ಟ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಎ ಸಿ ಏನು ಹಾಕ್ದಲ್ಲೇ ಲೋ ಕಾಸ್ಟಲ್ಲಿ ಮಾಡೋದ್ರಿಂದ ಇದರಲ್ಲಿ ವೆದರ್ ಈ ವೆದರಲ್ಲಿ ನಾವು ಬೆಳಿಬೋದಾ ಅದನ್ನು ತಿಳ್ಕೋಬೇಕು. ಮತ್ತು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಾರ್ಕೆಟಿಂಗ್ ಅಂದರೆ ಕೆಲವರು ಮಾರ್ಕೆಟಿಂಗ್ ನಾನು ನಿಮಗೆ ಇಷ್ಟು ಕೆ ಜಿ ಸೇಲ್ ಮಾಡಿಕೊಡ್ತೀನಿ ನಂಬರ್ ತೊಗೊಳ್ಳಿ ಅಂತಾರೆ, ಮತ್ತು ಅದನ್ನ ನೆಕ್ಸ್ಟ್ 2 ಡೇಸ್ ಆದಮೇಲೆ ಇಲ್ಲ ನನಗೆ ಅಷ್ಟು ಬೇಡ 1 ಕೆ ಜಿ ಸಾಕು ಅಂತಾರೆ. ಸೊ ಈ ಥರದ್ದೆಲ್ಲ ನಾವು ಆಪ್ಷನ್ಸ್ ಜಾಸ್ತಿ ಇಟ್ಕೋಬೇಕು. ಮೀನ್ಸ್ ಬೈಯರ್ಸ್ ಜಾಸ್ತಿ ಇಟ್ಕೋಬೇಕು, ಹೋಲ್ಸೇಲರ್ಸ್ ಇಟ್ಕೊ. ದಿನ ಯಾರು ಲೋಕಲಲ್ಲಿ ಸುತ್ತಮುತ್ತಲು ಏರಿಯಾದಲ್ಲಿ ದಿನ ಇದಾಗಲ್ಲ. ವೆಜಿಟೇಬಲ್ ಶಾಪಲ್ಲಿ ದಿನ ಹೋಗುತ್ತೆ, ಮಾಲ್ಸಲ್ಲಿ ಹೋಗುತ್ತೆ. ಬಿಟ್ಟರೆ ನಾವು ಪರಿಚಯದವ್ರನ್ನ ನಂಬಿಕೊಂಡು ಪರಿಚಯದವರು ಹೇಳಿದ್ರು ಇದರಲ್ಲಿ ತುಂಬ ಇನ್ಕಮ್ ಇದೆ ಮಾಡಿದೆ ಮಾಡ್ತಾ ಇದ್ದೀನಿ ಅಂತಂದರೆ ಅದು ತಪ್ಪಾಗುತ್ತೆ. ಎಲ್ಲ ತಿಳ್ಕೊಂಡು ಪರಿಚಯದವರು ಇವತ್ತು ಒಂದು ದಿವಸ ತಿಂತಾರೆ, ವೀಕ್ಲಿ ಒನ್ಸೇ ಯೂಸ್ ಮಾಡೋದು, ಯಾರು ದಿನ ಯೂಸ್ ಮಾಡಲ್ಲ. ಬಟ್ ದಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಅದು ದಿನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವು ಯಾರೋ ಒಬ್ಬರನ್ನ ನಂಬಿಕೊಂಡು ವ್ಯವಹಾರ ಮಾಡಿದ್ರೆ ಕಷ್ಟ ಆಗುತ್ತಿದ್ದು. ಅವ್ರ ಓನ್ ಮಾರ್ಕೆಟಿಂಗು, ಹೋಲ್ಸೇಲರ್ಸು. ನಾವು ಈಸ್ಟ್ ಇವಾಗ ಬೆಳಗ್ಗೆ ಒಂದು 5:30 ಕ್ರಾಪಿಂಗ್ ಆದರೆ 7 ಒಳಗಡೆ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡಬೇಕು. 7 ಒಳಗಡೆ ಆಗಲಿಲ್ವಾ 8 ಒಳಗಡೆ ಅದು ಕಳಿಸೋ ಲೆವೆಲ್ಗೆ ನಾವು ಇರಬೇಕು. ಅದನ್ನು 9 ಗಂಟೆಗೆ ಲಾಸ್ಟ್ ಡಿಸ್ಪ್ಯಾಚ್ ಆಗಬೇಕು. ಅದು ಆಗದಲೇ ಇದ್ದರೆ ಆ ಮಶ್ರೂಮ್ ಡಲ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಪ್ಯಾಕ್ ಮಾಡಿ ಮತ್ತು ಇಟ್ಕೊಂಡ್ರೂ ಫ್ರಿಡ್ಜಲ್ಲಿ ಇಡೋವಂಥ ಇಡ್ಬೋದು, 2-3 ದಿವಸ ಇಡ್ಬೋದು. ಬಟ್ ಆದರೆ ಅದು ಕ್ವಾಲಿಟಿ ಹೊರಟೋಗುತ್ತೆ. ನಾವು ಒಳ್ಳೆ ಕ್ವಾಲಿಟಿ ಮಶ್ರೂಮ್ ಕೊಡಬೇಕಂದ್ರೆ 5:30 ಕ್ರಾಪಿಂಗ್ ಮಾಡ್ತೀವಿ, 8-9 ಫುಲ್ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಸೊ ಆ ಥರ ಮಾರ್ಕೆಟಿಂಗ್ ಇದ್ದು ನಾನು ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಅವ್ರದೇ ಆದಂಥ ಓನ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತಿದ್ದು. ಕಮರ್ಷಿಯಲಿ ಮಾಡೋರ್ಗಾದ್ರೆ ಸಣ್ಣ ಪುಟ್ಟ ಮನೇಲಿ ಲೇಡೀಸು ನಾವು ಟ್ರೈ ಮಾಡ್ತೀವಿ ಅಂದರೆ ಅವರು ಕೂಡ ಸಹ ಖಂಡಿತ ಟ್ರೈ ಮಾಡ್ಬೋದು.
11: ಓಕೆ ಮೇಡಮ್, ಸೂಪರ್ ಆಗಿ ಹೇಳಿದ್ರಿ. ಸೊ ಈ ಒಂದು ಅಣಬೆ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಬೇಕು ಅನ್ನೋದು ನಿಮ್ಮ ಮಾತು. ಸೊ ಹಾಗೆ ಯಾರೇ ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡ್ತಿದ್ದೀರಾ ಅಂತಂದರೆ ಸೊ ಅದಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಹೇಗೆ ಅದರ ಹ್ಯುಮಿಡಿಟಿ ಅಥವಾ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಿ ಮೇಡಮ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅಣಬೆ ಕೃಷಿಯನ್ನು ಮಾಡೋದಕ್ಕೂ ಮುಂಚೆ ಅಣಬೆ ಕೃಷಿಗೆ ಬೇಕಾದಂತಹ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅನುಭವ ಇರುವಂಥವ್ರ ಜೊತೆಗೆ ಆಗಿರ್ಬೋದು, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯ ಅಣಬೆನ ಹಾಕಬೇಕು, ಯಾವ ರೀತಿ ಅದನ್ನು ಹಾರ್ವೆಸ್ಟಿಂಗ್ ಮಾಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳ್ಕೊಂಡ ನಂತರದಲ್ಲಿ ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಲೂ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಅವರು ತುಮಕೂರಿಂದ ಮಾತಾಡ್ತಾ ಇದ್ದಾರೆ. ಸೊ ಇವರು ಕೂಡ ಹೇಳ್ತಾ ಇರೋದು ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಆಗಿರ್ಬೋದು ಅಥವಾ ಬೇರೆ ಯಾವುದನ್ನೇ ಕೃಷಿಯಲ್ಲಿ ಮಾಡ್ತೀವಿ ಅಂತಂದರೆ ಖಂಡಿತವಾಗಲೂ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿದಾಗ ಅದರಲ್ಲಿ ಒಂದು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ಹೇಳಿ, ಹಾಗೆ ಇವರು ಕೂಡ ಅಣಬೆನ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಈಗ ದಿನಕ್ಕೆ ಒಂದು 15-16 ಕೆಜಿ ಅಥವಾ 15-20 ಕೆಜಿಯಷ್ಟು ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವರು ಉತ್ಪಾದನೆ ಮಾಡೋದ್ರ ಜೊತೆಯಲ್ಲಿ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಇದು ಮನೆಯಲ್ಲಿರುವಂಥವರಿಗೆ ಒಂದು ಉದ್ಯೋಗವನ್ನು ಕೊಡುತ್ತೆ, ಜೊತೆಗೆ ಮನೆಯಲ್ಲಿರುವಂತಹ ಗೃಹಿಣಿಯರು ಕೂಡ ಇದನ್ನು ಬೆಳೆದು ಒಂದು ಇನ್ಕಮ್ನ ಮಾಡ್ಕೋಬೋದು. ಸೊ ಅದೇ ರೀತಿಯಲ್ಲೇ ನೀವು ಕೂಡ ಏನಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಕಲಾ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಈಗ ಅಣಬೆನಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದೆಯಾ, ಮತ್ತು ನೀವು ಮಾಡ್ತಿರುವಂತಹ ಕೃಷಿಯಲ್ಲಿ ಯಾವ ರೀತಿಯ ಯಾವ ವಿಧದ ಅಣಬೆಯನ್ನು ಕೃಷಿ ಮಾಡ್ತಾ ಇದ್ದೀರಾ? ಅಣಬೆ ಕೃಷಿ ಮಾಡೋದಕ್ಕೆ ಯಾವ ವಿಧದ ಅಣಬೆ ಸೂಕ್ತವಾಗುತ್ತೆ, ಮತ್ತು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
4: ಮಶ್ರೂಮಲ್ಲಿ ತುಂಬ ವಿಧವಾದ ಮಶ್ರೂಮ್ಸ್ ಇದೆ. ಇದರಲ್ಲಿ ನಾನು ನೋಡಿರೋ ಅಂಥದ್ದು ಮಶ್ರೂಮ್ಸು ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು, ಶಿತಾಕೆ ಮಶ್ರೂಮು, ಗ್ಯಾನಡರ್ಮ ಮಶ್ರೂಮ್ ಅಂತ ಎಲ್ಲ ಹೇಳ್ತಾರೆ. ಇದರಲ್ಲಿ ಮತ್ತೆ ಪಿಂಕ್ ಆಯಿಸ್ಟರ್ ಮಶ್ರೂಮ್ ಅಂತಲೂ ಯೆಲ್ಲೋ ಕಲರ್, ತುಂಬ ವೆರೈಟಿ ವೆರೈಟೀಸ್ ಇದೆ. ನಾನು ಇದು ಆಯಿಸ್ಟರ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಬಟನ್ ಬಂದು ತುಂಬ ಎಸಿ ಹಾಕಿ ನಾವು ಇನ್ವೆಸ್ಟ್ ಮಾಡಿ ಮಾಡಬೇಕಾಗುತ್ತೆ. ಆಯಿಸ್ಟರ್ ಬಂದು ಆ ಟೆಂಪ್ರೇಚರ್ಗೆ ಸೂಟಬಲ್ ಅದು ಆಯಿಸ್ಟರ್. ಮತ್ತು ಲೋ ಕಾಸ್ಟಲ್ಲಿ ಮಾಡಬಹುದಾದಂಥ ಇದು ಕಲ್ಟಿವೇಷನ್ ಇದು. ಇದು ಬಂದು ನಾವು ಭತ್ತದ ಹುಲ್ಲಲ್ಲಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ಕಬ್ಬಿನ ಜಲ್ಲೆಯಿಂದನೂ ಮಾಡ್ಬೋದು, ಮತ್ತು ರಾಗಿ ಹುಲ್ಲಿಂದನೂ ಮಾಡ್ಬೋದು, ಟಿಶ್ಯೂ ಪೇಪರಿಂದನೂ ಮಾಡ್ಬೋದು. ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ಈಲ್ಡ್ ತುಂಬ ಜಾಸ್ತಿ ಬರೋದು ಭತ್ತದ ಹುಲ್ಲಿನಿಂದ. ಸೊ ಹಾಗಾಗಿ ನಾವು ಕಮರ್ಷಿಯಲಿ ಮಾಡೋದಾದರೆ ನಾವು ಭತ್ತದ ಹುಲ್ಲನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ದೊಡ್ಡದು ಕಂತೆ ಬಂದು ಒಂದು 150-160 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ. ಆ ಹುಲ್ಲನ್ನು ಇಲ್ಲಿ ಕಟ್ ಮಾಡಿ ಒಂದು 3-4 ಇಂಚಲ್ಲಿ ಕಟ್ ಮಾಡಿ, ಆ ಹುಲ್ಲು ಬಂದು ಮಳೆಯಲ್ಲಿ ನೆನೆದಿರಬಾರ್ದು, ಬಿಸಿಲಲ್ಲಿ ಒಣಗಿರಬಾರ್ದು. ಅದನ್ನು ನೆರಳಲ್ಲಿ ನಾವು ಸೇಫಾಗಿಡ್ತೀವಿ. ಸೇಫಾಗಿಟ್ಟಾದಮೇಲೆ ಅದನ್ನು ತೊಗೊಂಬಂದು ಕಟ್ ಮಾಡಿ 3-4 ಇಂಚು ಬರೋ ಥರ ಕಟ್ ಮಾಡಿ ಅದನ್ನು ಬೇಯೋದಕ್ಕೆ ಚೀಲಕ್ಕೆ, ಈರುಳ್ಳಿ ಚೀಲಕ್ಕೆ ತುಂಬ್ತೀವಿ. ಈರುಳ್ಳಿ ಚೀಲದನ್ನು ಒಂದು 5-6 ಒಂದು ದೊಡ್ಡ ತಪ್ಪಲೆ ತೊಗೊಂಡು 5-6 ಚೀಲ ಅದರಲ್ಲಿ ತುಂಬಿ ಮಳ್ಳೋ ನೀರಿಗೆ ಆರು ಚೀಲನ ಅದ್ಬಿಟ್ಟು ಹಾಕ್ತೀವಿ, ಒಂದು ಒನ್ ಅವರ್ ಫುಲ್ಲು ಬೇಯಿಸ್ತೀವಿ ಅದರಲ್ಲಿ. ಆ ಬೆಂದಾದಮೇಲೆ ಪ್ಲೇಟೆಲ್ಲ ಓಪನ್ ಮಾಡಿ ಅದನ್ನು ತೆಗೆದು ಮತ್ತೆ ಸೋರಾಕಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಹುಲ್ಲನ್ನು ಒಣಗಲಿಕ್ಕೆ ಹಾಕ್ತೀವಿ. ನಾವು ಕೈಯಲ್ಲಿ ಹಿಡಿದ್ರೆ ಬರೀ ನಮಗೆ ಮಾತ್ರ ಫೀಲ್ ಆಗಬೇಕು ಅದು ನೀರಿನ ಅಂಶ ಇದೆ ಅಂತ, ಒಂದು ಚೂರು ಒನ್ ಡ್ರಾಪ್ ನೀರು ಅದು ಕೈಗೆ ಅಂಟ್ಕೊಬಾರ್ದು. ಹನಿ ಹನಿ ಥರ ಆಗಲಿ, ಸಣ್ಣ ಪುಟ್ಟ ಹನಿ ಆಗಲಿ ಅಂಟ್ಕೊಬಾರ್ದು. ಆ ಥರ ಒಣಗಿದೆ ಅನ್ನುವಾಗ ತೊಗೊಂಬಂದು ಇದು ಟಾರ್ಪಲಲ್ಲಿ ಮೇಲೆ ಹಾಕಿ ಕ್ಲೀನಾಗಿ ಅದು ಮುಂಚೆ ಅದಕ್ಕೆ ಪ್ರೊಸೆಸಿಂಗ್ ಮಾಡ್ತೀವಿ. ಈ ನೀಮ್ ಆಯಿಲು ಈ ಥರ ಫಾರ್ಮಲಿನೆಲ್ಲ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ. ಕವರು ಸೈಜ್ 10 ಅಂತ ತೊಗೊಳ್ತೀವಿ ನಾವು, ಅಂದರೆ ಅದು ಯೂಶ್ವಲಿ ರೇಷನ್ ಇದರಲ್ಲಿ 10 kg ಬ್ಯಾಗ್ ಅಂತ ಹೇಳ್ತಾರೆ. ಅದಕ್ಕೆ ಅದರನ್ನು ನಾವು ತೊಗೊಂಡು ಅದರಲ್ಲಿ 3.5 kg ಹುಲ್ಲು ತುಂಬ್ತೀವಿ, 300 g ಸ್ಪಾನ್ ಹಾಕ್ತೀವಿ, ಮತ್ತು ಅದು ಪ್ಯಾಕಿಂಗ್ ಮಾಡುವಾಗ ಸ್ವಲ್ಪ ಅದ್ಮಿ ಅದ್ಮಿ ಪ್ಯಾಕಿಂಗ್ ಮಾಡಬೇಕು. ಹಂಗೆ ಉದುರಿಸಿದ್ರೆ ಅದು ಬರಲ್ಲ, ಅದು ಸ್ಟಫ್ ಆಗಲ್ಲ. ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪ್ಯಾಕಿಂಗ್ ಮಾಡಿ ಮತ್ತು ಅದಕ್ಕೆ ಏರ್ ಆಚೆ ಹೋಗ್ದಂಗೆ ದಾರ ಹಾಕಿ ಕಟ್ತೀವಿ. ದಾರ ಹಾಕಿ ಕಟ್ಟಾದಮೇಲೆ ಅದಕ್ಕೊಂದು 12-15 ಹೋಲ್ ಹಾಕಿ ಹತ್ತಿ ಹಾಕ್ತೀವಿ. ಹತ್ತಿ ಹಾಕೋದು ಏನಕ್ಕೆ ಅಂತಂದರೆ ಯಾವುದೇ ಆಗಲಿ ಒಂದು ಸೊಳ್ಳೆ ಮೊಸರು ಸೊಳ್ಳೆಗಳು ಈ ಥರದ್ದೆಲ್ಲ ಹೋಗಿ ಅದರಲ್ಲಿ ಕೂತ್ಕೊಂಡು ಬೇರೆ ಜನ್ರೇಟ್ ಆಗಬಾರ್ದು ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಹತ್ತಿ ಹಾಕ್ತೀವಿ. ಹತ್ತಿ ಹಾಕಿ ಅದಾದಮೇಲೆ ಒಂದು 20 days ಆದಮೇಲೆ ಅದನ್ನು ಫ್ರೂಟಿಂಗ್ ಏರಿಯಾಗೆ ತೊಗೊಂಬರ್ತೀವಿ. ಫ್ರೂಟಿಂಗ್ ಏರಿಯಾ ಅಂತಂದರೆ ನಾವು ಮೇಂಟೈನ್ ಮಾಡೋದು 25-30 ಟೆಂಪ್ರೇಚರು, 80-90 ಹ್ಯುಮಿಡಿಟಿ ಮೇಂಟೈನ್ ಮಾಡಿರ್ತೀವಿ. ಆ ಏರಿಯಾಗೆ ಅದು ಬಂದಾಗ ಅದು ಫುಲ್ಲು ಕೆನೆಗಟ್ಟತ್ತೆ. ಬ್ಯಾಗ್ 3.5 kg ಬ್ಯಾಗು ನಾವು ಕೆನೆಗಟ್ಟತ್ತೆ. ಕೆನೆಗಟ್ಟಾದಮೇಲೆ ಅದರಿಂದ 25 days ಮೇಲೆ ಬಡ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಅದು ಪ್ಯಾಕಿಂಗ್ ಮಾಡುವಾಗ ಫಸ್ಟು ನಮ್ಮ ಕೈನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹುಲ್ಲು ಏನು ತುಂಬುವಾಗ ಅದು ಕವರ್ಗೆ ಸುತ್ತಲೂ ಲೇಯರ್ ಲೇಯರ್ ವೈಸು, ಅಂದರೆ ನಾವು ಒಂದು 3.5 kg ಒಂದು 6 layers ಮಾಡ್ತೀವಿ. ಯಾಕೆಂದರೆ ಅದು ಫುಲ್ಲು ಫಾರ್ಮಲಿನ್ ಮೈಸಿಲಿನ್ ರನ್ ಆಗಲಿ ಅಂತ ಅಂದ್ಬಿಟ್ಟು 5-6 layers ಮಾಡ್ತೀವಿ. ಅದು 300 g ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಸೊ ಅದು ಲೇಯರ್ 6 layers ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀವಿ.
3: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಮೇಡಮ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ನಮಗೆ ಚಂದ್ರಕಲಾ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹಾಗೆ ಅಣಬೆ ಕೃಷಿಯನ್ನು ಮಾಡುವಾಗ ಅದರ ಸಿದ್ಧತೆ ಹೇಗಿರಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಬನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಚಂದ್ರಕಲಾ ಅವರು ಇದ್ದಾರೆ. ಇವರು ತುಮಕೂರಿನಿಂದ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅಣಬೆ ಕೃಷಿಯ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಅಣಬೆ ಕೃಷಿನಲ್ಲಿ ಯಾವ ರೀತಿಯ ಅಣಬೆಯನ್ನು ಆಯ್ಕೆ ಮಾಡ್ಕೋಬೇಕು, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ಯಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಅಣಬೆ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಅದಕ್ಕೆ ಟೆಂಪರೇಚರ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ಹಾಗೆ ಈಗ ಅಣಬೆ ಬ್ಯಾಗ್ಗಳನ್ನ ಮಾಡಬೇಕು ಅಂತಾದರೆ, ಸೊ ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡಬೇಕಾಗುತ್ತೆ ಮತ್ತು ನೀವು ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದು ಮೇಡಮ್?
3: ಎಲ್ಲರೂ ಸಾಮಾನ್ಯವಾಗಿ 1 kg ಬ್ಯಾಗು, 2 kg ಬ್ಯಾಗು, 3 kg, 5 kg, ದೊಡ್ಡ ದೊಡ್ಡ ಸಿಲಿಂಡರ್ ಬ್ಯಾಗ್ಸ್ ಅಂತ ಎಲ್ಲ ಮಾಡ್ತಾರೆ. ನಾವು ಏನಿಗೆ 3.5 kg ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಅದು 1 kg ಹುಲ್ಲು ನಾವು ನೆನೆಸಿ ಬೇಯಿಸಿ ಒಣಗಿಸಿದಾಗ ಅದು 3 ಹೆಚ್ಚು ಕಮ್ಮಿ 3.5 kg ಒಳಗಡೆ ಅದು 1 kg ಹುಲ್ಲಿಗೆ ಮ್ಯಾಚ್ ಆಗುತ್ತೆ, ಡ್ರೈ ಹುಲ್ಲಿಗೆ. ಸೊ ಆ 1 kg ಹುಲ್ಲಿಗೆ ನಾವು ಹಾಕಿದಾಗ ಅದು 1.5 kg ಈಲ್ಡ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು 3.5 kg ಬ್ಯಾಗ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಾರ್ಕ್ ರೂಮ್ ಅಂತ ಅಂದ್ಬಿಟ್ಟು ನಾವು 20 ಇಡ್ತೀವಲ್ಲ, ಅದನ್ನು ಆ ಕಡೆ ಕತ್ಲೆ ಕೊಣೆ ಅಂತ ಅಲ್ಲಿ ಮಾಡಿದ್ದೀವಿ. ಅಲ್ಲಿ ಬಂದು 20 ನಾವಲ್ಲಿ 80 ಹ್ಯುಮಿಡಿಟಿ ಮೇಂಟೈನ್ ಮಾಡ್ತೀವಿ. ಟೆಂಪ್ರೇಚರು ಸೇಮ್ 25-30 ಒಳಗಡೆ ಮೇಂಟೈನ್ ಮಾಡ್ತೀವಿ. ಅದು ಮೇಂಟೈನ್ ಮಾಡಾದಮೇಲೆ ಆಫ್ಟರ್ 20 ಈ ಕಡೆ ಶಿಫ್ಟ್ ಮಾಡ್ತೀವಿ, ಫ್ರೂಟಿಂಗ್ ಏರಿಯಾ ಅಂತಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಬಂದು ಹತ್ತಿ ಎಲ್ಲ ತೆಗೆದುಬಿಟ್ಟು ಓಪನ್ ಮಾಡಿ ಇಲ್ಲ ಹಾಕ್ತೀವಿ, ಇಲ್ಲಿ ಹ್ಯಾಂಗಿಂಗ್ ಮಾಡ್ತೀವಿ. ಹ್ಯಾಂಗಿಂಗ್ ಮೆಥಡಲ್ಲಿ ಯಾಕೆ ಮಾಡ್ಬೋದು ಅಂತಂದರೆ, ರ್ಯಾಕಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ, ಮತ್ತು ಬೇರೆ ನಾವು ಸ್ಟ್ಯಾಂಡಿಂಗ್ ಇದು ರ್ಯಾಕ್ಸು, ಅಲ್ಯೂಮಿನಿಯಂ ರ್ಯಾಕ್ಸು ಈ ಥರ ಎಲ್ಲ ನಾವು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಅದು ಕಾಸ್ಟಿಂಗ್ ವೈಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹ್ಯಾಂಗಿಂಗ್ ಮೆಥಡಲ್ಲಿ ಇದು ಮಾಡಿದ್ವಿ. ಮತ್ತು ಅದರಲ್ಲಿ ಏನಂದರೆ, ನಾವು ಬ್ಯಾಗ್ಸ್ನ ನಾವು ಒಂದ್ರ ಪಕ್ಕ ಇಡುವಾಗ ಏರಿಯೇಷನ್ ಅಷ್ಟು ಚೆನ್ನಾಗಾಗಲ್ಲ ಅಂತಂದ್ಬಿಟ್ಟು ನಾವು ಏರಿಯೇಷನ್ಗೋಸ್ಕರ ನಾವು ಹ್ಯಾಂಗಿಂಗ್ ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇದು ಎಲ್ಲವೂ ನಮಗೆ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಎಲ್ಲ ಕಡೆಯೂ ಇದು ಗಾಳಿ ಆಡೋದ್ರಿಂದ ಸೊ ನಮಗೆ ಇದು ಸಫಿಷಿಯೆಂಟಾಗಿ ಇದು ಗ್ರೋ ಆಗುತ್ತೆ.
2: ಓಕೆ, ಸೊ ಹಾಗಿದ್ರೆ ಈ ಕ್ರಾಪಿಂಗ್ ಎಲ್ಲ ಯಾವ ಟೈಮಲ್ಲಿ ಮಾಡೋದು ಮೇಡಮ್ ನೀವು?
3: ಕ್ರಾಪಿಂಗ್ ಮಾಡೋದು ನಾವು ಬೆಳಗ್ಗೆ ಹೊತ್ತು ಮಾಡ್ತೀವಿ. ಬೆಳಗ್ಗೆ ಯಾಕೆ ಅಂತಂದರೆ ಬಿಸಿಲು ಕಮ್ಮಿ ಇರುತ್ತೆ ನಮಗೆ. ಸೊ ನಮಗೆ ಬೆಳಗ್ಗೆ ಮಾರ್ಕೆಟಿಂಗೆಲ್ಲ ವೆಜಿಟೇಬಲ್ ಶಾಪ್ಸ್ಗೆಲ್ಲ ಮಾರ್ನಿಂಗೆ ನಾವು ಅಲ್ಲಿ 7 ಒಳಗಡೆ ಕೊಡಬೇಕಾಗುತ್ತೆ ನಾವು ಅವ್ರಿಗೆ. ಸೊ ಹಾಗಾಗಿ 5:30 ಬಂದು ಮಾರ್ನಿಂಗೇ ಎಲ್ಲ ಕ್ರಾಪ್ ಮಾಡ್ತೀವಿ. ಮತ್ತು ಇದು ಸ್ಟಾರ್ಟಿಂಗ್ ನಮಗೆ 3.5 kg ಬ್ಯಾಗಲ್ಲಿ ಆವ್ರೇಜ್ ಒಂದು 600 ಅಷ್ಟು ಸಿಗುತ್ತೆ ನಮಗೆ. ಸೆಕೆಂಡ್ ಕ್ರಾಪಲ್ಲಿ ನಮಗೆ ಒಂದು 300-350 ಗ್ರಾಮ್ಸ್ ಸಿಗುತ್ತೆ. ಅದ್ರ ನೆಕ್ಸ್ಟ್ ಕ್ರಾಪಿಂಗಲ್ಲಿ, ಥರ್ಡ್ ಕ್ರಾಪಿಂಗಲ್ಲಿ ನಮಗೆ ಒಂದು 200-250 ಸಿಗುತ್ತೆ ನಮಗೆ. ಅಣಬೆ ಕೃಷಿನ ತುಂಬ ಸುಲಭ ಇದು ಮಾಡ್ಬೋದು ಅಂತ ಅಂದ್ಕೊಂಡು ಬರ್ತಾರೆ. ಇದು ಆ್ಯಕ್ಚುಲಿ ಅಣಬೆ ಕೃಷಿಯಲ್ಲಿ 10 kg ಒಬ್ಬರದು ಒಬ್ಬ ಮನುಷ್ಯ ಬಂದು ಇಡೀ ದಿನ ಕೆಲಸ ಮಾಡಬೇಕಾಗತ್ತೆ. ಸೊ ಇದು ಗೊತ್ತಿರಲ್ಲ, ಲೇಬರ್ನ ಇಟ್ಕೊಂಡು ಮಾಡ್ತೀವಿ ಅಂತಂದ್ಬಿಟ್ಟು ಕೆಲವರು ಮಾಡ್ತಾರೆ. ಲೇಬರ್ಸ್ಗೆ ಟ್ರೈನಿಂಗ್ ಇರಲ್ಲ, ಮತ್ತು ಅವ್ರದೇ ಇನ್ವೆಸ್ಟ್ಮೆಂಟು ತುಂಬ ಹಾಕ್ಬಿಟ್ಟಿರ್ತಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ನಾವು ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಹಂತ ಹಂತವಾಗಿ ನಾವು ಒಂದೊಂದು ವೆದರ್ಗೆ ಏನೇನು ಈಲ್ಡ್ ತೆಗಿಬೋದು ಅಂತ ನಾವು ತಿಳ್ಕೊಂಡು ಆಮೇಲೆ ಇದು ಶುರು ಮಾಡ್ಬೋದಾದ ಅಂದರೆ ನಾವು ಕಮರ್ಷಿಯಲಿ ಹೋಗ್ಬೋದಂಥ ಬಿಸ್ನೆಸ್ ಇದು. ಲಾಭ ಇದೆ, ಆದರೆ ಅದನ್ನು ತಾಳ್ಮೆಯಿಂದ ಮಾಡಿ. ಕೆಲವರು ಬೆಂಗಳೂರಲ್ಲಿ ಇರ್ತಾರೆ. ಇವಾಗ ಎಕ್ಸಾಂಪಲ್ ನಾನೇ ಬೆಂಗಳೂರು. ಸೊ ನಾನಿವಾಗ ಹಳ್ಳಿಗೆ ಬಂದು ಇದನ್ನು ಇದರಲ್ಲಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ನನ್ನಲ್ಲಿ ಇದೆ. ಅದರಿಂದ ನಾವು 3 ಲೇಟ್ ಆದರೂ 6 ಲೇಟ್ ಆದರೂ ನಾವು ಮಾಡ್ತೀವಿ. ಸೊ ಕೆಲವರು 2 ಮಂತ್ಸಲ್ಲಿ 2 ಈ ರೀತಿ ಆಗ್ಬೋದಾ, 3 ಅಷ್ಟು ನಾವು ದುಡಿಬೋದಾ ಅಂತ ಅಂದ್ಕೊಳ್ತಾರೆ. ಪ್ಲ್ಯಾಂಡಾಗಿ ಇದನ್ನು ಹಂತ ಹಂತವಾಗಿ ಒಂದೊಂದು ಮಾನ್ಸೂನಲ್ಲೂ ಇದು ಹೆಂಗೆ ಬರುತ್ತೆ ಇದು ಅಂತ ತಿಳ್ಕೊಂಡು, ಇದರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದೆಲ್ಲ ತಿಳ್ಕೊಂಡು ಮುಂದೆ ಬಂದು ನಾನು ಮಾಡ್ತೀನಿ. ಇದು ಹಾರ್ಡ್ ವರ್ಕ್ ರಿಲೇಟೆಡ್ ಕೆಲಸ ಆಗಿರೋದ್ರಿಂದ ಇದು ಸುಲಭ ಅಲ್ಲ, ಶ್ರಮ ಜಾಸ್ತಿ ಇರುತ್ತೆ, ಲಾಭನೂ ಹಾಗೆ ಇರುತ್ತೆ. ಬಟ್ ಇದರಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಾವು ತುಂಬ ದಿನ ನಾವು ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ. ನಾವು ಇಲ್ಲ ಬರೀ ಲೇಬರ್ಗೆ ನಾವು ಮಾಡ್ತೀವಿ ಅಂತಂದ್ರೂ ಅವ್ರಿಗೆ ಹೇಳಿಕೊಟ್ಟು ವೆಲ್ ಟ್ರೈನ್ಡ್ ಮಾಡಿ ಆಮೇಲೆ ನಾವು ಮಾರ್ಕೆಟಿಂಗ್ ಹೋಗಬೇಕಾಗುತ್ತೆ. ಬಟ್ ಕೆಲವರು ಈಸಿ ಅಂದ್ಕೊಂಡು ಬಂದು ತುಂಬ ಜನ ನನ್ನ ಜೊತೆ ಟ್ರೈನಿಂಗ್ ತೊಗೊಂಡವರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಫ್ ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರೆ ಇದು ಕಷ್ಟ ಆಗುತ್ತೆ. ಹಂತ ಹಂತವಾಗಿ ಪ್ರತಿಯೊಂದು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರದಕ್ಕೆಲ್ಲ ವಿಸಿಟ್ ಮಾಡಿ ಅದರಲ್ಲಿ ಅವ್ರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದನ್ನು ತಿಳ್ಕೊಂಡು, ಸೊ ಇವ್ರಿಗೆ ಹೆಂಗೆ ಬೇಕು ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು, ಸೊ ಕಮ್ಮಿ ಖರ್ಚಿನಲ್ಲೇ ಮಾಡೋದೇ ತುಂಬ ಒಳ್ಳೆಯದು.
2: ಓಕೆ ಮೇಡಮ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಂದ್ರಕಲಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯಲ್ಲಿ ಇರುವಂತಹ ವಿಶೇಷದ ಬಗ್ಗೆ, ಸೊ ಅಣಬೆ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಹಾಗೆ ಹೇಗೆ ಅಣಬೆ ಕೃಷಿಯನ್ನು ಮಾಡಬೇಕು, ಮತ್ತು ಅದಕ್ಕೆ ಆದಂತಹ ಸಿದ್ಧತೆ ಕೂಡ ನಮಗೆ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾದರೆ ಚಂದ್ರಕಲಾ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನಡ ಎಫ್ ಎಂ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
4: ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ಹೇಳ್ಬಾರ್ದಾ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಮನೆ ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನ ಮಾತಾಡಕ್ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ ಬೊಂಬೆನಾ

0: ಭದ್ರ ಕಾಳಮ್ಮನು ಹೇಳೆ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಚಂದ್ರಕಲಾ ಅವರು ತುಮಕೂರಿನಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಮುಖ್ಯವಾಗಿ ಪೇಷನ್ಸ್ ಬೇಕಾಗತ್ತೆ, ಜೊತೆಗೆ ಪ್ರಾಪರ್ ಆಗಿರುವಂತಹ ಒಂದು ತಿಳುವಳಿಕೆ ಬೇಕಾಗತ್ತೆ, ಜೊತೆಗೆ ಅನುಭವ ಇರುವಂಥವ್ರ ಹತ್ರ ನಾವು ತಿಳ್ಕೊಂಡು ವಿಚಾರಗಳನ್ನ ಅವರ ಅನುಭವಗಳನ್ನ ತಿಳ್ಕೊಂಡು ನಾವು ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಒಂದು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ, ಜೊತೆಗೆ ಪೇಷನ್ಸ್ ಇದರಲ್ಲಿ ತುಂಬಾ ಮುಖ್ಯ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಾವು ಚಂದ್ರಕಲಾ ಅವ್ರ ಜೊತೆ ನೋಡಿ ಮಾತಾಡೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಅಣಬೆ ಕೃಷಿ ಅನ್ನೋದು ಸಡನ್ನಾಗಿ ಆಗುವಂಥದ್ದಲ್ಲ, ಅದಕ್ಕೆ ಒಂದು ಟೈಮ್ ಕೊಡಬೇಕಾಗತ್ತೆ, ಮತ್ತು ಅದಕ್ಕೆ ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಕೃಷಿನಲ್ಲಿ ಈ ಒಂದು ಅಣಬೆ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸೊ ಅಣಬೆಯಿಂದ ಏನು ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
4: ಮಶ್ರೂಮಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಇದರಲ್ಲಿ ಬೇರೆ ವೆಜಿಟೇಬಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೈ ಪ್ರೋಟೀನ್ ಇದೆ, ಹೈ ಫೈಬರ್ ಇದೆ, ಮತ್ತು ಸೆಲೀನಿಯಂ ಅನ್ನೋದು ಸಿಗೋವಂಥ ವೆಜಿಟೇಬಲ್ ಇದೇ ಆಗಿದೆ, ಮತ್ತು ಇದು ವಿಟಮಿನ್ ಡಿ ಇರೋವಂಥ ವೆಜಿಟೇಬಲ್ಲು, ಮತ್ತು ಲೋ ಕ್ಯಾಲ್ರಿ. ನೀವೇನೇ ಡಿಶಸ್ ಮಾಡ್ಕೊಂಡು ತಿಂದ್ರೂ ಇದು ಕ್ಯಾಲ್ರಿ ಲೋ ಆಗಿರುತ್ತೆ ಇದರಲ್ಲಿ. ಸೊ ಮತ್ತು ಸೋಡಿಯಮ್, ಲೋ ಇನ್ ಸೋಡಿಯಮ್ಮು ತುಂಬ ಇದಿದೆ. ವಿಟಮಿನ್ ಬಿ ಸಿರೀಸ್ ತುಂಬ ಜಾಸ್ತಿ ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಕು. ಮತ್ತು ಇವ ಹಳೆ ಕಾಲದಲ್ಲೆಲ್ಲ ಅಣಬೆ ಬೆಳೆದಾಗೆಲ್ಲ ತುಂಬ ಹೋಗಿ ಇದನ್ನು ಹುಡುಕಿ ತೊಗೊಂಬಂದು ತಿನ್ನೋರು. ಇದರಲ್ಲಿ ಇನ್ನೊಂದು ಒಳ್ಳೆಯ ಅಂಶ ಇದೆ ಏನಂತಂದರೆ, ಅದು ಇದು ಆ್ಯಂಟಿ ಆಕ್ಸಿಡೆಂಟಿಂದ ಕೂಡಿದೆ ಇದು. ಮತ್ತು ಇದು ಕ್ಯಾನ್ಸರ್ ಪ್ರಿವೆಂಟ್ಸ್ ಟು ಕ್ಯಾನ್ಸರ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಇರೋವಂಥವರು ತುಂಬ ಯೂಸ್ ಮಾಡ್ತಾರೆ ಇದು. ಈ ಆ ಸ್ಟೇಜ್ಗೆ ಹೋಗಿ ಯೂಸ್ ಮಾಡೋ ಬದಲು ನಾವು ಮುಂಚೆನೇ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಮತ್ತು ಏಜ್ಡ್ ಪೀಪಲಿಂದ ಹಿಡಿದು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಬಹುದಾಗಿದೆ. ತುಂಬ ಒಳ್ಳೆ ನ್ಯೂಟ್ರಿಷನ್ ಇರೋವಂಥ ಮಶ್ರೂಮ್ ಇದು. ಸ್ಟಾರ್ಟಿಂಗಲ್ಲಿ ನಮಗೆ ಮೇಯ್ನ್ ಪಾಯಿಂಟ್ ಬಂದು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವೇನೇ ಬೆಳೆದ್ರೂ ನಮ್ಮ ಓನ್ ಯೂಸ್ಗಾದರೆ ಓಕೆ, ಒಂದು 2-3 ಬ್ಯಾಗ್ ಬೆಳ್ಕೋಬೋದು, ತಿನ್ಬೋದು, ನಮ್ಮ ಸಂಬಂಧಿಕರು ಹಂಚ್ಬೋದು, ನಮ್ಗೆ ಗೊತ್ತಿರೋರಿಗೆಲ್ಲ ಹಂಚ್ಬೋದು. ಬಟ್ ನಾವು ಇದು ಸೇಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದಾಗ ನಾವು ಫಸ್ಟ್ ಮಾರ್ಕೆಟಿಂಗ್ ವೈಸ್ ಅನಲೈಸ್ ಮಾಡಬೇಕು. ಅಂದರೆ ನಮ್ಮ ಸುತ್ತಮುತ್ತಲ ತರಕಾರಿ ಅಂಗಡಿಗಳಲ್ಲಿ ಆಯಿಸ್ಟರ್ ಮಶ್ರೂಮ್ ಓಡ್ತಿದೆಯಾ, ಇಲ್ಲ ಬರೀ ಬಟನ್ ಓಡಿಸ್ತಾ ಇದ್ದಾರಾ, ಮತ್ತು ಅಲ್ಲಿ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ. ಕೆಲವ್ರಿಗೆ ಟೀಚರ್ಸು, ಅಂದರೆ ನನಗೂ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಟೀಚರ್ಸು ಮತ್ತು ಬ್ಯಾಂಕ್ ಎಂಪ್ಲಾಯೀಸು ಇವರಿಗೆಲ್ಲ ಆಯಿಸ್ಟರ್ ಮಶ್ರೂಮ್ ಗೊತ್ತಿರುತ್ತೆ ಆಲ್ಮೋಸ್ಟು. ಕೆಲವ್ರಿಗೆ ಈ ವಿಲೇಜ್ ಏರಿಯಾ ಈ ಥರ ಎಲ್ಲ ತೊಗೊಂಡಾಗ ಅವರು ಇದನ್ನು ಮರದಣಬೆ ಈ ಥರ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ತುಮಕೂರಲ್ಲಿ ನಾನು ಫಸ್ಟು ಆಯಿಸ್ಟರ್ ಬಂದು ಸುಮಾರು ಮಾಲ್ಗೆ ಹಾಕ್ತೀನಿ, ಒಂದು 4-5 ಮಾಲ್ಗೆ ಹಾಕ್ತೀವಿ, ಮತ್ತು ವೆಜಿಟೇಬಲ್ ಶಾಪ್ಸ್ಗೂ ಹಾಕ್ತೀವಿ. ಮತ್ತು ಇಲ್ಲಿ ನಮ್ಮದೇ ಆದಂಥ ಇದು ಟೇಸ್ಟ್ ನೋಡಿ, ಅಂದರೆ ಅವರು ಗುಂಡಣಬೆ ಅಂದ್ಕೊಂಡು ಬರ್ತಾರೆ, ಗುಂಡಣಬೆ ಇರಲ್ಲ ನಾವು ಬೆಳೀತಾ ಇರೋದು ಈ ಥರ ಅಂತ ತೋರಿಸಿದಾಗ ಈ ಥರ ನಾವು ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ, ಇದು ಟೇಸ್ಟು ಅದು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ ಅಂತ ಒಂದು ಕೊಟ್ಟಿರೋದ್ರಲ್ಲಿ ಯಾರ್ದು ಇದುವರೆಗೂ ಮತ್ತೆ ಕಂಪ್ಲೇಂಟ್ಸ್ ಇಲ್ಲ. ಟೇಸ್ಟ್ ತುಂಬ

0: ಹಾಕ್ಕೊಂಡು ಆ ಪೇಮೆಂಟ್ ಚೆನ್ನಾಗಿ ಬರ್ತಿದೆಯಾ, ಅವ್ರು ಹೆಂಗೆ ಮಾಡ್ತಾರೆ ಪೇಮೆಂಟು, ಹೇಳಿದ ಪ್ರಕಾರ ಹಾಕ್ತಾ ಇದ್ದಾರಾ, ಈ ಥರದ್ದೆಲ್ಲ ನೋಡಿಕೊಂಡು ಹೋಲ್ಸೇಲ್ಗೆ ಎಂಟ್ರಿ ಆಗಬೇಕು. ಮಶ್ರೂಮ್ ಮಾಡುವಂಥ ರೂಮ್ ಬಂದು ಒಂದು ನಮ್ಮದು ಬಂದು ಒಂದು 1000 ಸ್ಕ್ವೇರ್ ಫೀಟ್ ಇದೆ. 1000 ಸ್ಕ್ವೇರ್ ಫೀಟಲ್ಲಿ ನಾವು ಹೇಗೆ ಮಾಡ್ಕೊಂಡಿದ್ವಿ, ಚೈನ್ಲಿಂಗ್ ಮೆಶ್ ಹಾಕಿಸ್ಕೊಂಡು ಸುತ್ತಲೂ ನರ್ಸರಿ ನೆಟ್ ಹಾಕಿಸಿ ಅದರ ಸುತ್ತಲೂ ಟಾರ್ಪಲ್ ಹಾಕಿ ಎಲ್ಲಿ ನಮಗೆ ಗಾಳಿ ಬೇಕೋ ಅಲ್ಲಿ ಓಪನ್ ಮಾಡಿಕೊಂಡು ನಾವು ಶೆಡ್ ಮಾಡ್ಕೊಂಡಿದ್ವಿ. ಮತ್ತು ಈ ಮಶ್ರೂಮ್ ಅಂತ ಬಂದಾಗ ನಮಗೆ ಒಳ್ಳೆ ಗಾಳಿ ಬೆಳಕು ಇರುವಂಥ ವಾತಾವರಣ ಬೇಕಾಗುತ್ತೆ. ನಮಗೆ ಮೀನ್ಸ್ ಮೇನ್ ಇಂಪಾರ್ಟೆಂಟ್ ಗಾಳಿ ಬೇಕಾಗುತ್ತೆ. ಇದಕ್ಕೆ ಗಾಳಿ, ನೀರು ಇದಿಷ್ಟೇ ನಾವು ಅದಕ್ಕೆ ಕೊಡುವಂಥ ಆಹಾರ. ಸೊ ಅದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಕ್ಕ ರೂಮಲ್ಲಿ ಮಾಡೋವಂಥವ್ರು ಜಸ್ಟ್ ಒಂದು 8x8 ರೂಮ್ ಇದ್ದರೂ ಕೂಡ ಸಹ ಅದರಲ್ಲಿ ಅವರು ಒಂದು ಪ್ಲ್ಯಾನಿಂಗ್ ಎಲ್ಲ ಹ್ಯಾಂಗಿಂಗ್ ಮೆಥಡಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು 10 ರಿಂದ 10 ಕೆಜಿ ತೆಗೆಯುವಷ್ಟು ಮಾಡ್ಬೋದು ಅವರು. ಮಶ್ರೂಮ್ ಕಲ್ಟಿವೇಷನಲ್ಲಿ ಇದು ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಏನು ಬೀಜ ಹಾಕ್ತೀವೋ ಅದರದ್ದು ಗ್ರೋತ್ ಕೂಡ ಸಹ ಹಾಗೆ ಇರುತ್ತೆ. ಸೊ ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಸ್ಪಾನ್ ಬಂದು ಯೆಲ್ಲೋ ಕಲರಾಗಿ ಟರ್ನ್ ಆಗಿರುತ್ತೆ, ಕೆಲವೊಂದು ಬಿಸಿಲಿಗೆ ಒಡ್ಡಿ ಯೆಲ್ಲೋ ಕಲರಾಗಿ ಮತ್ತು ಅದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಆ ಥರದ್ದು ಸ್ಪಾನ್ ಆಗಿದಾಗ ನಾವು ಹಾಕೋ ಹುಲ್ಲು ಮತ್ತು ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ನಾವೇನು ಲೇಬರ್ ಕೊಡ್ತೀವಿ ಅದನ್ನು ಕೂಡ ಸಹ ವೇಸ್ಟ್ ಆಗುತ್ತೆ, ಪ್ರತಿಯೊಂದು ವೇಸ್ಟ್ ಆಗುತ್ತೆ. ಅಂದರೆ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸರ್ಚ್ ಮಾಡಬೇಕು ಜಸ್ಟ್, ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಒಂದು ಜಸ್ಟ್ ಟ್ರಯಲ್ಗೆ ಒಂದು 10 ಬ್ಯಾಗ್ ಹಾಕಿ ನೋಡಿ ಇದು ಹಿಂಗೆ ಬರುತ್ತೆ, ಈ ಸ್ಪಾನ್ ಹಾಕಿದ್ರೆ ಹಿಂಗಿದೆ, ಒಂದು 2 ಥರದ ಕಂಪ್ನಿದು ಸ್ಪಾನ್ ತೊಗೊಂಡು ಹಾಕಿ ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಸ್ಪಾನಲ್ಲಿ ಕೆಲವರು ಹೇಳ್ತಾರೆ ನಮ್ಮದು 1st ಜನ್ರೇಷನ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ 1st ಜನ್ರೇಷನ್ ಇರಲ್ಲ, ಎಲ್ಲರೂ 2nd, 3rd ಅಂತ ಹೇಳ್ತಾರೆ. ಸೊ ಈ ಥರದ್ರಲ್ಲಿ ತುಂಬ ಸ್ಪಾನ್ ಕಂಪ್ನಿಯವರು ಟ್ರೈನಿಂಗ್ ಕೊಟ್ಟು ನಾವು ಬೈಬ್ಯಾಕ್ ಮಾಡ್ತೀವಿ ಅಂತಲೂ ಕೂಡ ಸಹ ಹೇಳ್ತಾರೆ, ಬಟ್ ಅಲ್ಲಿ ಬೈಬ್ಯಾಕ್ ಅವ್ರು ತೊಗೊಳ್ಳಲ್ಲ, ಫೋನೇ ಪಿಕ್ ಮಾಡಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಇದನ್ನು ನಾವು ಏನು ಯಾರೇ ಏನೇ ಹೇಳಿದ್ರು ನಮ್ಮ ನಾವು ಪರೀಕ್ಷಿಸಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಈಗ ಇದರಲ್ಲಿ ನಾವು ಒಂದು 3-4 ಬ್ಯಾಚು ಹಾಕಿದ್ದೀನಿ ಸ್ಪಾನ್ ಅವರು. ಇದರಲ್ಲಿ ಕೆಲವೊಂದು ಸ್ಪಾನ್ ತುಂಬ ಚೆನ್ನಾಗಿದೆ, ಅಂದರೆ ಸ್ಪಾನ್ ಹೆಂಗೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ, ಆ ಕಲ್ಲರಲ್ಲೇ ಗೊತ್ತಾಗುತ್ತೆ ನಮಗೆ. ಮತ್ತು ಹಾಕುವಾಗ ಅದು ನಾವು ಪ್ಯಾಕ್ ಮಾಡಿ ಮತ್ತು ಇದು ಡಾರ್ಕ್ ರೂಮ್ಗೆ ಹಾಕುವಾಗ ಹಾಕಿದ್ಮೇಲೆ 2 ಡೇಸಲ್ಲೇ ಅದು ಚೆನ್ನಾಗಿ ಒಂದು ಅರಳ್ಕೊಂಡಿರುತ್ತೆ, ಹತ್ತಿ ಥರ ದೊಡ್ಡದಾಗಿ ಅರಳ್ಕೊಂಡಾಗ ಆ ಸ್ಪಾನ್ ಚೆನ್ನಾಗಿದೆ ಅಂತ ನಾವು ಅಲ್ಲಿಗೆ ಅದನ್ನು ಕನ್ಸಿಡರ್ ಮಾಡಿ, ಮತ್ತು ಅದು ಈಲ್ಡ್ ಯಾವ ರೀತಿ ಬರುತ್ತೆ, ಎಲೆ ಹೆಂಗೆ ಬರುತ್ತೆ, ಸೊ ಈ ಥರದೆಲ್ಲ ನೋಡಿಕೊಂಡು ಸ್ಪಾನ್ ಸೆಲೆಕ್ಷನ್ ಮಾಡೋದು ಒಳ್ಳೆಯದು. ದೊಡ್ಡ ಪ್ರಮಾಣದಲ್ಲಿ ಹೋಗೋರಾದರೆ ಒಂದು ಟ್ರಯಲ್ ಹಾಕಿ ಮಾಡಿ ಆಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಸ್ಪಾನ್ ಪರ್ಚೇಸ್.
1: ಹಾಗೆ ಮೇಡಮ್, ಈಗ ಅಣಬೆ ಕೃಷಿನಲ್ಲಿ ಅಣಬೆಗಳಿಗೆ ಯಾವ್ದಾದ್ರು ರೋಗಗಳು ಬರುವಂಥದ್ದು ಇದೆಯಾ, ಹೇಗೆ ಮೇಡಮ್?
0: ಮಾಡಿ ಇದಕ್ಕೆ ರೋಗಗಳು ಯಾವ್ದಾವ್ದು ಬರುತ್ತೆ ಅಂತಂದರೆ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ, ಬ್ಲ್ಯಾಕ್ ಮೋಲ್ಡ್ ಬರುತ್ತೆ, ಮತ್ತು ಬ್ಯಾಕ್ಟೀರಿಯಾಸ್ ಇನ್ಫೆಕ್ಟೆಡ್ ಬ್ಯಾಗ್ಸ್ ಆಗುತ್ತೆ. ಸೊ ಆ ಕಡೆ ಇದೆ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಬ್ಯಾಗ್ಸು. ಆ ಥರ ಏನಾದರೂ ಬಂದರೆ ನಾವು ಡಾರ್ಕ್ ರೂಮಿಂದನೇ ತೆಗೆದು ಇಮಿಡಿಯೇಟ್ ಹೊರಗೆ ಹಾಕ್ಬೋದು, ಸಪ್ರೇಟಾಗಿ ಇಟ್ಟಿರ್ತೀವಿ, ಸಪ್ರೇಟಾಗಿ ಇಟ್ಟು ಅದರಲ್ಲಿ ಏನಾದರೂ ಹುಳ ಆ ಥರದ್ದು ಏನಾದರೂ ಕಂಡ್ರೆ ಇಮಿಡಿಯೇಟ್ ರಿಮೂವ್ ಮಾಡಿಬಿಡ್ತೀವಿ. ಮತ್ತು ಚೆನ್ನಾಗಿರೋ ಬ್ಯಾಗ್ಸ್ನ ಮಾತ್ರ ನಾವು ಫ್ರೂಟಿಂಗ್ ಏರಿಯಾದಲ್ಲಿ ಹಾಕ್ತೀವಿ. ಇದರಲ್ಲಿ ಗ್ರೀನ್ ಮೋಲ್ಡ್ ಅಂತ ಬಂದರೆ ಅದು ಫುಲ್ಲು ಗ್ರೀನ್ಡಾಗಿ ಕವರಪ್ ಆಗುತ್ತೆ, ಅದರಲ್ಲಿ ಏನು ಮೈಸಿಲಿಯಂ ರನ್ನೇ ಆಗಲ್ಲ, ಮತ್ತು ಇಷ್ಟು ಕೆನೆಯೂ ಗಟ್ಟಕ್ಕಾಗಲ್ಲ ಅದು. ಆಮೇಲೆ ಬ್ಲ್ಯಾಕು, ಬ್ರೌನು, ಹುಲ್ಲೇನಾದರೂ ತುಂಬ ಹಳೇದಾಗಿದ್ದರೆ ಬ್ರೌನ್ ಪ್ಲಾಸ್ಟರ್ ಅಂತ ಬರುತ್ತೆ, ಸೊ ಅದು ಬಂದು ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಬ್ಯಾಗ್ಸ್ ಎಲ್ಲ ಬಂದು. ಅದು ಹುಲ್ಲು ಬಂದು ತುಂಬ ಫ್ರೆಶ್ ಆಗಿದ್ದಷ್ಟು ನಾವು ಚೆನ್ನಾಗಿ ಒಳ್ಳೆ ಈಲ್ಡ್ ತೆಗಿಬೋದು ಇದರಲ್ಲಿ. ಇದು 3rd ಕ್ರಾಪಿಂಗ್ ಮುಗಿದ್ಮೇಲೆ ನಾವು ರಿಮೂವ್ ಮಾಡಿಬಿಟ್ಟು ಹೊರಗಡೆ ಒಂದು ಕಡೆ ಹಾಕಿರ್ತೀವಿ. ಸೊ ಅದು ಹಾಕ್ಕೊಂಡ್ಮೇಲೆ ಅದನ್ನು ಗೊಬ್ಬರವಾಗಿ ಒಂದು 3-4 ತಿಂಗಳು ಆದಮೇಲೆ ಕಂಪೋಸ್ಟ್ ಥರ ಆಗಿರುತ್ತೆ. ಬೇರೆಯವರು ಅಡಿಕೆ ಬೆಳೆ ಬೆಳೆಯೋರು, ಈ ಥರದವರು, ಬೇರೆ ಬೆಳೆ ಬೆಳೆ ಬೆಳೆಯೋಂಥವ್ರು ಒಂದು 4-5 ಸಾವಿರ ಕೊಟ್ಟು ತೊಗೊಂಡೋಗ್ತಾರೆ ಒಂದು ಟ್ರ್ಯಾಕ್ಟ್ರಿಗೆ. ಇದು ಆ್ಯಕ್ಚುಲಿ ನಮಗೆ ಕ್ರಾಪಿಂಗು ಕೊಡುತ್ತೆ, ಇದನ್ನು ಎರೆಹುಳು ಗೊಬ್ಬರನೂ ಮಾಡ್ಬೋದು. ಸೊ ನಮಗೆ ಸ್ಪೇಸ್ ಇಲ್ಲ ಅಂತಂದ್ಬಿಟ್ಟು ನಾವು ಎರೆಹುಳು ಗೊಬ್ಬರ ಇನ್ನು ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ.
1: ಓಕೆ ಮೇಡಮ್, ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ ಅಣಬೆ ಕೃಷಿಯ ಬಗ್ಗೆ. ಸೊ ಹಾಗೆ ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿ, ಹಾಗೆ ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವಾ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್

0: ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ. ಕರ್ನಾಟಕದ ರಾಮನಗರ ಜಿಲ್ಲೆ 2 ಶತಾಯುಷಗಳನ್ನು ದಾಖಲಿಸಿಕೊಂಡಿದೆ. ಒಬ್ಬರು ತ್ರಿವಿಧ ದಾಸೋಹಿ ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರಾದರೆ ಮತ್ತೊಬ್ಬರು ಸಾಲುಮರದ ತಿಮ್ಮಕ್ಕ. ಪರಿಸರ ನಾಶದ ಇಂದಿನ ಬಿಕ್ಕಟ್ಟಿನ ದಿನಗಳಲ್ಲಿ ತಿಮ್ಮಕ್ಕ ಇಡೀ ಜಗತ್ತಿಗೆ ಪರಿಸರ ರಕ್ಷಣೆ ಹೆಗ್ಗುರುತಾಗಿ ನಿಲ್ಲುತ್ತಾರೆ. 16/3/2019 ಶನಿವಾರ ನವದೆಹಲಿಯಲ್ಲಿ ಸಂಭ್ರಮದ ದಿನ. ರಾಷ್ಟ್ರಪತಿಯವರು ಅಂದು ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಬದಲಾಗಿ ತಿಮ್ಮಕ್ಕನೇ ರಾಷ್ಟ್ರಪತಿಗಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದು ಇಡೀ ಸಭಾಂಗಣವನ್ನೇ ಕರತಾಡನದಲ್ಲಿ ಮುಳುಗುವಂತೆ ಮಾಡಿತ್ತು. ಸಾಲುಮರದ ತಿಮ್ಮಕ್ಕನ ಆಶೀರ್ವಾದವನ್ನು ಯಾರೂ ಅನ್ಯತಾ ಭಾವಿಸಲಿಲ್ಲ. ಏಕೆಂದರೆ ಅವರು ಪರಿಸರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅವಿಸ್ಮರಣೀಯವಾದುದು. ತಿಮ್ಮಕ್ಕ ಹುಟ್ಟಿ ಬೆಳೆದಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಬಡ ಕುಟುಂಬದ ತಿಮ್ಮಕ್ಕ ಶಾಲೆಯ ಮುಖವನ್ನೇ ನೋಡದೆ ಮದುವೆ ಮಾಡಿಕೊಂಡರು. ಅವರು ಮದುವೆ ಆಗುವಾಗ ಕೇವಲ 20 ವರ್ಷವಾಗಿತ್ತು. ಅವರು ಮದುವೆಯಾದದ್ದು ರಾಮನಗರ ಜಿಲ್ಲೆಯ ಹುಲಿಕಲ್ ಗ್ರಾಮದ ಬಿಕ್ಕಲು ಚಿಕ್ಕಯ್ಯ ಎಂಬವರನ್ನು. ಬಡ ಕುಟುಂಬದ ಚಿಕ್ಕಯ್ಯ ದನ ಮೇಯಿಸುವ ಕೆಲಸ ಮಾಡುತ್ತಿದ್ದ. ಮನೆಯಲ್ಲಿ ಚಿಕ್ಕಯ್ಯನಿಗೆ ತಂದೆ ತಾಯಿಗಳಿದ್ದರು. ಅತ್ತೆ ಮಾವನವರ ಸೇವೆ ಮಾಡುತ್ತಾ ತಿಮ್ಮಕ್ಕ ಕೂಲಿ ಕೆಲಸ ಮಾಡತೊಡಗಿದರು. ಅವರು ಪ್ರತಿದಿನ ಕಲ್ಲೊಡೆಯುವ ಕೆಲಸಕ್ಕೆ ಕುಣಿಗೆ ಹೋಗುತ್ತಿದ್ದರು. ಕೆಲವು ದಿನಗಳಲ್ಲಿ ಅತ್ತೆ ಮಾವಂದಿರು ಕಾಯಿಲೆಯಿಂದ ತೀರಿ ಹೋಗುತ್ತಾರೆ. ತಂದೆ ತಾಯಿಯಂದರಿಗೆ ಕಾಯಿಲೆ ನಿವಾರಿಸಲು ಇದ್ದ 1-2 ಎಕರೆ ಭೂಮಿಯನ್ನು ಕೂಡ ಗಂಡ ಚಿಕ್ಕಯ್ಯ ಮಾರಿಕೊಳ್ಳಬೇಕಾಗುತ್ತದೆ. ದಂಪತಿಗಳಿಗೆ ಯಾವ ವರಮಾನವೂ ಇರುವುದಿಲ್ಲ. ಇಬ್ಬರೂ ಕೂಲಿ ಕೆಲಸ ಬಿಟ್ಟರೆ ಮತ್ತಾವ ಗತಿಯೂ ಇಲ್ಲ ಎನ್ನುವಂತೆ ದುಡಿಯತೊಡಗುತ್ತಾರೆ. ಎಷ್ಟು ದಿನ ಕಳೆದರೂ ತಿಮ್ಮಕ್ಕನಿಗೆ ಮಕ್ಕಳು ಆಗಲಿಲ್ಲ. ಹತಾಶೆಯಿಂದ ತಿಮ್ಮಕ್ಕ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಒಂದು ದಿನ ತಿಮ್ಮಕ್ಕ ಕಲ್ಗುಣಿಯಿಂದ ಕಲ್ಲೊಡೆದು ಕೂಲಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದರು. ದಾರಿಯಲ್ಲಿ ಒಂದು ಈಚಲ ಮರದಿಂದ ಗರಿಯೊಂದು ಕಳಚಿ ಬೀಳುತ್ತದೆ. ತಿಮ್ಮಕ್ಕನಿಗೆ ಆಗ ಮಿಂಚಿನ ಸಂಚಾರವಾಗುತ್ತದೆ. ಒಂದು ದಿನ ನಾವು ಈಚಲು ಗರಿಗಳಂತೆ ಈ ಜಗತ್ತಿನಿಂದ ಕಳಚಿ ಹೋಗುತ್ತೇವೆ. ಮರಗಳು ಮಾತ್ರ ಶಾಶ್ವತವಾಗಿ ನಿಲ್ಲುತ್ತವೆಂದು ಮರ ಬೆಳೆಸಲು ತಿಮ್ಮಕ್ಕ ನಿರ್ಧಾರ ಮಾಡುತ್ತಾರೆ. ಗಂಗಾ ಚಿಕ್ಕಯ್ಯ ಕೂಡ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಹುಲಿಕಲ್ 4 ಗ್ರಾಮಗಳ ಮಧ್ಯ 4 ಕಿಲೋಮೀಟರ್ ದೂರದ ದಾರಿಯನ್ನು ಆಲದ ಮರ ಬೆಳೆಸಲು ದಂಪತಿಗಳು ನಿರ್ಧರಿಸುತ್ತಾರೆ. ಬೆಂಗಾಡಿನಂಥ ಆ ರಸ್ತೆ ರಣರಣ ಬಿಸಿಲಿನಿಂದ ಉರಿಯುತ್ತಿರುತ್ತದೆ. ಮೊದಲ ವರ್ಷ ಕುಣಿತೋಡಿ 10 ಆಲದ ಮರದ ಸಸಿಗಳನ್ನು ದಂಪತಿಗಳಿಬ್ಬರು ನಡುತ್ತಾರೆ. ಎರಡನೇ ವರ್ಷ 15, ಮೂರನೇ ವರ್ಷ 20, ಹೀಗೆ 5 ವರ್ಷಗಳ ಕಾಲ ಅವರು ಸಸಿ ನಡುತ್ತಲೇ ಹೋಗುತ್ತಾರೆ. ಪ್ರತಿ ದಿನ ಬೆಳಗಿನ ಜಾವ ಎದ್ದು 4 ಗಂಟೆಗೆ ಸಸಿಗಳಿಗೆ ತಪ್ಪದೇ ನೀರು ಹಾಕುತ್ತಾರೆ, ಗೊಬ್ಬರ ಹಾಕುತ್ತಾರೆ. ಊರಿನವರು ಇವರ ಕೆಲಸವನ್ನು ನೋಡುತ್ತಲೇ ಇರುತ್ತಾರೆ ಹೊರತು ಯಾರೂ ಅವರ ಜೊತೆಗೂಡಿ ನೀರು ಹಾಕುವುದಾಗಲಿ, ಗೊಬ್ಬರ ಹಾಕುವುದಾಗಲಿ, ಸಸಿಗಳನ್ನು ರಕ್ಷಣೆ ಮಾಡುವುದಾಗಲಿ ಈ ಯಾವ ಕೆಲಸಗಳನ್ನು ಕೂಡ ಮಾಡುವುದಿಲ್ಲ. ಕೆಲವು ವರ್ಷ ಸತ್ತು ಹೋದ ಸಸಿಗಳ ಜಾಗದಲ್ಲಿ ತಿಮ್ಮಕ್ಕ ಮತ್ತೆ ಕತ್ತರಿಸಿದ ಆಲದ ಟೊಂಗೆಗಳನ್ನು ನೆಡುತ್ತಾರೆ. ಸಸಿಗಳು ಹುಲುಸಾಗಿ ಮರವಾಗಿ ಬೆಳೆಯುವ ಹೊತ್ತಿಗೆ ತಿಮ್ಮಕ್ಕನ ಗಂಡ ಚಿಕ್ಕಯ್ಯ ಕಾಯಿಲೆಯಿಂದ ತೀರಿ ಹೋಗುತ್ತಾರೆ. ಆಗ ಒಬ್ಬಂಟಿಯಾದವರು ತಿಮ್ಮಕ್ಕ. ಮುಂದೆ ಏನು ಮಾಡಬೇಕೆಂಬುದೇ ತಿಮ್ಮಕ್ಕನಿಗೆ ಹೊಳೆಯಲಿಲ್ಲ. ತಿಮ್ಮಕ್ಕನ ಎಡಗಣ್ಣಿಗೆ ಕಲ್ಲು ಒಡೆಯುವಾಗ ಕಣ್ಣು ಕಲ್ಲು ಚೂರು ಹೊಕ್ಕು ಕಣ್ಣು ಕುರುಡಾಗಿರುತ್ತದೆ. ಅವರು ಒಂದೇ ಕಣ್ಣಿನಿಂದ ಜಗತ್ತನ್ನೇ ನೋಡುತ್ತಿರುತ್ತಾರೆ. ಮನೆಯ ಗೋಡೆ ಕುಸಿದು ಹೋಗಿರುತ್ತದೆ. ಅವರಿಗೆ ಬರುತ್ತಿರುವುದು ಕೇವಲ 75 ರೂಪಾಯಿ ಮಾತ್ರ ವಿಧವಾ ವೇತನ. ಅಷ್ಟು ಕಡಿಮೆ ಹಣದಲ್ಲಿ ಏನು ಮಾಡಬೇಕೆಂಬುದೇ ತಿಮ್ಮಕ್ಕನಿಗೆ ತಿಳಿಯುತ್ತಿರಲಿಲ್ಲ. ಅದರಲ್ಲೇ ಉಪಜೀವನ ನಡೆಸುತ್ತಿದ್ದರು. ಅಷ್ಟರಲ್ಲಿ ಹುಲಿಕಲ್ ರಸ್ತೆಯ ಆಲದ ಮರಗಳು ಎತ್ತರವಾಗಿ ಬೆಳೆದು ಓಡಾಡುವ ಜನರಿಗೆ ನೆರಳು ಕೊಡತೊಡಗುತ್ತಿರುತ್ತವೆ. ಅಲ್ಲಿ ಸದಾ ಹಕ್ಕಿ ಪಕ್ಷಿಗಳ ಕಲರವ ತುಂಬಿ ತುಳುಕುತ್ತಿರುತ್ತದೆ. ಅಲ್ಲಿ ಓಡಾಡುತ್ತಿದ್ದ ಎತ್ತಿನ ಬಂಡಿ ವಾಹನಗಳು ತಿಮ್ಮಕ್ಕನ ಕೆಲಸವನ್ನು ಹಾಡಿ ಹೊಗಳತೊಡಗುತ್ತವೆ. ಒಂದು ದಿನ ಯಾವುದೋ ಪತ್ರಿಕೆ ತಿಮ್ಮಕ್ಕ ನೆಟ್ಟ ಆಲದ ಮರಗಳ ಬಗ್ಗೆ ಸುದ್ದಿಯನ್ನು ಪ್ರಕಟಿಸುತ್ತದೆ. ಸುದ್ದಿ ತಿಳಿದ ಪರಿಸರಾಸಕ್ತರು, ಸಮಾಜ ಸೇವಾ ಕಾರ್ಯಕರ್ತರು ಮರಗಳನ್ನು ನೋಡಲು ಓಡಿ ಓಡಿ ಬರುತ್ತಾರೆ. ತಿಮ್ಮಕ್ಕ ನೆಟ್ಟ 1000 ಸಸಿಗಳಲ್ಲಿ ಕೇವಲ 284 ಸಸಿಗಳು ಹೆಮ್ಮರವಾಗಿ ಬೆಳೆದಿರುತ್ತವೆ. ಸರ್ಕಾರ, ಗ್ರಾಮ ಪಂಚಾಯಿತಿಗಳು ಕಣ್ತೆರೆಯುತ್ತವೆ. ಗೋಡೆ ಬಿದ್ದ ಮನೆಯನ್ನು ದುರಸ್ತಿ ಮಾಡಿಕೊಡುತ್ತಾರೆ. ತಿಮ್ಮಕ್ಕನ ಮನೆಗೆ ಹಸಿರು ಬಣ್ಣ ಬಳಸುತ್ತಾರೆ. ಆನೇಕಲ್ ಸಮೀಪದ ಸೂರ್ಯನಗರದಲ್ಲಿ ತಿಮ್ಮಕ್ಕನಿಗೆ ಮತ್ತೊಂದು ಹೊಸ ಮನೆ ಕಟ್ಟಿಸಿಕೊಡುತ್ತಾರೆ. ಪರಿಸರ ಕೆಲಸ ಮಾಡಲು ತಿಮ್ಮಕ್ಕನಿಗೆ ಸರ್ಕಾರ ವಾಹನ ಸೌಲಭ್ಯ ಕೊಟ್ಟಿದೆ. ತಿಮ್ಮಕ್ಕ ಈಗ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಮನೆ ಒಳಗಡೆಗೆ ಕಾಲಿಟ್ಟರೆ ಸಾಕು, ಮನೆ ತುಂಬ ಹಾರ, ತುರಾಯಿ, ನೆನಪಿನ ಕಾಣಿಕೆ, ಶಾಲು, ಪ್ರಶಸ್ತಿ ಪತ್ರಗಳು ತುಂಬಿ ತುಳುಕುತ್ತವೆ. ತಿಮ್ಮಕ್ಕನನ್ನು ಕೇಳಿದರೆ, ಈ ಎಲ್ಲ ಪ್ರಶಸ್ತಿ ಪದಕಗಳು ನನಗೆ ಯಾವ ಪ್ರಯೋಜನಕ್ಕೂ ಬಾರವು, ನನಗೆ ಕೈಯಲ್ಲಿ ಹಣ ಇಲ್ಲ, ಏನೋ ಮಾಡಬೇಕೆಂದಿದ್ದರೂ ಕೂಡ ನನಗೆ ಯಾವ ಸಹಕಾರವನ್ನು ಸರ್ಕಾರ ನೀಡುತ್ತಿಲ್ಲ ಎಂದು ಹಲವುತ್ತಾರೆ. ಮನೆ ತುಂಬ ಹಾರ, ತುರಾಯಿ, ನೆನಪಿನ ಕಾಣಿಕೆ ತುಂಬಿ ತುಳುಕುತ್ತವೆ ಅಲ್ಲ, ಆದರೆ ಅವುಗಳಿಂದ ಪ್ರಯೋಜನ ಇಲ್ಲ ಎಂಬುದು ತಿಮ್ಮಕ್ಕನ ನಿರ್ಧಾರ. ಬೆಂಗಳೂರು, ದೆಹಲಿ, ಮುಂಬೈಯಂಥ ನಗರಗಳಿಗೆ ತಿಮ್ಮಕ್ಕ ಪರಿಸರ ಸಂಘಟನೆಗಳ ಜೊತೆ ಉದ್ಘಾಟನೆಗೆ ತೆರಳುತ್ತಾರೆ. ಮಳೆ ನೀರು ಕೊಯ್ಲು, ದನಕರುಗಳಿಗೆ ಮೇವು, ಗಿಡಮರಗಳ ಮಹತ್ವದ ಬಗ್ಗೆ, ಭೂತಾಪದ ಏರಿಕೆಯ ಬಗ್ಗೆ, ವಾಯುಗುಣ ಬದಲಾವಣೆ ಬಗ್ಗೆ ತಿಮ್ಮಕ್ಕ ಭಾವುಕರಾಗಿ ಭಾಷಣ ಮಾಡುತ್ತಾರೆ. ತಿಮ್ಮಕ್ಕ ಗಿಡಮರಗಳೇ ಮಕ್ಕಳು ಎನ್ನುವ ಆಸೆ ಇಟ್ಟುಕೊಂಡಿದ್ದಾರೆ. ಅವರಿಗೀಗಾಗಲೇ 100 ವರ್ಷ ದಾಟಿದೆ. ತಿಮ್ಮಕ್ಕನ ಜೊತೆ ಒಬ್ಬ ಸಾಕು ಮಗ ಇದ್ದಾನೆ. ಅವನ ಹೆಸರು ಉಮೇಶ. ಉಮೇಶ ತಿಮ್ಮಕ್ಕನನ್ನು ನೋಡಿಕೊಳ್ಳುತ್ತಿದ್ದಾನೆ. ಎಲ್ಲಿಗಾದರೂ ಕರೆದುಕೊಂಡು ಹೋಗಲು ತಿಮ್ಮಕ್ಕನ ಜೊತೆಗೆ ಉಮೇಶ ಇರುತ್ತಾನೆ. 100 ಪ್ರಶಸ್ತಿಗಳು ಬಂದಿವೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಹೀಗೆ ಅವುಗಳಿಗೆ ಕೊನೆಯೇ ಇಲ್ಲ. ಅವರು ಬೆಳೆಸಿದ ಆಲದ ಮರಗಳಿಗೆ ಯಾವ ಪ್ರಶಸ್ತಿ ಕೊಟ್ಟರೂ ಕಡಿಮೆಯೇ. ಅವುಗಳೇ ಮುಂದಿನ ಪೀಳಿಗೆಯ ಅಮೂಲ್ಯ ಆಸ್ತಿ ಎಂದು ಹೇಳಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
5: ಹಲೋ ಗೆಳೆಯರೇ.
6: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
7: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
5: ಹಾ, ಇದನ್ನೆಲ್ಲ ಕೇಳಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
8: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
10: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
11: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
10: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
12: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
2: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೆ ಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
2: ಹೆಂಗೆ ನಮ್ ಸಿಟಿ ಮೇಸ್ಟ್ರ?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟ್ರ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ.

0: ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು
1: ಫುಲ್ ಟೈಟು
0: ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು.

0: ಜೋಡಿ
1: ತಗ ಜಂ ಬಿತ್ತಗ ಜಂ
0: ಅಯ್ಯೋ ಹೆಣ್ಣೆ ಮಂಕದಿಣ್ಣೆ
1: ತಗ ಜಂ ಬಿತ್ತಗ ಜಂ
0: ಬಿಡನು ನಿನ್ನ ಬಚ್ಚಿನ್ನ
1: ತಕ ತಕ ಜಂ ತರಿಕೆ ತಕ ಜಂ
0: ಕುಣಿದು ಕುಣಿದು ದಣಿವಾಯ್ತೇನು
1: ತಾಮ್ ತಕ ಧೀಮ್ ತಕ ತಕ ಧೀಮಿ ತಕ ಜಂ
0: ಬೆವರಿ ಬೆವರಿ ಸುಸ್ತಾಯ್ತೇನು ನೀರು ಕುಡಿದು ಸಿರಿಸಿರಿ ಎಂದು ಸಿಡಿದು ಗುರುಗುರು ಎಂದು ನಡೆದು ಮನಗಡೆ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
3: Let's go. You already know.
4: Meri aashiqui
5: chahu main aana
3: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ ದರ್ಶನಾಥ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ, ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ, ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞ ಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ. ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛಿ, ನೋಡಬಾರ್ದು ಇತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿಯುತ್ತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರನದರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ. ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೀ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳಲ್ಲ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು. ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಸ್ವಾಮಿಯೇ,
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ? ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನಾನು ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚಾರೇತ್, ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡರಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ?
0: ಏನು
1: ಏನು ಮಾಡಲಿ?

0: ಏನು ಹೃದಯೇಶ್ವರನಿ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನೇ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದ ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿಯೇ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯ

0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೆ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆಯ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಲಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ನಾನು ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳ,
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು, ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು, ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀರಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿಯ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ಅರುಳ್ಪೇರು ರಾಮನೋರ್ ಬಗೆ ಬರದಳನು ತಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದ್ರು. ಋಣಪುತ್ರರು ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪ
2: ಜನಕರೇ ಬಿಡು.

0: ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನು
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವ ನೀನು.

0: ನಿನ್ನ ಅಣ್ಣಂದಿರು ಅಳೆದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ತೆ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮ ದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ? ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ? ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು. ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ಅಪ್ಪ, ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ಅಪ್ಪ, ನಿಮ್ಮ ಬಾಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದಿ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದಿರವರು
0: ಅಪ್ಪ
1: ಬೇಕಾಗಿದ್ದಾರೆ ನಿನಗೆ.
0: ಹೌದು,
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದ್ಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ, ನಿಮ್ಮ ತಲೆಯನ್ನು ಕಡಿದ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ. ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃ ಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡಿದ್ರಿಂದ ಪಾಪವು ನನ್ನ ಬೆನ್ನಟ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳ್ತೀನಿ.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳಿ.

0: ನಾವುಬುದ್ಧಿ ವನಪಾಲಕರು. ಹೌದು ಬುದ್ಧಿ. ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಮಹಿಷಿ ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯಿತು.
0: ಹೌದು ಬುದ್ಧಿ.
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದೋಡಿಯ.
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿದಟ್ಟೋದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ,
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ದೇವಾಲಯವೇ ಪರಿವಾರ ಸಮೇತನಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುಲವೇ ಮೊದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬರಪಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳ್ಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದಗಳಿಗೆ ನಮೋ ನಮಃ.

0: ಪತಿ
1: ಸ್ವಾಮಿ,
0: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
1: ಹೌದೇ,
0: ನಿಂತೇ ಇದೆಯಲ್ಲ.
1: ಸರಿ ಸ್ವಾಮಿ.
0: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
1: ಆಗಲಿ,
0: ಕುಳಿತುಕೊಳ್ಳಯ್ಯ.
1: ಸ್ವೀಕಾರ ಮಾಡಿಕೊಂಡೆ.
0: ವಿಶ್ರಮಿಸಿಕೊ.
1: ಆಗಲಿ.
0: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
1: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
0: ಯಾವುದು?
1: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
0: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
1: ಹೌದು ಸ್ವಾಮಿ.
0: ಆತಂಕ ನಿವಾರಣೆ ಆಯ್ತಲ್ಲ.
1: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
0: ರಾಜೇಂದ್ರ
1: ಸ್ವಾಮಿ,
0: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
1: ಹೌದು ಸ್ವಾಮಿ.
0: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
1: ಸರಿ,
0: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
1: ಏನು ಸ್ವಾಮಿ,
0: ಮಧ್ಯಾಹ್ನದ ವೇಳೆ.
1: ಸರಿ,
0: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೇ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
1: ಸ್ವಾಮಿಯೇ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
0: ಏನಯ್ಯ ಅದು?
1: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
0: ಆಹಾ,
1: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತೇ?
0: ಕರ್ತವೀರ್ಯ ಅರ್ಜುನ.
1: ಸ್ವಾಮಿ,
0: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತೀಯ.
1: ಹೌದು ಸ್ವಾಮಿ.
0: ನನ್ನ ಮಾತಿನ ಅರ್ಥ ಅದಲ್ಲ.
1: ಮತ್ತೆ
0: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
1: ಹೌದೇ?
0: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
1: ನಿಮ್ಮ ಇಷ್ಟವಂತೆ ಆಗಲಿ. ಯಾರೋ ಅವರ ಪಾಲಕರೇ, ಬನ್ನಿರೋ ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯಿಂದ ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮರನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
1: ಬನ್ನಿ ಊಟ ಮಾಡಿ.
2: ಊಟವಾಯ್ತು.
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
1: ಆಯ್ತೇ?
2: ಆಯ್ತು.
1: ಇಲ್ಲಿ ಬನ್ನಿ.
2: ಬನ್ನಿ,
1: ಹೀಗೆ ಬನ್ನಿ.
2: ಬಂದೆ ಬಿಟ್ಟಿ.
1: ವನಪಾಲಕರೇ,
2: ಬಿಟ್ಟಿ,
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ.
1: ಚೆನ್ನಾಗಿತ್ತು.
2: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
1: ಅಲ್ವೇ?
2: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನ್ ಬುದ್ಧಿ
1: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರ್ಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯಿತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೊ.
0: ಸ್ವಾಮಿ,
2: ಏನು
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೇ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ.
0: ಆದ್ರಿಂದ
2: ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ,
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಜಕಾದಿಗಳು ಯಾವ ಕೊರತೆಯು ಬರುವ ಹಾಗಿಲ್ಲ. ಒಂದು ದೇನುವಿಗೆ ಸಾವಿರಾರು ದೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ,
0: ಹಾಗೇನೂ ಇಲ್ಲ,
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತು ಔಷಧ ಯಾರೂ ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀಯನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತ?
0: ಎಷ್ಟು?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ, ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ.
0: ಮುನಿಬರಿಯಾ
2: ಏನು
3: ಸಮಧಿ ಕೊಟ್ಟರೆ

0: ಕಾಮನಿಗೊಟ್ಟರೆ ಮುಳ್ಳಿತುದೇನು ಸಾಮ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪಾ ಧರ್ಮವು ಈ ಮುಹೂರ್ತ ದಿವಸು
1: ಸ್ವಾಮಿ.
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕಾಗ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮದೇವನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ.
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನ್ ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು, ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ?

0: ಕಾಮನಿಗೆ ಎರಡನ್ನು ಬಗೆಯಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಪ್ಪಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿಕೇಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಕೇಳಿರಿ ದೇವರನ್ನು.

0: ಪರಮೇಶ್ವರ, ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ ಬಂತು!
1: ಚಿಂತಾಗ್ರಂಥರಾಗಿರಲು ಭೂತನಾತ್ಮಜನ ಬೀಳ್ಕೊಂಡವರ ತಾತ ಮಾತೆಯ ನೀಕ್ಷಿಪ ತವ ಕದಿಂ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನೇ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನ ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವಿಯನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು. ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
3: ಪ್ರಭೋ,
1: ಹೀಗೆ ಬಾ.
3: ಏನ್
1: ಶಕ್ರಜಿತ್ ಆದ್ಯರು?

0: ಸೊಕ್ಕಿನ ಭೂಸುರ ಬಾಲ ಗಕ್ಕನೆ ಬಂದಿರಲ್ಲ.
1: ಮಹಾಪ್ರಭುಗಳೇ,
2: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನ ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಉಸುರ ಬಾಲಕನೋರ್ವನು
1: ಹರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗ ಜಯನು
2: ಮಹಾಪ್ರಭು
3: ಚಕ್ರಜಿತ್
2: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ
3: ಹೌದು
2: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
3: ಹೌದು
2: ರಾಜನಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡುದು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವು ಯಾವ ಮಾತು ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ ನನಗೆ ಕೊಡಿ ಅಪ್ಪಣೆ
3: ಹೋಗಿ ಸಮರವನ್ನೇ ಸೇರಿ

0: ಪುರಗನು ಮಾಗುವನು ಹರಿಹರ ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುವಮ್ಮ ಹಿಡಿದು
2: ನಿಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯಲ್ಲಿ ನಾನು ಹೇಳಿ ತಂದದ್ದು. ಈ ಶಕ್ತಿಯನ್ನು ಕೈಯಲ್ಲೇ ಪ್ರಾಣ ಕಳ್ಕೊಳ್ಳಬಾರದು ಅಂತ ಆಗಿರುತ್ತೆ.
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು? ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರು ಎಂಬುದನ್ನು ರಣರಂಗ ತೀರ್ಮಾನ ಮಾಡಿ. ನಾನು
3: ಯಾರದು ಮಾರ್ಗವನ

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಬೇನ್
2: ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಡೆದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲಿವರೆಗೂ ಮುಂದೆ ಬಂದಿದ್ದಿ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನ ಎಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದ್ದ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೆಯುತ್ತಾ ಅಂತೇಳಿ ಆದ್ರೆ ನಿನಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ. ಬಾ, ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ. ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ.
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನೋರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ. ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲು ಏನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ.
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಯ ತಲೆಯನ್ನು ಅಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಗುರು ಧರ್ಮ ಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗಿದ ನೋಡು.
2: ಮತ್ತೆ ಅವ ಬಂದ? ಊರು ಬಿಟ್ಟರು ಸೋಮಾರ ಬಿಡವಲ್ಲ ನೋಡು. ಅಕ್ಕ, ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು, ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ. ಅಕ್ಕ, ಆ ಮಲ್ಲಿಯು ಧರ್ಮ ಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲ ಅಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪ ಉಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೇ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪಿರಿಪಿ ಹಚ್ಚಿಬಿಟ್ಟಾನ. ಏನ್ ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗ್ವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ ಬಿಟ್ಟು ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಹಳ ಹಸಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗ್ಲಿ ಅತ್ತೆಯವರೇ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಕತ್ತನಿ?
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋಣ.
0: ನನ್ನಮ್ಮ ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲಿಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ. ನಮ್ಮ ಮಾನ ಉಳಿದಂತಾಗಲಿಲ್ಲ. ಸರಿ ಸಮಾನಿಕರಲ್ಲಿ ನನಗೆ ಮುಖವಿತ್ತಿರುಗಡಲು ನಾಚಿಕೆಯಾಗಿದೆ. ಹೇಮರಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿದಕ್ಕಿನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದ ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸಿ ಮುಳ್ಳು ದೊಡ್ಡಾಗಿರಬಾರ್ದ?
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮಡ್ಡನ್ನು ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನು?
3: ಎಲ್ಲಿದ ನೋಡವ?
2: ಭಾವಯ್ಯ ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಂಡ್ಯ ಸೊಸಿಯ ಶ್ಯಾವಗಿ ಬಸಿಯ ಯಾಕೆ ಬೇಯಮ್ಮ
3: ಮಾರಿಗೆ ನದಿ

0: ಅವ ನಾವಷ್ಟೇ ಅಂತೀವಿ ಹೀಗಲ್ಲ, ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆ ಆಗಿದೆ, ಏನು ಮಾಡಬೇಕು?
1: ಏ ಬಸಮ್ಮ, ಅವ್ರ ಮುಂದ ನಿನ್ನ ಮುಖ ಎತ್ತದ ಬ್ಯಾಡಿನ
0: ಬ್ಯಾಡೋ ಅಪ್ಪ,
1: ತೆಗೆದ ಮಣ್ಣ ಮಣ್ಣಾಗಿ ಮುಚ್ಚಿಸ್ಬಿಡುನು. ನೋಡೇ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
2: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
1: ಮತ್ ನನಗೇಂತಿ?
2: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
1: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿನಕೊಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
0: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರ ತನ್ನ ಹೆಣ್ಮಕ್ಳನ್ನು ಕೊಡ್ತಾರೆ?
1: ಯಾರು ಕೊಡಂಗಿಲ್ಲ ಬಸಮ್ಮ.
0: ಇಲ್ಲ,
1: ಯಾಕ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
0: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ರೆ ಇಷ್ಟೇ
1: ಇಷ್ಟೇ. ವಹವಾರೆ ಜಂಗರೆ ಬೆಲ್ಲಿ. ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುಣಿಗದು ಪಾಡಲ್ಲನೋ ಮಲ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಏ ನಾಗಮ್ಮ ಬಸಮ್ಮ, ನಾನು ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
0: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
1: ಏ ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರಾ?
2: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತಿ.
1: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
0: ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನ ಒತ್ತಲಿ. ಏನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೀ ಪರೀತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತಿಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದಿಯಾ ತಂದೆ? ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು

0: ಹಿಡಿದುಕೊಂಡು ಬಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ
1: ತಾಯಿ.
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆಷ್ಟು ಅಹಂಕಾರ ತಾಯೇ. ಪರಪಿಯು ನರಕ ಸಾಧನವು ಸಾಧುಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ್, ಮಹಾಶಾಪ ಕೊಡುವೇ ವಿನಾಶ್, ಜೈ ದಾಜವಾನ ಹರಿಸುವುದೇ, ಜೈ ದಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧಾರ ಮದ ಭಾರ, ಮದಾಂಧಾರ ಮದ ಭಾರ, ದತ್ತಧಾರ ಸರ್ವನಾಶ, ದತ್ತಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ್, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೆ.
2: ಚಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಚೆಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ. ಎಂತ ಹುತ್ತ ಮನುಷ್ಯನ ಪಾಣಿನು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನು ಮಾತಾಡ್ತಾರೆ, ಏನೇನು ಕೃತಿ ಮಾಡ್ತಾರೆ ಎಂಬುದನ್ನು ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲಿ ಮಗನ. ಹಂಗಸಕ್ಕೆ ನಾನು ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯಿ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆಯನ್ನು ಜನರ ಪ್ರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೇ ಬೇಕು ತಂದೆ.
1: ಅಮ್ಮ.
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯಿ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರು ಈ ದೃಶ್ಯವನ್ನು ನೋಡಲು ಕಂಡಿರದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ಇವಾಗ ಹೆಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯಿ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳೆಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ.
0: ಮಗಳೇ, ಸ್ವಾಮಿ
1: ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೇಳ್ತಿ ಮಲ್ಲಮ್ಮ. ಅಲ್ಲ ಅಲ್ಲ ಅಲ್ಲ, ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡಿದು ಬಾ ಅಂತ ಕಳಿಸಿದ್ರಲ್ಲ, ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
1: ಮಗಳೇ, ನಾನೀಗ ಸದ್ಯ ಇರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ, ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು?
0: ಪರಮಾತ್ಮ, ಹಾ, ಯಾರು? ಪತಿದೇವ. ಸ್ವಾಮಿ,
2: ಅಪ್ಪ, ಛೇ, ಹರಿ ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ, ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನೋ ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಚಿನ ಕಡದ ತೂರು ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ, ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ.
0: ಮಲ್ಲೇಶ,
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು. ನೋಡಿ, ನನ್ನನ್ನು ಉದ್ಧರಿಸಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಶಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ. ಇನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ಚೋರಿ ಮಾಡಿ ಬರ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ,
2: ಏ ಪತ್ತ ಇಲ್ಲ ಮಾಡಿ ಬರ್ತೀನಿ ಬಿಡ.
0: ನೋಡಿ ಅಮ್ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗಲಿ ಸ್ವಾಮಿ.

0: ದೇವ ಮಲ್ಲಿಕಾರ್ಜುನ ಸತೀಪತಿಗಳಾದಂತಹ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
1: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛವು ಕೇಳಿಕೊಳ್ಳಿರಿ.
0: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
0: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೆ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲ ಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
0: ತಂದೆ
2: ನಿನಗೆ ಮತ್ತಾವ ಕೋರಿಕೆ ಇದೆಯೋ ಅದನ್ನು ಸಹ ಕೇಳಮ್ಮ.
0: ದೇವ, ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
0: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯಿ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
0: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
0: ದೇವ, ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗಲಿಯ ತಾಯಿ, ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಬೇಕು.
0: ಎಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದಾಗಿ ಮೀರ್ತಾನ ಆಜ್ಞೆ, ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತಹ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎದುರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವಿ,
2: ಅಲಂಕರಿಸಿಕೊ ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೋ.
0: ಸಂಜೀವಣ್ಣ, ಅದೆಲ್ಲವನ್ನ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದೌಳವನ ಬಾಯಿ ಕಾಡೆ
2: ಹೇಳಿಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಂಗ ಅಲ್ಲಿ ನನ್ನ ಪೇಷಿಯಲ್ ರೂಮಿಗೆ ಬಾಲ ಹೇಳ್ತಾನೆ.
2: ಲೇ ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರಾ?
1: ಹೂನ ದೌಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೇಳಿ ಬರ್ತಿದ್ದಪ್ಪ, ಇಂಗ್ಲಿಷ್ ಮಾಸ್ತರ್ನ ಇಟ್ಕೊಂಡಿನಿ.
2: ಏ ಲೇ ಸಂಜೀವ, ಸುಮ್ಮನೆ ಇರಗಳೇ ಹೇಳಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯು ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ಲು ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂಥ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಜಾಳಗತಿ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವನ್ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯನ್ನು ಬೇಡಿಸು.
0: ಓಹೋ ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಅಯ್ಯೇ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು.
2: ಅಯ್ಯೇ ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೆ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನೆ. ಅಪ್ಪ
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ.
0: ಹಾ,
1: ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ. ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ. ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡೆಗೆ ಮಾಡು. ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೇ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿತ್ತು ಅರಳುವೆನು. ನನ್ನನ್ನು ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷ ವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ವೇಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ವೇಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯೇ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ. ಅಪ್ಪ ಹೇಳಪ್ಪ ಹೇಳು, ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಂದ್ರು ಏನ್ ಹಂಗ ಬಾಂದ್ರೋ
1: ಸಂಜೀವ ನೀನು ಚೇಷ್ಟೆ ಮಾಡಬೇಡ ಸುಮ್ಮನೆರು.
0: ಅಯ್ಯ ಅದ ಆತನ ನಾಂದೇನಾ ನಿನಗ
1: ಪ್ರಿಯೆ? ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
1: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
1: ಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೆ.
2: ಏನ್ ಮಾಡಬೇಕು?
1: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ.
0: ಅಯ್ಯೋ ಇದು ಬಹಳ ಸುಮಾರು ತೆಗೆದವ.
1: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗ ಇದನ್ನು ಕೊಡುವೆ.
2: ಸಂಜೀವ ಇದೇನಾ?
0: ಅಯ್ಯೋ ಇದೇಲಿ ರೀತಿಯ ತಾಯಿ.
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
0: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಕೇಳಿ ಅದು
2: ಕೇಳಿ ನೋಡೋಣ.
0: ಅಯ್ಯೋ ಭಾವನವರ
1: ಏನು
0: ಎಲ್ಲ ಬತ್ತಲೇನ ಆಗಿಬಿಡುದ?
1: ಬಹುದು, ಸರ್ವಾಂಗ ಬತ್ತಲೆ.
0: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ ಇದನ್ನ. ಅದ ನಮಗ್ ಬೇಕಾಗಿ ತಂದ ಮೇಲೆ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮೇಲೆ ಕಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ, ಇದಕ್ಕಂದು ಇಷ್ಟು ಯೋಚನೆ. ನಾನು ಯಾರು ಗೊತ್ತೇನು, ಸೂಳೆ.
1: ಹಾಗಿದ್ದರೆ ಆಗಲಿ
0: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾಗುವುದುಂಟು. ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಹುಚ್ಚನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಕಳಕೊಂಡೇನ್ ನಂದು, ಉಳಕೊಂಡೇನ್ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೇ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳೋ ವೇಮ ಕೇಳೋ ಕೇಳೋ ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತಯೋಗಿ, ಉಚ್ಚ ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು ನನ್ನ ತಾಯಿ ಅಮ್ಮ. ತಾಯಿಯೇ, ನಿನ್ನ ಕೃಪಾ ಬಲದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯಿ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡ.
1: ಅಪ್ಪ ಭೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯಿ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯಿ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು, ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯಿ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ, ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಏಳಮ್ಮ, ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರೆಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾ ಕ್ಯಾರವೇ ಸ್ತ್ರೀ ಧರ್ಮ, ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಆಹಾಹಾ, ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತವನ್ನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲಿನ ಬಾಳುವುದಾದ್ರೆ ಎಂತೋ
1: ಅಮ್ಮ. ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಅಂತ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವೆಲ್ಲ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದೊಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ, ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ,
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲಿಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ,
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು. ಅಪ್ಪ, ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ.
1: ಅಪ್ಪ,
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಯಪ್ಪ ಬಂದು ಬಿಟ್ಲು ಬಂದು ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ
1: ಯಾಕೋ ಭರಮಣ್ಣ,
0: ಏ ಅಮ್ಮ ಬಂದು ಬಿಟ್ಲು ಬಂದು ಬಿಟ್ಲು.
1: ಭರಮು ಯಾರು ಬಂದ್ರು ಬರು?
0: ಏ ಅಮ್ಮ ಏ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುಚ್ಚ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನು ಇದು?
0: ಏ ಅಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ ಹೆಂಡತಿ ಬಂದ್ರೇನಾಯ್ತು, ಹೆದರ್ತಾರೇನು?
0: ಅಂತಬಾರ್ದವ್ವ
1: ಅಂತಬಾರ್ದಪ್ಪ
0: ಶಾಂತಿ ಬರ ಅಂತಬಾರ್ದು.
1: ಏ ಅಂತಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂತಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ್ಯಾಕ್ ಕುಚ್ಚಿದತ್ಲ.
1: ಹುಚ್ಚ ಭರಮಣ್ಣ ನೋಡು, ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ಯುದ್ಧ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವು.
1: ಹೀಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ, ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇ ಬೆಡ್ರಿ ಹಾಕೊಂಬ್ರು ಹೋಗು.
0: ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು? ಹಾ ಹಾ ಹಾ ಹಾ

0: ಏ ಭರಮರೆಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಲ್ಲ ಮತ್ತ.
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಳು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗ ಇರಾವೋ ಬಿಡಾವೋ ಆ ಕಡೆ ರೋಡ್ ಹತ್ಕಪ್ಪ ನೀ, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರೆಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮನ್ನ, ಇವತ್ತ ನಂದು ಗಬರು.
0: ಏ ಲೇ ಭರಮರೆಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟೆನ ಏಕೆ ಹಚ್ಕೊಂಡಿವೆ ನೀನು? ಬಿಡು ನನ್ನ ಶಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೇ ಕೊಡುವೆ.
1: ಕೊಟ್ಟು ಬೇಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮನ್ನ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ ಇದನ್ನು ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರೆಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮನ್ನ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನು ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ,
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾನಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುದ್ದಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವುದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ತಪ್ಪೆ ನೋಡೋ ವೇಮನ್ನ.
0: ಏನು
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ.
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ. ಬಿಡಂಗಿಲ್ಲ.
0: ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಗಿತ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
2: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯೂ ನೀನೇ ತಂದೆಯೂ. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
3: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಹರಮ.
4: ಏಮ್ಮ ಇವೇ ಅಲ್ಲ ಹೊಸ ಅರಿವೆ.
3: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
4: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
3: ನಡಿ.
4: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
2: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿನ್ನ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
4: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
2: ಮಗು ಮಲ್ಲಮ್ಮ,
5: ಅಪ್ಪ
2: ನಾನಿನ್ನು ಹೋಗಿ ಬರುವೇನಮ್ಮ.
5: ಹೋಗಿ ಬರುವೆ ಏನಪ್ಪ?
2: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
5: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
2: ಮಗು,
5: ಅಪ್ಪ
2: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನ

0: ಅಪ್ಪ ಪತಿಯು ಅವನ ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
0: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
0: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
0: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
0: ಹೌದು,
1: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
0: ಅಪ್ಪ
1: ನಾನು ಬರ್ತೀನಮ್ಮ.
0: ಮಗು. ಅಪ್ಪ
1: ಮಗು.
0: ಅಪ್ಪ
1: ಮಗು.
0: ಅಪ್ಪ. ಅಕ್ಕ, ಆ ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
2: ಅಲ್ಲೇ.
0: ದೇವ, ನನ್ನ ಅತ್ತೆ ನಿಗವಣ್ಣಿಯರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿ ದೇವ,
2: ನೀ ಯಾಕೆ ನನ್ನ ಕಾಲು ಬೀಳ್ತಿ?
0: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
2: ದಾಸಿ
0: ಅಲ್ಲ, ನಿಮ್ಮ ಅರ್ಧಾಂಗಿ.
2: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟಿ ಮಿಡಿ ಚಾಟೋ?
0: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
2: ಹೇಳ್ತ?
0: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
2: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
0: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
2: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ. ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
0: ಸ್ವಾಮಿ,
2: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
0: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
2: ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ.
0: ದೇವ
2: ಇಲ್ಲೋ ಯಪ್ಪ,
0: ಮಲ್ಲಿಕಾರ್ಜುನ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ತಿನ್ನಳಾದೆ ಸ್ವಾಮಿ.
2: ಈಗ ನಾ ಏನಂದ ನೆವ್ವಾನಿನಗೆ ಒಮ್ಮೆ ಅಂದ್ರೆ ಏನಾತು ನೋಡೆ ಮಲ್ಲಿ.
0: ಸ್ವಾಮಿ
2: ಹಾಗಾದ್ರೆ ಆಗ್ಲಿ.
0: ಆಗ್ಲಿ ಸ್ವಾಮಿ,
2: ಆಗ್ಲಿ.

0: ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು?
2: ಹೌದಪ್ಪ.
1: ನಮಸ್ಕಾರಿ ಶತ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೇ?
1: ಯಾರ್ದು ಅಮಾಸಿದ್ರೆ?
2: ಏ, ನಿಮ್ಮ ಅಪ್ಪಂದು ಒಂದೇ
1: ಶತ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೇನೆ. ವಿಷ
1: ಬ್ಯಾಡ್ರಿ ಶತ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಕರ್ಕೊಂಡು ಬರ್ತನು, ಹಂಗೆ
2: ಮಾಡ್ಬೇಡ
1: ಶಟ್ರ. ನಮ್ಮ ಅಪ್ಪನ ಕರ್ಕೊಂಡು ಬರ್ತನು, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗಲು ಹೋಗು.
1: ಶಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶಟ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶಟ್ರ ಹೇಳುದು ಹೋಗ್ಯ ತಿನ್ನ. ಹೇಳುದಾತಂದ್ರೆ ಗಂಡ್ಗಾಚಿ ಹಾಕಿ ಸಾಡ್ ಹೊಡೆದ.
3: ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು. ಸುಮ್ಮ ಹೋಗು ಶಕ್ತಿಯವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
3: ಯಾಕ್ರಿ ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗೇನು ಮಾಡಂತೀರಿ?
3: ಹಾಗಲ್ಲೇ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನೇ ಸೇರಲಿಲ್ಲವೇ? ಆಗಲೇ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನಾಗೋ,
5: ನೀವು ಯಾಕೆ ಕರ್ತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿಕೊಂಡಿದ್ದೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಆಗ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಒಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೆ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ,
3: ಮಲ್ಲಮ್ಮ,
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನಿಗೆ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಳಿಸಿ ಹಾಕ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನ್ನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ನನ್ನದು ಹೇಳ್ತಾರಿ.
1: ಹೂವ ಎಲ್ಲ ಹೋಯ್ ಕಂಪ್ಲೀಟ್.
0: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
1: ಅಮ್ಮ ನೀನು ನಮ್ಮ ಮನೆಗೆ ಎಂತ ಬಂದದಿ ಬಂದದಿ ನೋಡ
0: ಅಂದ ಕರೆಗಾಲ ತನಕ ಬಿಟ್ಟಿಲ್ಲ. ಯಾಕೆ
1: ಅಪ್ಪ ಬಂದ ಅಪ್ಪ
0: ಏ ನನಗೇನು ಮಾಡಂತಿ?
1: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್. ಓಹೋ ಅಪ್ಪ ಬಂದ್ ಅಪ್ಪ.

0: ಇಲ್ಲೇ ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು. ಹಾ
1: ಇಲ್ಲೇ ಮಲ್ಲಿ.
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಬಸಮ್ಮನ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಕೊಳ್ಳಬಲ್ಲೇ ಇಟ್ಕೊಳ್ಳಬಲ್ಲೇ?
0: ಏ ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ.
3: ಸಹನ ಸುಖ ಮಾಡಿ ಇಹ ಮಾಡಿ.

0: ತಂಗಿ ಬಸಮ್ಮ ಅಕ್ಕ ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳು ಏನು
1: ಅಯ್ಯ ಎಲ್ಲಿ ಮಾತ್ರ ಹಾಕಿದೆ ನೋಡೋದಿಲ್ಲ ಮುಂಜಾನೆ ಹೇಳುವುದೇನು ಜಳಕ ಮಾಡುವುದೇನು ತಲೆ ಬಾಚಿಕೊಳ್ಳುವುದೇನು ಬಜಾರ ಬಸಿಬೆ ಆಗಿ ಬಿಟ್ಟಾಳ
0: ತಂಗಿ ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು ತಂಗಿ ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನ ಹಾರಿಸ್ತಾಳ ಮೂಗೇನು ಮುರಿತಾಳ ಅಮ್ಮಮ್ಮ ಬಾಗುವುದೇನು ಬಳಕುವುದೇನು ಜಾತಿವಂತೆ ಪಾತ್ರ ಬರ್ಲಿಕ್ಕಿಲ್ಲ
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುಲನ್ನು ಬೆಳೆದು ಹಸ್ತಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವ್ಯದ ಮೇಲೆ ಬರುತ್ತಾಳೆ ಅಂದರೂ ಅತಿ ಮಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ
0: ತಂಗಿ
1: ಇದಕ್ಕೆ ಏಕೆ ಇಷ್ಟು ಯೋಚನೆ ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ
0: ನಡೆದಂಗೆ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕುಳಲ್ಲಿ ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಬೆಳಗ್ಗೆ ಹೋಗಿ ಬಿಟ್ರಾಯ್ತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನ ಕರೆದು ತೋರಿಸಿದಾಯ್ತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲಿಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವ ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರು ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ತೋಣಪ್ಪ. ಕಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು? ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೇ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಎಬ್ಬಿಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನಳಾಗುವೆನು.
1: ಇದೇನಮ್ಮ ತಾಯಿಗಳಿರ, ನನ್ನಮ್ಮ ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ, ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
3: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
3: ನಡ ತಂಗಿ
2: ಹೋಗೋ.
1: ಅಯ್ಯಮ್ಮ
0: ತಾಯಿಗಳೇ,
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿರುವ ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ವರೆಸೋಣ.
3: ನಡತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ,
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದರು.
1: ಮಗಳೇ.
0: ತಂದೆ.
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ.

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾ ಸುರಿಸುವೇನು. ಅತ್ತೆಯವರೇ ಅತ್ತೆಯವರೇ, ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ಚಿಂತನೆಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯನ್ನು ಕಾಲ ಕಳೆಯಬೇಕು. ಇದು ಬಲವಿತ್ತ ಲಕ್ಷಣವೇತ್ತು ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ
0: ಅಮ್ಮ?
1: ಮತ್ತೆ ಯಾರನ್ನಾದ್ರೆ ನೋಡುವೆಯೋ?
0: ಶಿವಶಾಂತ್ರ ಎತ್ತು ಹೋಗುವೆಯೋ ಮಲ್ಲೇಶ?
3: ಅಲ್ಲ, ಈಗ ಮನೆಗೆ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನ ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
1: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ನೋಡಿಕೊಂಡು ಬರ್ರವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
1: ಮಲ್ಲಿ ಅಕ್ಕ, ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಅಕ್ಕ ಬಿಡು,

0: ಸಹ ಅಡ್ಡಾವ್ಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಅವಸರದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ ಈಗ ತಾನೇ ಒಡೆದು ಎನ್ನಲು ನಾಚಿಕೆಯವರು ಭಯ ಮಾಡಿ.
1: ಅತ್ತಿಯವರೇ, ಇವಳು ಅವಸರದಿಂದ ಹೋಗುವಾಗೆ ಕಾಲೇ ಎಡವಿತ್ತಿರು ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನನ್ನನ್ನು ನಂಗವರೇನೆ.
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮಲ್ಲಿಲ್ಲ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದು,
3: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರ್ರಾಗ ಉಟ್ಟುಕು ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ, ತಿಳಿಯಿತೆ?
2: ಆಗಲಮ್ಮ.
1: ಆತಿಯವರೇ, ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌ ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿಯವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾನೆ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ.
3: ಬೇಗಲ್ಲಿ
0: ಅತ್ತಿಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತಿಯವರಿಗೆ ಬಹು ಶ್ರಮವಾಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಹುಳಿಗೆ ಪಾಯಸ
0: ಮಾರಿ ಉಣಿಸಮ್ಮ.
1: ಆಗಲಮ್ಮ. ಅತ್ತಿಯವರೇ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡಿಗೆನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ, ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಸ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಮಾಡ್ತಾನೆ ಅಂತಿದ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿಯ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹೊಟ್ಟೆ ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ.
1: ಬೇಗನೆ ಜೋಳ ಬೀಸಿಕೊಡು.
0: ಆಗಲಿಮ್ಮ.
1: ಬೇಗನೆ ಹಿಟ್ಟು ಸಿದ್ಧವಾಗಲಿ.
0: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಕಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಆದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ? ನನ್ನಪ್ಪ ಬಿಡು, ತಂದೆ ಬಿಡು, ನಿನ್ನ ಕೋಮಲವಾದ ಕೈಗಳು ನೋಯುವು, ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನವರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಲ್ಲಿ, ಗಂಡಸರು ಹೊಲಕ್ಕೆ ಹೋಗುವುದರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಹಿಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವೆನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿ ನಾಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೂವಟ್ಟು ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಮಲ್ಲಿ ಹಿಟ್ಟಿಗೆ ಬೀಸಲಿಲ್ಲವೇ? ಇಂಥ ಹಗರಿ ಕೆಲಸ ಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾಳೆ. ಏನೇ ಕೈಯಾರಿ ಬಂದು ಬಂದ ಜಂಗಮಿಗೆ ಹಿಡಿದು ನೀಡಿ ನಮ್ಮನ್ನು ಬಿಕರನ್ನಾಗಿ ಮಾಡಲು ಬಂದಳೆ? ಹಾಳು ಮುಸುಳೆ, ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದರೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಅಂತೂ ಹಾದ್ರಗಿತ್ತಿ, ನನಗೆ ಶಾಸ್ತ್ರ ಪುರಾಣ ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡೆಗಳಿರಲಿಕ್ಕಿಲ್ಲ. ಬಸಮ್ಮ,
2: ಅತ್ತೆ
1: ಹಿಂದೆ ಮುಂದೆ ನೋಡಿದ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಬಳಿ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಮಲ್ಲಿ, ಲೇ ಮಲ್ಲಿ,
1: ಅಕ್ಕ
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರಿವೋ ಇಲ್ಲ?
1: ಹಾ ಕೇಳಿರ್ವೇನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟುಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೆಯ? ಹಳೆದನ್ನು ಉಟ್ಕೋ.
1: ಅಕ್ಕ ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ಎಡಬದಲ
2: ತಂಗಿ ನಾಗಮ್ಮ ಬಸಮ್ಮ.
0: ಅತ್ತೆ
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿಬಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
2: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.